ಎಲ್ಲರಿಗೂ ನಮಸ್ಕಾರ. ಇದು ವಿಜಯಪುರ ಆಕಾಶವಾಣಿ ಕೇಂದ್ರ ಕಂಪನಾಕಗಳು 101.8 ಮೆಗಾಹೆರ್ಟ್ಸ್ಗಳು. ಇಂದು 2026 ಇಸ್ವಿ ಅಕ್ಟೋಬರ್ ತಿಂಗಳು 12 ತಾರೀಕು, ಇಂದು ಸೋಮವಾರ. ಇಂದು ನಮ್ಮ ನಿಲಯದ ಬೆಳಗಿನ ಮೊದಲ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಭಾರತಿ ಸುಣಗಾರ್ ಮಾಡುವ ಶುಭ ಮುಂಜಾವಿನ ಆತ್ಮೀಯ ನಲ್ಮಯ ನಮಸ್ಕಾರಗಳು. ಸಮಯ ನಸುಕಿನ 5:58:46.

ಆಕಾಶವಾಣಿ ವಿಜಯಪುರ. ಇನ್ನೀಗ ಕೇಳಿ ನಿಲಯದಿಂದ ಇಂದು ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ. ಇನ್ನು ಮುಂದೆ ಸರಿಯಾಗಿ 6:10 ದಸರಾ ಚಿಂತನ ಕಾರ್ಯಕ್ರಮ ಕೇಳಿಬರುತ್ತದೆ ಮೈಸೂರು ಕೇಂದ್ರದ ಸಹಪ್ರಸಾರದಲ್ಲಿ. 6:30 ಚಿಂತನ ನಾಗರಾಜ್ ಶರ್ಮಾ ಅವರಿಂದ. 6:35 ರೈತರಿಗೆ ಸಲಹೆಗಳು. 6:40 ದಸರಾದಲ್ಲಿ ಇಂದು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು ಕಾರ್ಯಕ್ರಮ ಮೂಡಿಬರಲಿದೆ. 6:50 ಜಾನಪದ ಸಂಗೀತ ಕಾರ್ಯಕ್ರಮ. 7:00 ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. 7:15 ಭಾವಗೀತೆಗಳ ಕಾರ್ಯಕ್ರಮ. ಸೇವಾ ಮಾಹಿತಿ 7:30. 7:45 ಹಾಗೂ ಈ ಬೆಳಗ್ಗೆ 9:45 ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಈ ಬೆಳಗ್ಗೆ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ ಮೂಡಿಬರುವುದು. 8:30 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ. ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಭಕ್ತಿಗೀತೆ ಭಾವಗೀತೆ ಜಾನಪದ ಗೀತೆ ಹಾಗೂ ಹಿಂದಿ ಚಿತ್ರಗೀತೆಯನ್ನು ಕೇಳುತ್ತೀರಿ. ಇಂದು ಬೆಳಗ್ಗೆ 9:00 ಮೈಸೂರು ವೃತ್ತಾಂತ ರಂಗ ಚಾರಿತ್ರಿಕ ವೃತ್ತಗಳು ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಹಾಗೆ ಈ ಬೆಳಗ್ಗೆ 9:10 ಮಾನ್ಯ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಹಿನ್ನೆಲೆಯಲ್ಲಿ ಸರಣಿ ಕಾರ್ಯಕ್ರಮ ಕೇಳಲಿದ್ದೀರಿ. ಕಾರ್ಯಕ್ರಮ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರುವುದು. ಈ ಬೆಳಗ್ಗೆ 9:45 ಕನ್ನಡ ಚಿತ್ರಗೀತೆಗಳು.

ಬೆಳಗ್ಗೆ 10 ಗಂಟೆಗೆ ಗಾನಗಂಗೆ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ, 12 ಗಂಟೆ 5 ನಿಮಿಷಕ್ಕೆ ವನಿತಾ ವಿಹಾರ. ಇದರಲ್ಲಿ ದಸರಾ ಹಬ್ಬ ಹುಬ್ಬಳ್ಳಿಯ ನಾದ ಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಲಿದ್ದೀರಿ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಈ ಕಾರ್ಯಕ್ರಮ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. ಹಾಗೆ 12 ಗಂಟೆ 30 ನಿಮಿಷಕ್ಕೆ ಆರೋಗ್ಯ ಸಂಚಿಕೆಯಲ್ಲಿ ಯೋಗಾಸನಗಳ ಪ್ರಾಮುಖ್ಯತೆ, ಈ ಕುರಿತು ಆಯುಷ್ ಇಲಾಖೆ ಯೋಗ ಹಾಗೂ ಪ್ರಸೂತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಬಕರ್ ವಿನಾಯಕ್ ಅವರಿಂದ ಸುಭಾಷ್ ಅವರೊಂದಿಗೆ ಸಂದರ್ಶನ ಕೇಳಲಿದ್ದೀರಿ. ಸಂದರ್ಶಕರು ಎನ್ ಕೇಶವಮೂರ್ತಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಸಹಪ್ರಸಾರದಲ್ಲಿ ಮೂಡಿಬರಲಿದೆ. 1 ಗಂಟೆಗೆ ಪ್ರಗತಿ ಪಥ ಪ್ರಧಾನಮಂತ್ರಿ ಕಾರ್ಯಕ್ರಮದಲ್ಲಿ ಕೇಳಲಿದ್ದೀರಿ, ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ. 2 ಗಂಟೆ 40 ನಿಮಿಷಕ್ಕೆ ಬೆಂಗಳೂರು ನಿಲಯದಿಂದ ಕಾರ್ಯಕ್ರಮ. ಇನ್ನು ನಿಲಯದಿಂದ ಇಂದು ಸಂಜೆಯ ಪ್ರಸಾರದಲ್ಲಿ ಸಂಜೆ 5 ಗಂಟೆಗೆ ಸವಿಗಾನ ಮಧುರ ಗೀತೆ ಗಾಯನ ಕೇಳಲಿದ್ದೀರಿ. 6 ಗಂಟೆಗೆ ಕಾರ್ಯಕ್ರಮಗಳ ಪರಿಚಯ. 6 ಗಂಟೆ 10 ನಿಮಿಷಕ್ಕೆ ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಕತೆ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. 6:30ಕ್ಕೆ ಜಿಲ್ಲಾ ವಾರ್ತಾಪತ್ರ. 6:51ಕ್ಕೆ ಕಿಸಾನ್ವಾಣಿ ಕಾರ್ಯಕ್ರಮ. ಇದರಲ್ಲಿ ಜೋಳದ ಬೆಳೆ ಸಂಪೂರ್ಣ ಮಾಹಿತಿ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಂ ವಸ್ತ್ರದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾ ಎನ್ ಸಾಳುಂಕೆ. ನಂತರ ಜಾನಪದ ಗೀತೆಗಳು. 7:45ಕ್ಕೆ ಕನ್ನಡ ಚಿತ್ರಗೀತೆಗಳು. 8 ಗಂಟೆಗೆ ಸವಿ ನೆನಪು. 8:30ಕ್ಕೆ ಪುಷ್ಪಹಾರಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. 9:15ಕ್ಕೆ ಸ್ಪಾಟ್ಲೈಟ್ ಕನ್ನಡ ಅವತರಣಿಕೆ ಬೆಂಗಳೂರು.

ನಿಲಯದಿಂದ ರಾತ್ರಿ 9:30ಕ್ಕೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ, 10 ಗಂಟೆಗೆ ಮೆಲೋಡಿ ಟೈಮ್ ಕನ್ನಡ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆಯಲ್ಲಿ. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗುವ ಕಾರ್ಯಕ್ರಮಗಳ ಪರಿಚಯ ಕೇಳಿದ್ರಿ. ಸಮಯ 6:05 ಆಗಲಿದೆ. ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: ആകാശവാണി. ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಕೇಳಿ ದಸರಾ ವಿಶೇಷ ಗೀತಾರಾಧನ ದೇವಿ ವೈಭವ.
3: ನವರಾತ್ರಿಯ 2ನೇ ದಿನವಾದ ಇಂದಿನ ಅಧಿದೇವತೆ ಬ್ರಹ್ಮಚಾರಿಣಿ. ಈಕೆಯು ಜ್ಞಾನ, ತಪಸ್ಸು ಮತ್ತು ಆತ್ಮಸಂಯಮದ ಪ್ರತೀಕ. ಇಲ್ಲಿ ಬ್ರಹ್ಮ ಎಂದರೆ ತಪಸ್ಸು, ಚಾರಿಣಿ ಎಂದರೆ ಅದನ್ನು ಆಚರಿಸುವವಳು. ಬ್ರಹ್ಮಚಾರಿಣಿಯ ಸ್ವರೂಪ ಪೂರ್ಣ ಜ್ಯೋತಿರ್ಮಯ ಮತ್ತು ಭವ್ಯವಾದದ್ದು. ಇವಳ ಬಲಗೈಯಲ್ಲಿ ಜಪಮಾಲೆ ಮತ್ತು ಎಡಗೈಯಲ್ಲಿ ಕಮಂಡಲವಿದೆ.
4: ಪಾಪನಾಶನ್ ಶಿವನ್ ಅವರ ರಚನೆ ಶಾರದೆ ವೀಣಾವಾದನ ವಿಶಾರದೆ. ಹಾಡುತ್ತಾರೆ ಎಲ್ ಅರ್ಚನಾ.

0: ಹಿಂದಿನ ಜನ್ಮದಲ್ಲಿ ಇವಳು ಹಿಮಾಲಯನ ಪುತ್ರಿಯಾಗಿ ಹುಟ್ಟಿ ಶಿವನನ್ನು ಪತಿಯಾಗಿ ಪಡೆಯಲು ಕಠಿಣವಾದ ತಪಸ್ಸು ಮಾಡುತ್ತಾಳೆ. ಮಳೆ ಬಿಸಿಲಿಗೆ ತನ್ನನ್ನು ಒಡ್ಡಿಕೊಂಡು ಬರೀ ಬಿಲ್ವಪತ್ರೆಗಳನ್ನು ತಿನ್ನುತ್ತಾ ಕೊನೆಯಲ್ಲಿ ನಿರಾಹಾರಿಯಾಗಿ ತಪಸ್ಸು ಮಾಡಿ ಶಿವನ ಕೃಪೆಗೆ ಪಾತ್ರಳಾಗುತ್ತಾಳೆ.
1: ಸಿದ್ಧಿಪ್ರದೆ ಶಾರದೆಯ ಸ್ತುತಿಯನ್ನು ಈಗ ಕೇಳೋಣ. ಶಾರದಾ ಸರಸ್ವತಿ. ಪಂಡಿತ್ ಯಶವಂತ ಮಹಾಲೆಯವರ ಈ ರಚನೆಯನ್ನು ಹಾಡಿದ್ದಾರೆ ಶ್ರೀಮತಿ ದೇವಿ.

0: ಸ್ವಾದಿಷ್ಠಾನ ಚಕ್ರದಲ್ಲಿ ನೆಲೆಯಾಗಿ ದೇವಿಯ ಕೃಪೆಯನ್ನು ಪಡೆದುಕೊಳ್ಳುತ್ತದೆ.
1: ತ್ಯಾಗರಾಜರ ಕೃತಿ ಮಾರವೈರಿ ರಮಣಿ ಮಂಜುಭಾಷಿಣಿ, ಹಾಡಿದ್ದಾರೆ ಪಿ ಸುರಭಿ.

0: ದೇವಿಯ ಶಕ್ತಿ, ಕರುಣೆ, ಜ್ಞಾನ ಮತ್ತು ದೈವಿ ಅನುಗ್ರಹವನ್ನು ಸ್ತುತಿಸುವ ಇನ್ನೊಂದು ಕೃತಿ
1: ಬಾಲ ತ್ರಿಪುರ ಸುಂದರಿ, ಗುರು ಸುರಜಾನಂದರ ರಚನೆ, ಹಾಡಿದ್ದಾರೆ MR ಸುಧಾ.

0: ದೇವಿ ವೈಭವ. ದಸರಾ ವಿಶೇಷ ಗೀತಾರಾಧನಾ ಕೇಳಿದಿರಿ. ರಚನೆ ಹಾಗೂ ನಿರೂಪಣೆ ಪಿ ಶ್ರೀಮತಿ ದೇವಿ. ವಾದ್ಯ ಸಹಕಾರ ಕೊಳಲು ಸ್ಮಿತಾ ಶ್ರೀಕಿರಣ್ ಹಾಗೂ ಬಾಲಸುಬ್ರಹ್ಮಣ್ಯ ಭಾರದ್ವಾಜ್. ವಯೋಲಿನ್ ಪೃಥ್ವಿ ಭಾಸ್ಕರ್ ಹಾಗೂ ಎಸ್ಎ ದಿವ್ಯಶ್ರೀ. ವೀಣೆ ಪಿ ಸುರಭಿ. ಹಾರ್ಮೋನಿಯಂ ವೀರಭದ್ರಯ್ಯ ಹಿರೇಮಠ್. ಮೃದಂಗ ತುಮಕೂರು ಬಿ ರವಿಶಂಕರ್, ಎಚ್ಎಲ್ ಶಿವಶಂಕರಸ್ವಾಮಿ ಹಾಗೂ ನಂದನ್ ಕಶ್ಯಪ್. ತಬಲ ಭೀಮಾಶಂಕರ್ ಬಿದನೂರ್. ಘಟ ಎಸ್ ಮಂಜುನಾಥ್ ಹಾಗೂ ಎಂಆರ್ ಮಂಜುನಾಥ್. ಸಹ ನಿರೂಪಣೆ ಹಾಗೂ ಸಂಕಲನ ಎಸ್ ಲಕ್ಷ್ಮೀನಾರಾಯಣ. ನಿರ್ಮಾಣ ಜಿ ಶಾಂತಕುಮಾರ್. ಸಮಗ್ರ ನಿರ್ವಹಣೆ ಎನ್ ಕೇಶವಮೂರ್ತಿ. ಪ್ರಾಯೋಜಕರು ಗೀತಾ ಶಿಶು ಶಿಕ್ಷಣ ಸಂಘ ಮೈಸೂರು.
1: ಗೀತಾ ಭಾರತಿ ಸ್ಕೂಲ್ ಆಫ್ ಎಕ್ಸಲೆನ್ಸ್ ಸಂಸ್ಥೆಯು 1981 ಸ್ಥಾಪನೆಗೊಂಡು ಕಳೆದ 45 ವರ್ಷಗಳಿಂದ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುತ್ತಾ ಬಂದಿದೆ.
2: ಸುಶಿಕ್ಷಿತ ಅರ್ಹ ಶಿಕ್ಷಕರನ್ನು ಹೊಂದಿದ್ದು ಅಟಲ್ ಟಿಂಕರಿಂಗ್ ಲ್ಯಾಬ್ ಹಾಗೂ ಕೃತಕ ಬುದ್ಧಿಮತ್ತೆ ತರಬೇತಿಯನ್ನು 6ನೇ ತರಗತಿಯಿಂದಲೇ ವಿದ್ಯಾರ್ಥಿಗಳಿಗೆ ನೀಡುತ್ತಾ ಬಂದಿದೆ.
1: ಸಂಗೀತ, ಯೋಗ, ಕಲೆ ಮತ್ತು ಕ್ರೀಡೆಗಳಲ್ಲಿ ತರಬೇತಿ ನೀಡುವ ಮೂಲಕ ವಿದ್ಯಾರ್ಥಿಗಳ ಸರ್ವಾಂಗೀಣ ಅಭಿವೃದ್ಧಿಗೆ ಒತ್ತು ನೀಡಲಾಗುತ್ತಿದೆ.
2: ವಿದ್ಯಾರ್ಥಿಗಳು ಶಾಶ್ವತ ಭಾರತೀಯ ಮೌಲ್ಯಗಳಲ್ಲಿ ಬೇರೂರುವಂತೆ ಉಜ್ವಲ ಭವಿಷ್ಯಕ್ಕಾಗಿ ಸಿದ್ಧರಾಗುತ್ತಿದ್ದಾರೆ.
1: ದೇಶಭಕ್ತಿ ವೃದ್ಧಿಗೊಳಿಸುವಂತಹ ಕಬ್ಸ್, ಬುಲ್ಬುಲ್, ಸ್ಕೌಟ್ಸ್, ಗೈಡ್ಸ್ ಹಾಗೂ ಎನ್ಸಿಸಿಗಳಿಗೆ ಸೇರ್ಪಡೆಗೊಳ್ಳುವಂತೆ ಪ್ರೋತ್ಸಾಹಿಸಲಾಗುತ್ತಿದೆ.
2: ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಲು 8ನೇ ತರಗತಿಯಿಂದ ವಿಶೇಷ ತರಬೇತಿಯನ್ನು ನೀಡಲಾಗುತ್ತಿದೆ.
0: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಲೋಚನೆಗಳನ್ನೇ ಮಾಡೋಣ. ನಾವು ಸದ್ಯ ಏನಾಗಿರುವವೋ ಅದು ನಮ್ಮ ಯೋಚನೆಗಳ ಫಲ. ಇದು ಗೌತಮ ಬುದ್ಧ ಹೇಳಿರುವ ಮಾತು.
1: ಮಾನವೀಯತೆ ಮೂಡಬೇಕಾಗಿರುವುದು ಅಂತರಂಗದಿಂದ. ಪ್ರೀತಿ, ಕಾರುಣ್ಯ, ಏಕತೆ, ಸೋದರತೆ ಹಾಗೂ ನೋವಿಗೆ ಮಿಡಿಯುವ ಗುಣ, ಇವುಗಳನ್ನು ವೃದ್ಧಿಸಿಕೊಂಡರೆ ನಮಗೂ ಸುಖ, ಸುತ್ತಮುತ್ತಲಿನವರ ಬಾಳು ಸುಖಮಯ.

ಒಳ್ಳೆಯ ಆಲೋಚನೆಗಳು ನಮ್ಮನ್ನು ಒಳ್ಳೆಯ ಕೆಲಸಗಳತ್ತ ಒಯ್ಯುತ್ತವೆ. ನಮ್ಮಲ್ಲಿ ಮಾನವೀಯತೆ ಬೆಳೆಯಬೇಕೇ? ಸದಾ ಒಳ್ಳೆಯ

0: ಸಮಯ ಸರಿಯಾಗಿ 6:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾ ಚಿಂತನ, ಡಾಕ್ಟರ್ ಮೈಸೂರು ನಾಗರಾಜು ಶರ್ಮಾ ಅವರಿಂದ.
2: ನವರಾತ್ರಿಯ 9 ದಿವಸಗಳಲ್ಲಿ ದೇವಿನ 9 ಬೇರೆ ಬೇರೆ ರೂಪಗಳಲ್ಲಿ ಆರಾಧಿಸೋದು ಸಂಪ್ರದಾಯ. ಹಾಗೆಯೇ ಇವತ್ತು 2ನೇ ದಿವಸ ಆಗಿರೋದ್ರಿಂದ ದೇವಿಯ 2ನೇ ರೂಪ ಆಗಿರತಕ್ಕಂತಹ ಬ್ರಹ್ಮಚಾರಿಣಿ ಸ್ವರೂಪದ ಲಕ್ಷಣಗಳಿಂದ ಪೂಜಿಸೋದು ಸಾಮಾನ್ಯ. ನವದುರ್ಗೆಯರ ಎಲ್ಲ 9 ರೂಪಗಳನ್ನು ಒಟ್ಟಾಗಿ ವರ್ಣಿಸುವ ಶ್ಲೋಕ ಹೀಗಿದೆ: ಪ್ರಥಮಂ ಶೈಲಪುತ್ರೀ ಚ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯಂ ಚಂದ್ರಘಂಟೇತಿ ಕೂಷ್ಮಾಂಡೇತಿ ಚತುರ್ಥಕಂ ಪಂಚಮಂ ಸ್ಕಂದಮಾತೇತಿ ಷಷ್ಠಂ ಕಾತ್ಯಾಯನೀತಿ ಚ ಸಪ್ತಮಂ ಕಾಳರಾತ್ರೀತಿ ಮಹಾಗೌರೀತಿ ಚಾಷ್ಟಕಂ ನವಮಂ ಸಿದ್ಧದಾತ್ರೀ ಚ ನವದುರ್ಗಾಃ ಪ್ರಕೀರ್ತಿತಾಃ ಉಕ್ತಾನ್ಯೇತಾನಿ ನಾಮಾನಿ ಬ್ರಹ್ಮಣೈವ ಮಹಾತ್ಮನಾ ಅನ್ನೋದು ಶ್ಲೋಕ. ಈ 9 ಹೆಸರುಗಳು ಮೇಲ್ನೋಟಕ್ಕೆ ಕಪೋಲ ಕಲ್ಪಿತ ಅಂತ ಅನಿಸಿದ್ರೂ ಸಹ ಒಂದು ಹೆಣ್ಣು ತನ್ನ ಜೀವನದಲ್ಲಿ ದಾಟಿ ಹೋಗೋ ವಿವಿಧ ಹಂತಗಳನ್ನ ಸಂಕೇತಿಸ್ತಕ್ಕಂತಹ ಸೂಚ್ಯಾರ್ಥಗಳಾಗಿವೆ ಅನ್ನೋದನ್ನು ನಾವು ಇದರಲ್ಲಿ ಪರಿಚಯಿಸಿಕೊಳ್ಬೇಕಾಗಿದೆ. ನಿನ್ನೆ ಶೈಲಪುತ್ರಿಯಾಗಿ ಅಂದರೆ ಒಂದು ಪುಟ್ಟ ಕೂಸಾಗಿ ಜನಿಸಿದಂತಹ ದುರ್ಗೆ ಇವತ್ತು ಶೈಶವದಿಂದ ಬಾಲ್ಯಾವಸ್ಥೆಗೆ ತಲುಪಿ ಬ್ರಹ್ಮಚಾರಿಣಿಯಾಗಿ ಸಾಧನಾ ಪಥದಲ್ಲಿ ಹೆಜ್ಜೆ ಹಾಕ್ತಾಳೆ. ನಾಳೆ ತನ್ನ ರೂಪನ ಸಂಬಲ ಸಾರ್ಥಕ್ಯ ಇವುಗಳನ್ನು ಪಡೆದುಕೊಳ್ಳತಕ್ಕಂತಹ ಚಂದ್ರಘಂಟ ಅನ್ನೋ ರೂಪದಲ್ಲಿ ಕಂಡುಬಂದು ಮುಂದಿನ ದಿನಗಳಲ್ಲಿ ಕೂಷ್ಮಾಂಡ ಅಂದರೆ ಗರ್ಭವತಿಯಾಗುವ ಒಂದು ಹಂತ, ನಂತರ ಸ್ಕಂದಮಾತ ಅಂದರೆ ಮಗುವನ್ನು ಹಡೆಯುವ ತಾಯಿಯಾಗುವ ಒಂದು ಹಂತ, ಈ ರೀತಿಯಾಗಿ ಚಿತ್ರಿತವಾಗಿ ಸಿದ್ಧಿದಾತ್ರಿಯಾಗಿ ತನ್ನ ಅವತಾರಗಳನ್ನು ಮುಂದುವರಿಸ್ತಾಳೆ. ಇವತ್ತಿನ ಆರಾಧ್ಯ ಸ್ವರೂಪಿಣಿಯಾದ ಬ್ರಹ್ಮಚಾರಿಣಿ ಅನ್ನೋ ಸ್ವರೂಪನ ನಾವು ಸ್ವಲ್ಪ ವಿಶೇಷವಾಗಿಯೇ ಗಮನಿಸಬೇಕಾಗಿದೆ. ಕಾರಣ ಇದು ದೇವಿಯ ಸಾಮಾನ್ಯ ರೂಪದಿಂದ ಅಪಾರವಾದ ಭಿನ್ನತೆಯಿಂದ ಹೊಂದಿರತಕ್ಕಂತಹ ಒಂದು ವಿಶಿಷ್ಟ ರೂಪ ಅಂತಾನೆ ಹೇಳಬೇಕಾಗತ್ತೆ. ಪ್ರತ್ಯೇಕವಾಗಿ ಇವತ್ತಿನ ಬ್ರಹ್ಮಚಾರಿಣಿ ರೂಪದ ಲಕ್ಷಣಗಳನ್ನು ವಿವರಿಸುವ ಶ್ಲೋಕ ಹೀಗಿದೆ: ದಧಾನ ಕರ ಪದ್ಮಾಭ್ಯಾಂ ಅಕ್ಷಮಾಲಾ ಕಮಂಡಲು ದೇವಿ ಪ್ರಸೀದತಾಂ ಮಾಯಿ ಬ್ರಹ್ಮಚಾರಿಣ್ಯನುತ್ತಮ ಅನ್ನೋದೇ ಇವತ್ತಿನ ಆಧಾರ ಶ್ಲೋಕ. ಬ್ರಹ್ಮಚಾರಿಣಿ ಅಂದರೆ ಇವತ್ತಿನ ಸಾಮಾನ್ಯ ಅರ್ಥದಲ್ಲಿ ಹೇಳೋ ತರಹ ಮದುವೆ ಆಗದೇ ಇರೋ ಹುಡುಗ ಅಥವಾ ಹುಡುಗಿ ಅನ್ನೋದನ್ನ ಬದಲು ಅದರ ಮೂಲ ಅರ್ಥ ಇರೋದು ಬ್ರಹ್ಮನನ್ನ ತಲುಪೋದಕ್ಕೆ ಹೊರಟಿರ್ತಕ್ಕಂತಹ ಒಬ್ಬ ಪಯಣಿಗ ಅಂತಾನೆ ಹೇಳಿ ಬ್ರಹ್ಮಚಾರಿಣಿ ಅಂದರೆ ಒಬ್ಬಳು ಪಯಣಿಗಳು ಅಂತಾನೆ ಅರ್ಥೈಸಬೇಕಾಗತ್ತೆ. ಸಾಮಾನ್ಯವಾಗಿ ದುರ್ಗಾದೇವಿ ಚಿತ್ರಣದಲ್ಲಿ ಹಲವಾರು ತೋಳುಗಳನ್ನು ಹೊಂದಿರತಕ್ಕಂತಹ ರೀತಿಯಲ್ಲಿ ನಾವು ನೋಡೋದಾದರೆ ಈಗಿನ ಬ್ರಹ್ಮಚಾರಿಣಿ ರೂಪದಲ್ಲಿ ದೇವಿ ಒಬ್ಬ ಸಾಮಾನ್ಯ ಮನುಷ್ಯಳಂತೆ ಕೇವಲ 2 ಕೈಗಳನ್ನು ಹೊಂದಿದ್ದು ಅದರಲ್ಲಿ ಬಲಗೈನಲ್ಲಿ ಅಕ್ಷಮಾಲೆ ಅಂದರೆ ಜಪಮಾಲೆಯನ್ನ, ಎಡಗೈನಲ್ಲಿ ಕಮಂಡಲವನ್ನು ಹಿಡ್ಕೊಂಡಿರ್ತಾಳೆ. ಬರಿಗಾಲ್ನಲ್ಲಿ ಬಿಳಿ ಸೀರೆ ಉಟ್ಟು ನಡ್ಕೊಂಡು ಹೋಗ್ತಕ್ಕಂತಹ ಪಯಣಿಗಳಾಗಿದ್ದಾಳೆ ಇವಳು. ಈ ರೂಪದ ಅರ್ಥ ನಮ್ಮಲ್ಲಿ ಕೇವಲ ಆಸೆ ಆಕಾಂಕ್ಷೆಗಳು ಮಾತ್ರ ಇರುವುದಲ್ಲ, ಬದಲಿಗೆ ಅದನ್ನು ಸಾಧಿಸಿಕೊಳ್ಳಬೇಕಾದರೆ ನಿಷ್ಠುರವಾದ ತಪಸ್ಸಿನ ಮೂಲಕ ಸಾಧನಾ ಪಥದಲ್ಲಿ ಸಾಗಿ ಸಿದ್ಧಿಯನ್ನು ಪಡೆಯಬಹುದು ಅನ್ನೋದೇ ಇದರ ಒಳ ಅರ್ಥ ಆಗಿದೆ, ದೇವಿ ರೂಪದ ಚಿತ್ರಣವೂ ಆಗಿದೆ. ದೇವಿ ಪಾರ್ವತಿ ಮಾಡಿದ ಮಹಾ ತಪಸ್ಸನ್ನ ಹಾಗೂ ಆ ಮೂಲಕವೇ ಪರಶಿವನನ್ನು ಪಡೆದುಕೊಳ್ಳೋ ಸಾಧನೆಯ ಸಂದರ್ಭವನ್ನ ಈಗ ಹೋಲಿಸಬಹುದು ಅಂತ ಅನಿಸುತ್ತೆ. ನಮ್ಮಂತಹ ಸಾಮಾನ್ಯ ಸಾಧಕರು ಸಿದ್ಧಿಯನ್ನು ಪಡ್ಕೋಬೇಕಾದ್ರೆ ಸದಾಚಾರ, ಸರಳತೆ, ತಪಸ್ಸು, ಏಕಾಗ್ರತೆ ಇದನ್ನೆಲ್ಲ ಅಳವಡಿಸಿಕೊಂಡು ಯಶಸ್ಸನ್ನು ಪಡೀಬೇಕು ಅನ್ನೋದೇ ಈ ಒಂದು ಬ್ರಹ್ಮಚಾರಿಣಿ ರೂಪ

0: ಗೂಢಾರ್ಥ ಆಗಿದೆ.
1: ಇದುವರೆಗೂ ಡಾಕ್ಟರ್ ಮೈಸೂರು ನಾಗರಾಜ ಶರ್ಮಾ ಅವರಿಂದ ದಸರಾ ಚಿಂತನ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
2: ನಾಳೆ ಇದೇ ಸಮಯಕ್ಕೆ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ಚಿಂತನ ಮೂಡಿಬರಲಿದೆ.
3: ಇದು ವಿಜಯಪುರ ಆಕಾಶವಾಣಿ ಕೇಂದ್ರ. ಸಮಯ ಬೆಳಗಿನ 6:35. ಇನ್ನೀಗ ಕೇಳಿ ರೈತರಿಗೆ ಸಲಹೆಗಳು.

ಎಲ್ಲ ವಿಜಯಪುರ ಆತ್ಮೀಯ ರೈತ ಬಾಂಧವರಿಗೆ ನಮಸ್ಕರಿಸುತ್ತಾ, ನನ್ನ ಹೆಸರು ಡಾಕ್ಟರ್ ಶಿಲ್ಪಾ ವಿ ಚೊಕ್ಟಾಪುರ ಅಂತೇಳಿ. ನಾನು ಕೃಷಿ ವಿಜ್ಞಾನ ಕೇಂದ್ರ ವಿಜಯಪುರದಲ್ಲಿ ಬೇಸಾಯ ವಿಜ್ಞಾನಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ. ಇವಾಗಿನ ನಾನು ನಿಮಗೆ ಹೇಳೋದೇನು ಅಂತಂದರೆ, ನಮಗೆಲ್ಲ ಗೊತ್ತಿರೋದಾಗೆ ಸೆಪ್ಟೆಂಬರ್ ಅಕ್ಟೋಬರ್ ನಮಗೆ ಹಿಂಗಾರಿ ಕಡಲೆ ಬೆಳೆಗಳ ಬೆಳೆಯುವಂಥ ಸಮಯ. ಈ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತಂದರೆ, ಪ್ರಮುಖವಾಗಿ ಕಡಲೆ ಬೆಳೆಗಳಲ್ಲಿ ಬೇಕಾದಂಥ ಶಿಫಾರಸು ಮಾಡಿದ ತಳಿಗಳು ಯಾವುವು ಅಂತಂದರೆ, ಒಂದನೇದಾಗಿ ಅಣ್ಣಿಗೇರಿ 1, JG11 ಹಾಗೂ BGD111-1 ಅಂಥೇಳಿ ಈ ತಳಿಗಳನ್ನು ನಾವು ಬಿತ್ತಿದ್ರೆ ನಮಗೆ ಹೆಚ್ಚಿನದಾಗಿ ಇಳುವರಿಯನ್ನು ಪಡೆಯಲು ಸಹಾಯ ಆಗುತ್ತೆ. ಅದು ಅಲ್ಲದೆ ರೈತ ಬಾಂಧವರು ಏನು ಯೋಚನೆ ಮಾಡಬೇಕು ಅಂತಂದರೆ, ನಾವು ಬಿತ್ತುವ ಪೂರ್ವದಲ್ಲಿ ಬೀಜೋಪಚಾರವನ್ನು ಮಾಡಬೇಕಾಗತ್ತೆ. ಬೀಜೋಪಚಾರ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ತೀನಿ ನಿಮ್ಗೆ ಇವಾಗ. ಮೊದಲೇದಾಗಿ ಏನು ಅಂತಂದರೆ, ಬೀಜವನ್ನು ಕಠಿಣಗೊಳಿಸಬೇಕು. ಈ ವರ್ಷದ ಸಂದರ್ಭದಲ್ಲಿ ಮಳೆ ಪ್ರಮಾಣ ಕಡಿಮೆ ಇರೋದ್ರಿಂದ ನಾವೇನು ಮಾಡಬೇಕು ಅಂತಂದರೆ, ಬೀಜವನ್ನು ಕಠಿಣಗೊಳಿಸುವುದು ಹೆಂಗಂತಂದರೆ, CaCl2 ಅಂದರೆ ನಮಗೆ ಸುಣ್ಣ ಏನಿರುತ್ತಲ್ಲ, ಸುಣ್ಣವನ್ನು ಪ್ರತಿ ಲೀಟರ್ ನೀರಿನಲ್ಲಿ 20 ಗ್ರಾಂ ಸುಣ್ಣವನ್ನು ಹಾಕಿ ಚೆನ್ನಾಗಿ ಕಲಸಿ ಅದರಲ್ಲಿ ನಾವು ಈ ಬೇಕಾದಂಥ ಅಂದರೆ 1 ಎಕರೆಗೆ ಬೇಕಾದಂಥ 20 kg ಬೀಜವನ್ನು ಅದರಲ್ಲಿ ಹಾಕಿ ನಾವು 30 ನಿಮಿಷಗಳಾಗ ಅದ್ದಿ ಬಿಟ್ಟು ನೆಕ್ಸ್ಟ್ ಅದನ್ನು ತೆಗೆದು 7-8 ಗಂಟೆ ನೆರಳಿನಲ್ಲಿ ಒಣಗಿಸಿ ನಾವು ಬಿತ್ತನೆ ಮಾಡಿದ್ರೆ ಏನಾಗುತ್ತೆ ಅಂದರೆ, ನಮಗೆ ಬೀಜಕ್ಕೆ ಬರ ನಿರೋಧಕ ಶಕ್ತಿ ಬರುತ್ತೆ. ಅದು ಅಲ್ಲದೆ ನಮಗೆಲ್ಲ ಗೊತ್ತಿರುವ ಹಾಗೆ ಕಡಲೆಗೆ ಬರುವಂಥ ಮೇಜರ್ ಡಿಸೀಸ್ ಯಾವುದು ಅಂತಂದರೆ, ಒಂದು ಸೊರಗು ರೋಗ. ಈ ಸೊರಗು ರೋಗವನ್ನು ನಿಯಂತ್ರಣ ಮಾಡಬೇಕಂದ್ರೆ ಟ್ರೈಕೋಡರ್ಮಾದಿಂದ ಬೀಜೋಪಚಾರ ಮಾಡಿದ್ರೆ ನಮಗೆ ಸೊರಗು ರೋಗ ಬರುವುದಿಲ್ಲ. ಅದು ಅಲ್ಲದೆ ನಮಗೆಲ್ಲ ತಿಳಿದಿರೋ ಹಾಗೆ ಕಡಲೆ ಒಂದು ದ್ವಿದಳ ಧಾನ್ಯ ಆಗಿರೋದ್ರಿಂದ ನಾವು ಇದಕ್ಕೆ ಏನು ಮಾಡಬೇಕಂದ್ರೆ, ರೈಸೋಬಿಯಂ ಮತ್ತು PSB ಎಂಬ 2 ಜೈವಿಕ ಗೊಬ್ಬರದಿಂದ ಬೀಜೋಪಚಾರ ಮಾಡಬೇಕು. ಹೇಗೆ ಎಷ್ಟು ತಗೋಬೇಕು ಅಂತಂದರೆ, ಇವಾಗ ನಮಗೆ ಪ್ರತಿ 20 kg ಬೀಜಕ್ಕೆ ನಾವು ಪ್ರತಿ ರೈಸೋಬಿಯಂ ಮತ್ತು PSP 500 ಗ್ರಾಂ ಅಂದರೆ 1/2 kg 1/2 kg ತಗೊಂಡು ನಾವು ಈ ಪೌಡ್ರನ್ನು ನಮಗೆ ಬಿತ್ತನೆ ಬೇಕಾದಂಥ 20 kg ಬೀಜದ ಮೇಲೆ ಉದುರಿಸಿ ಅದಕ್ಕೆ ಸ್ವಲ್ಪ ನೀರನ್ನು ಚಿಮುಕಿಸಿ ನಿಧಾನವಾಗಿ ಲೇಪನ ಮಾಡಿ, ಈ ಲೇಪನ ಮಾಡಿದ್ದಂಥ ಬೀಜವನ್ನು ನಾವು ನೆರಳಿನಲ್ಲಿ ಒಣಗಿಸಿ ಇದನ್ನು ನಾವು ಬಿತ್ತೋದ್ರಿಂದ ಏನಾಗತ್ತೆ ಅಂತಂದರೆ, ನಮಗೆ ರಂಜಕ ಮತ್ತು ಯೂರಿಯಾ ಜಾಸ್ತಿ ಏನಾಗತ್ತೆ ಅಂದರೆ ನಮಗೆ ಭೂಮಿಗೆ ಸಿಗೋದ್ರಿಂದ ನಮಗೆ ಇಳುವರಿ ಹೆಚ್ಚಿಂದ ಪಡೆಯಬಹುದು. ಧನ್ಯವಾದಗಳು.

0: ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ.
1: ಒಂದು ಹೊತ್ತಿನ ಚೀಲ ತುಂಬಿಸಿಕೊಳ್ಳಲು ಅದೆಷ್ಟೋ ಜನ ಗುಳೆ ಹೋಗುತ್ತಾರೆ.
2: ಒಂದು ತುತ್ತು ಅನ್ನಕ್ಕಾಗಿ ಅದೆಷ್ಟೋ ಜನರು ಪರದಾಡುವುದನ್ನು ನಿತ್ಯ ಕಾಣುತ್ತೇವೆ.
1: ಅನ್ನ ಚೆಲ್ಲಲು ನಿಮಿಷ ಸಾಕು,
2: ಒಂದು ಕಾಳು ಬೆಳೆಯಲು ವರ್ಷ ಬೇಕು.
1: ತಿನ್ನುವ ಅನ್ನದ ಹಿಂದೆ ಬೇಸಾಯಗಾರರ ವ್ಯವಹಣೆ ಇದೆ.
2: ಅನ್ನ ಪರಬ್ರಹ್ಮನ ಸ್ವರೂಪ,
1: ಅದು ರೈತನ ಪರಿಶ್ರಮದಿಂದ ನಮ್ಮ ತಟ್ಟೆಯವರೆಗೂ ಬಂದಿದೆ.
2: ನೀವು ಹಾಳು ಮಾಡುವ ಒಂದೊಂದು ಹಿಡಿಯನ್ನ ಇನ್ನೊಬ್ಬರ ಇಡೀ ದಿನದ ಊಟವಾಗಬಹುದು.
1: ದಯವಿಟ್ಟು ಆಹಾರವನ್ನು ಹಾಳು ಮಾಡಬೇಡಿ.
2: ಮುಂದಿನ ಪೀಳಿಗೆಗೆ ಆಹಾರದ ಬರ ಬರದಂತೆ ಜಾಗೃತರಾಗೋಣ.
1: ಅವಶ್ಯಕತೆಗೆ ತಕ್ಕಷ್ಟು ಆಹಾರವಿರಲಿ.

0: ಹಸಿರೇ ಉಸಿರು, ಉಸಿರೇ ಬದುಕು. ಉಸಿರೆಲ್ಲ ಹಸಿರಾದಾಗ
1: ಉಸಿರಾಗುವೆ
0: ಎಂದು ಪಣ ತೊಡೋಣ ಹಸಿರು ಕ್ರಾಂತಿಗೆ ಎಂದು ವರ ನೀಡುತ್ತಾಳೆ ಭೂಮಾತೆ. ವೃಕ್ಷ ಲಕ್ಷವಾಗಲಿ, ಸಸ್ಯ ಸಂಕುಲ ಸಾವಿರವಾಗಲಿ, ಬದುಕೊಂದು ಬೆಳಕಾಗಲಿ.
1: ಮನುಕುಲ ಉಳಿಸುವ ಹಸಿರಿನ ಪರಿಸರ ಪೂಜಿಸು ನಿರಂತರ.
0: ದಯವಿಟ್ಟು ಮನೆಗೊಂದು ಸಸಿ ನೆಡಿ.
2: ಗುಮ್ಮಟನಗರ

0: ಇನ್ನೊಂದು ಹೆಮ್ಮೆಯಾಗರಿ ವಿಜಯಪುರ ಆಕಾಶವಾಣಿ.
1: ಈಗ ಸಮಯ ಆಗ್ತಾ ಇದೆ 6:40. ಇನ್ನೀಗ ಕೇಳಿ ದಸರಾದಲ್ಲಿ ಇಂದು ವಿದ್ಯಾವರ್ಧಕ ಇಂಜಿನಿಯರಿಂಗ್ ಕಾಲೇಜ್ ಮೈಸೂರು ಕಾರ್ಯಕ್ರಮ ಪ್ರಾಯೋಜಿತ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.
2: ಬಹಳ ಚೆನ್ನಾಗಿ ಮಾಡಿದ್ರು ಅಂತಂದ್ರೆ ನಮ್ಗೆ ಅದೊಂದು ಹೆಮ್ಮೆ.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನಿಮ್ಮ ಕರಿಯರ್ ಜರ್ನಿ ಸ್ಟಾರ್ಟ್ ಮಾಡೋಕೆ ರೆಡಿ ಇದ್ದೀರಾ?
3: ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರಿನ ಗೋಕುಲಂ ಥರ್ಡ್ ಸ್ಟೇಜ್ ನಲ್ಲಿ ಎಂಟೆಕ್ ಅಡ್ಮಿಷನ್ಸ್ ಓಪನ್.
2: ಕಂಪ್ಯೂಟರ್ ಸೈನ್ಸ್ ಇಂಜಿನಿಯರಿಂಗ್, ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಹಾಗೂ ಸಿವಿಲ್ ಇಂಜಿನಿಯರಿಂಗ್ ನಲ್ಲಿ ಎಂಟೆಕ್ ಕೋರ್ಸಸ್ ಗೆ ಅಡ್ಮಿಷನ್ಸ್ ಓಪನ್ ಇದೆ.
3: ಇನ್ನಷ್ಟು ಮಾಹಿತಿಗಾಗಿ ವಿವಿಸಿಇ ಗೋಕುಲಂ ಥರ್ಡ್ ಸ್ಟೇಜ್ ಮೈಸೂರಿಗೆ ಭೇಟಿ ನೀಡಿ ಅಥವಾ vvce.ac.in ವಿಸಿಟ್ ಮಾಡಿ.
4: ಜಗತ್ಪ್ರಸಿದ್ಧ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವದ ಅಂಗವಾಗಿ ದಸರೆಯನ್ನು ಕಣ್ತುಂಬಿಕೊಳ್ಳಲು ಬರುವ ಜನರ ಹೃನ್ಮನ ತಣಿಸಲು ಹತ್ತು ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಾಂಸ್ಕೃತಿಕ ನಗರಿ ಮೈಸೂರಿನ ವಿವಿಧ ಸ್ಥಳಗಳಲ್ಲಿ ನಡೆಯಲಿವೆ. ಅದರ ಪಕ್ಷಿನೋಟ ನಿಮಗಾಗಿ.
0: ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯ ಮೈಸೂರು ಇವರ ವತಿಯಿಂದ ದಸರಾ ಸಾಂಸ್ಕೃತಿಕ ಮಹೋತ್ಸವ 2026 ಉದ್ಘಾಟನೆ ಇಂದು ಸಂಜೆ 5:00. ಸಂಜೆ 5:30 ಮೈಸೂರಿನ ಹೊನ್ನಾರು ಜನಪದ ಗಾಯಕರಾದ ಪ್ರೊಫೆಸರ್ ಪಿಕೆ ರಾಜಶೇಖರ್, ಪ್ರೊಫೆಸರ್ ಮೈಸೂರು ಕೃಷ್ಣಮೂರ್ತಿ, ಡಾಕ್ಟರ್ ಮೈಸೂರು ಉಮೇಶ್ ಮತ್ತು ತಂಡದವರಿಂದ ಜನಪದ ಗೀತೆಗಳ ಗಾಯನ.

0: ಸಂಜೆ 6 ಗಂಟೆಗೆ ಹುಬ್ಬಳ್ಳಿಯ ಡಾಕ್ಟರ್ ಶ್ರೀಹರಿ ದಿಗ್ಗಾವಿ ಮತ್ತು ವಿದ್ವಾನ್ ಕಿರಣ್ ಯಾವಗಲ್ ಅವರಿಂದ ತಬಲಾ ಜುಗಲ್ಬಂದಿ ಆಯೋಜಿತವಾಗಿದೆ.
1: ಸಂಜೆ 6:30ಕ್ಕೆ ಹುಬ್ಬಳ್ಳಿಯ ವಿದುಷಿ ವೈಷ್ಣವಿ ಹಾನಗಲ್ ಅವರಿಂದ ಹಿಂದೂಸ್ತಾನಿ ಸಂಗೀತ ಗಾಯನ.
0: ರಾತ್ರಿ 7 ಗಂಟೆಗೆ ಡಾಕ್ಟರ್ ವಸುಂಧರಾ ದುರಸ್ವಾಮಿ ಅವರ ನೃತ್ಯ ಸಂಯೋಜನೆಯ ಭರತನಾಟ್ಯ ಕಾರ್ಯಕ್ರಮ ಮೈಸೂರು ಕಥಾ ಪ್ರದರ್ಶಿತವಾಗಲಿದೆ. ನಿರ್ದೇಶನ ವಿದ್ವಾನ್ ಸುಜಯ್ ಶಾನ್ ಭಾಗ್.
1: ಮೈಸೂರು ದಸರಾ ಮಹೋತ್ಸವ 2026ರ ಅಂಗವಾಗಿ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನ ಹಳೆ ಡಿಸಿ ಕಚೇರಿ ಎದುರು, ಇಲ್ಲಿ ಪುಸ್ತಕ ಪ್ರದರ್ಶನ ಮತ್ತು ಮಾರಾಟ ಮೇಳದ ಅಂಗವಾಗಿ ಸಾಹಿತಿಗಳೊಂದಿಗೆ ಸೆಲ್ಫಿ ಕಾರ್ಯಕ್ರಮದಲ್ಲಿ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ಭಾಗವಹಿಸಲಿದ್ದಾರೆ. ನಂತರ ಕನ್ನಡ ಪುಸ್ತಕ ಪ್ರಾಧಿಕಾರದ 12 ಕೃತಿಗಳ ಬಿಡುಗಡೆ ಡಾಕ್ಟರ್ ನರಹಳ್ಳಿ ಬಾಲಸುಬ್ರಹ್ಮಣ್ಯ ಅವರು ನೆರವೇರಿಸಲಿದ್ದಾರೆ.
0: ಮೈಸೂರಿನ ರಂಗಾಯಣದಲ್ಲಿ ನಡೆಯುತ್ತಿರುವ ನವರಾತ್ರಿ ರಂಗೋತ್ಸವದ ಅಂಗವಾಗಿ ಇಂದು ಸಂಜೆ 6:30ಕ್ಕೆ ರಂಗಾಯಣದ ಭೂಮಿಗೀತದಲ್ಲಿ ವೈದೇಹಿ ವಿರಚಿತ ಮೂಕನ ಮಕ್ಕಳು ನಾಟಕ ಪ್ರದರ್ಶಿತವಾಗಲಿದೆ.
1: ಮೈಸೂರು ಬೊಂಬೆ ರಂಗಮಂದಿರದ ವತಿಯಿಂದ ಮೈಸೂರು ದಸರಾ ವಿಶೇಷ ಬೊಂಬೆಯಾಟ 2026ರ ಅಂಗವಾಗಿ ಇಂದು ಸಂಜೆ 6 ಗಂಟೆಗೆ ಶ್ರೀಕೃಷ್ಣ ಪಾರಿಜಾತ ಬೊಂಬೆಯಾಟ ಪ್ರದರ್ಶನಗೊಳ್ಳಲಿದೆ.

ಅರಮನೆ ವೇದಿಕೆಯಲ್ಲಿ ಇಂದು ಮಧ್ಯಾಹ್ನ 3:30 ಮೈಸೂರಿನ ವಿದುಷಿ ಸ್ಮೃತಿ ರಮೇಶ್ ಮತ್ತು ತಂಡದವರಿಂದ ಭರತನಾಟ್ಯ, ಸಂಜೆ 4:30 ಇಮ್ತಿಯಾಜ್ ಸುಲ್ತಾನ್ ಮತ್ತು ತಂಡದವರಿಂದ ಕನ್ನಡ ಗಜಲ್ಗಳು, ಸಂಜೆ 5:00 ಬೆಂಗಳೂರಿನ ಹೊಳಸಾಲಯ್ಯ ಹೆಚ್ಸಿ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ, ಸಂಜೆ 6:00 ಮೈಸೂರಿನ ಡಾಕ್ಟರ್ ನಾಗರಾಜ್ ವಿ ಬೈರಿ ಮತ್ತು ತಂಡದವರಿಂದ ಸುಗಮ ಸಂಗೀತವನ್ನು ಆಯೋಜಿಸಲಾಗಿದೆ. ರಾತ್ರಿ 7:00 ರಘು ದೀಕ್ಷಿತ್ ಮತ್ತು ತಂಡದವರಿಂದ ತತ್ವ ಸಂಗೀತ,

0: ಮಾಲಿಗೆ.
1: ರಾತ್ರಿ 8:30 ಗಂಟೆಗೆ ಮೈಸೂರಿನ ಹರೀಶ್ ಪಾಂಡವ್ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ಫ್ಯೂಷನ್ ಆಯೋಜಿತವಾಗಿದೆ. ಜಗನ್ಮೋಹನ ಅರಮನೆಯ ಸಭಾಂಗಣದಲ್ಲಿ 5:00 ಗಂಟೆಗೆ ಮೈಸೂರಿನ ಮಾದೇಶ ಮತ್ತು ತಂಡದವರಿಂದ ಸ್ಯಾಕ್ಸೋಫೋನ್ ವಾದ.

0: ಪ್ರಯತ್ನ. 5 ಗಂಟೆಗೆ ಬೆಂಗಳೂರಿನ ದೀಪಿಕಾ ಶ್ರೀಕಾಂತ್ ಮತ್ತು ತಂಡದವರಿಂದ ಸುಗಮ ಸಂಗೀತ. 6 ಗಂಟೆಗೆ ಮೈಸೂರಿನ ಲಕ್ಷ್ಮೀ ಎಸ್ ಹೆಗಡೆ ಮತ್ತು ತಂಡದವರಿಂದ ಭರತನಾಟ್ಯ. 7 ಗಂಟೆಗೆ ಮೈಸೂರಿನ ಸರಸ್ವತಿ ಸಂಗೀತ ಶಾಲೆಯ ಮಹಾಲಕ್ಷ್ಮಿ ಮತ್ತು ತಂಡದವರಿಂದ ಸುಗಮ ಸಂಗೀತ. 8 ಗಂಟೆಗೆ ಬೆಂಗಳೂರಿನ ನೂಪುರ ಫೈನ್ ಆರ್ಟ್ಸ್ ಅಕಾಡೆಮಿಯ ಸದಸ್ಯರಿಂದ ನಾಟ್ಯ ತರಂಗ, ಕುಚಿಪುಡಿ ನೃತ್ಯ ಕಾರ್ಯಕ್ರಮ ಆಯೋಜಿತವಾಗಿದೆ. ಕರ್ನಾಟಕ ಕಲಾಮಂದಿರ ವೇದಿಕೆಯಲ್ಲಿ 4:30 ಬೆಂಗಳೂರು ದಕ್ಷಿಣ ಜಿಲ್ಲೆಯ ರಮೇಶ್ ಮತ್ತು ತಂಡದವರಿಂದ ವೀರಗಾಸೆ. 5 ಗಂಟೆಗೆ ಬೀದರ್ನ ಜಿ ಚಂದ್ರಕಾಂತ ಮತ್ತು ತಂಡದವರಿಂದ ಸುಗಮ ಸಂಗೀತ. 5 ಗಂಟೆಗೆ ಹೊಸಪೇಟೆಯ ಕುಮಾರಿ ರೀತಿಕಾ ತಿಪ್ಪೇಸ್ವಾಮಿ ಮತ್ತು ತಂಡದವರಿಂದ ಶಾಸ್ತ್ರೀಯ ನೃತ್ಯ. 6 ಗಂಟೆಗೆ ಮೈಸೂರಿನ ಸುಮತಿ ಕೆಆರ್ ಮತ್ತು ತಂಡದವರಿಂದ ರಂಗಗೀತೆಗಳು. 8 ಗಂಟೆಗೆ ಬಾಗಲಕೋಟೆಯ ವಿಷ್ಣುಕುಮಾರ ಶ್ರೀಧರಪ್ಪ ಚಳಗೇರಿ ಮತ್ತು ತಂಡದವರಿಂದ ಹಿಂದೂಸ್ತಾನಿ ಸಂಗೀತವನ್ನು ಆಯೋಜಿಸಲಾಗಿದೆ. ಗಾನಭಾರತಿ ವೇದಿಕೆಯಲ್ಲಿ 5 ಗಂಟೆಗೆ ಬೆಂಗಳೂರಿನ ಹರಿಣಿ ಶ್ರೀಧರ್ ಮತ್ತು ತಂಡದವರಿಂದ ಭರತನಾಟ್ಯ ಕಾರ್ಯಕ್ರಮ. 5 ಗಂಟೆಗೆ ಚಿಕ್ಕಮಗಳೂರಿನ ಶ್ರೀದೇವಿ ಸಂಗೀತ ಕಲಾವೃಂದದ ಯಶೋಧ ಡಿ ಮತ್ತು ತಂಡದವರಿಂದ ಜನಪದ ಸಂಗೀತ. 6 ಗಂಟೆಗೆ ದಾವಣಗೆರೆಯ ವಿಖ್ಯಾತ್ ಮತ್ತು ತಂಡದವರಿಂದ ಕಂಸಾಳೆ. 7 ಗಂಟೆಗೆ ಮೈಸೂರಿನ ವಿದುಷಿ ಸೌಮ್ಯಾ ರಾಣಿ ಎಸ್ ಮತ್ತು ತಂಡದವರಿಂದ ಭರತನಾಟ್ಯ. 8 ಗಂಟೆಗೆ ಶಿರಸಿಯ ಅರ್ಚನಾ ಹೆಗಡೆ ಮತ್ತು ತಂಡದವರಿಂದ ಭಾವಗೀತೆಗಳ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ನಾದಬ್ರಹ್ಮ ಸಂಗೀತ ಸಭಾ ವೇದಿಕೆಯಲ್ಲಿ 4:30 ಮಂಡ್ಯದ ಹರಿಧರ ಎಂಜಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ ಕಾರ್ಯಕ್ರಮ. 4:45 ಮೈಸೂರಿನ ಎಸ್ ರೇಖಾ ಭಟ್ ಮತ್ತು ತಂಡದವರಿಂದ ಸುಗಮ ಸಂಗೀತ ಕಾರ್ಯಕ್ರಮ. 5 ಗಂಟೆಗೆ ಬೆಂಗಳೂರಿನ ರಾಜ್ಕುಮಾರ್ ಮುದೋಬಿ ಮತ್ತು ತಂಡದವರಿಂದ ತಬಲಾ ವಾದನ. 6 ಗಂಟೆಗೆ ಬೆಂಗಳೂರಿನ ಕುಮಾರಿ ಮಾನ್ಯ ಡಿ ಮತ್ತು ತಂಡದವರಿಂದ ಭರತನಾಟ್ಯ. 7 ಗಂಟೆಗೆ ರಾಯಚೂರಿನ ರತ್ನಾಕರ ಕಲಾತಂಡದವರಿಂದ ಭಾವಗೀತೆಗಳನ್ನು ಆಯೋಜಿಸಲಾಗಿದೆ. ಮೈಸೂರಿನ ಚಿಕ್ಕ ಗಡಿಯಾರ ವೇದಿಕೆಯಲ್ಲಿ 5 ಗಂಟೆಗೆ ಹರೀಶ್ ಮತ್ತು ತಂಡದವರಿಂದ ಪೂಜಾ ಕುಣಿತ. 5:30 ಮೈಸೂರಿನ ಮಹದೇವು ಕೆಂಪಿಸಿದ್ದನಹುಂಡಿ ಮತ್ತು ತಂಡದವರಿಂದ ಕಂಸಾಳೆ. 5:30 ಮೈಸೂರು ಜಿಲ್ಲಾ ಸೋಬಾನೆ ಪದ ಕಲಾವಿದರಿಂದ ಸೋಬಾನೆ ಪದಗಳು. 6 ಗಂಟೆಗೆ ಕನ್ನಡ ಜನಪದ ಪರಿಷತ್ ಮೈಸೂರು ಕ್ಯಾತನಹಳ್ಳಿ ಪ್ರಕಾಶ್ ಎಚ್ ಅವರಿಂದ ಜನಪದ ಗೀತ ಗಾಯನ. 7 ಗಂಟೆಗೆ ಪರಸ್ಪರ ಸಂಸ್ಥೆ ಮೈಸೂರು ಇಲ್ಲಿನ ಸದಸ್ಯರಿಂದ ನಾಲ್ವಡಿ ಗೀತ ಗಾಯನ. 8 ಗಂಟೆಗೆ ಮೈಸೂರಿನ ಪ್ರಿಯಾ ಎಸ್ ಮತ್ತು ತಂಡದವರಿಂದ ಜನಪದ ಗೀತೆಗಳನ್ನು ಆಯೋಜಿಸಲಾಗಿದೆ. ನಂಜನಗೂಡು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನದ ವೇದಿಕೆಯಲ್ಲಿ 5 ಗಂಟೆಗೆ ರಾಮನಗರದ ಸಂತೋಷ್ ಕುಮಾರ್ ಟಿಪಿ ಮತ್ತು ತಂಡದವರಿಂದ ಚಂಡೆವಾದನ. 5 ಗಂಟೆಗೆ ಮಂಡ್ಯದ ಶಿವಗಂಗಾ ಸಾಂಸ್ಕೃತಿಕ ಯುವಕ ಸಂಘದ ಬಸವರಾಜು ಮತ್ತು ತಂಡದವರಿಂದ ಜನಪದ ಗಾಯನ. 6 ಗಂಟೆಗೆ ಚನ್ನಪಟ್ಟಣದ ಭೈರವ ಎಸ್ ಮತ್ತು ತಂಡದವರಿಂದ ತತ್ವಪದಗಳು. 7 ಗಂಟೆಗೆ ಸೋಮಾ ಡಿ ಮತ್ತು ತಂಡದವರಿಂದ ಸುಗಮ ಸಂಗೀತ. 8 ಗಂಟೆಗೆ ಬೆಂಗಳೂರಿನ ಎಂಎನ್ ಸುರೇಶ್ ಮತ್ತು ತಂಡದವರಿಂದ ಮುದುಕನ ಮದುವೆ ಸಾಮಾಜಿಕ ನಾಟಕ ಪ್ರದರ್ಶನವಿದೆ. ಮೈಸೂರಿನ ಪುರಭವನ ವೇದಿಕೆಯಲ್ಲಿ 10:30 ಪೌರಾಣಿಕ ನಾಟಕ ದಕ್ಷಯಜ್ಞ ನಡೆಸಿಕೊಡಲಿದ್ದಾರೆ ಮೈಸೂರಿನ ವಡ್ಗಲ್ ರಂಗನಾಥ ಸ್ವಾಮಿ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. 3:00 ಪೌರಾಣಿಕ ನಾಟಕ ಸ್ಮಶಾನ ಕುರುಕ್ಷೇತ್ರಂ ನಡೆಸಿಕೊಡಲಿದ್ದಾರೆ ಹಾಸನದ ಸಂಸ್ಕೃತಿ ಟ್ರಸ್ಟ್ನ ಸದಸ್ಯರು. 6 ಗಂಟೆಗೆ ಪೌರಾಣಿಕ ನಾಟಕ ಗಿರಿಜಾ ಕಲ್ಯಾಣ ನಡೆಸಿಕೊಡುವವರು ಮಲೈ ಮಹದೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿಯ ಸದಸ್ಯರು. ಕಿರು ರಂಗಮಂದಿರ ವೇದಿಕೆಯಲ್ಲಿ 5 ಗಂಟೆಗೆ ಬೆಂಗಳೂರಿನ ಕುಮಾರ್ ಸಿ ಮತ್ತು ತಂಡದವರಿಂದ ರಂಗಗೀತೆಗಳು. 6 ಗಂಟೆಗೆ ಮಳವಳ್ಳಿಯ ರಂಗಬಂಡಿಯ ಸದಸ್ಯರಿಂದ ನಾಟಕ ಎಐ ಗಂಡ ಬ್ಲೂಟಿಕ್ ಹೆಂಡತಿ. ರಮಾ ಗೋವಿಂದ ರಂಗಮಂದಿರ ವೇದಿಕೆಯಲ್ಲಿ 5 ಗಂಟೆಗೆ ಮೈಸೂರಿನ ರವಿ ಎಡಿ ಮತ್ತು ತಂಡದವರಿಂದ ವಾದ್ಯ ಸಂಗೀತ. ಬಳ್ಳಾರಿಯ ರಂಗಜಂಗಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಸದಸ್ಯರಿಂದ ವಚನ ಸಂಗೀತ 5:00. 6:00 ಮೈಸೂರಿನ ಸಂಗೀತ ಜಿಆರ್ ಮತ್ತು ತಂಡದವರಿಂದ ಸುಗಮ ಸಂಗೀತ. 7:00 ಮೈಸೂರಿನ ಪಿನಾಕ ರಂಗ ತಂಡದ ಹೇಮಂತ್ ಎಸ್ ಮತ್ತು ತಂಡದವರಿಂದ ನಾಟಕ ಸೂತ್ರಗೊಂಬೆ ಪ್ರದರ್ಶಿತಗೊಳ್ಳಲಿದೆ. ನಟನ ರಂಗಮಂದಿರ ವೇದಿಕೆಯಲ್ಲಿ 6:00 ಹಾಸನದ ಏಕತಾರಿ ಸಾಂಸ್ಕೃತಿಕ ಸಂಘಟನೆಯ ದೇವಾನಂದ್ ವರಪ್ರಸಾದ್ ಮತ್ತು ತಂಡದವರಿಂದ ನಾಟಕ ನನ್ನ ಜನಗಳು ಪ್ರದರ್ಶಿತವಾಗಲಿದೆ.
1: ದಸರಾದಲ್ಲಿ ಇಂದು ನಾಡಹಬ್ಬ ದಸರಾ ಮಹೋತ್ಸವದ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ಕೇಳಿದರೆ. ಪ್ರಸ್ತುತಿ ಎಸ್ ಲಕ್ಷ್ಮೀನಾರಾಯಣ ಹಾಗೂ ಆರ್ ಲೋಕೇಶ್ವರಿ. ನಿರ್ಮಾಣ ಬಿ ದಿಗ್ವಿಜಯ್. ಸಮಗ್ರ ನಿರ್ವಹಣೆ ಎನ್ ಕೆ ಶಿವಮೂರ್ತಿ. ಪ್ರಾಯೋಜಕರು ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು.
2: ನೀವು ಸಿಲೆಬಸ್ ಗೂ ಮೀರಿದಂತಹ ಡಿಫರೆಂಟ್ ಎಂಬಿಎ ಪ್ರೋಗ್ರಾಮ್ ಹುಡುಕ್ತಾ ಇದ್ದೀರಾ? ಹಾಗಾದ್ರೆ ಜಾಯ್ನ್ ಆಗಿ ವಿದ್ಯಾವರ್ಧಕ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಮೈಸೂರು. ಇಲ್ಲಿ ಫಿನಾನ್ಷಿಯಲ್ ಮಾರ್ಕೆಟಿಂಗ್, ಹೆಚ್ಆರ್ ಬಿಸಿನೆಸ್ ಅನಾಲಿಟಿಕ್ಸ್ ಮತ್ತು ಸಪ್ಲೈ ಚೈನ್ ಮ್ಯಾನೇಜ್ಮೆಂಟ್ ನಲ್ಲಿ ಸ್ಪೆಷಲೈಸೇಷನ್ ಕೋರ್ಸಸ್ ಗಳು ಲಭ್ಯ. ಡೆಹ್ರಾಡೂನ್ ನಿಂದ ಸಿಂಗಾಪುರ್ ವರೆಗೆ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಟೂರ್ ಕೂಡ ಲಭ್ಯವಿದೆ. ವಿಸಿಟ್ ವಿದ್ಯಾವರ್ಧಕ

0: H Mysuru or visit vbce.ac.in.
1: ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 6:50. ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ ಎರಡು.

0: ಸೆಬಿ ಇನ್ವೆಸ್ಟರ್ ಜಾಗೃತ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ದಿನಾಂಕ 12/10/2026 ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
2: ಕೇಳಿ ಜಾನಪದ ಸಂಗೀತ ಕಾರ್ಯಕ್ರಮದಲ್ಲಿ ಶ್ರೀಮತಿ ಕಲ್ಲವ ಕಾಸವ ಮತ್ತು ಸಂಗಡಿಗರಿಂದ ಚೌಡ್ಕಿ ಪದಗಳು.

0: વાર્તા ભીહ સંયોજ્યંતામ એક્સપટલે એટ એઆઈઆર ન્યૂઝ એલર્ટ ઇત્યનુસરંતુ અથ સદ્યો વૃત્તાંતાય ચ ન્યૂઝ ઓન eir.gov.in ઇતિ જાલપુટમ અવલોકંતામ.
1: क्रिकेट क्रीडायां गतरात्रौ इंदौरनगरस्य होलकर क्रीडांगणे भारतीय दलेन वेस्टइंडीज दलं 14 धावनांकैः पराजितम् इति वार्ताः.
2: आकाशवाणी विजयपुर समय ಬೆಳಗಿನ 7 ಗಂಟೆ ಕೇಳಿ ನಿಲಯದ ಕಾರ್ಯಕ್ರಮಗಳ ಮುಖ್ಯಾಂಶಗಳು. ಇನ್ನು ಮುಂದೆ ಸರಿಯಾಗಿ 7:15 ನಿಲಯದಿಂದ ಭಾವಗೀತೆಗಳು, 7:45 ಹಾಗೂ 9:45 ಕನ್ನಡ ಚಿತ್ರಗೀತೆಗಳು. ಈ 8:30 ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ರಾಜ್ಯವ್ಯಾಪಿಯಲ್ಲಿ, 8:35 ಚಜ್ಜಿ ರೊಟ್ಟಿ ಚೌಳಿಕಾಯಿ ಮರುಪ್ರಸಾರ, ನಂತರ ಮಿಶ್ರಗೀತೆಗಳ ಕಾರ್ಯಕ್ರಮ. ಈ 9:00 ಮೈಸೂರು ವೃತ್ತಾಂತ ರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೈಸೂರು ಕೇಂದ್ರದ ಸಹಪ್ರಸಾರದಲ್ಲಿ. ಇಂದು 9:10 ಗೌರವಾನ್ವಿತ ಪ್ರಧಾನಮಂತ್ರಿಗಳಾದ ಶ್ರೀ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ 25 ಪೂರ್ಣಗೊಳಿಸಿದ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. 9:45 ಕನ್ನಡ ಚಿತ್ರಗೀತೆಗಳು, 12:05 ವನಿತಾ ವಿಹಾರ, ಆರೋಗ್ಯ ಸಂಚಿಕೆ 12:30, 1:00 ಪ್ರಗತಿ ಪಥ, ಸಂಜೆ 5:00 ಸವಿಗಾನ, 6:00 ಕಾರ್ಯಕ್ರಮಗಳ ಪರಿಚಯ, 6:10 ಚಜ್ಜಿ ರೊಟ್ಟಿ ಚೌಳಿಕಾಯಿ ನೀತಿಕತೆ ಸರಣಿ ಕಾರ್ಯಕ್ರಮ, 6:30 ಜಿಲ್ಲಾ ವಾರ್ತಾಪತ್ರ, 6:51 ನಿಲಯದಿಂದ ಕಿಸಾನ್ ವಾಣಿ ಕಾರ್ಯಕ್ರಮ, 7:45 ಚಿತ್ರಗೀತೆಗಳು, 8:00 ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳು, ಪುಷ್ಪಹಾರ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ರಾತ್ರಿ 8:30, 9:15 ಸ್ಪಾಟ್ಲೈಟ್ ಕನ್ನಡ ವಿತರಣೆಗೆ ಬೆಂಗಳೂರು ನಿಲಯದಿಂದ, ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ರಾತ್ರಿ 9:30 ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ. ಇವಿಷ್ಟು ನಮ್ಮ ನಿಲಯದಿಂದ ಇಂದು ಮೂಡಿಬರುವ ಕಾರ್ಯಕ್ರಮಗಳ ಮುಖ್ಯಾಂಶಗಳನ್ನು ಕೇಳಿದ್ರಿ. ಈಗ ಸಮಯ 7:02, ಕೆಲ ವಾಣಿಜ್ಯ ಪ್ರಕಟಣೆ, ಸರಿಯಾಗಿ 7:05 ಪ್ರಾದೇಶ ಸಮಾಚಾರ ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ.
3: ಆಕಾಶವಾಣಿ ಈಗ ಕೆಲವು ಪ್ರಕಟಣೆಗಳು, ನಂತರ 7:05 ಸರಿಯಾಗಿ ಪ್ರದೇಶ ಸಮಾಚಾರ ಧಾರವಾಡ ಕೇಂದ್ರದಿಂದ.
4: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
5: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
6: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
5: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ, ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
6: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
5: ಆಸ್ವಾದಿಸಿ,
6: ಆನಂದಿಸಿ,
5: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
7: ಇಲ್ಲದವರಿಗೆ ಆಸರೆ ಆಗುವುದೇ ನಿಜವಾದ ಮಾನವ ಧರ್ಮ.
8: ನಮ್ಮ ಆಹಾರದ ಒಂದಂಶ,
7: ನಮ್ಮ ಸಮಯದ ಒಂದಂಶ,
8: ನಮ್ಮ ಆದಾಯದ ಒಂದಂಶ.

0: ನಮ್ಮ ಜ್ಞಾನದ ಒಂದಂಶವನ್ನು ಸಮಾಜದಲ್ಲಿ ಅಗತ್ಯ ಇರುವವರಿಗೆ ಮೀಸಲಿಡೋಣ.
1: ಆಗ ನಮ್ಮ ಬದುಕು ಪಾವನವಾಗುವುದು.
0: ಸಮಾಜ ನಮಗೆ ನೀಡಿದ್ದನ್ನು ಸಮಾಜಕ್ಕೆ ಹಿಂದಿರುಗಿಸೋಣ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮುಖ್ಯಾಂಶಗಳು: ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವಿಂದು. ಈಗ ವಾರ್ತೆಗಳ ವಿವರ. ಹೊಸದಿಲ್ಲಿಯ ಭಾರತ ಮಂಟಪಂನಲ್ಲಿ ಇಂದಿನಿಂದ 3 ದಿನಗಳ ಕಾಲ ರಾಷ್ಟಮಟ್ಟದ ವಸ್ತು ಪ್ರದರ್ಶನ ಮತ್ತು ಯೋಜನಾ ಸ್ಪರ್ಧೆ ಶಾಲಾ ಮಕ್ಕಳಿಗಾಗಿ ನಡೆಯಲಿದೆ. ಕೇಂದ್ರದ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಹಾಗೂ ನ್ಯಾಷನಲ್ ಇನ್ನೋವೇಷನ್ ಫೌಂಡೇಶನ್ ಇಂಡಿಯಾ ಆಯೋಜಿಸಿದ ರಾಷ್ಟಮಟ್ಟದ ಸ್ಪರ್ಧೆಗೆ ಧಾರವಾಡ ಜಿಲ್ಲೆಯ ಸರ್ಕಾರಿ ಪ್ರೌಢಶಾಲೆಗಳ 2 ಪ್ರತಿಭಾವಂತ ವಿದ್ಯಾರ್ಥಿಗಳು ಆಯ್ಕೆಯಾಗಿದ್ದಾರೆ. ಈ ಕುರಿತು ಒಂದು ವರದಿ.
1: ಶಾಲಾ ಮಕ್ಕಳ ಕಲ್ಪನೆಯನ್ನು ಕೇವಲ ಮಾದರಿಯಾಗಿ ಉಳಿಸದೆ ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ನೀಡಬಲ್ಲ ನವೀನ ಆವಿಷ್ಕಾರವಾಗಿ ರೂಪಿಸುವ ವೇದಿಕೆಯೇ ಇನ್ಸ್ಪೈರ್ ಮಾನಕ್, ಮಿಲಿಯನ್ ಮೈಂಡ್ಸ್ ಆಗ್ಮೆಂಟಿಂಗ್ ನ್ಯಾಷನಲ್ ಆಸ್ಪಿರೇಷನ್ ಅಂಡ್ ನಾಲೆಡ್ಜ್. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ಹಾಗೂ ಧಾರವಾಡ ತಾಲೂಕು ಹೆಬ್ಬಳ್ಳಿಯ ಸರ್ಕಾರಿ ಮಾದರಿ ಹೆಣ್ಣು ಮಕ್ಕಳ ಕನ್ನಡ ಶಾಲೆ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಜಿ ಹೊಸದಿಲ್ಲಿ ತಲುಪಿದ್ದಾರೆ. ವಿಜ್ಞಾನದಲ್ಲಿ ನಾವೀನ್ಯತೆ ಅನ್ವೇಷಣೆ, ತನ್ಮೂಲಕ ಶಾಲಾ ವಿದ್ಯಾರ್ಥಿಗಳಲ್ಲಿ ವೈಜ್ಞಾನಿಕ ಚಿಂತನೆ, ಸೃಜನಶೀಲತೆ ಮತ್ತು ನವೀನ ಆವಿಷ್ಕಾರಗಳ ಮನೋಭಾವ ಬೆಳೆಸುವುದು ಈ ಸ್ಪರ್ಧೆಯ ಮುಖ್ಯ ಉದ್ದೇಶ. ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರು ಹಾಗೂ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಡಯಟ್ ಪ್ರಾಚಾರ್ಯ ಜೆಜಿ ಸೈಯದ್ ಹಾಗೂ ಇನ್ಸ್ಪೈರ್ ಅವಾರ್ಡ್ ಜಿಲ್ಲಾ ನೋಡಲ್ ಅಧಿಕಾರಿ ಗೀತಾ ಚುಳಕಿ ವಿದ್ಯಾರ್ಥಿಗಳನ್ನು ಅಭಿನಂದಿಸಿದ್ದಾರೆ. ಪ್ರದೇಶ ಸಮಾಚಾರಕ್ಕಾಗಿ ತಾವು ಸಿದ್ಧಪಡಿಸಿದ ಮಾದರಿ ಕುರಿತು ಮಾಹಿತಿ ನೀಡಿದ್ದಾರೆ 9ನೇ ತರಗತಿ ವಿದ್ಯಾರ್ಥಿನಿ ಭಾಗ್ಯ ಬಿಕ್ಕೋಜಿ.
2: ಎಲ್ಲರಿಗೂ ಶುಭೋದಯಗಳು. ನಾನು ಇನ್ಸ್ಪೈರ್ಡ್ ಅವಾರ್ಡ್ ಪ್ರಾಜೆಕ್ಟ್ ನಲ್ಲಿ ಭಾಗವಹಿಸುತ್ತಿದ್ದೆ. ನನ್ನ ಪ್ರಾಜೆಕ್ಟ್ ಹೆಸರು ಇ ಕೇರ್ ಫಾರ್ ಫುಡ್ ಸ್ಟೋರೇಜ್ ಗೋಡೌನ್. ಇದರ ಉದ್ದೇಶವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಿಗೆ ನಾವು ಸಂರಕ್ಷಣೆಯನ್ನು ಒದಗಿಸುವುದು. ಇದರ ಉಪಕರಣಗಳೇನೆಂದರೆ ಫಾರ್ಮ್ ಶೀಟ್, ರೇಡಿಯಂ, ಎಲ್ಇಡಿ ಬಲ್ಬ್, ಹ್ಯೂಮಿಡಿಟಿ ಸೆನ್ಸರ್, ಟೆಂಪರೇಚರ್ ಸೆನ್ಸರ್, ಬ್ಯಾಟರಿ, ವೈರ್ಗಳು ಇದರ ಉಪಕರಣಗಳಾಗಿವೆ. ಇದರ ಕಾರ್ಯವಿಧಾನವೇನೆಂದರೆ ಆಹಾರ ಪದಾರ್ಥಗಳನ್ನು ಸಂಗ್ರಹಿಸುವ ಗೋಡೌನ್ಗಳಲ್ಲಿ ಬೆಂಕಿ ಮತ್ತು ಮಳೆಯಂತಹ ಅವಘಡಗಳಿಂದ ಆಹಾರ ಪದಾರ್ಥಗಳು ಹಾಳಾಗಿ ಹೋಗ್ತವೆ. ಇಂತಹ ಅವಘಡಗಳನ್ನು ತಪ್ಪಿಸೋಕೆ ನಾವು ಕೆಲವು ಎಲೆಕ್ಟ್ರಾನಿಕ್ ವಸ್ತುಗಳನ್ನು ಬಳಸಿ ಮಾದರಿ ತಯಾರಿಸಿದ್ದೇವೆ. ಧನ್ಯವಾದಗಳು.
0: ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಸೋನಿಯಾ ಗಾಂಧಿ ನಗರದ ಸರ್ಕಾರಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆ ವಿದ್ಯಾರ್ಥಿ ಶ್ರವಣ್ ಮಡಿವಾಳರ್ ತಮ್ಮ ಯೋಜನೆ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ.
3: ನನ್ನ ಪ್ರಾಜೆಕ್ಟಿನ ಹೆಸರು ಅಧಿಕ ದೂರ ಪ್ರಯಾಣ ಮಾಡುವಾಗ ವಾಹನಗಳ ಟೈರ್ ಅತಿಯಾಗಿ ಬಿಸಿಯಾಗಿ ಸ್ಫೋಟಗೊಳ್ಳುವುದನ್ನು ತಡೆಗಟ್ಟುವುದು. ನನ್ನ ಪ್ರಾಜೆಕ್ಟ್ಗೆ ಬಳಸದಂತಹ ವಸ್ತುಗಳು ಥರ್ಮಿಸ್ಟರ್, ಆರ್ಡಿನೋ ಯುವೆನೊ, ಎಲ್ಸಿಡಿ ಡಿಸ್ಪ್ಲೇ, ಬಜರ್ ಮತ್ತು ರಿಲೇ. ಬಜರ್ ಮೂಲಕ ವಾಹನದ ಚಾಲಕನಿಗೆ ಎಚ್ಚರಿಕೆ ಕೊಡುತ್ತದೆ. ಎಲ್ಸಿಡಿ ಡಿಸ್ಪ್ಲೇಯಲ್ಲಿ ತಾಪಮಾನವನ್ನು ಹೆಚ್ಚಾಗುವುದನ್ನು ತೋರಿಸುತ್ತದೆ. ಇದರಿಂದ ವಾಹನದ ಚಾಲಕರು ಅಪಘಾತಗಳನ್ನು ತಡೆಗಟ್ಟಬಹುದು.
0: ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚಿನ ಗುರುತಿನ ಚೀಟಿಗಳನ್ನು ರದ್ದುಗೊಳಿಸಲಾಗಿದೆ ಎಂದು ಕಾರ್ಮಿಕ ಖಾತೆ ಸಚಿವ ಸಂತೋಷ್ ಲಾಡ್ ಸ್ಪಷ್ಟಪಡಿಸಿದ್ದಾರೆ. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಅವರು, ಒಟ್ಟು ವಿತರಣೆಯಾದ 55 ಲಕ್ಷ ಕಾರ್ಮಿಕರ ಕಾರ್ಡ್ಗಳನ್ನು ಅಂಬೇಡ್ಕರ್ ಸೇವಾ ಕೇಂದ್ರದ ಯೋಜನೆ ಅಡಿ ಸಿಬ್ಬಂದಿ ಮನೆ ಮನೆಗೆ ತೆರಳಿ ಪರಿಶೀಲಿಸುತ್ತಿದ್ದಾರೆ ಎಂದರು. ಮರುಪರಿಶೀಲನೆ ಬಳಿಕ ಅರ್ಹತೆ ಹೊಂದಿರುವ ಪ್ರತಿಯೊಬ್ಬ ಕಾರ್ಮಿಕರಿಗೂ ಹೊಸ ಕಾರ್ಡ್ ಒದಗಿಸಲಾಗುವುದು ಎಂದು ಸಚಿವ ಲಾಡ್ ಭರವಸೆ ನೀಡಿದರು. ಮಕ್ಕಳಲ್ಲಿ

0: ಈ ಪುಸ್ತಕ ಓದುವ ಹವ್ಯಾಸ ಹಾಗೂ ಸಾಹಿತ್ಯದ ಬಗ್ಗೆ ಅಭಿರುಚಿ ಬೆಳೆಸುವಂತೆ ಕನ್ನಡ ಮತ್ತು ಸಂಸ್ಕೃತಿ ಖಾತೆ ಸಚಿವ ಶಿವರಾಜ ತಂಗಡಗಿ ಪಾಲಕರು ಮತ್ತು ಶಿಕ್ಷಕರಲ್ಲಿ ಮನವಿ ಮಾಡಿದ್ದಾರೆ. ಮೈಸೂರು ದಸರಾ ನಿಮಿತ್ತ ಭಾರತ್ ಸ್ಕೌಟ್ಸ್ ಹಾಗೂ ಗೈಡ್ಸ್ ಮೈದಾನದಲ್ಲಿ ಕನ್ನಡ ಪುಸ್ತಕ ಮಾರಾಟ ಮೇಳಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಪುಸ್ತಕ ಪ್ರಾಧಿಕಾರದ ಅಧ್ಯಕ್ಷೆ ಡಾ ಮಾನಸ ಮಾತನಾಡಿ, 95 ಪುಸ್ತಕ ಮಳಿಗೆಗಳಿದ್ದು ಈ ತಿಂಗಳ 21ರವರೆಗೆ ಪುಸ್ತಕ ಪ್ರದರ್ಶನ ನಡೆಯಲಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಒಂದು ಅಂಚೆ ಜಾಲ ಅನಂತ ಸಾಧ್ಯತೆಗಳು ಎಂಬ ಧ್ಯೇಯದೊಂದಿಗೆ ವಿಶ್ವ ಅಂಚೆ ಸಪ್ತಾಹ ಆಚರಿಸಲಾಗುತ್ತಿದೆ. ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನವಾಗಿದ್ದು, ಪಂಡಿತ್ ದೀನ್ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ ಅಡಿ ಶಾಲಾ ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹ ಹವ್ಯಾಸದ ಬಗ್ಗೆ ಜಾಗೃತಿ ಅಭಿಯಾನ ರಾಜ್ಯಾದ್ಯಂತ ಆಯೋಜಿತವಾಗಿದೆ. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ಅಂಚೆ ಇಲಾಖೆಯ ಧಾರವಾಡ ವೃತ್ತದ ಉಪ ಅಧೀಕ್ಷಕ ಪ್ರವೀಣ್ ಅಜಗಣ್ಣನವರ್.
4: ಅಂಚೆ ಚೀಟಿ ಸಂಗ್ರಹಣೆ ಅಂದರೆ ಫಿಲಾಟಲಿ ಕೇವಲ ಒಂದು ಹವ್ಯಾಸವಲ್ಲ, ಅದು ನಮ್ಮ ದೇಶದ ಇತಿಹಾಸ, ಸಂಸ್ಕೃತಿ, ಪರಂಪರೆ ಮತ್ತು ಸಾಧನೆಗಳನ್ನು ತಿಳಿದುಕೊಳ್ಳುವ ಜ್ಞಾನದ ಕಣಜವಾಗಿದೆ. ಪ್ರತಿಯೊಂದು ಅಂಚೆ ಚೀಟಿಯು ಮಹಾನ್ ವ್ಯಕ್ತಿಗಳು, ಐತಿಹಾಸಿಕ ಘಟನೆಗಳು, ಕಲೆ, ಸಾಹಿತ್ಯ, ವಿಜ್ಞಾನ ಮತ್ತು ವನ್ಯಜೀವಿಗಳ ಕುರಿತಾದ ವಿಶೇಷ ಮಾಹಿತಿಯನ್ನು ನಮಗೆ ಪರಿಚಯಿಸುತ್ತದೆ. ವಿಶೇಷವಾಗಿ ವಿದ್ಯಾರ್ಥಿಗಳಲ್ಲಿ ಜ್ಞಾನ, ಕುತೂಹಲ, ಸೃಜನಶೀಲತೆ ಮತ್ತು ಕಲಿಕೆಯ ಆಸಕ್ತಿಯನ್ನು ಬೆಳೆಸುವಲ್ಲಿ ಅಂಚೆ ಚೀಟಿ ಸಂಗ್ರಹಣೆ ಮಹತ್ವದ ಪಾತ್ರ ವಹಿಸುತ್ತದೆ. ವಿದ್ಯಾರ್ಥಿಗಳಲ್ಲಿ ಈ ಹವ್ಯಾಸವನ್ನು ಉತ್ತೇಜಿಸಲು ಭಾರತೀಯ ಅಂಚೆ ಇಲಾಖೆಯು ದೀನ್ ದಯಾಳ್ ಸ್ಪರ್ಶ ಯೋಜನೆಯಂತಹ ಕಾರ್ಯಕ್ರಮಗಳನ್ನು ಜಾರಿಗೊಳಿಸಿದೆ. ಅಂಚೆ ಚೀಟಿ ಸಂಗ್ರಹಣದ ದಿನದ ಅಂಗವಾಗಿ ಧಾರವಾಡ ಅಂಚೆ ವಿಭಾಗದ ತಂಡವು ಸ್ಥಳೀಯ ಶಾಲೆಗಳಿಗೆ ಭೇಟಿ ನೀಡಿ ವಿದ್ಯಾರ್ಥಿಗಳಿಗೆ ಫಿಲಾಟಲಿಯ ಮಹತ್ವ ಹಾಗೂ ಅಂಚೆ ಚೀಟಿ ಸಂಗ್ರಹಣೆ ಆರಂಭಿಸುವ ವಿಧಾನಗಳ ಬಗ್ಗೆ ಅರಿವು ಮೂಡಿಸುವ ವಿಶೇಷ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಹಾಗೂ ಶಾಲಾ ವಿದ್ಯಾರ್ಥಿಗಳಿಗೆ ಅಂಚೆ ಚೀಟಿಗಳ ಕುರಿತ ರಸಪ್ರಶ್ನೆ ಅರಿವು ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ. ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು, ಶಿಕ್ಷಕರು ಮತ್ತು ಪೋಷಕರಲ್ಲಿ ನನ್ನ ಮನವಿ ಏನೆಂದರೆ, ಮಕ್ಕಳಲ್ಲಿ ಅಂಚೆ ಚೀಟಿ ಸಂಗ್ರಹಣೆಯ ಹವ್ಯಾಸವನ್ನು ಬೆಳೆಸೋಣ, ನಮ್ಮ ಇತಿಹಾಸ ಮತ್ತು ಸಂಸ್ಕೃತಿಯನ್ನು ಮುಂದಿನ ಪೀಳಿಗೆಗೆ ಪರಿಚಯಿಸೋಣ.
0: ಭಾರತದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವೆಂದು, ಜೀವಾಮೃತವಾಗಿ ನೀರು, ನೀರಿನ ಹಕ್ಕಿನ ಮೂಲಕ ಮಾನವ ಘನತೆಯನ್ನು ಎತ್ತಿಹಿಡಿಯುವುದು ಎಂಬ ವಿಷಯದ ಕುರಿತು ರಾಷ್ಟ್ರೀಯ ಸಮ್ಮೇಳನ ಆಯೋಜಿತವಾಗಿದೆ. ಸ್ವಾತಂತ್ರ್ಯ, ಸಮಾನತೆ ಮತ್ತು ಘನತೆಗೆ ಸಂಬಂಧಿಸಿದ ಮಾನವ ಹಕ್ಕುಗಳನ್ನು ಉತ್ತೇಜಿಸುವ ಮತ್ತು ರಕ್ಷಿಸುವ ಜವಾಬ್ದಾರಿಯುಳ್ಳ ಶಾಸನಬದ್ಧ ಸಂಸ್ಥೆಯಾಗಿ ಮಾನವ ಹಕ್ಕು ಆಯೋಗ ಕಾರ್ಯನಿರ್ವಹಿಸುತ್ತಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರ ಮತ್ತು ಅವಿರತ ಬದ್ಧತೆ ಈ ಸುದೀರ್ಘ ಪಯಣಕ್ಕೆ ಮೂಲಾಧಾರ. ಸೇವೆ ಮತ್ತು ಸುಶಾಸನದ ದೃಷ್ಟಿಕೋನದಿಂದ ಪ್ರೇರಿತವಾದ ಕೇಂದ್ರ ಸರ್ಕಾರ 2047ರ ವೇಳೆಗೆ ವಿಕಸಿತ ಭಾರತದ ಗುರಿ ಸಾಧನೆಗೆ ನಿರಂತರ ಶ್ರಮಿಸುತ್ತಿದೆ. ತಲಸ್ಪರ್ಶಿ ಅಭಿವೃದ್ಧಿ ಮತ್ತು ಸಾಮಾಜಿಕ ಸಬಲೀಕರಣದ ಮೂಲಕ ಈ ಬದ್ಧತೆ ಜನರ ಜೀವನದಲ್ಲಿ ಪರಿವರ್ತನೆ ತರುತ್ತಿದೆ. ಇಂದು ಆಕಾಶವಾಣಿಯ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015ರಲ್ಲಿ ಚಾಲನೆ ನೀಡಲಾದ ಸಾಗರಮಾಲಾ ಯೋಜನೆ ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಸಾಗರಮಾಲಾ ಯೋಜನೆ ಅಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845ಕ್ಕೂ ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ಸಾಗರಮಾಲಾ ಯೋಜನೆಯ ಪರಿಣಾಮವಾಗಿ ಪ್ರಮುಖ ಬಂದರುಗಳಲ್ಲಿ ಹಡಗುಗಳ ತಂಗುವಿಕೆ ಮತ್ತು ನಿರ್ವಹಣಾ ಅವಧಿ 2014ರಲ್ಲಿ ಇದ್ದ 96 ಗಂಟೆಗಳಿಂದ 2025ರ ವೇಳೆಗೆ ಸುಮಾರು 49 ಗಂಟೆಗಳಿಗೆ ಗಮನಾರ್ಹ ಇಳಿಕೆಯಾಗಿದೆ.

0: ಎಚ್ಐವಿ ಹಾಗೂ ಏಡ್ಸ್ ಕುರಿತ ಜನಜಾಗೃತಿಗಾಗಿ ಚಿತ್ರದುರ್ಗದಲ್ಲಿ ಇಂದು ರೆಡ್ ರಿಬನ್ ಮ್ಯಾರಥಾನ್ ಆಯೋಜಿತವಾಗಿದೆ. ಚಾಮರಾಜನಗರ ಜಿಲ್ಲೆಯ ಬಂಡೀಪುರ, ಕೆಗುಡಿ, ಪಿಜಿಪಾಳ್ಯ ಹಾಗೂ ಗೋಪಿನಾಥಂ ವನ್ಯಜೀವಿ ಸಫಾರಿಗಳಲ್ಲಿ ಇಂದಿನಿಂದ ಪ್ರವಾಸಿಗರು, ಚಾಲಕರು ಮತ್ತು ಗೈಡ್ಗಳ ಮೊಬೈಲ್ ಬಳಕೆಯನ್ನು ಅರಣ್ಯ ಇಲಾಖೆ ಸಂಪೂರ್ಣ ನಿರ್ಬಂಧಿಸಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟೀಯ ಇನ್ಸ್ಪೈರ್ ಅವಾರ್ಡ್ ಸ್ಪರ್ಧೆ, ಧಾರವಾಡ ಜಿಲ್ಲೆಯ ಇಬ್ಬರು ವಿದ್ಯಾರ್ಥಿಗಳು ಆಯ್ಕೆ. ಕಾರ್ಮಿಕರಿಗೆ ಮೀಸಲಾದ 30 ಲಕ್ಷಕ್ಕೂ ಹೆಚ್ಚು ಅಕ್ರಮ ಗುರುತಿನ ಚೀಟಿ ರಾಜ್ಯಾದ್ಯಂತ ರದ್ದು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಸ್ಪರ್ಶ ಯೋಜನೆ, ಇಂದು ಅಂಚೆ ಚೀಟಿ ಸಂಗ್ರಹಣಾ ದಿನ. ರಾಷ್ಟೀಯ ಮಾನವ ಹಕ್ಕುಗಳ ಆಯೋಗದ 33ನೇ ಸಂಸ್ಥಾಪನಾ ದಿನವಿಂದು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35.
1: ಆಕಾಶವಾಣಿ ವಿಜಯಪುರ, ಸಮಯ 7:15. ಇದೀಗ ಕೇಳಿ ಭಾವಗೀತೆಗಳ ಕಾರ್ಯಕ್ರಮ. ಕೇಳಿ ಲತಾ ಜಾಗೀರ್ದಾರ್ ಅವರ ಧ್ವನಿಗಳಲ್ಲಿ ಈ ಗೀತೆಯನ್ನು.

ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧು.

0: ಹುಣ್ಣ
1: ಸೈಬಾಲ್
2: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸೈಬಾಲ್.
3: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: क्या आपको किसी सरकारी विभाग से जुड़ी कोई शिकायत दर्ज करनी है
2: तो आपकी सहायता करेगी भारत सरकार के प्रशासनिक सुधार और लोक शिकायत विभाग के सीपी ग्राम्स पोर्टल पर समाधान दीदी.
1: समाधान दीदी 22 भारतीय भाषाओं में आपकी बात सुनती और समझती है. आपको बस अपनी शिकायत को बोलना है. समाधान दीदी की AI तकनीक आपकी शिकायत को सीधे सही मंत्रालय तक पहुंचाती है.
2: आज ही www.pjportal.gov.in पर जाएं और अपनी शिकायत दर्ज करें.
1: सारी शिकायतों का समाधान सीपी ग्राम्स की समाधान दीदी.
3: ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
4: ಎಫ್ಎಂ ತರಂಗಾಂತರ ಕೇಳುಗರೆ, ಇದೀಗ ಬಸ್ಸೊಂದರಲ್ಲಿ ನಡೆಯುತ್ತಿರುವ ತಾಜಾ ಘಟನೆ ಇಲ್ಲಿದೆ.
5: ಸಿಗ್ಲಿ ತಡಿಯ ನನ್ನ ಮಗ, ಆಮೇಲೆ ಹೊಕ್ಕಾನ. ದಿನ ಪೇಟೆಗಿರ್ತಾನ.
6: ಅಪ್ಪ ಹೋಗ್ಲಿ ಬಿಡು, ಮರೆತು ಬೇಡ ಅದನ್ನ.
5: ಏನ್ ಹಂಗಂದ್ರೆ
7: ಸುಮ್ನಿರಿ, ಸಾಕಿನ.
6: ಅಲ್ಲ, ನೀ ಕಿಡ್ಕ ಹಾಸಿ ಎಲ್ಲಿ ಅಡ್ಕಿ ಉಗುಳಿದ್ಯಾಲ ಪಾಪ ಬಿಳಿ ಅಂಗಿ ಅಲ್ಲ ಹಾಳಾಗುತ್ತೋ.
7: ಸಿಟ್ಟು ಬರಾಕಿಲ್ಲ ಮತ್ತವ್ರಿಗೆ.
6: ಮುದಕ್ ಮಂಚ ಬಿಡ್ರಿ ಅಂಕಲ್, ಏನೋ ನೋಡಲ್ದ ಉಗುಳಾನ ಅಂಕಲ್, ಪ್ಲೀಸ್ ಕ್ಷಮ ಮಾಡ್ರಿ
7: ಅಂತಂದದಕ್ಕ ಸುಮ್ನಾದವ. ಪಾಪ ಲಗ್ನಕ್ ಹೊಂಟಿದ್ರಂತ.
5: ಹೋಕ್ಕಾರ ಹೋಕ್ಕಾರ, ಬಸ್ ನಿಲ್ಲಿಸಿ ಜಗಳಕ್ ಬಂದಾನ ಇವ ಮುದಕ. ತಲ್ಯಾಗ ಒಂದು ಬಿಳಿ ಕೂದ್ಲಿಲ್ಲ. ಏ ಬುದ್ಧಿಗಿದ್ದೆ ಐತೆ ಇಲ್ಲ ಅಂತ ನಮಗ.
6: ಅಪ್ಪ ತಪ್ಪು ನಿಂದ, ಹೌದಿಲ್ಲೋ ಒಪ್ಕೋ.
4: ನೀವೇನಂತೀರಿ ಡ್ರೈವರ್?
8: ಕಂಡ ಕಂಡಲ್ಲಿ ಉಗುಳೋದು ಸಭ್ಯತನವೇ?
4: ಖಂಡಿತ ಅಲ್ಲ. ನೀವೇನಂತೀರಿ ಕಂಡಕ್ಟರ್?
5: ರೈಟ್ ರೈಟ್. ಅಲ್ಲೇ ಕುಂಡಿರ್ತಾವನೋ ಇವ, ಎಲ್ಲಿಗೂ ಈ ಕಡೆ ಹೊಂಟಿ ಮತ್ತ ಕೈಯಾಗ ಚರಗಿ ಹಿಡ್ಕೊಂಡು ನನ್ನ ಮಕ್ಕ ನೋಡ್ತೀವೋ? ಹೋಗಲ್ಲೇ ಪಾಯ್ಕಾನಿ ಕಟ್ಸ್ಯಾರ, ಅಲ್ಲಿ ಕುಂಡ್ರ. ಏ ಹಗರ್ ಹೋಗೋ, ಅವಸರ ಮಾಡಬೇಡ.
4: ಹೌದು, ಸ್ವಚ್ಛತಾ ಆಂದೋಲನ ಇಲ್ಲಿಂದಲೇ ಆರಂಭವಾಗಲಿ. ಮನೆಗೊಂದು ಶೌಚಾಲಯ ಉತ್ತಮ ಆರೋಗ್ಯದ ಲಕ್ಷಣ. ಮನೆಗೊಂದು ಶೌಚಾಲಯ ಮಹಿಳೆಯರಿಗೆ ನೀಡುವ ಗೌರವ. ಸ್ವಚ್ಛ ಸುಂದರ ಸದೃಢ ಗ್ರಾಮ ದೇಶದ ಪ್ರಗತಿ ಹಾಗೂ ಚೈತನ್ಯದ ಸಂಗಮ.
9: ಆಕಾಶವಾಣಿ ವಿಜಯಪುರ ಸಮಯ ಬೆಳಗಿನ 7:34 ವಾಣಿಜ್ಯ ಪ್ರಕಟಣೆ. ಸರಿಗೆ 7:35 ಕನ್ನಡದಲ್ಲಿ ರಾಷ್ಟ್ರೀಯ ವಾರ್ತೆಗಳು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕೇಳಿ. ಆಕಾಶವಾಣಿ ಸಮಯ ಸರಿಯಾಗಿ 7:34. ಈಗ ಒಂದು ಪ್ರಕಟಣೆ, ನಂತರ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳು.
10: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಇದುವರೆಗೆ ಭಾವಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ.
1: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ ಟಿ20 ಕ್ರಿಕೆಟ್ ಸರಣಿ ಮೂರನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ವಾರ್ತೆಗಳ ವಿವರ. ಭಾರತದ ಪ್ರಗತಿಯು ತನ್ನ ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ, ವೈಜ್ಞಾನಿಕ ಸಾಧನೆಗಳು ಮತ್ತು ಆಧುನಿಕ ಮೂಲಸೌಕರ್ಯಗಳಿಂದ ಶಕ್ತಿ ಪಡೆಯುತ್ತಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಚೆನ್ನೈನ ಐಐಟಿ ಮದ್ರಾಸ್ನಲ್ಲಿ ನಡೆದ ಸಮಾರಂಭದಲ್ಲಿ ತಮಿಳುನಾಡಿನಾದ್ಯಂತ 13,000 ಕೋಟಿ ರೂಪಾಯಿಗಳಿಗೂ ಅಧಿಕ ಮೌಲ್ಯದ ವಿವಿಧ ಅಭಿವೃದ್ಧಿ ಯೋಜನೆಗಳಿಗೆ ಅವರು ಶಂಕುಸ್ಥಾಪನೆ ನೆರವೇರಿಸಿ ರಾಷ್ಟ್ರಕ್ಕೆ ಲೋಕಾರ್ಪಣೆಗೊಳಿಸಿ ಮಾತನಾಡಿದರು. ರಸ್ತೆ ಮತ್ತು ರೈಲು ಸಾರಿಗೆ, ಬಂದರು ಮೂಲಸೌಕರ್ಯ, ಪೆಟ್ರೋಲಿಯಂ ಹಾಗೂ ವೈಜ್ಞಾನಿಕ ಸಂಶೋಧನೆಗೆ ಸಂಬಂಧಿಸಿದ ಯೋಜನೆಗಳು ಇದರಲ್ಲಿ ಸೇರಿವೆ. ಕಾರ್ಯಕ್ರಮಕ್ಕೂ ಮುನ್ನ ಸುಮಾರು 4,900 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಚೆನ್ನೈ ಮೆಟ್ರೋ ರೈಲು ಯೋಜನೆಯ ಎರಡನೇ ಹಂತದ ಪೂನಮಲ್ಲೆ ಒಡಪಳನಿ ಮಾರ್ಗವನ್ನು ಪ್ರಧಾನಿ ಉದ್ಘಾಟಿಸಿದರು. ಇದೇ ವೇಳೆ ಚೆನ್ನೈನ ಜೈಗೋಪಾಲ್ ಗರೋಡಿಯಾ ಹಿಂದೂ ವಿಶ್ವವಿದ್ಯಾಲಯದ ಸುವರ್ಣ ಮಹೋತ್ಸವ ಸಮಾರಂಭದಲ್ಲೂ ಅವರು ಭಾಗವಹಿಸಿದ್ದರು. ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಮಾತನಾಡಿದ ಪ್ರಧಾನಿಯವರು ಭಾರತದ ಉತ್ಪಾದನಾ ವಲಯದ ಬೆಳವಣಿಗೆಯನ್ನು ಶ್ಲಾಘಿಸಿದರು. ಈ ವಲಯದ ವಿಸ್ತರಣೆಯು ಯುವಜನತೆಗೆ ನೇರ ಮತ್ತು ಪರೋಕ್ಷ ಉದ್ಯೋಗಾವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸಬಾರದು ಹಾಗೂ ಸಂಚಾರ ನಿಯಮಗಳಿಗೆ ಅನುಗುಣವಾಗಿ ಜನರ ಮುಕ್ತ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು ಎಂದು ಸಂಬಂಧಿತ ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ ನೀಡಿದೆ. ದೆಹಲಿಯಲ್ಲಿ ಹಾಕಲಾಗಿರುವ ಬ್ಯಾರಿಕೇಡ್ ವ್ಯವಸ್ಥೆಯನ್ನು ಮರುಪರಿಶೀಲಿಸುವಂತೆ ಸೂಚಿಸಿರುವ ನ್ಯಾಯಾಲಯ ಕಾನೂನು ಮತ್ತು ಸುವ್ಯವಸ್ಥೆಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಮೆಟ್ರೋ ಸೇವೆಗಳು ಸಾಮಾನ್ಯ ವೇಳಾಪಟ್ಟಿಯಂತೆ ಕಾರ್ಯನಿರ್ವಹಿಸುವುದನ್ನು ಮತ್ತು ಅಂತರ್ಜಾಲ ಸೇವೆಗಳು ತೊಂದರೆಯಿಲ್ಲದೆ ಮುಂದುವರಿಯುವುದನ್ನು ಕೇಂದ್ರ ಸರ್ಕಾರ ಖಚಿತಪಡಿಸಬೇಕು ಎಂದು ಸೂಚಿಸಿದೆ. ಇದೇ ವೇಳೆ ವಕೀಲರು ತಮ್ಮ ವೃತ್ತಿಪರ ಕರ್ತವ್ಯಗಳನ್ನು ನಿರ್ವಹಿಸುವುದಕ್ಕೆ ಯಾವುದೇ ರೀತಿ ತಡೆ ಒಡ್ಡಬಾರದು ಎಂದು ಸ್ಪಷ್ಟಪಡಿಸಿದರು. ಸೌದಿ ಅರೇಬಿಯಾದ ರಿಯಾದ್ ನಗರದ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ನಡೆದ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆಯೊಬ್ಬರು ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಎಂದು ರಿಯಾದ್ನಲ್ಲಿರುವ ಭಾರತೀಯ ರಾಯಭಾರ ಕಚೇರಿ ಪ್ರಕಟಿಸಿದೆ. ಕಳೆದ ಶನಿವಾರ ನಡೆದ ಈ ದಾಳಿಯಲ್ಲಿ ಸುಮಾರು 300 ಮಂದಿ ಗಾಯಗೊಂಡಿದ್ದು ಅವರಲ್ಲಿ 10 ಮಂದಿ ಭಾರತೀಯರು ಸೇರಿದ್ದಾರೆ. ಗಾಯಾಳುಗಳ ಸ್ಥಿತಿಗತಿ ಬಗ್ಗೆ ಸ್ಥಳೀಯ ಆಡಳಿತ ಮತ್ತು ಆಸ್ಪತ್ರೆ ಅಧಿಕಾರಿಗಳೊಂದಿಗೆ ಭಾರತೀಯ ಅಧಿಕಾರಿಗಳು ನಿರಂತರ ಸಂಪರ್ಕದಲ್ಲಿದ್ದಾರೆ. ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿಯು ತೀವ್ರ ಸಂತಾಪ ಸೂಚಿಸಿದ್ದು ಪಾರ್ಥಿವ ಶರೀರವನ್ನು ಶೀಘ್ರದಲ್ಲೇ ಸ್ವದೇಶಕ್ಕೆ ರವಾನಿಸುವುದು ಸೇರಿದಂತೆ ಅಗತ್ಯವಿರುವ ಎಲ್ಲ ರೀತಿಯ ನೆರವು ನೀಡುವುದಾಗಿ ಭರವಸೆ ನೀಡಿದೆ. ರಿಯಾದ್ ವಿಮಾನ ನಿಲ್ದಾಣದ ದಾಳಿಯ ನಂತರ ಭಾರತೀಯ ರಾಯಭಾರ ಕಚೇರಿಯು ಕೈಗೊಂಡಿರುವ ತುರ್ತು ಕ್ರಮಗಳ ಕುರಿತು ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಜೈಶಂಕರ್ ಮಾಹಿತಿ ನೀಡಿದ್ದು ಎಲ್ಲ ಬೆಳವಣಿಗೆಗಳ ಮೇಲೆ ಗಮನ ವಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಸೌದಿ ಅರೇಬಿಯಾದಲ್ಲಿನ ಪ್ರಸ್ತುತ ಪರಿಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಅಲ್ಲಿ ನೆಲೆಸಿರುವ ಭಾರತೀಯ ಪ್ರಜೆಗಳು ಎಚ್ಚರಿಕೆಯಿಂದ ಮತ್ತು ಜಾಗರೂಕತೆಯಿಂದ ಇರಬೇಕು ಹಾಗೂ ಅಗತ್ಯವಿದ್ದಲ್ಲಿ ಮಾತ್ರ ಮನೆಯಿಂದ ಹೊರಬರಬೇಕೆಂದು ರಾಯಭಾರ ಕಚೇರಿ ಪುನರುಚ್ಚರಿಸಿದೆ. ನಡೆಯುತ್ತಿರುವ ಘಟನೆಗಳಿಗೆ ಸಂಬಂಧಿಸಿದ ಯಾವುದೇ ವಿಡಿಯೋಗಳು ಅಥವಾ ಸುದ್ದಿಗಳನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ಳದಂತೆ ನಾಗರಿಕರಿಗೆ ಕಟ್ಟುನಿಟ್ಟಿನ ಸೂಚನೆ ನೀಡಲಾಗಿದೆ. ಅಲ್ಲದೆ ಸ್ಥಳೀಯ ಅಧಿಕಾರಿಗಳು ಅಧಿಕೃತ ಮಾಧ್ಯಮಗಳ ಮೂಲಕ ನೀಡುವ ಮಾರ್ಗಸೂಚಿಗಳನ್ನು ಕಡ್ಡಾಯವಾಗಿ ಪಾಲಿಸುವಂತೆ ಮನವಿ ಮಾಡಲಾಗಿದೆ. ಈ ನಡುವೆ ಕಿಂಗ್ ಖಾಲಿದ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಮೇಲೆ ಎರಡನೇ ದಾಳಿ ನಡೆದಿದ್ದು ಒಬ್ಬ ವ್ಯಕ್ತಿ ಮೃತಪಟ್ಟು 11 ಮಂದಿ ಗಾಯಗೊಂಡಿದ್ದಾರೆ. ವಿಮಾನ ನಿಲ್ದಾಣದ ಪ್ರಯಾಣಿಕರ ಟರ್ಮಿನಲ್ ಒಪ್ಪಂದಕ್ಕೆ ಕ್ಷಿಪಣಿ ಅಪ್ಪಳಿಸಿದ ಪರಿಣಾಮ ಬೆಂಕಿ ಕಾಣಿಸಿಕೊಂಡಿದೆ ಎಂದು ಸೌದಿ ಮಿಲಿಟರಿ ವಕ್ತಾರರು ತಿಳಿಸಿದ್ದಾರೆ. ಯೆಮೆನ್ನ ಹೌತಿ ಬಂಡುಕೋರರು ಈ ದಾಳಿಯ ಹೊಣೆಯನ್ನು ಹೊತ್ತುಕೊಂಡಿದ್ದು ಸೌದಿ ಅರೇಬಿಯಾದ ವಿಮಾನ ನಿಲ್ದಾಣಗಳು ಹಾಗೂ ವಾಯುಪ್ರದೇಶವನ್ನು ಬಳಸದಂತೆ ವಿವಿಧ ವಿಮಾನಯಾನ ಸಂಸ್ಥೆಗಳು ಮತ್ತು ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಿದ್ದಾರೆ. ಯೆಮೆನ್ನಲ್ಲಿ ನಡೆಯುತ್ತಿರುವ ಆಂತರಿಕ ಯುದ್ಧದಲ್ಲಿ ಸರ್ಕಾರಿ ಪಡೆಗಳಿಗೆ ಸೌದಿ ನೀಡುತ್ತಿರುವ ಬೆಂಬಲ ಹಾಗೂ ಸನಾದಲ್ಲಿರುವ ವಿಮಾನ ನಿಲ್ದಾಣದ ಮೇಲೆ ಸೌದಿ ಪಡೆಗಳು ನಡೆಸಿದ ವೈಮಾನಿಕ ದಾಳಿಗೆ ಪ್ರತಿಯಾಗಿ ಈ ಕ್ರಮ ಕೈಗೊಂಡಿರುವುದಾಗಿ ಅವತ್ತು ಸಮರ್ಥಿಸಿಕೊಂಡಿದ್ದಾರೆ. ಹೋರ್ಮುಜ್ ಜಲಸಂಧಿ ಪ್ರದೇಶದಲ್ಲಿ ಮಾರ್ಷಲ್ ದ್ವೀಪಗಳ ಧ್ವಜ ಹೊಂದಿರುವ ಮತ್ತು 11 ಭಾರತೀಯ ನೌಕಾ ಸಿಬ್ಬಂದಿಯನ್ನು ಹೊತ್ತೊಯ್ಯುತ್ತಿದ್ದ ಎಂಟಿ ವಾಲ್ಥೆರ ಟ್ಯಾಂಕರ್ ಮೇಲೆ ಕ್ಷಿಪಣಿ ದಾಳಿ ನಡೆದಿದ್ದು ನೌಕೆಯಲ್ಲಿ ಬೆಂಕಿ ಕಾಣಿಸಿಕೊಂಡಿದೆ. ನೌಕೆಯಲ್ಲಿದ್ದ ಎಲ್ಲ 11 ಭಾರತೀಯ ಸಿಬ್ಬಂದಿ ಸುರಕ್ಷಿತವಾಗಿದ್ದಾರೆ ಎಂದು ಕೇಂದ್ರ ಬಂದರು ಹಡಗು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನೋವಾಲ್ ತಿಳಿಸಿದ್ದಾರೆ. ಇದೇ ವೇಳೆ ಸೋಹಾರ್ ಲಂಗರು ಪ್ರದೇಶದಲ್ಲಿ 11 ಭಾರತೀಯರನ್ನು ಹೊಂದಿದ್ದ ಎಂಟಿ ಪೆಟ್ರೋ ಡಾಲ್ಫಿನ್ ಟ್ಯಾಂಕರ್ ಮೇಲೆ ಡ್ರೋನ್ ದಾಳಿ ನಡೆದಿದ್ದು ಈ ಪೈಕಿ 9 ಭಾರತ ಸಿಬ್ಬಂದಿಯನ್ನು ಯಶಸ್ವಿಯಾಗಿ ರಕ್ಷಿಸಿ

0: ಲಾಗಿದೆ. ಆದರೆ ಇಬ್ಬರು ಭಾರತೀಯ ಪ್ರಜೆಗಳು ಸದ್ಯಕ್ಕೆ ನಾಪತ್ತೆಯಾಗಿದ್ದಾರೆ ಎಂದು ಸಚಿವರು ತಿಳಿಸಿದ್ದಾರೆ. ಹರ್ಮುಜ್ ಜಲಸಂಧಿಯಲ್ಲಿ ವಾಣಿಜ್ಯ ನೌಕೆಗಳ ಮೇಲೆ ನಡೆದಿರುವ ದಾಳಿಗಳನ್ನು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಖಂಡಿಸಿದೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. 2014 ಅಕ್ಟೋಬರ್ 2 ಸ್ವತಃ ಪ್ರಧಾನಿಯವರೇ ಕಸಪುರಕ್ಕೆ ಹಿಡಿದು ರಸ್ತೆಗಿಳಿದು ಗಣ್ಯರ ಸೇವಾ ಸರಣಿ ರೂಪಿಸುವ ಮೂಲಕ ಈ ಆಂದೋಲನಕ್ಕೆ ಬಲ ತುಂಬಿದರು. ಈ ಅಭಿಯಾನವು ಕೇವಲ ಶೌಚಾಲಯ ನಿರ್ಮಾಣಕ್ಕೆ ಸೀಮಿತವಾಗದೆ ಸಾರ್ವಜನಿಕ ಆರೋಗ್ಯದಲ್ಲಿ ಬಹುದೊಡ್ಡ ಬದಲಾವಣೆ ತಂದಿದೆ. 2024 ಅಧ್ಯಯನದ ಪ್ರಕಾರ ನೈರ್ಮಲ್ಯ ಸುಧಾರಣೆಯಿಂದಾಗಿ ದೇಶದಲ್ಲಿ ಪ್ರತಿ ವರ್ಷ ಸುಮಾರು 70,000 ನವಜಾತ ಶಿಶುಗಳ ಜೀವ ಉಳಿಯುತ್ತಿದೆ. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಯೋಜನೆಯು ಶೌಚಾಲಯಗಳನ್ನು ಆರೋಗ್ಯ ಗೌರವ ಮತ್ತು ಮಾನವ ವಿಕಸನದ ಪ್ರಮುಖ ಸಾಧನಗಳನ್ನಾಗಿ ಪರಿವರ್ತಿಸಿದೆ. 4.5 ವರ್ಷಗಳಿಂದ ನಡೆಯುತ್ತಿರುವ ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ಎರಡೂ ದೇಶಗಳು ಇಂಧನ ಕದನ ವಿರಾಮಕ್ಕೆ ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಿಸಿದ್ದು ಇದು ತಕ್ಷಣವೇ ಜಾರಿಗೆ ಬಂದಿದೆ ಎಂದು ತಿಳಿಸಿದ್ದಾರೆ. ರಷ್ಯಾದ ತೈಲ ಮೂಲಸೌಕರ್ಯಗಳ ಮೇಲಿನ ದಾಳಿಯನ್ನು ನಿಲ್ಲಿಸಲು ಉಕ್ರೇನ್ ಸಿದ್ಧವಿದೆ ಎಂದು ಉಕ್ರೇನ್ ಅಧ್ಯಕ್ಷ ವ್ಲಾದಿಮಿರ್ ಜೆಲೆನ್ಸ್ಕಿ ಸ್ವಾಗತಿಸಿದ್ದಾರೆ. ಆದರೆ ಅಧ್ಯಕ್ಷ ಟ್ರಂಪ್ ಅವರ ಘೋಷಣೆ ನಂತರವೂ ರಷ್ಯಾ ಉಕ್ರೇನ್ ಇಂಧನ ಸೌಲಭ್ಯಗಳ ಮೇಲೆ ದಾಳಿ ಮುಂದುವರೆಸಿದೆ ಎಂದು ಅವರು ಆರೋಪಿಸಿದ್ದಾರೆ. ಮಧ್ಯಂತರ ಚುನಾವಣೆಗೂ ಮುನ್ನ ದೇಶೀಯ ಮಾರುಕಟ್ಟೆಯಲ್ಲಿ ಇಂಧನ ಬೆಲೆಯನ್ನು ಇಳಿಸುವ ಉದ್ದೇಶದಿಂದ ಅಧ್ಯಕ್ಷ ಟ್ರಂಪ್ ಈ ಕ್ರಮ ಕೈಗೊಂಡಿದ್ದಾರೆ. ಇರಾನ್ ಯುದ್ಧದ ಪರಿಣಾಮ ಜಾಗತಿಕವಾಗಿ ಡೀಸೆಲ್ ಬೆಲೆ ಏರಿಕೆಯಾಗಿದ್ದು ರಷ್ಯಾದಿಂದ ಜಾಗತಿಕ ಮಾರುಕಟ್ಟೆಗೆ ಇಂಧನ ಪೂರೈಕೆ ಸುಗಮಗೊಳಿಸಲು ರಷ್ಯಾದ ತೈಲ ಸ್ಥಾವರಗಳ ಮೇಲಿನ ದಾಳಿಯನ್ನು ಸ್ಥಗಿತಗೊಳಿಸುವಂತೆ ಅಧ್ಯಕ್ಷ ಟ್ರಂಪ್ ಉಕ್ರೇನ್ ಮೇಲೆ ದಾಳಿ ಒತ್ತಡ ಹೇರುತ್ತಿದ್ದಾರೆ. ಈ ಕುರಿತು ರಷ್ಯಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಇಂದೋರ್ನ ಹೋಲ್ಕರ್ ಕ್ರೀಡಾಂಗಣದಲ್ಲಿ ನಿನ್ನೆ ರಾತ್ರಿ ನಡೆದ 3ನೇ T20 ಅಂತಾರಾಷ್ಟ್ರೀಯ ಕ್ರಿಕೆಟ್ ಪಂದ್ಯದಲ್ಲಿ ಭಾರತ ವೆಸ್ಟ್ ಇಂಡೀಸ್ ತಂಡವನ್ನು 14 ರನ್ಗಳಿಂದ ಮಣಿಸಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡ ನಿಗದಿತ 20 ಓವರ್ಗಳಲ್ಲಿ ತನ್ನೆಲ್ಲ ವಿಕೆಟ್ಗಳನ್ನು ಕಳೆದುಕೊಂಡು 223 ರನ್ ಗಳಿಸಿತು. ಅಭಿಷೇಕ್ ಶರ್ಮಾ 30 ಎಸೆತಗಳಲ್ಲಿ 69 ರನ್ ಗಳಿಸಿ ಗಮನಾರ್ಹ ಪ್ರದರ್ಶನ ನೀಡಿದರು. 224 ರನ್ಗಳ ಗೆಲುವಿನ ಗುರಿ ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡ ನಿಗದಿತ 20 ಓವರ್ಗಳಲ್ಲಿ 7 ವಿಕೆಟ್ಗಳ ನಷ್ಟಕ್ಕೆ 209 ರನ್ ಗಳಿಸಲಷ್ಟೇ ಶಕ್ತವಾಯಿತು. ಭಾರತದ ಪರ 3 ವಿಕೆಟ್ ಕಬಳಿಸಿದ ಅರ್ಷದೀಪ್ ಸಿಂಗ್ ಪಂದ್ಯಶ್ರೇಷ್ಠ ಪ್ರಶಸ್ತಿಗೆ ಭಾಜನರಾದರು. ಈ ಗೆಲುವಿನೊಂದಿಗೆ ಭಾರತ 5 ಪಂದ್ಯಗಳ ಸರಣಿಯಲ್ಲಿ 2-1 ಮುನ್ನಡೆ ಸಾಧಿಸಿದೆ. ಸರಣಿಯ 4ನೇ ಪಂದ್ಯ 14 ಹೈದರಾಬಾದ್ನ ರಾಜೀವ್ ಗಾಂಧಿ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ನಡೆಯಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತದ ಪ್ರಗತಿಗೆ ಸಂಸ್ಕೃತಿ, ವಿಜ್ಞಾನ ಮತ್ತು ಆಧುನಿಕ ಮೂಲಸೌಕರ್ಯದಿಂದ ಶಕ್ತಿ, ಪ್ರಧಾನಿ ನರೇಂದ್ರ ಮೋದಿ. ಶಾಂತಿಯುತವಾಗಿ ಒಂದೆಡೆ ಸೇರುವ ಜನರನ್ನು ಅಕ್ರಮವಾಗಿ ಬಂಧಿಸದಿರಲು ಆಡಳಿತಗಳಿಗೆ ಸುಪ್ರೀಂಕೋರ್ಟ್ ಸೂಚನೆ. ರಿಯಾದ್ ವಿಮಾನ ನಿಲ್ದಾಣ ದಾಳಿಯಲ್ಲಿ ಗಾಯಗೊಂಡಿದ್ದ ಭಾರತೀಯ ಪ್ರಜೆ ಸಾವು, ಮೃತರ ಕುಟುಂಬಕ್ಕೆ ರಾಯಭಾರ ಕಚೇರಿ ಸಂತಾಪ. ರಷ್ಯಾ ಉಕ್ರೇನ್ ಇಂಧನ ಕದನ ವಿರಾಮ ಒಪ್ಪಂದ, ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಘೋಷಣೆ. ಅಂತಾರಾಷ್ಟ್ರೀಯ T20 ಕ್ರಿಕೆಟ್ ಸರಣಿ 3ನೇ ಪಂದ್ಯದಲ್ಲಿ ವೆಸ್ಟ್ ಇಂಡೀಸ್ ವಿರುದ್ಧ ಭಾರತಕ್ಕೆ 14 ರನ್ಗಳ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.

0: ಆಕಾಶವಾಣಿ ವಿಜಯಪುರ. ಸಮಯ ಬೆಳಗಿನ 7:45. ಇನ್ನೀಗ ಕೇಳಿ ಕನ್ನಡ ಚಿತ್ರಗೀತೆಗಳು. ಮೊದಲಿಗೆ ಪ್ರಕಟಣೆಗಳು.
1: ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
5: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
4: ಅದ್ ಹೇಗೆ?
5: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
6: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
7: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
4: ಏನಾದ್ರೂ ಫ್ಯೂಚರ್ ಪ್ಲಾನ್ ಮಾಡಿದೀರಾ?
5: ನನ್ನೊಬ್ಬನಿಗಲ್ಲ, ನಮ್ಮಿಬ್ರಿಗೂ ಸೇರಿ.
4: ಅದ್ ಹೇಗೆ?
5: LIC ಯ ನ್ಯೂ ಜೀವನ್ ಸಾಥಿ ಸಿಂಗಲ್ ಪ್ರೀಮಿಯಂ ಪ್ಲಾನ್ ಮೂಲಕ ಒಂದೇ ಪ್ಲಾನ್ ಒಂದೇ ಪ್ರೀಮಿಯಂ, ಆದ್ರೆ ನಮ್ಮಿಬ್ರಿಗೂ ಜಾಯಿಂಟ್ ಲೈಫ್ ಕವರ್.
6: ಹೆಚ್ಚಿನ ವಿವರಗಳಿಗಾಗಿ ನಿಮ್ಮ LIC ಏಜೆಂಟ್ ಅನ್ನು ಸಂಪರ್ಕಿಸಿ.
7: LIC, ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
0: ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಆರಂಭದಲ್ಲಿ ಕೇಳಿ ಭೈರವಿ ಚಿತ್ರದ ಗೀತೆಯನ್ನು.

ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.

ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ. ಮತ್ತಷ್ಟು ಚಿತ್ರಗೀತೆಗಳು ಈ ಬೆಳಗ್ಗೆ 9:45 ಪ್ರಸಾರ ಮಾಡುತ್ತೇವೆ. ಸಮಯ 8 ಆಗಲಿದೆ. ಇನ್ನು ಮುಂದೆ ಹಿಂದಿ ಹಾಗೂ ಇಂಗ್ಲಿಷ್ ವಾರ್ತೆಗಳನ್ನು ಕೇಳೋಣ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿಯೇ.

0: ಚರ್ಚಿಸೋಣ. ವೈದ್ಯಶಾಸ್ತ್ರದಲ್ಲಿ ಬಗಂದರ ಅಂದರೆ ಫಿಸ್ಟುಲ, ಹೆಮರಾಯ್ಡ್ಸ್ ಅಥವಾ ಮೂಲವ್ಯಾಧಿ ಕಾಯಿಲೆಗಳು ತಲತಲಾಂತರದಿಂದಲೂ ಕ್ಲಿಷ್ಟಕರವಾದ ಸಮಸ್ಯೆ. ಇಂತಹ ಸಮಸ್ಯೆಗಳಿಗೆ ಅಡ್ಡ ಪರಿಣಾಮ ಇಲ್ಲದೆ ಕಡಿಮೆ ನೋವು ಹಾಗೂ ಕಡಿಮೆ ರೆಸ್ಟ್ನಲ್ಲೇ ಗುಣಮುಖ ಮಾಡಬಲ್ಲ ವಸ್ತು ಎಂದರೆ ಅದು ಕ್ಷಾರಸೂತ್ರ. ನೋಡಲು ಅದು ಒಂದು ದಾರ, ಆದರೆ ಪರಿಣಾಮ ಮಾತ್ರ ವಾಸಿಯಾದವನೇ ಹೊಗಳಬಲ್ಲ. ಕ್ಷಾರಸೂತ್ರ ಅಂದರೆ ಏನು ಹಾಗಿದ್ರೆ? ಕ್ಷಾರಸೂತ್ರ ಎಂದರೆ ಔಷಧಯುಕ್ತ ದಾರ. ಔಷಧ ಅಂದರೆ ಸಾಮಾನ್ಯ ಔಷಧನ ಅಲ್ಲ. ಮೂರು ಘಟಕ ಇರುತ್ತೆ. ಮೊದಲನೆಯದು ಸ್ನೂಹಿ ಕ್ಷೀರ ಅಥವಾ ಕಳ್ಳಿಗಿಡದ ಹಾಲು ಅಂತ ನಾವು ಕರಿತೇವೆ. ಎರಡನೆಯದು ಅರಿಶಿನ ಪುಡಿ, ಅಪಮಾರ್ಗ ಕ್ಷಾರ ಅಥವಾ ಉತ್ತರಣೆಯ ಕ್ಷಾರೀಯ ಔಷಧ. ಈ ಒಂದೊಂದು ಔಷಧವು ನಮ್ಮ ಶರೀರದ ಜೀವಕೋಶಗಳ ಮೇಲೆ ವಿಶಿಷ್ಟವಾದ ಹೀಲಿಂಗ್ ಪ್ರಭಾವವನ್ನ ಹೊಂದಿದೆ. ಹಾಗಿದ್ರೆ ಈ ಕ್ಷಾರಸೂತ್ರವನ್ನ ಹೇಗೆ ತಯಾರು ಮಾಡುತ್ತಾರೆ? 21 ದಿನ 21 ಲೇಯರ್ ಅಥವಾ ಎಳೆಯಾಗಿ ಕ್ಷಾರಸೂತ್ರ ನಿರ್ಮಾಣ ಆಗುತ್ತೆ. ಮೊದಲು 11 ದಿನ ಅಥವಾ 11 ಎಲೆಗಳು ಸ್ನೂಹಿ ಕ್ಷೀರ ಅಥವಾ ಗುಗ್ಗುಳು ಇಂದ ಕೂಡಿರುತ್ತೆ. ಎರಡನೆಯ ಎಲೆಗಳು ಸ್ನೂಹಿ ಕ್ಷೀರ ಮತ್ತು ಅಪಮಾರ್ಗದ ಕ್ಷಾರದಿಂದ ಕೂಡಿರುತ್ತೆ. ಹಾಗೂ ಕೊನೆಯ 3 ಪದರ ಅಥವಾ ಎಲೆಗಳು ಅಪಮಾರ್ಗ ಕ್ಷೀರ ಮತ್ತು ಹರಿದ್ರೆಯಿಂದ ಕೂಡಿರುತ್ತೆ. ಹಾಗಾಗಿ 21ನೇ ದಿನ ನಮಗೆ ಒಂದು ಕ್ಷಾರಸೂತ್ರ ಸಿದ್ಧವಾಗುತ್ತೆ. ಕ್ಷಾರಸೂತ್ರ ಹೇಗೆ ಬಳಕೆ ಮಾಡುವಂತದ್ದು ಅಂತ ನೋಡಿದ್ರೆ, ಮೊದಲೇ ಹೇಳಿದ ಹಾಗೆ ಮುಖ್ಯವಾಗಿ ನಾಡೀವ್ರಣದಲ್ಲಿ ಅಥವಾ ಫಿಸ್ಟುಲಾ ಅಥವಾ ಏನೋದಲ್ಲಿ ಮತ್ತು ಪೈಲಿಸ್ ನಲ್ಲಿ ಇದರ ಮುಖ್ಯವಾದ ಟ್ರೀಟ್ಮೆಂಟ್ ಅನ್ನ ನಾವು ಮಾಡ್ತೇವೆ. ಪೈಲಿಸ್ ನಲ್ಲಿ ಉಪಯೋಗಿಸಿದ ಕ್ಷಾರಸೂತ್ರ ಪೈಲ್ಸ್ ರಕ್ತನಾಳಗಳೇನಿದೆಯೋ ಅದನ್ನ ಪೂರ್ತಿಯಾಗಿ ಸುಟ್ಟು ಬುಡ ಸಮೇತ ಗುದಮಾರ್ಗದಿಂದ ಉದುರು ಹೋಗೋ ಹಾಗೆ ಮಾಡುತ್ತೆ. ಇನ್ನು ಈ ಫಿಸ್ಟುಲಾ ಏನು ಅಥವಾ ಬಗಂದರ ಕಾಯಿಲೆಯಲ್ಲಿ ನಾವು ಏನು ಕ್ಷಾರಸೂತ್ರವನ್ನ ಉಪಯೋಗಿಸುತ್ತೇವೋ ಅದು ಇತರೆ ವೈದ್ಯ ಪದ್ಧತಿಯಲ್ಲಿ ಅದರ ಗುಣಮುಖ ಮಾಡುವಂತದ್ದು ಸ್ವಲ್ಪ ಕ್ಲಿಷ್ಟಕರವಾಗಿದ್ದು, ನಮ್ಮ ಕ್ಷಾರಸೂತ್ರ ನಾವು ಬಳಸಿದಾಗ ಅದು ಒಂದು ಕಡೆಯಿಂದ ಅದು ವಾಸಿಯಾಗುತ್ತಾ ಬರುತ್ತೆ, ಇನ್ನೊಂದು ಕಡೆ ಅದರ ಹೊಸ ಜೀವಕೋಶಗಳು ಅಲ್ಲಿ ರಿಪ್ಲೇಸ್ ಆಗುವುದರಿಂದ ಟ್ರೀಟ್ಮೆಂಟ್ ಬಹಳ ಸುಲಭದಲ್ಲಿ ಆಗುವಂತದ್ದು. ಹೇಗೆ ಅಂತ ಹೇಳಿದ್ರೆ, ಈಗ ಮೊದಲೇ ಎಕ್ಸ್ಪ್ಲೇನ್ ಮಾಡಿದ ಹಾಗೆ ಅಲ್ಲಿ ಉತ್ತರಣೆಯ ಒಂದು ಕ್ಷಾರ ಏನಿದೆಯೋ ಅದು ಬಗಂದರ ಭಾಗದಲ್ಲಿ ಕೀವನ್ನ ತಡೆಗಟ್ಟುತ್ತೆ. ಇನ್ನು ಅರಿಶಿಣದ ಪುಡಿ ಏನಿದೆಯೋ ಅದು ಜೀವಕೋಶಗಳ ರೀಜನರೇಷನ್ಗೆ ಹೆಲ್ಪ್ಫುಲ್ ಆಗಿರುತ್ತೆ. ಹಾಗೆಯೇ ಈ ಕಳ್ಳಿ ಗಿಡದ ಹಾಲೇನಿದೆಯೋ ಅದು ತುಂಬಾ ತೀಕ್ಷ್ಣವಾಗಿರುವ ಕಾರಣ ಅಲ್ಲಿ ಯಾವುದೇ ತರದ ಪಸ್ಸನ್ನ ಶೇಖರಣೆ ಆಗದೇ ಇರುವ ಹಾಗೆ ನೋಡಿಕೊಳ್ಳುತ್ತೆ. ಹಾಗೂ ಅದರ ತೀಕ್ಷ್ಣತೆಯಿಂದಾಗಿ ಈ ಜೀವಕೋಶಗಳ ರೀಜನರೇಷನ್ ಅಲ್ಲಿ ಹೆಲ್ಪ್ಫುಲ್ ಆಗುವಂತದ್ದು. ಹಾಗಾಗಿ ಕ್ಷಾರಸೂತ್ರದಿಂದ ಈ ಬಗಂದರ ಕಾಯಿಲೆ ವಾಸಿಯಾದಲ್ಲಿ ಇನ್ನೊಮ್ಮೆ ಆ ಜಾಗದಲ್ಲಿ ಬಗಂದರ ಆಗುವಂತಹ ಚಾನ್ಸಸ್ ತುಂಬಾ ಕಡಿಮೆ, ಕೇವಲ ನಗಣ್ಯ ಅಂತ ಹೇಳ್ಬೋದು. ಇಂತಹ ಹಲವಾರು ವಿಶಿಷ್ಟ ಗುಣಗಳನ್ನು ಹೊಂದಿರುವ ಕ್ಷಾರಸೂತ್ರದ ಬಳಕೆ ಫಿಸ್ಟುಲಾ ಕಾಯಿಲೆ ಇದ್ದವರು ಹೆಚ್ಚು ಹೆಚ್ಚು ಬಳಕೆ ಮಾಡಬೇಕು ಅಂತ ಹೇಳುತ್ತಾ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ಶ್ರೋತೃಗಳೇ ನಮಸ್ಕಾರ.
1: ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕ್ಷಾರಸೂತ್ರ ಕುರಿತು ಮಾಹಿತಿ ತಿಳಿಸಿದವರು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗ, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ, ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಆಯುರ್ವೇದ, ಯೋಗ, ಪ್ರಕೃತಿ ಚಿಕಿತ್ಸೆ, ಯುನಾನಿ, ಸಿದ್ಧ ಹಾಗೂ ಸೌರಿಪ, ಹೋಮಿಯೋಪತಿ, ಈ ಸಮಗ್ರ ಚಿಕಿತ್ಸಾ ಪದ್ಧತಿಗಳ ಮಾಹಿತಿ ಸರಣಿ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ನಮಸ್ಕಾರ ಶ್ರೋತೃಗಳೇ, ನಾನು ಡಾಕ್ಟರ್ ಮಂಜುನಾಥ್ ಭಟ್, ಶಲ್ಯತಂತ್ರ ವಿಭಾಗದ ಪಿಜಿ ಸ್ಕಾಲರ್. ನಾವು ಇವತ್ತಿನ ದಿನ ವೈದ್ಯಕೀಯ ಹಾಗೂ ಶಲ್ಯ ವಿಜ್ಞಾನಕ್ಕೆ ಆಯುರ್ವೇದದ ಕೊಡುಗೆ ಎಂದೇ ಕರೆಯಲ್ಪಡುವ ಕ್ಷಾರಸೂತ್ರದ ಬಗ್ಗೆ

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 8:35. ಇನ್ನೀಗ ಜಜ್ಜಿ ರೊಟ್ಟಿ ಚೌಳಿಕಾಯಿ ಕಾರ್ಯಕ್ರಮ ಮರುಪ್ರಸಾರ.
1: ಆಕಾಶವಾಣಿ ವಿಜಯಪುರ, ಇದೀಗ ಕೇಳಿ ಕಾರ್ಯಕ್ರಮ ಜಜ್ಜಿ ರೊಟ್ಟಿ ಚೌಳಿಕಾಯಿ.

0: ಚೆಲುವೆ ಬಂದಳೆ, ಚವರಿ ರಾಗುಟಿ ಹಾಕಿದ ಚೆಲುವೆ ಬಂದಳೆ.
1: ಅಬ್ಬಬ್ಬ, ಏನು ಹಾಡು ಜೋರದವಲ್ಲ ತಂಗಿ, ಏನು ಜೋರದ ಹಾಡುಗಳು, ಏನು ಶಕ್ತಿ ದೇವತೆದ ಭಾರಿ ಜೋರು ಇದ್ದಂಗ ಅದ.
2: ಹೌದಣ್ಣ, ಇವತ್ತು ನೋಡು ಮಹಾನವಮಿ ಆರಂಭ ಆಯ್ತಲ್ಲ, ಘಟ ಸ್ಥಾಪನೆ ಮಾಡೋದಿತ್ತು, ಈಗ ನಾವು ದೀಪ ಹಾಕಿದ್ವಿ, ಅದು ಈಗ ನೀನು ಆರತಿ ಸಮಯಕ್ಕೆ ಬಂದು ಚಲೋ ಬಂದಿ, ಬಾ ಆರತಿ ತಗೋ.
1: ಆಯ್ತು, ಮತ್ತೇನು ದಸರಾ ಎಲ್ಲ ಜೋರದಂಗ?
2: ಹಾ ಜೋರಲ್ಲ, ಮಳಿ ಬೆಳಿ ಇಲ್ಲ ಅಂದ್ರೂ ಆದ್ರೂ ಯಾವ ಹಬ್ಬ ನಿಲ್ತೈತಿ ಹೇಳು ಮಾಡೋದು. ಬೆಲೆ ಏರಿಕೆ ದಿನಗಳೊಳಗ ಏನಿದ್ರು ಮಾಡೋ ಪದ್ಧತಿ ಮಾಡ್ಬೇಕಲ್ಲ.
1: ಹೌದೌದು, ಮತ್ತೆ ದಸರಾದ ಪ್ರಿಪರೇಷನ್ ವ್ಯವಸ್ಥೆ ಯಾತ್ರ ನಡೆದಿದೆ?
2: ನಡೆದೈತಿ ನೋಡಣ, ಈಗೇನು 9 ದಿನ ಅಂತಂದ್ರ ಬಹಳ ಕೆಲಸ ಇದ್ದಂಗೆ ಇರ್ತೈತಿ ಮನಿಯೊಳಗ. ಮತ್ತೇನ್ ನೀವು ಏನ ದೀಪ ಹಾಕಿದ್ರು ಮೈನಿಯರು?
1: ಹಾ ಹಾಕ್ತಾರೆ, ಎಲ್ಲ ರೆಡಿ ನಡೆದ ಅವ್ರದ್ದು ವ್ಯವಸ್ಥೆ.
2: ದಿನ ಒಂದೊಂಥರ ದೇವಿದು ಆರಾಧನೆ ನಡೀತೈತಲ್ಲ, ನಮ್ಮ ಮನೆ ಹತ್ರನು ದೊಡ್ಡದ ದೇವಿ ಗುಡಿ ಐತಿ, ದೇವಿ ಕೂಡಿಸ್ತಾರಲ್ಲ, ಗೊತ್ತೇ ಇತ್ತಲ್ಲ ನಿನಗೂನು. ಮತ್ತೆ ಅಲ್ಲಿ ಮಂಗಳಾರತಿ ಅದು ಮಾಡಕ್ ಹೋಗೋದಿರ್ತೈತಿ, ಅದಕ್ಕೆ ಕರೀತಾರ ಅಂತ ಹೇಳಿ ಜಲ್ದಿನೆ ಮನೆಯೊಳಗಿನ ಮುಗಿಸ್ಕೊಂಡ್ ಬಿಟ್ಟೆ ನಾನು. ಮತ್ತೆ ಭಾರತ ದೇಶದೊಳಗ ಸ್ತ್ರೀಯನ್ನ ಪೂಜ್ಯ ಭಾವನೆಯಿಂದ ಕಾಣ್ತಾ ಬಂದಾರ, ಅದಕ್ಕಾಗಿ ನೀನು ನೋಡು 9 ದಿನಗಳವರೆಗೂ ಕೂಡ ಶಕ್ತಿ ದೇವತೆ ಆರಾಧನೆಯನ್ನ ಮಾಡ್ತಾರ. ಶಕ್ತಿ ದೇವತೆಯ ಸ್ವರೂಪ ಮತ್ತು ಮಹತ್ವವನ್ನ ತಿಳಿಸ್ಕೊಡ್ಲಿಕ್ಕಾಗಿ ಈ ಮಹಾನವಮಿ, ದಸರಾ ಅಥವಾ ದಶಹರಾ, ನವರಾತ್ರಿ ಹಬ್ಬ, ದುರ್ಗಾ ಉತ್ಸವ ಅಂತ ಹೇಳಿ ವಿವಿಧ ಹೆಸರುಗಳಿಂದ ಈ ಒಂದು ಆಚರಣೆಯನ್ನ ಮಾಡ್ತಾ ಬಂದಿದ್ದಾರೆ. ಏನು ರಾಜರ ಮಹಾ ವಿಜಯನಗರ ಕಾಲದಿಂದಲೂ ಕೂಡ ಬಹಳ ವಿಜೃಂಭಣೆಯಿಂದ ಆಚರಣೆ ಮಾಡ್ಕೊಂಡು ಬಂದಾರ ನೋಡಿ ಹಬ್ಬ.
1: ಅಲ್ಲ, ನೀವು ಹೇಳೋದು 100ಕ್ಕೆ 100 ಸತ್ಯ. ಈಗ ದೇವಾನ ದೇವತೆಗಳ ಹೆಸರನ್ನ ಅಂದ್ರೆ ಜಾಸ್ತಿ ಹೆಣ್ಣು ಮಕ್ಕಳ ಹೆಸರನ್ನ ಇಟ್ಟಿದ್ದಾರೆ. ಅದೇ ರೀತಿಗೆ ಗಂಗಾ, ಯಮುನಾ, ತುಂಗಾ, ಕೃಷ್ಣ, ಇವೆಲ್ಲ ಕೆಲವು ನದಿಗಳಿಗೆ ಸಹಿತ ಹೆಸರು ಸಹಿತ ಹೆಣ್ಣು ಮಕ್ಕಳು ಇಟ್ಟಿರ್ತಾರೆ. ಹೆಣ್ಣು ಮಕ್ಕಳನ್ನ ಶಕ್ತಿ ದೇವತೆ ಅಂದ್ರೂ ತಪ್ಪಾಗೋದಿಲ್ಲ.
2: ಮತ್ತೆ ಶಕ್ತಿ ಅಂದ್ರೆ ಬಲ, ಸಾಮರ್ಥ್ಯ, ಸೃಜನಶೀಲತೆ, ಈ ಎಲ್ಲಾ ಸ್ವರೂಪ ಅನ್ನೋದು ಇಡೀ ವಿಶ್ವದಲ್ಲಿ ಚಲಿಸುವಂತಹ ಕ್ರಿಯಾತ್ಮಕ ಶಕ್ತಿ ಅಂತ ಹೇಳಿ ದೇವಿ ಆರಾಧನೆ ವಿಶೇಷ ನೋಡಿ ಈ ಸಂದರ್ಭದೊಳಗೆ. ಮತ್ತೆ ಆದಿಶಕ್ತಿ, ಜಗನ್ಮಾತೆ ಅಂತ ಹೇಳಿ, ಅಂಬಾ ಭವಾನಿ ಅಂತ ಹೇಳಿ ಕರೀತಾರ. ಶಿವನ ಅರ್ಧನ ಆರೀಶ್ವರ ತತ್ವದಲ್ಲಿ ಶಿವನಿಗೆ ಸ್ಫೂರ್ತಿ ಮತ್ತು ಚೈತನ್ಯ ಈ ಶಕ್ತಿ ದೇವತೆ ನೋಡು. ಮತ್ತೆ ಹಿಂಗ ಪ್ರಮುಖ ರೂಪಗಳ ಆರಾಧನೆ ಮಾಡ್ತಾರ ಯಾವ ಅಂತರ, ದುರ್ಗಾ, ಮಹಾಕಾಳಿ, ಮಹಾಲಕ್ಷ್ಮಿ, ಮಹಾ ಸರಸ್ವತಿ ಮುಂತಾದ ರೂಪದೊಳಗ ಪೂಜೆ ಮಾಡ್ತಾರೆ ಈ ಸಂದರ್ಭ ಒಳಗ.
1: ಅಂದ್ರೆ ನಮಗೆ ದಸರಾ ಅಂದ್ಕೊಡ್ಲಿ ನೆನಪು ಬರೋದು ಮೈಸೂರು ದಸರಾ.
2: ಮೈಸೂರು ದಸರಾ ಅಲ್ಲ, ಹೌದು. ಮತ್ತೆ ಈಗ ವಿಜಯನಗರ ಅರಸರ ಕಾಲದಿಂದ ಆರಂಭವಾಗಿದ್ದು, ಈಗ ಮೈಸೂರಿನ ಒಡೆಯರು ವಿಜಯನಗರದ ಅರಸರ ಸಾಮಂತರಾಗಿದ್ರಂತೆ. ಆ ವಿಜಯನಗರದ ಪತನದ ನಂತರ ಅಲ್ಲಿ ಮಹಾನವಮಿ ದಿಬ್ಬ ಅಂತನೂ ಐತಿ ನೋಡಿ. ಈಗಿನ ಐತಿಹಾಸಿಕವಾಗಿ ಅದು ತಾಣ ಇತಿಹಾಸದೊಳಗ ಓದ್ತೀವಲ್ಲ, ಅದು ಈಗ ಅವ್ರ ಆಚರಣೆ ಮಾಡ್ತಿದ್ರು. ಅದನ್ನ ಇವ್ರು ಮುಂದೆ ಮೈಸೂರು ಒಡೆಯರ್ ತಮ್ಮ ಕಾಲದೊಳಗ ಆಚರಣೆ ಒಳಗ ಮುಂದುವರಿಸ್ಕೊಂಡು ಬಂದ್ರು ಅಂತ ಹೇಳಿ. ಅದು ಮೈಸೂರು ದಸರಾದ ಏನ ಸಡಗರ ಸಂಭ್ರಮ ನೋಡ್ತಿಲ್ಲ.
1: ಅದನ್ನ ನೋಡಕ್ ದೇಶ ವಿದೇಶದಿಂದ ಸಹಿತ
2: ಜನ ಬರ್ತಾರ. 9 ದಿನ 10ನೇ ದಿನಕ್ಕೆ ವಿಜಯದಶಮಿ ಅಂತ ಹೇಳಿ ಚಿನ್ನದ ಅಂಬಾರಿ ಆನಿ ಮೇಲ ಅಂಬಾರಿ ಕೂಡಿಸ್ಕೊಂಡು ಚಾಮುಂಡಿ ದೇವಿಯ ಅಂಬಾರಿ ಉತ್ಸವ ನಡೀತಿಲ್ಲ ಅವತ್ತಿನ ದಿನ, ನೋಡ್ಲಿಕ್ಕೆ 2 ಕಣ್ಣು ಸಾಲದು ನೋಡು.
1: ಹೌದು, ಇಷ್ಟೆಲ್ಲಾ ದೇವಾನ ದೇವತೆಗಳಿಗೆ ನಾವು ಹೆಣ್ಮಕ್ಕಳ ಹೆಸರಿಟ್ಟರು ಸಹಿತ ಹೆಣ್ಮಕ್ಕಳಿಗೆ ಎಲ್ಲೋ ಒಂದ್ ಕಡೆ ತಾತ್ಸರ ಭಾವನೆ ಇದೆ. ಇನ್ನು ಅಂದ್ರ ಗಂಡ್ ಮಕ್ಕಳಿಗೆ ಬೇಕಂತ ಹೇಳ್ತಿರ್ತಾರ, ಅಂದ್ರೆ ಇವ್ ಭ್ರೂಣಲಿಂಗ ಹತ್ಯೆ ಕಾಣ್ತಿರ್ತೀವಿ ಅಲ್ಲಿ ಕೆಲವೊಂದ್ ಕಡೆ.
2: ಹೌದೌದು, ಇನ್ನ ಅಲ್ಲಿ ಒಂದು ನ್ಯೂಸ್ ಕೇಳ್ತಿರ್ತೀವಲ್ಲ, ಈಗ ಸುಶಿಕ್ಷಿತರೇ ಇರ್ತಾರ, ಆದ್ರೂ ಇಂತಹ ಒಂದು ಕೃತ್ಯಗಳನ್ನ ಎಸಗ್ಲಿಕ್ಕೆ ಏನು ಹಿಂದೆ ಮುಂದೆ ನೋಡೋದಿಲ್ಲ ನೋಡಿ ಇವತ್ತಿನ ದಿನದೊಳಗು.
1: ಅದು ದೊಡ್ಡ ಮಹಾ ಅಪರಾಧ, ಅದು ಹೆಣ್ಣು ಭ್ರೂಣ ಹತ್ಯೆ ಮಾಡೋದು ಮಹಾ ಅಪರಾಧ. ಆಮೇಲೆ ಇಲ್ಲಿ ಯಾರು ಕಡಿಮೆ ಇಲ್ಲ, ಯಾರು ಹೆಚ್ಚಲ್ಲ. ಗಂಡ್ ಮಕ್ಕಳಿಗೆ ಎಷ್ಟು ಯೋಗ್ಯತೆ ಇದೆ, ಹೆಣ್ಣು ಮಕ್ಕಳು ಅಷ್ಟೇ ಎಲ್ಲಾ ಕ್ಷೇತ್ರದಲ್ಲೂ ಇದೆ. ಮತ್ತೆ ಅವರು ಹಲವಾರು ಸಾಧನೆಗಳನ್ನ ಮಾಡಿದ್ದಾರೆ.
2: ಹೌದೌದು,
1: ಈ ರೀತಿ ಇದ್ದಾಗ ಕೆಲವು

0: ಒಂದ್ ಕಡೆ ನಾವು ಬಾಲ್ಯ ವಿವಾಹ ನೋಡ್ತೀವಿ, ಕೆಲವೊಂದ್ ಕಡೆ ಭ್ರೂಣ ಹತ್ಯೆಗಳನ್ನ ನೋಡ್ತೀವಿ. ಇದು ಹೆಣ್ಣು ಮಕ್ಕಳನ್ನ ಕೂಡಲೇ ತಾತ್ಸಾರ ಭಾವನೆ ಕಾಣ್ತೀವಿ.
1: ಇನ್ನಾದ್ರೂ ಕೀಳರಿಮೆಯಿಂದ ಶಿಕ್ಷಣ ಕೊಡಿಸೋದ್ರೊಳಗೂ ನೋಡ್ತಿರ್ತಾರ. ಆಮೇಲೆ ತಾಂತ್ರಿಕ ಶಿಕ್ಷಣ ಕೊಡಿಸೋದ್ರೊಳಗ ಅಥವಾ ಒಂದ್ ಸ್ವಲ್ಪ ಹೆಚ್ಚಿನ ಖರ್ಚಿಂದ ಇತ್ತಂದ್ರೆ ಶಿಕ್ಷಣ ಕೊಡಿಸೋದ್ರೊಳಗೂ ಹಿಂದ್ ಮುಂದೆ ನೋಡ್ತಿರ್ತಾರ. ಆದ್ರೂ ಇದು ಯಾವಾಗ ಬದಲಾವಣೆ ಆಗೈತಿ ಬಿಡು, ಆದ್ರೂ
0: ಮೊದಲು ಜನ ಹಿಂದೆ ಮುಂದೆ ನೋಡ್ತಿದ್ರು, ಈಗೆಲ್ಲರೂ ಶಿಕ್ಷಣ ಕಲಿಯೋದ್ರಿಂದ ಬಹಳ ಅಂದ್ರೆ ಬಹಳ ಕಡಿಮೆ ಆಗಿದೆ. ಇನ್ನು ಸ್ವಲ್ಪ ಸ್ವಲ್ಪ ಇದೆ, ಅದು ಹೋಗಲಾಡ್ಬೇಕು.
1: ಶಕ್ತಿ ದೇವತಾ ಆರಾಧನೆ ಒಂದು ಈ ಸಂದರ್ಭದೊಳಗ ದೇವತೆಯಲ್ಲಿ ಬೇಡ್ಕೊಳ್ಳೋಣ. ಆ ಶಕ್ತಿ ಪ್ರತಿಷ್ಠಾಪನೆ ಎಲ್ಲಾ ಕಡೆಗೆ ಆಗ್ಲಿ, ಯಾರಲ್ಲೂ ಅಂತ ಒಂದು ತಾರತಮ್ಯ ಭಾವನೆ ಮೂಡದೆ ಇರುವಂಗ ಆಶೀರ್ವಾದಿಸ್ಲಿ.
0: ಜನರಲ್ಲಿ ಒಂದು ಒಳ್ಳೆ ಬದಲಾವಣೆ ಆದ್ರೆ
1: ಹಂಗೆ ನೀ ಹೇಳ್ದಿಲ್ಲ, ಮಹಿಳೆಯರ ಬಗ್ಗೆ ಶಕ್ತಿ ದೇವತೆಗಳ ಬಗ್ಗೆ ಮಾತಾಡಕತ್ತೀವಲ್ಲ. ಅಕ್ಟೋಬರ್ 11 ಅಂತಾರಾಷ್ಟ್ರೀಯ ಹೆಣ್ಣು ಮಕ್ಕಳ ದಿನ ಅಂತಾನು ಆಚರಣೆ ಮಾಡ್ತಾರೆ ನೋಡಿ.
0: ಹೆಣ್ಣು ಮಕ್ಕಳ ಅಂತಾರಾಷ್ಟ್ರೀಯ ದಿನ ಅಂತ ಹೇಳಿದ್ರಿ, ಇದ್ರ ಬಗ್ಗೆ ನಿಮಗೆ ಮತ್ತೆ ಏನರ ಬೇರೆ ವಿಷಯಗಳು ಗೊತ್ತಿದೆ?
1: ಏನಂತಂದ್ರೆ ವಿಶ್ವಸಂಸ್ಥೆ 2012 ಅಕ್ಟೋಬರ್ 11 ಮೊದಲ ಬಾರಿಗೆ ಈ ದಿನ ಅಧಿಕೃತವಾಗಿ ಆಚರಣೆ ಮಾಡ್ಲಿಕ್ಕೆ ಘೋಷಣೆ ಮಾಡ್ತು. ಮತ್ತು ಇದರ ಉದ್ದೇಶ ಏನಂತಂದ್ರೆ ಹುಡುಗಿಯರ ಅಂದ್ರೆ ಹೆಣ್ಮಕ್ಳು ಎದುರಿಸ್ತಿರುವಂತಹ ಒಂದು ಲಿಂಗ ಅಸಮಾನತೆ ಈಗಾರ ಮಾತಾಡ್ದಿವಲ್ಲ, ಮತ್ತು ಶಿಕ್ಷಣದಿಂದ ವಂಚಿತ ಆಗ್ತಿದ್ರು. ಯಾಕಂತಂದ್ರೆ ಕೊಟ್ಟ ಮನೆಗೆ ಹೋಗೋರು ಇವತ್ತಿಲ್ಲ ನಾಳೆ ಅವ್ರಿಗೆ ಯಾಕೆ ಶಿಕ್ಷಣಕ್ಕೆ ಖರ್ಚು ಮಾಡಬೇಕು ಅನ್ನೋ ಮನೋಭಾವದವ್ರು ಇನ್ನೂ ನೋಡ್ತಿರ್ತೀವಲ್ಲ. ಅಂತ ಮನೋಭಾವ ತಾಳಿ ಅವ್ರಿಗೆ ಶಿಕ್ಷಣ ಕೊಡಿಸ್ತಿರ್ಲಿಲ್ಲ ಕೆಲವೊಬ್ರು. ಅಂದ್ರೆ ಹೆಣ್ಮಕ್ಳದ್ದು ಪೋಷಣೆ ಆಹಾರ ಚಲೋದನ್ನೇ ಕೊಡ್ಬೇಕು. ಈಗೂ ನೋಡ್ತೀವಿಲ್ಲ ಮನೆಯೊಳಗೆ ಎಲ್ಲಾರು ಗಂಡ್ಮಕ್ಳು ಊಟ ಮಾಡಿದ ದಂಡಿಗೆ ಉಳಿತು, ತಿಂದ್ರು ಉಳಿಲ್ಲ ಅಂದ್ರೆ ಬಿಟ್ರು, ಹಿಂಗ ಆಗ್ತಿರ್ತೈತಿ. ಹಂಗೆಲ್ಲ ಆಗ್ಬಾರ್ದು. ಬೆಳೆಯುವಂತಹ ಹೆಣ್ಮಕ್ಳು ಇರ್ತಾರ, ಜವಾಬ್ದಾರಿ
0: ಜವಾಬ್ದಾರಿ ಹೆಣ್ಮಕ್ಳ
1: ಮೇಲಿರ್ತೈತಿ. ಎಲ್ಲಾದ್ರಿಂದ ಆಕಿ ಸದೃಢ ಆಗ್ಬೇಕು, ದೈಹಿಕವಾಗಿ ಮಾನಸಿಕವಾಗಿ ಪೋಷಣೆ ಅವಶ್ಯಕತೆ ಎಲ್ಲಾರಿಗೂ ಇರ್ತೈತಿ. ಗಂಡ್ಮಕ್ಳಿಗೆ ಬೇಕಂತಿಲ್ಲ, ಹೆಣ್ಮಗಳಿಗೂ ಅಷ್ಟೇ ಸರಿ ಸಮಾನವಾಗಿ ಆ ಒಂದು ಶಕ್ತಿ ಸಿಗ್ಲಿ, ಪ್ರಾಮುಖ್ಯತೆ ಬರಬೇಕು. ಆಹಾರದೊಳಗಾಗ್ಲಿ, ಶಿಕ್ಷಣದೊಳಗಾಗ್ಲಿ, ಯಾವುದೇ ಒಂದು ಕ್ಷೇತ್ರದೊಳಗಾಗ್ಲಿ, ಪೋಷಣೆ ಅನ್ನು, ಕಾನೂನಿನ ಹಕ್ಕುಗಳು, ವೈದ್ಯಕೀಯ ಆರೈಕೆ ಮತ್ತು ಬಾಲ್ಯ ವಿವಾಹದಂತಹ ಸಮಸ್ಯೆಗಳ ಏನಿದ್ವು ಅಲ್ಲ ಅಂಥದ್ರ ಬಗ್ಗೆನೂ ಜಾಗೃತಿ ಮೂಡಿಸೋದ್ರ ಪ್ರಯುಕ್ತವಾಗಿ ವಿಶ್ವಸಂಸ್ಥೆ ಈ ದಿನದ ಆಚರಣೆಯನ್ನು ಘೋಷಣೆ ಮಾಡಿದ್ರು. ಅವರು ಹಾಗೆ ಹೆಣ್ಣು ಮಕ್ಕಳಿಗೆ ಹೆಚ್ಚಿನ ಅವಕಾಶಗಳನ್ನು ಕಲ್ಪಿಸುವುದು ಮತ್ತು ಅವರ ಸಬಲೀಕರಣಕ್ಕೆ ಬೆಂಬಲ ನೀಡುವುದನ್ನು ಕೂಡ ಇದರದ ಒಂದು ಮಹತ್ವ ಅಂತ ಹೇಳಿ.
0: ಹೆಣ್ಮಕ್ಳಿಗೆ ಒಂದು ಆಶೆ ಆಕಾಂಕ್ಷೆಗಳು ಇರ್ತಾವ, ಅವರಿಗೆ ಪ್ರೋತ್ಸಾಹ ನೀಡಬೇಕು. ಮತ್ತೆ ಏನೇ ಆರೋಗ್ಯದ ಬಗ್ಗೆ ಇರಬಹುದು, ಶಿಕ್ಷಣ ಬಗ್ಗೆ ಇದು ಸಹಾಯ ಸಹಕಾರ ಮಾಡ್ತಾ ಇರಬೇಕು, ಮತ್ತೆ ಅವ್ರಿಗೆ ಬೆಂಬಲವಾಗಿ ನಿಲ್ಬೇಕು. ಅಂದ್ರೆ ಪ್ರತಿಯೊಂದು ಗಂಡಿನಿಂದ ಒಬ್ಬಕ್ಕೆ ಮಹಿಳೆ ಇರ್ತಾರ ಅನ್ನೋದು ಅದು ಮೊದಲಿನಿಂದ ಐತಿ, ಈಗೂ ಐತಿ.
1: ಅದೇ ಗಂಡು ಆ ಹೆಣ್ಮಗಳು ಏನಾರ ಸಾಧನೆ ಮಾಡ್ತೀನಿ ಅಂದಾಗ ಅವಳ ಇಷ್ಟದ ಪ್ರಕಾರ ಏನ್ ಶಿಕ್ಷಣ ಕಲಿತೀನಿ ಅಂತಾಳ, ಅವಳಿಗೆ ಕೂಡ ಅವರು ಪ್ರೋತ್ಸಾಹ ಮಾಡ್ಲೇಬೇಕು.
0: ಆಯ್ತು ತಂಗಿ, ಎಷ್ಟೊತ್ತನ ನಿಮ್ಮ ಮನೆಗೆ ಬಂದಿದ್ದಕ್ಕೆ ಒಳ್ಳೆ ಮಾಹಿತಿ ನನ್ ಕೊಟ್ಟಿ. ಸ್ವಲ್ಪ ನಾನು ಈ ಕಡೆ ಮಾರ್ಕೆಟ್ ಕಡೆ ಬಂದಿದ್ದೆ, ಹಂಗೆ ಭೇಟಿಯಾಗಿ ಹೋಗ್ಬೇಕಂತ ಬಂದಿದ್ದೆ.
1: ಚಲೋ ಆಯ್ತಣ್ಣ, ಬಹಳ ದಿನ ಆಯ್ತು ಭೇಟಿಯಾಗಿರ್ಲಿಲ್ಲ.
0: ಮತ್ ಭೇಟಿಯಾಗ ನಾನು ಹೋಗಿರ್ತೀನಿ ಇವಾಗ.
1: ವೈನಿಗೆ ಕಳಿಸ್, ಬಹಳ ದಿನ ಆಯ್ತು ಬಂದಿಲ್ಲ.
0: ಬರ್ತೀವಿ ಬರ್ತೀವಿ, ಹಬ್ಬಕ್ಕೆ ಇಬ್ರು ಕೂಡ ಬರ್ತೀವಿ.
1: ಆಯ್ತಾಯ್ತು, ಬರ್ರಿ ಬರ್ರಿ.
2: ಇದುವರೆಗೆ ವಿಶೇಷ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಸುಮಾ ಕೆರೂರ್ ಹಾಗೂ ಸದಾಶಿವ್ ಚಲವಾದಿ. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
1: ಇನ್ನು ಮುಂದೆ ಕೇಳಿ ಮಿಶ್ರಗೀತೆಗಳ ಕಾರ್ಯಕ್ರಮದಲ್ಲಿ ಮೊದಲಿಗೆ ಒಂದು ಭಕ್ತಿಗೀತೆಯನ್ನು.

ಕೇಳುವರೇ, ಈಗ ಸರಿಯಾಗಿ 9 ಗಂಟೆಗೆ ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳು ಪರಿಚಯಾತ್ಮಕ ಸರಣಿ ಕಾರ್ಯಕ್ರಮ ಮೂಡಿಬರಲಿದೆ. ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕೇಳಲಿದ್ದೀರಿ.

0: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
1: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
0: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
1: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿ

0: ನೇರ ವೀಕ್ಷಕ ವಿವರಣೆ
1: ಆಸ್ವಾದಿಸಿ
0: ಆನಂದಿಸಿ
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
0: ಆಕಾಶವಾಣಿ ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್.
2: ಮೈಸೂರು ನಗರದಲ್ಲಿ ಸುಪ್ರಸಿದ್ಧವಾಗಿರ್ತಕ್ಕಂತಹ ಮತ್ತೊಂದು ವೃತ್ತ ಅಂತಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ರವರ ವೃತ್ತ. ಇದನ್ನು ಕ್ಯಾರ್ ಸರ್ಕಲ್ ಅಂತ ಕರಿತೀವಿ.
3: ಮರೆಯೋದುಂಟೆ ಮೈಸೂರ ದೊರೆಯ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯ.
2: ಇದು ನಮ್ಮ ದೇವರಾಜ ಅರಸು ರಸ್ತೆ, ಸಯಾಜಿರಾವ್ ರಸ್ತೆ, ಹೊಸ ಸಯಾಜಿರಾವ್ ರಸ್ತೆ ಮತ್ತು ಆಲ್ಬರ್ಟ್ ವಿಕ್ಟರ್ ರಸ್ತೆ, ಈ ನಾಲ್ಕು ರಸ್ತೆಗಳು ಸೇರುವ ಮಧ್ಯಭಾಗದಲ್ಲಿ ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ ಇದೆ. ಶಿಲ್ಪ ಅದರ ಮಧ್ಯದಲ್ಲಿ ಮಾಡಿಟ್ಟಿದ್ದಾರೆ. ಇದು 1952 ಈ ಶಿಲ್ಪದ ಇನಾಗರೇಷನನ್ನು ಸರ್ ಎಂ ವಿಶ್ವೇಶ್ವರಯ್ಯನವರು ಬಂದು ಮಾಡಿದರು. ಈ ಶಿಲ್ಪವನ್ನು ಮಾಡಿದಂತಹವರು ಕಾಮತ್ ಅಂತಕ್ಕಂಥವರು. ಇದು ಬಹಳ ಆಕರ್ಷಕವಾಗಿದೆ. ಇದಕ್ಕೂ ಸಹ ಒಳ್ಳೆಯ ಮಂಟಪವನ್ನು ಮಾಡಿದ್ದಾರೆ. ಆ ಮಂಟಪಕ್ಕೆ ಹತ್ತಿ ಹೋಗಲಿಕ್ಕೆ ಒಳ್ಳೆಯ ಹಂತಗಳನ್ನು ಮಾಡಿದ್ದಾರೆ ನಾಲ್ಕು ದಿಕ್ಕಿನಿಂದಲೂ. 1952 ವಿಶ್ವೇಶ್ವರಯ್ಯನವ್ರನ್ನ ವಿಶೇಷವಾಗಿ ಇದರ ಇನಾಗ್ರೇಷನ್ಗೆ ಕರೀತಾರೆ. ಅವರು ಬರುವಾಗಲೇ ಹೇಳ್ತಾರೆ, ನಾನು ನನ್ನ ಕಾರನ್ನು ಅರಮನೆ ಹತ್ರ ನಿಲ್ಲಿಸಿ ಬರೀ ಕಾಲಲ್ಲಿ ನಾನು ನಡ್ಕೊಂಡು ಬಂದು ಈ ವೃತ್ತದ ಇನಾಗ್ರೇಷನ್ ಮಾಡ್ತೀನಿ ಅಂತ ಹೇಳ್ತಾರೆ. ಅದಕ್ಕೆ ಆಶ್ಚರ್ಯ ಪಟ್ಬಿಡ್ತಾರೆ ಎಲ್ಲ, ಈ ವಯಸ್ಸಲ್ಲಿ ಪಾಪ ಹಿಂಗೆ ನಡ್ಕೊಂಡು ಬರ್ತಾರೆ ಇವರು ಅಂತ. ಹಾಗೇ ಬಂದು ಇದನ್ನು ಅಲ್ಲಿ ಇನಾಗ್ರೇಷನ್ ಮಾಡಿದ್ದಾರೆ. ಅಂದರೆ 1952 ಮೊದಲು ಇಲ್ಲಿ ಒಂದು ಫೌಂಟನ್ ಇತ್ತು. ಇದನ್ನು ಎಲಿಗೆಂಟ್ ಫೌಂಟನ್ ಅಂತ ಕರೀತಾರೆ. ಇದನ್ನು ಈ ಫೌಂಟನನ್ನು ಅಲ್ಲಿಂದ ಸ್ಥಳಾಂತರ ಮಾಡಿದ್ರು. ಸ್ಥಳಾಂತರ ಮಾಡಿ ನಾನು ನಮ್ಮ JK ಗ್ರೌಂಡ್ಸು ಧನ್ವಂತರಿ ರಸ್ತೆ ಸೇರುವ ಒಂದು ಮೂಲೆಯಲ್ಲಿ ಎಲಿಗೆಂಟ್ ಫೌಂಟನನ್ನು ಸ್ಥಾಪನೆ ಮಾಡಿದರು. ಅದಕ್ಕೆ ಫೌಂಟನ್ ಸರ್ಕಲ್ ಅಂತಲೇ ಕರೀತಾಯಿದ್ರು. ಅದರ ಮುಂಭಾಗದಲ್ಲೇ ಒಂದು ಹೋಟೆಲ್ ಇತ್ತು. ಆ ಹೋಟೆಲ್ ಹೆಸರು ಸಹ ಫೌಂಟನ್ ವ್ಯೂ ಅಂತ ಹೋಟೆಲನ್ನು ಮಾಡಿದರು. ಅದು ಅಲ್ಲಿಂದ ಮತ್ತೆ ಸ್ಥಳಾಂತರಗೊಂಡು ಈಗ ಮೈಸೂರು ಬೆಂಗಳೂರು ರಸ್ತೆಗೆ ಅದನ್ನು ಸ್ಥಳಾಂತರಗೊಂಡಿದೆ. ಯಾಕಂದರೆ ರಸ್ತೆ ಅಗಲ ಮಾಡುವಾಗ ಆ ವೃತ್ತವನ್ನು ಅಲ್ಲಿಂದ ತೆಗೆದ್ರು. ಹೀಗೆ ಈ ಶಿಲ್ಪ ಇದು ಸಹ ಮಾರ್ಬಲ್ನಿಂದ ಮಾಡಿರ್ತಕ್ಕಂಥದ್ದು. ಬಹಳ ಅದರ ಆಕರ್ಷಣೆ ಅದಕ್ಕೆ ಇರ್ತಕ್ಕಂಥದ್ದೆಲ್ಲ ನಾವು ನೋಡಬಹುದು. 10 ಚಾಮರಾಜ ಒಡೆಯರ್ ಮತ್ತು 4 ಕೃಷ್ಣರಾಜ ಒಡೆಯರವರ ಹಿಂಭಾಗದಲ್ಲಿ ಒಂದು ಉದ್ದವಾದ ಗೌನ್ ಇದೆ. ಈ ಗೌನ್ ಏನೋ ಅವರು ತಮಾಷೆಗೆ ಕಟ್ಕೊಂಡಿರ್ತಕ್ಕಂಥದ್ದಲ್ಲ, ಇದು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಒಂದು ಬಿರುದು. ಇದನ್ನು ಕೊಡುವಾಗ ಅದಕ್ಕೆ ಒಂದು ಟೈಟ್ಲನ್ನು ಕೊಟ್ಟಿದ್ದಾರೆ, GCSI ಅಂತ ಕರೀತಾರೆ. ಇದು ಗ್ರ್ಯಾಂಡ್ ಸ್ಟೇಟ್ಸ್ ಕಮಾಂಡರ್ಸ್ ಅಂತ ಅದಕ್ಕೆ ಹೆಸರು. ಇದನ್ನು ಕೊಟ್ಟಿದ್ದಾರೆ, ಅದನ್ನು ಅವ್ರು ಹಾಕ್ಕೊಂಡೆ ಎಲ್ಲರ ಮುಂದೇನೂ ಬರ್ತಾ ಇದ್ದಿದ್ದು. ಈ ವೃತ್ತದಲ್ಲಿ ಮತ್ತೊಂದು ವಿಶೇಷವಾದಂತಹ ಒಂದು ಫೌಂಡೇಶನ್ ಇದೆ. ಬಹುಶಃ ಯಾವ ವೃತ್ತಕ್ಕೂ ಯಾವ ಶಿಲ್ಪಕ್ಕೂ ಇಂತಹ ಒಂದು ದೊಡ್ಡ ಫೌಂಡೇಶನ್ ಇಲ್ಲ. ಇದೇನಾಯ್ತು ಅಂದರೆ ಕಳೆದ ವರ್ಷ ಇದೇ ದಸರಾ ಟೈಮ್ನಲ್ಲಿ ಅದನ್ನ ಸ್ವಚ್ಛಗೊಳಿಸ್ತಾ ಇದ್ದಂತಹ ಕಾರ್ಪೊರೇಷನ್ ಇಂಜಿನಿಯರ್ ವೆಂಕಟೇಶ್ ಅನ್ನುವರು ಕೆಳಭಾಗದಲ್ಲಿರ್ತಕ್ಕಂಥ ಒಂದು ತೆವಳ್ಕೊಂಡು ಸುಮ್ಮನೆ ಭಾಳ ಬಗ್ಗಿ ಹೋಗಬೇಕಾದಂಥ ಒಂದು ಸಣ್ಣ ದ್ವಾರ ಇದೆ, ಅದರ ಒಳಗಡೆ ಹೋಗಿ ನೋಡ್ಬಿಟ್ಟು ಬಂದು ನನಗೆ ಫೋನ್ ಮಾಡಿದ್ರು. ನಾವು ಎಲ್ಲ ಇಂಟ್ಯಾಕಿನ ಮೆಂಬರ್ಗಳಾದಂತಹ ನಾನು, ಪಿ ನಿತ್ಯಾನಂದ್, ಸುಧೀರ್ ಕುಮಾರ್ ಮತ್ತು NS ಆನಂದ್ ಉಳಿದವರೆಲ್ಲ ಒಳಗಡೆ ಹೋಗಿ ನೋಡಿದ್ರೆ ಆಶ್ಚರ್ಯಕರವಾದಂಥ ಫೌಂಡೇಶನ್ ಅಲ್ಲಿದೆ. ಅಂದರೆ ಮಧ್ಯಭಾಗದಲ್ಲಿ ಶಿಲ್ಪದ ಕೆಳಭಾಗಕ್ಕೆ ಬರುವಂತೆ ಒಂದು ವೃತ್ತಾಕಾರದ ದೊಡ್ಡ ಒಂದು ಪಿಲ್ಲರ್ ಇದೆ. ಅದು ಮೊದಲನೇ ಸರ್ಕಲ್ಲು. ಎರಡನೇದು 8 ಕಂಬಗಳು ಬರುವಂತೆ ಮತ್ತೊಂದು ವೃತ್ತವನ್ನು ಮಾಡಿದ್ದಾರೆ. ಮೂರನೇದು ವೃತ್ತದ ಕೊನೆಯ ಭಾಗಕ್ಕೆ ಬರುವಂತೆ ಮತ್ತೆ ಕಂಬಗಳನ್ನು ಹಾಕಿ ಈ ಫೌಂಡೇಶನನ್ನು ಮಾಡಿ ಅದಕ್ಕೆ ಸುತ್ತಲೂ ಮೇಲ್ಗಡೆ ಸಿಮೆಂಟು ಕಬ್ಬಿಣ ಬಳಸಿ ಈ ವೃತ್ತಗಳನ್ನು ಮಾಡಿ ಅದರ ಮೇಲೆ ಸರ್ಕಲ್ ಬರುವಂತೆ ಮಾಡಿದ್ದಾರೆ. ಆಶ್ಚರ್ಯ ಆಯಿತು ನಮಗೆಲ್ಲ ನೋಡಿ. ಯಾಕೆ ಅಂತಂದರೆ ಇಂತಹ ಒಳ್ಳೆ ಆರ್ಕಿಟೆಕ್ಚರಲ್ ಡಿಸೈನ್

0: ಹೇಗೆ ಮಾಡಿದ್ರು ಅಂತ. ಒಳಗಡೆ ಹೋಗಿ ಸುಮಾರು ಒಂದು 20 ಅಡಿ ಆಳ ಇದೆ ಅದು. ಆ ಆಳದಲ್ಲಿ ನಿಂತ್ಕೊಂಡ್ರೆ ನೀವೆಲ್ಲ ನೋಡ್ಬೋದು. ಅದಕ್ಕೆ ಸೈಡಲ್ಲೆಲ್ಲ ವಿಂಡೋಸ್ ಇದೆ. ಆ ವಿಂಡೋಸಿಂದ ನೀರು ಬಂದು ಬಂದು ಒಳಗಡೆ ತುಕ್ಕಿಡ್ದು ಹೋಗಿತ್ತು ಕಬಣ ಎಲ್ಲ. ಅದನ್ನೆಲ್ಲ ಇತ್ತೀಚೆಗೆ ಶರೀಫ್ ಅವರು ಕಾರ್ಪೊರೇಷನ್ ಕಮಿಷನರ್ ಆಗಿದ್ದಾಗ ನಮ್ಮನ್ನೆಲ್ಲ ಕರ್ಕೊಂಡು ಹೋಗಿ ತೋರಿಸಿ ಅದನ್ನ ಸಂರಕ್ಷಣೆ ಮಾಡಿದ್ದಾರೆ. ಇವತ್ತು ಬಹಳ ಪ್ರಸಿದ್ಧವಾದ ಒಂದು ವೃತ್ತ ಈ ಮೈಸೂರಲ್ಲಿದೆ ಅಂತಂದರೆ ಇದು ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತ. ಈ ನಾಲ್ವಡಿ ಕೃಷ್ಣರಾಜ ಒಡೆಯರವರ ವೃತ್ತದಲ್ಲಿ ಮತ್ತೊಂದು ಆಕರ್ಷಣೆ ಅಂತಂದರೆ ಅದರ ಮೇಲೆ ಇರತಕ್ಕಂತಹ ಒಂದು ಡೂಮ್ ಮತ್ತೆ ಆಕರ್ಷಕವಾಗಿದೆ. ಇದರಲ್ಲಿ ಮೇಲ್ಭಾಗದಲ್ಲಿ ಇದಕ್ಕೂ ಸಹ ಒಂದು ಕಳಸ ಇದೆ. ಈ ಡೂಮ್ ಎಲ್ಲ ರೀತಿಯಲ್ಲೂ ಆಕರ್ಷಕವಾಗಿರ್ತಕ್ಕಂಥದ್ದು. ಇದು ಇತ್ತೀಚೆಗೆ ಕಳೆದ ದಸರಾ ಸಂದರ್ಭದಲ್ಲಿ ಇದಕ್ಕೆ ಹಾನಿಯಾಗಿ ಅದು ಬಿದ್ದೋಗಿತ್ತು ಒಂದು ಭಾಗ. ಇದೇ ವೆಂಕಟೇಶ್ ಕಾರ್ಪೊರೇಷನ್ ಇಂಜಿನಿಯರು ಅದನ್ನು ಮೇಲೆ ಹತ್ತಿ ಇಂಟ್ಯಾಕ್ನವರು ಸಹ ನಿಂತ್ಕೊಂಡು ಅದರ ಸಂರಕ್ಷಣೆಯನ್ನು ಮಾಡೋದಕ್ಕೆ ಅವ್ರಿಗೂ ಸಹಾಯ ಮಾಡಿದ್ವಿ. ಆ ಸಂರಕ್ಷಣೆಯನ್ನು ಮಾಡಿ ಇವತ್ತು ಅದು ಅದೇ ರೀತಿ ಅದೇ ವಸ್ತುಗಳನ್ನು ಬಳಸಿ ಅದರ ಸಂರಕ್ಷಣೆ ಮಾಡಿದ್ದಾರೆ. ಇದು ಸಹ ಸುಂದರವಾಗಿ ಕಾಣ್ತಕ್ಕಂಥ ಒಂದು ವೃತ್ತಾಕಾರದ ಮೇಲ್ಭಾಗದಲ್ಲಿರ್ತಕ್ಕಂಥ ಡೂಮ್ ಆಕರ್ಷಕವಾಗಿರ್ತಕ್ಕಂಥದ್ದು ನಾವು ನೋಡಬಹುದು.
1: ನಾಲ್ವಡಿ ಕೃಷ್ಣರಾಜ ಒಡೆಯರವರನ್ನು ಕುರಿತು ಬಿಎಂ ಶ್ರೀಯವರು ರಚಿಸಿದ ಒಂದು ಪ್ರಗಾತ ಹೀಗಿದೆ. ಬ್ರಹ್ಮದಲ್ಲಿ, ಕ್ಷಾತ್ರದಲ್ಲಿ, ನೀತಿಯಲ್ಲಿ, ನೆರೆ ಪಳಗೆ ಮೈಮೆ ವೆತ್ತಿಹರು, ಒಮ್ಮೆ ನಾಡನು ತಿರುಗಿ ಹಳ್ಳಿಗರ ನೆಮ್ಮದಿಯ ನೇರ್ಪಡಿಸುತ್ತಿಹರು, ಒಮ್ಮೆ ಹೊಳಲನ್ನು ಮೆರೆದು ಮಿತ್ರ ರಾಜರ ಬರಿಸಿ ಸುಖಗೊಳಿಸುತ್ತಿಹರು, ಹೊಳೆಗಳನ್ನು ತಡೆಗಟ್ಟಿ ಬೆಂದ ಕಾಡನ್ನು ಬೆಳೆಸಿ ಹಸುರೆರುಚುತಿಹರು, ಬೆಟ್ಟದಲ್ಲಿ ವಿಹರಿಸುತ್ತ ಜಾತ್ರೆಗಳ ಸಂಭ್ರಮಕ್ಕೆ ಸಡಗರಿಸುತ್ತಿಹರು, ಜ್ಞಾನಿಗಳ ಗೋಷ್ಠಿಯಲ್ಲಿ ಕೇಳುವರು, ಬರಸುವರು, ತಾವೇ ಬರೆಯುವರು, ಪ್ರಜೆಗಳುಲುಮೆಯ ಸೆಳೆದು ರಾಜ್ಯದಲ್ಲಿ ಗಣ್ಯತೆಯ ಪಡೆದು ಮೆರೆಯುವರು.

ಝಗಮಗಿಸುವ ವಿದ್ಯುತ್ ದೀಪಗಳು ಉರಿಯಬೇಕಾದರೆ 1905 ಶಿವನ ಸಮುದ್ರದಲ್ಲಿ ಜಲವಿದ್ಯುತ್ ಉತ್ಪಾದನಾ ಕೇಂದ್ರ ಇದರ ಸ್ಥಾಪನೆಗೆ ಕಾರಣೀಭೂತರು ನಾಲ್ವಡಿಯವರೇ. ಮೈಸೂರಿನಲ್ಲಿರುವ ಲಲಿತ ಮಹಲ್, ಚೆಲುವಾಂಬ, ಜಯಲಕ್ಷ್ಮಿ ವಿಲಾಸ್, ರಾಜೇಂದ್ರ ವಿಲಾಸ ಅರಮನೆಗಳು ಹಾಗೂ ಕ್ರಾಫರ್ಡ್ ಭವನ, ಲ್ಯಾನ್ಸ್ಡೌನ್ ಕಟ್ಟಡ, ಗನ್ಹೌಸ್, ಮಹಾನಗರ ಪಾಲಿಕೆ ಕಟ್ಟಡ, ಕೃಷಿ ಇಲಾಖೆ ಕಟ್ಟಡ, ದೇವರಾಜ ಮಾರುಕಟ್ಟೆಗಳು ನಿರ್ಮಾಣಗೊಂಡದ್ದು ಕೃಷ್ಣರಾಜ ಒಡೆಯರವರ ಆಡಳಿತಾವಧಿಯಲ್ಲಿಯೇ.

ಮೈಸೂರು ವೃತ್ತಾಂತರಂಗ ಮೈಸೂರಿನ ಇತಿಹಾಸ ಪ್ರಸಿದ್ಧ ವೃತ್ತಗಳ ಕಥೆ ಕೇಳಿದಿರಿ. ಪ್ರಸ್ತುತಿ ವಿಶ್ರಾಂತ ಪುರಾತತ್ವ ಇತಿಹಾಸ ಪ್ರಾಧ್ಯಾಪಕರು ಹಾಗೂ ಇತಿಹಾಸ ತಜ್ಞರೂ ಆದ ಡಾಕ್ಟರ್ ಎನ್ಎಸ್ ರಂಗರಾಜು. ಪರಿಕಲ್ಪನೆ ಮತ್ತು ನಿರ್ಮಾಣ ಡಾಕ್ಟರ್ ಮೈಸೂರು ಉಮೇಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ವಿಜಯಪುರ, ಸಮಯ ಬೆಳಗಿನ 9:45. ಕೇಳಿ ಚಿತ್ರಗೀತೆಗಳು. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡೊಂದು

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ

ಚಿತ್ರಗೀತೆಯಲ್ಲಿ ಕೇಳಿಬರುವ ಧ್ವನಿ ಸಂಗೀತ ಕಟ್ಟಿ ಹಾಗೂ ರಾಜೇಶ್ ಕೃಷ್ಣನ್ ಅವರದು. ಕೇಳಿ ಅಮೆರಿಕ ಅಮೆರಿಕ ಚಿತ್ರದ ಗೀತೆಯನ್ನು.

ಕೇಳಿರಿ ಕೇಳಿರಿ ಕೇಳಿರಿ ಗ್ರಾಮಸ್ಥರೇ, ಕೆವೈಸಿ ಅಪ್ಡೇಟ್ ಮೆಸೇಜ್ ಅನ್ನು ನಿರ್ಲಕ್ಷಿಸಬೇಡಿ. ತಕ್ಷಣ ಕೆವೈಸಿ ಅಪ್ಡೇಟ್ ಮಾಡಿಸಿ. ನಿಮ್ಮ ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ದರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಅಥವಾ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್ ಅಥವಾ ಮೊಬೈಲ್ ನಂಬರ್

0: ಅಥವಾ ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದನ್ನು ನೀವೇ ದೃಢೀಕರಿಸಿ ಮತ್ತು ಯಾವುದಾದರೂ ಬದಲಾವಣೆ ಇದ್ದರೆ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಯನ್ನು ತೋರಿಸಿ ಖಾತೆಯನ್ನು ಸಕ್ರಿಯವಾಗಿಡಿ ಮತ್ತು ಬ್ಯಾಂಕಿಂಗ್ ಸೇವೆಗಳ ಲಾಭ ಪಡೆದುಕೊಳ್ಳಿ. ನಿಮ್ಮ ಕೆವೈಸಿಯನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.

0: ಸ್ವಾತಿ ಮುತ್ತು ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ರಾಜೇಶ್ ಕೃಷ್ಣನ್ ಹಾಗೂ ಚಿತ್ರ.
1: ತುಂಬಾ ಚೆನ್ನಾಗಿ ಹಾಡ್ತಿರಲ್ಲ.

ಕೇಳುಗರೆ, ಚಿತ್ರಗೀತೆಗಳ ಕಾರ್ಯಕ್ರಮ ಕೇಳಿದ್ರಿ ವಿಜಯಪುರ ಆಕಾಶವಾಣಿ ಕೇಂದ್ರದಿಂದ. ಮತ್ತಷ್ಟು ಚಿತ್ರಗೀತೆಗಳನ್ನು ಸಂಜೆ 5 ಗಂಟೆಗೆ ಸವಿಗಾನ ಮಧುರ ಗೀತೆಗಳ ಗಾಯನದಲ್ಲಿ ಕೇಳ್ತೀರಿ ನಮ್ಮ ನಿಲಯದಿಂದ. ಈಗ ಸಮಯ 10 ಗಂಟೆ ಆಗಲಿದೆ. ಇನ್ನು ಮುಂದೆ ಗಾನಗಂಗೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10 ಗಂಟೆಯಾಗಿದೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ಮಾಮವ ಮಹಾವಿದ್ಯೆ. ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ. ರಚನೆ, ನಿರೂಪಣೆ ಮತ್ತು ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಕೇಳಿ ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ.
2: ಕೇಳುಗರಿಗೆಲ್ಲ ಶ್ರೀಮಾತೆಯ ಆರಾಧನೆಯ ನವರಾತ್ರಿ ಪರ್ವದ ಶುಭಾಶಯಗಳು. ಈ ಸಂದರ್ಭದಲ್ಲಿ ದಶಮಹಾವಿದ್ಯಾತತ್ವ ಮತ್ತು ಸ್ವರೂಪಾನುಸಂಧಾನದ ಇಂದಿನ ಈ ಎರಡನೆಯ ಕಾರ್ಯಕ್ರಮದಲ್ಲಿ ತಾರಾ

ಅಥವಾ ನೀಲಸರಸ್ವತಿ ಮಹಾವಿದ್ಯೆಯ ಕುರಿತು ತಿಳಿದುಕೊಳ್ಳೋಣ. ವೇದಾಂತವು ಹೇಳುವ ಬ್ರಹ್ಮ, ತಂತ್ರವು ಅನುಭವಿಸುವ ಶಿವಶಕ್ತಿ ಮತ್ತು ಶಾಕ್ತ ಪರಂಪರೆಯ ಜಗನ್ಮಾತೆ, ಇವೆಲ್ಲವೂ ಒಂದೇ ಪರಮತತ್ವವನ್ನು ವಿಭಿನ್ನ ದೃಷ್ಟಿಕೋನಗಳಿಂದ ಕಾಣುವ ಪ್ರಯತ್ನಗಳು ಎಂದು ಗ್ರಹಿಸಬಹುದು. ಇಂದಿನ ಮಹಾವಿದ್ಯೆ ತಾರಾ ಅಥವಾ ನೀಲಸರಸ್ವತಿ.

ಕತ್ತಲಲ್ಲಿ ದಾರಿ ತಪ್ಪಿದವನಿಗೆ ಬೆಳಕಾಗುವವಳು ತಾರಾ. ಆಕಾಶದ ನಕ್ಷತ್ರದಂತೆ ಸಂಕಷ್ಟದ ಸಾಗರದಲ್ಲಿ ಮುಳುಗುತ್ತಿರುವವರಿಗೆ ದಡ ತೋರುವ ಮಾರ್ಗದರ್ಶಿ. ಬೃಹಸ್ಪತಿಗೆ ಜ್ಞಾನೋದಯ ಮಾಡಿಸಿದ ಕಥೆಯಿರಲಿ, ವಸಿಷ್ಠರಿಗೆ ಸಿದ್ಧಿ ನೀಡಿದ ಪ್ರಸಂಗವಿರಲಿ, ತಾರಾ ಯಾವಾಗಲೂ ಆಶಾಕಿರಣವಾಗಿ ಬರುತ್ತಾಳೆ. ನಮ್ಮ ಬದುಕಿನಲ್ಲಿ ಎಷ್ಟೋ ಬಾರಿ ನಿರಾಶೆಯ ಕಗ್ಗತ್ತಲು ಆವರಿಸುತ್ತದೆ. ಆ ಕ್ಷಣದಲ್ಲಿ ಇದು ಕಳೆದು ಹೋಗುತ್ತದೆ ಎನ್ನುವ ಭರವಸೆಯ ಬೆಳಕನ್ನು ತಾರಾ ನೀಡುತ್ತಾಳೆ. ಮಾತು ಹೊರಡದಾಗ, ವಿದ್ಯೆ ಒಲಿಯದಾಗ ತಾರಾದೇವಿಯ ಸ್ಮರಣೆ ವಾಗ್ದೇವಿಯಂತೆ ಸಹಾಯಕ್ಕೆ ಬರುತ್ತದೆ ಎಂಬ ನಂಬಿಕೆಯೂ ಇದೆ. ಬನ್ನಿ ಕೇಳುಗರೆ, ಈ ತಾರಾತತ್ವದ ಆಳಕ್ಕೆ ಇಳಿಯೋಣ.

ಕಾಳಿಗಿಂತಲೂ ಒಂದು ಹೆಜ್ಜೆ ಮೃದುವಾದ, ಆದರೆ ಅಷ್ಟೇ ಪ್ರಚಂಡ ಶಕ್ತಿಯುಳ್ಳ ರೂಪ ತಾರಾದೇವಿಯದ್ದು. ನೀಲವರ್ಣದ, ಒಂದು ಕೈಯಲ್ಲಿ ಖಡ್ಗ, ಇನ್ನೊಂದರಲ್ಲಿ ಕತ್ತರಿಸಿದ ಶಿರ ಹಿಡಿದ ಈ ದೇವಿ ಜ್ಞಾನ ಮತ್ತು ವಾಕ್ಶಕ್ತಿಯ ಅಧಿದೇವತೆ ಎಂದು ಪೂಜಿಸಲ್ಪಡುತ್ತಾಳೆ. ಬೌದ್ಧ ಪರಂಪರೆಯಲ್ಲಿಯೂ ತಾರಾದೇವಿಗೆ ಅತ್ಯಂತ ಮಹತ್ವದ ಸ್ಥಾನವಿದೆ. ಅಲ್ಲಿ ಆಕೆ ಕರುಣೆಯ ಪರಾಕಾಷ್ಠೆಯಾದ ಬೋಧಿಸತ್ವ ಸ್ವರೂಪಿಣಿ. ಹಿಂದೂ ತಂತ್ರದಲ್ಲಿ ಈಕೆಯನ್ನು ನೀಲ ಸರಸ್ವತಿ ಎಂದೂ ಕರೆಯುತ್ತಾರೆ. ಏಕೆಂದರೆ ವಾಕ್ಶಕ್ತಿ, ಬುದ್ಧಿ ಮತ್ತು ವಿವೇಚನೆಯ ಮೇಲೆ ಈಕೆಗೆ ಪೂರ್ಣ ಆಧಿಪತ್ಯ. ಸಂಕಷ್ಟದಲ್ಲಿ ಸಿಲುಕಿದವರಿಗೆ ತಾರಿಣಿ ಆಗಿ, ಅಜ್ಞಾನದ ಕತ್ತಲಲ್ಲಿ ಸಿಲುಕಿದವರಿಗೆ ಜ್ಞಾನದ ಬೆಳಕಾಗಿ ಪ್ರಕಟಗೊಳ್ಳುವ ಈಕೆಯ ಸ್ವಭಾವ ಎರಡೂ ಆಯಾಮಗಳಲ್ಲಿ, ಅಂದರೆ ಲೌಕಿಕ ಮತ್ತು ಆಧ್ಯಾತ್ಮಿಕ ಆಯಾಮಗಳಲ್ಲಿ ರಕ್ಷಣೆ ನೀಡುತ್ತದೆ. ತಾರಾ ಮಹಾವಿದ್ಯೆಯ ಆವಿರ್ಭಾವದ ಕುರಿತು ತೋಡಲ ತಂತ್ರದ ಪ್ರಕಾರ, ದಕ್ಷಯಜ್ಞದಲ್ಲಿ ದಕ್ಷನ ಮನೆಗೆ ಹೋಗಲು ಸತೀದೇವಿ ಶಿವನ ಅಪ್ಪಣೆ ಕೇಳಿದಾಗ ಶಿವ ನಿರಾಕರಿಸಿದ. ಆಗ ಸತಿಗೆ ಕೋಪ ಬಂದು ದಶ ಮಹಾವಿದ್ಯೆಗಳ ರೂಪ ತಾಳಿದಳು. ಅವುಗಳಲ್ಲಿ ಪಶ್ಚಿಮ ದಿಕ್ಕಿನಲ್ಲಿ ಕಾಣಿಸಿಕೊಂಡ ಉಗ್ರ ರೂಪವೇ ತಾರಾ.

ಇನ್ನೊಂದು ಅತ್ಯಂತ ಮುಖ್ಯವಾದ ಕಥೆ ಸಮುದ್ರ ಮಥನದ ಸಂದರ್ಭದ್ದು. ಇದು ಬೃಹನ್ನೀಲ ತಂತ್ರದಲ್ಲಿ ಬರುತ್ತದೆ. ಸಮುದ್ರ ಮಂಥನದ ಈ ಕಥೆಯಲ್ಲಿ ತಾರಾದೇವಿಯ ಉಗಮ ಒಂದು ಕುತೂಹಲಕಾರಿ ಪ್ರಸಂಗ. ಹಾಲಾಹಲ ವಿಷ ಉದ್ಭವಿಸಿ ಇಡೀ ಸೃಷ್ಟಿಯನ್ನೇ ನಾಶಗೊಳಿಸುವ ಭೀತಿ ಎದುರಾದಾಗ ಶಿವ ಆ ವಿಷವನ್ನು ಕುಡಿದು ಕಂಠದಲ್ಲಿ ಹಿಡಿದಿಟ್ಟುಕೊಂಡ. ವಿಷದ ತೀವ್ರತೆಯಿಂದ ಮೂರ್ಛೆಗೊಳ್ಳುತ್ತಿದ್ದ ಶಿವನನ್ನು ರಕ್ಷಿಸಲು ಆದಿಶಕ್ತಿ ಪಾರ್ವತಿ ತಾರಾರೂಪ ತಾಳಿ ಶಿವನನ್ನು ತನ್ನ ಮಡಿಲಲ್ಲಿ ಮಲಗಿಸಿಕೊಂಡು ಎದೆಹಾಲುಣಿಸಿದಳು ಎನ್ನುವ ಕಥೆ ಪ್ರಚಲಿತವಿದೆ. ಆ ವಾತ್ಸಲ್ಯ ಸ್ಪರ್ಶದಿಂದ ವಿಷದ ಪ್ರಭಾವ ಶಮನಗೊಂಡು ಶಿವ ಮತ್ತೆ ಚೇತರಿಸಿಕೊಂಡ ಎನ್ನುವ ಪ್ರಸಂಗ ರೋಚಕವೆನಿಸುತ್ತದೆ ಅಲ್ಲವೇ? ಹೀಗಾಗಿ ತಾರಯತಿ ಇತಿ ತಾರಾ, ಸಂಸಾರದ ವಿಷದಿಂದ ದಾಟಿಸುವವಳೆ ತಾರಾ ಎಂದು ಸಮೀಕರಿಸಬಹುದು.

ಇನ್ನೊಂದು ಪ್ರಸಿದ್ಧ ಕಥೆ ವಸಿಷ್ಠ ಮುನಿಗಳಿಗೆ ಸಂಬಂಧಿಸಿದ್ದು. ಎಷ್ಟು ತಪಸ್ಸು ಮಾಡಿದರೂ ಸಿದ್ಧಿ ದೊರೆಯದೆ ಬಳಲಿದ ವಸಿಷ್ಠರಿಗೆ ಸ್ವತಃ ಶಿವನೇ ತಾರಾದೇವಿಯ ತಾಂತ್ರಿಕ ಆರಾಧನಾ ವಿಧಾನವನ್ನು ಉಪದೇಶಿಸಿದ ಎಂದು, ಆ ಸಾಧನೆಯಿಂದಲೇ ವಸಿಷ್ಠರಿಗೆ ಪರಮ ಜ್ಞಾನೋದಯವಾಯಿತೆಂದು ಪುರಾಣಗಳು ಹೇಳುತ್ತವೆ.

ಮತ್ತೊಂದು ಕಥೆಯ ಪ್ರಕಾರ ಸೃಷ್ಟಿಯ ಆರಂಭದಲ್ಲಿ ಸೃಷ್ಟಿ ಮಾಡಲು ಬ್ರಹ್ಮನಿಗೆ ವೇದದ ಜ್ಞಾನ ನೆನಪಾಗದಿದ್ದಾಗ ಅವನು ತಪಸ್ಸು ಮಾಡಿದ. ಆಗ ಅಶರೀರವಾಣಿಯಾಗಿ ನೀಲ ಸರಸ್ವತಿ ರೂಪದಲ್ಲಿ ಕಾಣಿಸಿಕೊಂಡವಳೆ ತಾರಾ. ಅವಳೇ ಬ್ರಹ್ಮನಿಗೆ ವೇದ ಹೇಳಿಕೊಟ್ಟವಳು. ಹೀಗೆ ಸಂಕಟದಿಂದ ಪಾರು ಮಾಡಿದವಳು ತಾರೆ.

ತಾರಾ ಮಹಾವಿದ್ಯೆಗೂ ಮತ್ತು ಕಾಳಿ ಮಹಾವಿದ್ಯೆಗೂ ವ್ಯತ್ಯಾಸವೇನು? ಕಾಳಿ ರಾತ್ರಿ ಸ್ವರೂಪಿಣಿ, ಕಾಲವನ್ನೇ ನುಂಗುವವಳು. ತಾರಾ ನಕ್ಷತ್ರ ಸ್ವರೂಪಿಣಿ, ಆ ರಾತ್ರಿಯ ಕತ್ತಲೆಯಿಂದ ಬೆಳಗಿಗೆ ದಾಟಿಸುವವಳು. ಆದ್ದರಿಂದ ಕಾಳಿಯ ಆರಾಧನೆ ಕಷ್ಟವಾದರೆ ತಾರಾ ಆರಾಧನೆ ಸೌಮ್ಯ. ವಿದ್ಯೆ, ವಾಕ್ಸಿದ್ಧಿ, ಶತ್ರುನಾಶಕ್ಕೆ ತಾರಾ

ತಾರಾದೇವಿಯು ವಾಕ್ಶಕ್ತಿ ಸ್ವರೂಪಿಣಿ. ವಾಕ್ಶಕ್ತಿಗಳಲ್ಲಿ ಮಧ್ಯಮ ಎನ್ನುವ ವಾಗ್ದೇವತೆಯಾಗಿ ಈಕೆಯನ್ನು ಕಾಣಬಹುದು. ಜನನ ಮರಣಗಳಲ್ಲಿ ನಿರತವಾಗಿ ಸಂಸಾರ ದುಃಖ ತಾಪತ್ರಯಗಳಿಂದ ತಪ್ತನಾದ ಜೀವಿಯನ್ನು ತನ್ನ ಅನುಗ್ರಹದಿಂದ ತರಿಸುವವಳಾದ್ದರಿಂದ ಆಕೆಯನ್ನು ತಾರಾ ಎಂದು ದಾರ್ಶನಿಕರು ಕರೆಯುತ್ತಾರೆ. ಈ ತಾರಾ ಉಪಾಸನೆ ಕೇವಲ ಸನಾತನ ಧರ್ಮದಲ್ಲಿ ಅಲ್ಲದೆ ಬೌದ್ಧ ಧರ್ಮದಲ್ಲಿ ಕೂಡ ಒಂದು ಉಪಾಸನಾ ಮಾರ್ಗವಾಗಿ ವಿಸ್ತಾರವಾಗಿ ಪ್ರಯೋಗದಲ್ಲಿದೆ. ಪ್ರಣವೋಪಾಸನೆಯ ಮೂಲ ಸ್ವರೂಪ ಈ ತಾರಾದೇವಿ. ಅಕಾರ ಉಕಾರ ಮಕಾರಗಳ ಮೂಲ ದಾರ್ಶನಿಕ ಜ್ಯೋತಿ ಸ್ವರೂಪ ಮತ್ತು ಸಹಸ್ರಾರ ಕಮಲದಲ್ಲಿ ಪ್ರಕಾಶಮಾನವಾಗಿರುವ ಆನಂದ ಜ್ಯೋತಿ ಈ ತಾರಾದೇವಿ ಎಂದು ಉಪಾಸಕ ಸಾಧಕರು ಹೇಳುತ್ತಾರೆ. ಕಗ್ಗತ್ತಲೆಯ ಕರಾಳ ಕಾಲಸ್ವರೂಪ ಕಾಳಿಯಾದರೆ ಬೆಳಕಿನ ಕಾಂತಿ ಸ್ವರೂಪವೇ ತಾರೆ.

ಪ್ರಿಯ ಕೇಳುಗರೆ, ಬದುಕಿನಲ್ಲಿ ಎಷ್ಟೋ ಬಾರಿ ನಾವು ದಾರಿ ಕಾಣದ ಸ್ಥಿತಿಯಲ್ಲಿ ಸಿಲುಕುತ್ತೇವೆ. ಪರೀಕ್ಷೆಯ ಫಲಿತಾಂಶದ ಆತಂಕ, ಉದ್ಯೋಗದ ಸಂದರ್ಶನದ ಭಯ, ಕುಟುಂಬದ ಸಮಸ್ಯೆಗಳ ಸಂಕೀರ್ಣತೆ, ಇಂತಹ ಸಂದರ್ಭಗಳಲ್ಲಿ ಬೇಕಾಗಿರುವುದು ಬಲಪ್ರಯೋಗವಲ್ಲ, ಬದಲಿಗೆ ಸ್ಪಷ್ಟತೆ ಮತ್ತು ಸಮಾಧಾನ. ತಾರಾದೇವಿಯ ತತ್ವ ನಮಗೆ ಕಲಿಸುವುದೇ ಇದನ್ನು.

ಪ್ರತಿ ಕತ್ತಲಲ್ಲೂ ಒಂದು ಬೆಳಕಿನ ಕಿರಣ ಅಡಗಿರುತ್ತದೆ, ಅದನ್ನು ಗುರುತಿಸುವ ತಾಳ್ಮೆ ಬೇಕಷ್ಟೆ. ಇನ್ನೊಂದು ಮುಖ್ಯ ಪಾಠ ಎಂದರೆ ಇತರರಿಗೆ ಕಷ್ಟ ಬಂದಾಗ ದಾರಿ ತೋರುವ, ಆಶ್ರಯ ನೀಡುವ ಗುಣವನ್ನು ನಾವು ಬೆಳೆಸಿಕೊಳ್ಳಬೇಕು ಎನ್ನುವುದು. ಪ್ರತಿಯೊಬ್ಬರೂ ಇನ್ನೊಬ್ಬರ ಬಾಳಿನಲ್ಲಿ ಒಂದು ತಾರೆ ಆಗಬಲ್ಲರು. ಒಂದು ಮಾತು, ಒಂದು ಸಹಾಯ, ಒಂದು ಸಾಂತ್ವನದ ಸ್ಪರ್ಶದಿಂದ ಕಚೇರಿಯಲ್ಲಿ ಹೊಸದಾಗಿ ಸೇರಿದ ಸಹೋದ್ಯೋಗಿಗೆ ಮಾರ್ಗದರ್ಶನ ನೀಡುವುದು, ನೆರೆಹೊರೆಯವರಿಗೆ ಸಂಕಷ್ಟದಲ್ಲಿ ನೆರವಾಗುವುದು, ಒಬ್ಬಂಟಿಯಾಗಿರುವ ಹಿರಿಯರೊಂದಿಗೆ ಸಮಯ ಕಳೆಯುವುದು, ಇವೆಲ್ಲವೂ ತಾರಾತತ್ವದ ಪ್ರಾಯೋಗಿಕ ಅನುಷ್ಠಾನಗಳು. ಪ್ರತಿ ರಾತ್ರಿ ಆಕಾಶ ನೋಡಿದಾಗ ನಕ್ಷತ್ರಗಳಂತೆ ಕತ್ತಲಲ್ಲೂ ಬೆಳಗುವ ಭರವಸೆಯ ಮನೋಭಾವ ಬೆಳೆಸಿಕೊಳ್ಳುವುದೇ ತಾರಾದೇವಿಗೆ ಸಲ್ಲಿಸುವ ನಿಜವಾದ ಆರಾಧನೆ. ಕೇಳುಗರೆ, ಮುಂದಿನ ಕಂತಿನಲ್ಲಿ ಸೌಂದರ್ಯ ಮತ್ತು ಪೂರ್ಣತೆಯ ಸಂಕೇತವಾದ ತ್ರಿಪುರ ಸುಂದರಿ ದೇವಿಯ ಅನುಸಂಧಾನದಲ್ಲಿ ತೊಡಗಿಕೊಳ್ಳಲು ಮತ್ತೆ ಭೇಟಿಯಾಗೋಣ.

0: ದೇವಿಯ ದಶಮಹಾವಿದ್ಯಾ ಸ್ವರೂಪಾನುಸಂಧಾನದ ಕುರಿತಾದ ಕಾರ್ಯಕ್ರಮ ಸರಣಿ ಮಾಮವ ಮಹಾವಿದ್ಯೆ ಕೇಳಿದಿರಿ. ರಚನೆ, ನಿರೂಪಣೆ ಹಾಗೂ ಸಂಗೀತ ನಿರ್ದೇಶನ ಡಾಕ್ಟರ್ ಎನ್ ರಘು. ಗಾಯಕರು ಅಪೇಕ್ಷಾ ಎ, ಜೆಎಸ್ ಭವ್ಯ, ಅನುರಾಧ ಪ್ರಸನ್ನ, ಸೌಮ್ಯ ಎಸ್, ಪ್ರಮತ್ ಬಿ ಕೆ ಹಾಗೂ ನಿರಂಜನ್ ಬಿ ಎಸ್. ವಾದ್ಯ ಸಹಕಾರ ವಯಲಿನ್ ಕೃತಿಕ್ ಕೌಶಿಕ್ ಎಂಪಿ, ವೀಣೆ ಡಾಕ್ಟರ್ ಎಂ ಆರ್ ಮಂಜುಳ, ಕೀಬೋರ್ಡ್ ಬಿ ಆರ್ ಪ್ರಕಾಶ್ ಹಾಗೂ ಸಂಜಯ್ ಆರ್ ಎಸ್, ತಬಲಾ ಕಾರ್ತಿಕ್ ಡಿ, ರಿದಮ್ ಪ್ಯಾಡ್ ವಿ ಯಶೋಧರ್. ಸಂಕಲನ ಹಾಗೂ ಧ್ವನಿ ಮುದ್ರಣ ಜಿ ಪುಷ್ಪಲತಾ. ನಿರ್ಮಾಣ ಕೆಎಲ್ ರಾಜೇಶ್ವರಿ. ಮಾಮವ ಮಹಾವಿದ್ಯೆ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.
1: ಆಕಾಶವಾಣಿ ಬೆಂಗಳೂರು, ಸಮಯ ಸರಿಯಾಗಿ 10:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಲತಾ ಮಂಗೇಶ್ಕರ್ ಅವರ ಧ್ವನಿಯಲ್ಲಿ ಲೂಟ್ ಮಾರ್ ಚಿತ್ರದಿಂದ ಆಯ್ದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಅಮಿತ್ ಖನ್ನಾ, ರಾಗ ಸಂಯೋಜನೆ ರಾಜೇಶ್ ರೋಷನ್ ಅವರದಾಗಿದೆ.

ಮೊಹಮ್ಮದ್ ರಫಿಯವರ ಕಂಠ ಸಿರಿಯಲಿ ದಿಲ್ ಅಪ್ನಾ ಔರ್ ಪ್ರೀತ್ ಪರಾಯಿ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶೈಲೇಂದ್ರ, ರಾಗ ಸಂಯೋಜನೆ ಶಂಕರ್ ಜಯಕಿಶನ್ ಅವರದಾಗಿದೆ.

ಮೊಹಮ್ಮದ್ ರಫಿಯವರ ಕಂಠಸಿರಿಯಲಿ ಜಬ್ ಜಬ್ ಫೂಲ್ ಖಿಲೆ ಚಿತ್ರದ ಗೀತೆಯನ್ನ ಕೇಳೋಣ. ಸಾಹಿತ್ಯ ಆನಂದ ಭಕ್ಷಿಯವರದಾಗಿದೆ, ರಾಗ ಸಂಯೋಜನೆ ಕಲ್ಯಾಣ್ ಜಿ ಆನಂದ್ ಜಿ.

ಲತಾ ಮಂಗೇಶ್ಕರ್ ಅವರ ಕಂಠಸಿರಿಯಲ್ಲಿ ಅಭಿಲಾಷಾ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಮಜ್ರೂರ್, ರಾಗ ಸಂಯೋಜನೆ ರಾಹುಲ್ ದೇವ್ ಬರ್ಮನ್.

ಮೊಹಮ್ಮದ್ ರಫಿ ಹಾಗೂ ಲತಾ ಮಂಗೇಶ್ಕರ್ ಅವರ ಯುಗಳ ಧ್ವನಿಯಲ್ಲಿ ಧರ್ತಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ರಾಜೇಂದ್ರ ಕೃಷ್ಣ ಹಾಗೂ ಹಜರತ್ ಜೈಪುರಿ, ರಾಗ ಸಂಯೋಜನೆ ಶಂಕರ್ ಜೈಕಿಶನ್ ಅವರದಾಗಿದೆ.

ಆಕಾಶವಾಣಿ ಬೆಂಗಳೂರು ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಎಲ್ಲ ಕಾರ್ಯಕ್ರಮಗಳನ್ನ ಕೇಳ್ತಾ ಇದ್ದೀರಾ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.

ಎಂ ಸತ್ಯಂ, ನಾಗೇಂದ್ರ, ಪಿ ಲೀಲಾ, ಎಸ್ ಜಾನಕಿ ಹಾಗೂ ಸಂಗಡಿಗರ ಧ್ವನಿಯಲ್ಲಿ ಶ್ರೀ ಕನ್ಯಕಾ ಪರಮೇಶ್ವರಿ ಕಥಾ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ರಾಜನ್ ನಾಗೇಂದ್ರ ಅವರ ಸಂಗೀತ ಈ ಗೀತೆಗಿದೆ.

0: తల్లి కమల్లి తరల్ల కమల్లరచి.
1: ಗೀತಪ್ರಿಯ ಅವರ ಸಾಹಿತ್ಯ, ವಿಜಯಭಾಸ್ಕರ್ ಅವರ ರಾಗ ಸಂಯೋಜನೆ ಇರುವ ಮಣ್ಣಿನ ಮಗ 1968 ತೆರೆಕಂಡ ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಹಾಡಿದ್ದಾರೆ ಪಿ ಸುಶೀಲಾ.

ಪಿವಿ ಶ್ರೀನಿವಾಸ್ ಹಾಗೂ ಬಿಕೆ ಸುಮಿತ್ರಾ ಅವರ ಯುಗಳ ಧ್ವನಿಯಲ್ಲಿ ನಮ್ಮ ಊರು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಿವಿ ಶಿವಶಂಕರ್ ಹಾಗೂ ರಾಗ ಸಂಯೋಜನೆ ಆರ್ ರತ್ನಾವರದಾಗಿದೆ.

ಆರ್ಎನ್ ಜಯಗೋಪಾಲ್ ಹಾಗೂ ಆರ್ಎನ್ ಜಯಗೋಪಾಲ್ ಅವರ ಸಾಹಿತ್ಯವಿರುವ, ಆರ್ ಸುದರ್ಶನ್ ಅವರ ರಾಗ ಸಂಯೋಜನೆ ಇರುವ ಬೇಡಿ ಬಂದವಳು ಚಿತ್ರದಿಂದ ಆಯ್ದ ಗೀತೆಯನ್ನು ಕೇಳೋಣ. ಪಿ ಸುಶೀಲಾ ಹಾಗೂ ಸಂಗಡಿಗರ ಧ್ವನಿಯಲ್ಲಿದೆ.

ಆರ್ಎನ್ ಜಯಗೋಪಾಲ್ ಅವರು ಗೀತೆಯನ್ನು ಬರೆದು ಸತ್ಯಂ ಅವರು ಸಂಗೀತ ಸಂಯೋಜಿಸಿ ವಿಬಿ ಶ್ರೀನಿವಾಸ್ ಅವರ ಕಂಠದಲ್ಲಿ ಮೂಡಿಬಂದ ಈ ಒಂದು ಹಾಡು ಮಮತೆ ಚಿತ್ರದಿಂದ ಆಯ್ದದ್ದು. ಎಸ್ ಜಾನಕಿ ಅವರ ಕಂಠದಲ್ಲಿ ಮೂಡಿಬರ್ತಾ ಇದೆ ಜೇಡರ ಬಲೆ ಚಿತ್ರದ ಹಾಡು. ಸಾಹಿತ್ಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ಜಿ ಕೆ ವೆಂಕಟೇಶ್.

ಪಿ ಬಿ ಶ್ರೀನಿವಾಸ್ ಮತ್ತು ಪಿ ಸುಶೀಲ ಅವರು ಹಾಡಿದ ಭಾಗ್ಯದ ಬಾಗಿಲು ಚಿತ್ರದಿಂದ ಗೀತೆಯನ್ನು ಕೇಳಿದರೆ ಚಿ ಉದಯಶಂಕರ್ ಅವರ ಸಾಹಿತ್ಯವಿದು, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್ ಅವರದು. ಎಲ್ಆರ್ ಈಶ್ವರಿಯವರ ಕಂಠದಲ್ಲಿ ಕೇಳ್ತಾ ಇದ್ದೀರಾ ಮಹಾಸತಿ ಅನಸೂಯ ಚಿತ್ರದ ಗೀತೆಯನ್ನು.

ಹಾಡಿದ ಭಾಗ್ಯದ ಬಾಗಿಲು ಚಿತ್ರದಿಂದ ಗೀತೆಯನ್ನು ಕೇಳಿದರೆ ಜಿ ಉದಯಶಂಕರ್ ಅವರ ಸಾಹಿತ್ಯವಿದು, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್ ಅವರದು. ಎಲ್ಲಾರೇಶ್ವರಿ ಅವರ ಕಂಠದಲ್ಲಿ ಕೇಳ್ತಾ ಇದ್ದೀರಾ ಮಹಾಸತಿ ಅನಸೂಯ ಚಿತ್ರದ ಗೀತೆಯನ್ನು.

ಪಿ ವಿ ಶ್ರೀನಿವಾಸ್ ಮತ್ತು ಕೆಜೆ ಯೇಸುದಾಸ್ ಹಾಡಿದ ಸುವರ್ಣ ಭೂಮಿ ಚಿತ್ರದಿಂದ ಇದ ಗೀತೆಯನ್ನು ಆಲಿಸಿದ್ರಿ. ಕೂರ ಸೀತಾರಾಮ ಶಾಸ್ತ್ರಿಯವರ ರಚನೆ ಇದು. ಸಂಗೀತ ವಿಜಯ ಭಾಸ್ಕರ್. ಪಿ ವಿ ಶ್ರೀನಿವಾಸ್ ಅವರ ಸ್ವರದಲ್ಲಿ ಮಂಕುದಿನ್ನಿ ಚಿತ್ರದ ಹಾಡು. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ವಿಜಯ ಭಾಸ್ಕರ್.

ಅಡುವೆ ನಿನ್ನ ಆ ಬಯಸು ನೆನೆಯುತ್ತ ಹಳೆಯ ಚೆಲ್ಲಾಟ ಆಡುತ್ತ ನಿನ್ನ ಆ ಬಯಸು ನೆನೆಯುತ್ತ ಹಳೆಯ ಚೆಲ್ಲಾಟ ಆಡುತ್ತ ಕುಲುಕುತ ಬಳುಕುತ ಮೆಲುನಡೆ ನಡೆಯುತ್ತ ತನುವ ಕುಣಿಸಿ ಮನವ ನಲಿಸಿ ಒಲಿಯುತ್ತ ಬಾಯಾದಿ ಅಲ್ಲ ಅಲ್ಲ

ಹೇಗೆ ತಾಳಲಿ ವಿರಹ ತಾಪದಲ್ಲಿ ಬೇಯುತ ಪ್ರಣಯ ಭಾರದಲ್ಲಿ ಕುಸಿಯುತ ವಿರಹ ತಾಪದಲ್ಲಿ ಬೇಯುತ ಪ್ರಣಯ ಭಾರದಲ್ಲಿ ಕುಸಿಯುತ ಕೆಲವು ದಿನ ಮಗವನ್ನು ನೆನೆಯುತ್ತ ಬಳಲಿದೆ ಮನವ ಗೆಲ್ಲುವ ಸುಖವ ಪಡೆವ ಆಸೆಯು ಬಾಜಾರಿ

ಚಿನ್ನಾರಿ ಪುಟ್ಟಣ್ಣ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಪಿ ಬಿ ಶ್ರೀನಿವಾಸ್, ಎಸ್ ಜಾನಕಿ ಹಾಗೂ ಸಂಗಡಿಗರ ಕಂಠದಲ್ಲಿ ಆರ್ ಎನ್ ಜೆ ಗೋಪಾಲ್ ಅವರ ಗೀತ ರಚನೆ ಇದು. ಸಂಗೀತ ಟಿ ಜಿ ಲಿಂಗಪ್ಪ. ಇದೇ ಚಿತ್ರದ ಮತ್ತೊಂದು ಹಾಡು ಎಸ್ ಜಾನಕಿ ಹಾಗೂ ಸಂಗಡಿಗರು ಹಾಡಿದ್ದಾರೆ. ಸಾಹಿತ್ಯ ಜಿ ವಿ ಅಯ್ಯರ್.

ಪಿ ಸುಶೀಲಾ ಹಾಡಿರುವ ಆನಂದಕಂದ ಚಿತ್ರದ ಗೀತೆಯನ್ನ ಕೇಳ್ತಾ ಇದ್ದೀರಾ. ಗೀತ ರಚನೆಯ ಆರ್ ಎನ್ ಜೆ ಗೋಪಾಲ್, ಸಂಗೀತ ನಿರ್ದೇಶನ ವಿಜಯ ಭಾಸ್ಕರ್.

ಶ್ರೀ ಉದಯಶಂಕರ್ ಅವರು ಗೀತೆಯನ್ನು ಬರೆದು ಸತ್ಯಂ ಅವರು ಸಂಗೀತ ನಿರ್ದೇಶಿಸಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇರುವಂತಹ ಈ ಒಂದು ಗೀತೆಯನ್ನು ಆಯ್ದದ್ದು ರೌಡಿ ರಂಗಣ್ಣ ಚಿತ್ರದಿಂದ.

0: கேளவா.
1: ಪದ ಜೋಡಣೆ ಹುಣಸೂರು ಕೃಷ್ಣಮೂರ್ತಿಯವರದು, ಸಂಗೀತ ಎಸ್ ದಕ್ಷಿಣಾಮೂರ್ತಿ.
2: ಅಡ್ಡ ಬಂದ ಕಸವ ಮೇದು ಗುಡ್ಡದಂಗೆ ಕೊಬ್ಬೈತೆ, ಹಿಂದುಗಡೆ ಹೊಂಚು ಹಾಕಿ ನುಕ್ಕಲೆಂದು ನೋಡೈತೆ, ವಂಚನೆ ಮಾಡುವ ನರಿಯನು ಕೂಡಿ ಸಂಚು ಮಾಡೇ ಕುಂತೈತೆ. ಮಗನೇ ಬೊಡ್ಡಿ ಮಗನೇ,

ಸವಿನೆನಪು ಕೇಳ್ತಾ ಇದ್ರಿ. ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಕರ್ನಾಟಕ ಅಂಚೆ ವೃತ್ತ ರಾಷ್ಟ್ರೀಯ ಅಂಚೆ ಸಪ್ತಾಹದ ಅಂಗವಾಗಿ ಆಯೋಜಿಸಿರುವ ಅಂಚೆ ಚೀಟಿ ಸಂಗ್ರಹ ಫಿಲಾಟೆಲಿ ಪಾಸ್ಪೋರ್ಟ್ ಮಾರಾಟಕ್ಕೆ ಹೆಚ್ಚಿನ ಬೇಡಿಕೆ ಬಂದಿದೆ. ಎರಡು ದಿನಗಳಲ್ಲಿ ರಾಜ್ಯಾದ್ಯಂತ 8,000 ಫಿಲಾಟೆಲಿ ಪಾಸ್ಪೋರ್ಟ್ಗಳು ಮಾರಾಟವಾಗಿವೆ. ಫಿಲಾಟೆಲಿ ಪಾಸ್ಪೋರ್ಟ್ ಪ್ರವಾಸ ಕೋಶವಾಗಿದ್ದು, ಇದನ್ನು ಖರೀದಿಸಿದವರು ರಾಜ್ಯ ಸುತ್ತಿ ಪ್ರಯಾಣದ ದಾಖಲೆಯೊಂದಿಗೆ ಪ್ರವಾಸದ ಪ್ರಯೋಜನ ಪಡೆಯಬಹುದು ಎಂದು ಕರ್ನಾಟಕ ಅಂಚೆ ವೃತ್ತದ ನಿರ್ದೇಶಕ ಸಂದೇಶ್ ಮಹದೇವಪ್ಪ ತಿಳಿಸಿದ್ದಾರೆ. ಮೈಸೂರು ದಸರಾ ಪ್ರಯುಕ್ತ ಅರಮನೆ ಮೈದಾನದಲ್ಲಿ ಆಯೋಜಿತ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಉದ್ಘಾಟಿಸಿದರು. ಹಿರಿಯ ಶಾಸ್ತ್ರೀಯ ಸಂಗೀತ ಗಾಯಕಿ ಹಾಗೂ ಸಾಹಿತಿ ಡಾಕ್ಟರ್ ನಾಗಮಣಿ ಶ್ರೀನಾಥ್ ಅವರಿಗೆ ಸಂಗೀತ ವಿದ್ವಾನ್ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಮೈಸೂರು ದಸರಾ ಮಹೋತ್ಸವದ ಪ್ರಮುಖ ಆಕರ್ಷಣೆಯಾಗಿರುವ ವಿದ್ಯುತ್ ದೀಪಾಲಂಕಾರಕ್ಕೆ ಇಂಧನ ಖಾತೆ ಸಚಿವ ಕೆಜೆ ಜಾರ್ಜ್ ಚಾಲನೆ ನೀಡಿದರು. ಮೈಸೂರು ಚಾಮುಂಡಿ ವಿಹಾರ ಒಳಾಂಗಣ ಕ್ರೀಡಾಂಗಣದಲ್ಲಿ ರಾಜ್ಯಮಟ್ಟದ ದಸರಾ ಕ್ರೀಡಾಕೂಟ ಸಿಎಂ ಕಪ್ 2026ಕ್ಕೆ ಕ್ರೀಡಾ ಖಾತೆ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಚಾಲನೆ ನೀಡಿದರು. ಈ ಸಂದರ್ಭ ಮಾತನಾಡಿದ ಅವರು, ನಾಡಹಬ್ಬ ಮೈಸೂರು ದಸರಾ ಪ್ರಯುಕ್ತ ಆಯೋಜಿಸಿರುವ ದಸರಾ ಕ್ರೀಡಾಕೂಟಕ್ಕೆ ಸರ್ಕಾರ ರಾಜ್ಯ ಮಟ್ಟದ ಮಾನ್ಯತೆ ನೀಡಿದೆ ಎಂದರು. ಮೈಸೂರು ದಸರಾ ಜಂಬೂ ಸವಾರಿಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಹಾಗೂ ಕುದುರೆಗಳಿಗೆ ಇಂದು 3ನೇ ಹಂತದ ಕುಶಾಲ ತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ಜರುಗಿತು. ತಾಲೀಮಿನಲ್ಲಿ 11 ಆನೆಗಳು ಹಾಗೂ 43 ಕುದುರೆಗಳು ಪಾಲ್ಗೊಂಡಿದ್ದವು. ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಬೆಳಗಾವಿ ವಿಭಾಗ ಮಟ್ಟದ ಪವಾಡ ರಹಸ್ಯ ಬಯಲು ತರಬೇತಿ ಶಿಬಿರವನ್ನು ಘಟಪ್ರಭಾದ ಡಾ ಹರಡೀಕರ್ ಸೇವಾದಳ ನ್ಯಾಷನಲ್ ಅಕಾಡೆಮಿಯಲ್ಲಿ ಆಯೋಜಿಸಿತು. ಬೆಳಗಾವಿ ಶೈಕ್ಷಣಿಕ ವಿಭಾಗದ ಒಟ್ಟು 10 ಜಿಲ್ಲೆಗಳ 120 ವಿದ್ಯಾರ್ಥಿಗಳು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಈ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಮಾಹಿತಿ ನೀಡಿದ್ದಾರೆ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಸಂಸ್ಥಾಪಕ ಅಧ್ಯಕ್ಷ ಡಾ ಹುಲಿಕಲ್ ನಟರಾಜ್.
1: ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಅಡಿಯಲ್ಲಿ ಇಡೀ ರಾಜ್ಯದಾದ್ಯಂತ ಯುವ ಮನಸ್ಸುಗಳಲ್ಲಿ ವೈಜ್ಞಾನಿಕತೆಯನ್ನ ಪ್ರಸಾರ ಮಾಡುವ ದೃಷ್ಟಿಯಿಂದ 4 ವಿಭಾಗಗಳಲ್ಲಿ 4 ತಂಡಗಳಾಗಿ ಒಂದೊಂದು ವಿಭಾಗದಲ್ಲಿ 150 ಜನರಿಗೆ ಪವಾಡ ರಹಸ್ಯ ಬಯಲು ತರಬೇತಿಯನ್ನ ಕೊಡ್ತಾ ಇದೆ. ಇಲ್ಲಿ 50 ಪವಾಡಗಳ ಹಿಂದೆ ವೈಜ್ಞಾನಿಕ ಸತ್ಯವನ್ನ ಪ್ರಯೋಗಾತ್ಮಕವಾಗಿ ನಾವು ಮಾಡಿಸ್ತೇವೆ.

0: ಘಟಪ್ರಭಾದಲ್ಲಿ 156 ಜನ ಬಂದಿದ್ದಾರೆ. ಅವರಿಗೆ 2 ದಿನಗಳ ತರಬೇತಿಯನ್ನ ಕೊಡಲಾಗುತ್ತೆ. ಆ ತರಬೇತಿಯಲ್ಲಿ ನಮ್ಮ ಮನೋವೈಜ್ಞಾನಿಕ ಮನಸ್ಸು ಹೇಗೆ ಪರಿವರ್ತನೆ ಆಗ್ಬೇಕು, ನಂಬಿಕೆ ಇರಲಿ ಮೂಢನಂಬಿಕೆ ಬೇಡ ಅಂತಕ್ಕಂಥ ಕಾನ್ಸೆಪ್ಟ್ ನಲ್ಲಿ ಪ್ರಯೋಗಾತ್ಮಕವಾಗಿ ನಾವು ಮಾಡ್ತಾ ಇದೀವಿ.
1: ಹೊಸದಿಲ್ಲಿಯ ಕೃಷಿ ಭವನದಲ್ಲಿ ಈ ಮಧ್ಯಾಹ್ನ 3 ಗಂಟೆಗೆ ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸಬೇಕು ಎಂಬ ಬೇಡಿಕೆ ಕುರಿತು ಕೇಂದ್ರ ಸಚಿವರ ಸಮ್ಮುಖದಲ್ಲಿ ಸಮಾಲೋಚನಾ ಸಭೆ ಆಯೋಜಿತವಾಗಿದೆ. ಸಭೆಯಲ್ಲಿ ಪಾಲ್ಗೊಳ್ಳಲು ಬೆಳಗಾವಿಯಿಂದ ಸುಮಾರು 35 ಜನ ರೈತ ಮುಖಂಡರು ಹೊಸದಿಲ್ಲಿಗೆ ಪ್ರಯಾಣಿಸಿದ್ದಾರೆ. ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ವಿವಿಧ ಜಿಲ್ಲೆಗಳ ಒಟ್ಟು 54 ಜನ ರೈತ ಮುಖಂಡರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಾರ್ವಜನಿಕ ಸೇವೆಯಲ್ಲಿ ಸಾರ್ಥಕ 25 ವರ್ಷಗಳನ್ನು ಪೂರ್ಣಗೊಳಿಸಿದ್ದಾರೆ. ಜನಸೇವೆಯಿಂದ ದೇಶ ಸೇವೆ ಎಂಬ ಅಭಿಯಾನವನ್ನು ದೇಶಾದ್ಯಂತ ಆಯೋಜಿಸಲಾಗಿದೆ. ಆಕಾಶವಾಣಿಯ ಇಂದಿನ ವಿಶೇಷ ಸರಣಿಯಲ್ಲಿ ಸಾಗರಮಾಲಾ ಯೋಜನೆ ಕುರಿತು ಒಂದು ನೋಟ. ಭಾರತದ ಸುದೀರ್ಘ ಕರಾವಳಿ ತೀರವನ್ನು ದೇಶದ ಆರ್ಥಿಕ ಪ್ರಗತಿಯ ಚಾಲಕ ಶಕ್ತಿಯಾಗಿ ಪರಿವರ್ತಿಸುವ ಉದ್ದೇಶದಿಂದ 2015 ಸಾಗರಮಾಲಾ ಯೋಜನೆಗೆ ಚಾಲನೆ ನೀಡಲಾಯಿತು. ಇದು ಬಂದರು, ಉತ್ಪಾದನಾ ಕೇಂದ್ರ, ಮಾರುಕಟ್ಟೆ ಹಾಗೂ ಸಾರ್ವಜನಿಕರನ್ನು ಯಶಸ್ವಿಯಾಗಿ ಸಂಪರ್ಕಿಸುತ್ತಿದೆ. ಯೋಜನೆಯಡಿ ಇದುವರೆಗೆ 6.6 ಲಕ್ಷ ಕೋಟಿ ರೂಪಾಯಿ ಮೌಲ್ಯದ 845 ಹೆಚ್ಚು ಯೋಜನೆಗಳನ್ನು ರೂಪಿಸಲಾಗಿದೆ. ಆ ಪೈಕಿ 315 ಯೋಜನೆಗಳನ್ನು ಪೂರ್ಣಗೊಳಿಸಲಾಗಿದೆ. ರಾಯಚೂರು ಜಿಲ್ಲೆ ಗಣೇಕಲ್ ಜಲಾಶಯದಿಂದ ನಗರದ ಕೆಳಭಾಗದ ಪ್ರದೇಶಗಳಿಗೆ ಕುಡಿಯುವ ನೀರಿನ ಬೇಡಿಕೆ ಹಾಗೂ ರೈತರ ಕೃಷಿ ಚಟುವಟಿಕೆಗಳಿಗೆ ಅನುಕೂಲವಾಗುವಂತೆ ನೀರು ಪೂರೈಸಲಾಗುತ್ತಿದೆ ಎಂದು ಶಾಸಕ ಬಸನಗೌಡ ದದ್ದಲ್ ತಿಳಿಸಿದ್ದಾರೆ. ಕರ್ನಾಟಕ ಜಾನಪದ ಪರಿಷತ್ತು ಕೊಡಮಾಡುವ ಲೋಕಸಿರಿ ಗೌರವ ಪ್ರಶಸ್ತಿಗೆ ಭಾಜನರಾದ ಜಾನಪದ ಸಂಶೋಧಕ ಹಾಗೂ ಹಿರಿಯ ಕಲಾವಿದ ಹುಬ್ಬಳ್ಳಿಯ ಡಾಕ್ಟರ್ ರಾಮು ಮೂಲಗಿ ಅವರಿಗೆ ರಾಮನಗರದ ಜಾನಪದ ಲೋಕದಲ್ಲಿ ಆಯೋಜಿತ ಕಾರ್ಯಕ್ರಮದಲ್ಲಿ ಪರಿಷತ್ತಿನ ಅಧ್ಯಕ್ಷ ಹೀಚಿ ಬೋರಲಿಂಗಯ್ಯ ಪ್ರಶಸ್ತಿ ಪ್ರದಾನ ಮಾಡಿದರು. ಬಾಗಲಕೋಟೆ ಜಿಲ್ಲೆಯಲ್ಲಿ ಹಿಂಗಾರು ಹಂಗಾಮಿಗೆ 2,70,000 ಹೆಕ್ಟರ್ ಕೃಷಿ ಭೂಮಿಯಲ್ಲಿ ವಿವಿಧ ಬೆಳೆಗಳ ಬಿತ್ತನೆ ಗುರಿ ಹೊಂದಲಾಗಿದೆ ಎಂದು ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಟಿಎಸ್ ರುದ್ರೇಶಪ್ಪ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟ್ರೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10.
2: ಆಕಾಶವಾಣಿ ಕಾರ್ಯಕ್ರಮ ವನಿತಾ ವಿಹಾರ.

0: ಗೆಳತಿಯರಿಗೆಲ್ಲ ನಮಸ್ಕಾರ. ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ತಮಗೆಲ್ಲ ಪ್ರೀತಿಯ ಸ್ವಾಗತ. ಇಂದಿನ ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ದಸರಾ ವೈಭವ ಕಾರ್ಯಕ್ರಮ ವೈವಿಧ್ಯ ಕೇಳುತ್ತೀರಿ.
1: ಎಲ್ಲರಿಗೂ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಳೆಗಾಲದ ಮೋಡಗಳು ಮೆಲ್ಲಗೆ ಸರಿದು ಆಕಾಶ ನೀಲಿಯ ಸೀರೆಯುಟ್ಟು ನಿಂತಿದೆ. ತಂಪಾದ ಗಾಳಿ ಬೀಸ್ತಾ ಹಬ್ಬದ ಸುದ್ದಿಯನ್ನ ಮನೆ ಮನೆಗೆ ಹೊತ್ತು ತಂದಿದೆ. ಬಾಗಿಲ್ ಮುಂದೆ ಬಣ್ಣಬಣ್ಣದ ರಂಗೋಲಿ ಹರಳಿದೆ. ಅಡುಗೆ ಮನೆಯಿಂದ ತುಪ್ಪ ಬೆಲ್ಲ ಹೋಳಿಗೆಯ ಪರಿಮಳ ಹರಡಿದೆ. ನಮ್ಗೆ ಹೊಸ ಸೀರೆ, ಮಕ್ಕಳಿಗೆ ಹೊಸ ಬಟ್ಟೆ, ಮನ್ಸಿಗೊಂದು ಹಳೆಯ ನೆನಪು. ಹಾಗ ನೋಡಿದ್ರೆ ದಸರಾ ಅಂದ್ರೆ ಕೇವಲ ಒಂದು ಹಬ್ಬ ಅಲ್ಲಪ್ಪ, ಅದು ನಮ್ಮ ಬಾಲ್ಯವನ್ನ ಮತ್ತೆ ಬಾಗಿಲಿಗೆ ತರುವ ಒಂದು ಸುಂದರ ನೆಪ. ಗೊಂಬೆ ಮುಂದೆ ಕೂತು ಕತೆ ಕಟ್ತಿದ್ದಂತಹ ಬಾಲ್ಯ, ಅಪ್ಪನ ಕೈ ಹಿಡಿದು ದಸರಾ ಹಬ್ಬ ನೋಡ್ತಿದ್ದ ದಿನಗಳು, ಅಜ್ಜಿಯ ಬಾಯಿಂದ ರಾಮಾಯಣ ಮಹಾಭಾರತ ಕೇಳ್ತಾ ಗೊಂಬೆಗಳಿಗೂ ಬೈದೆ ಅಂತ ಹೇಳಿ ನಂಬ್ತಿದ್ದಂತ ಒಂದು ಮುಗ್ಧ ಬಾಲ್ಯ. ಇವೆಲ್ಲ ನೆನಪಾದಾಗ ಮನ್ಸು ಕೇಳತ್ತೆ, ಏನಿದು ಸಂಭ್ರಮ, ಯಾಕಿಷ್ಟು ಸಡಗರ ಅಂತ. ಅಜ್ಜಿಯರು ಎಂದಿನಂತೆ ನಮ್ಮ ಕಾಲದಾಗಿರ್ಲಿಲ್ಲಪ್ಪ ಎಂದು ತಮ್ಮ ಹಳೆಯ ಕಾಲದ ದಸರೆಯ ಪೆಟ್ಟಿಗೆಯನ್ನ ತೆರೆದುಕೊಂಡು ಕೂತಿದ್ದಾರೆ. ಇನ್ನು ಮನೆ ಯಜಮಾನರು ಮಾತ್ರ ಈ ಸಲ ತುಂಬಾ ಸರಳವಾಗಿ ಹಬ್ಬ ಮಾಡೋಣ ಅಂತ ಹೇಳಿ ತುಸು ಗಂಭೀರವಾಗಿ ಹೇಳಿ ಈಗಾಗಲೇ ಸರಳ ಹಬ್ಬದ ಸಿದ್ಧತೆಯಲ್ಲಿದ್ದಾರೆ. ಆದ್ರೆ ಈ ನಗು, ಈ ಸಡಗರ, ಈ ಓಡಾಟದ ಹಿಂದೆ ಒಂದು ದೊಡ್ಡ ಸಂಭ್ರಮವಿದೆ. ಕೆಟ್ಟದರ ಮೇಲೆ ಒಳ್ಳೆಯದರ ಗೆಲುವಿನ ಸಂಭ್ರಮ, ಕತ್ತಲೆಯ ಮೇಲೆ ಬೆಳಕಿನ ಗೆಲುವಿನ ಸಂಭ್ರಮ, ಅಹಂಕಾರದ ಮೇಲೆ ಅರಿವಿನ ಗೆಲುವಿನ ಸಂಭ್ರಮ. ಅದಕ್ಕೆ ದಸರಾ ಬಂದ ಮನೆ ಮಾತ್ರ ಅಲ್ಲ,

ಮನಸ್ಸು ಸಿಂಗಾರಗೊಳ್ಳುತ್ತೆ. ಇಂತಹ ಸಡಗರದ ದಸರೆಯ ನೆಪದಲ್ಲಿ ಇವತ್ತು ನಮ್ಮ ಪ್ರೀತಿಯ ನಾದಮಂಜರಿ ಮಹಿಳಾ ಬಳಗ ಒಂದು ಕಡೆ ಸೇರಿದೀವಿ. ಇಲ್ಲಿ ಹಬ್ಬದ ನೆನಪುಗಳಿವೆ, ಬಾಲ್ಯದ ಗೊಂಬೆಗಳಿವೆ, ಅಡುಗೆಯ ಪರಿಮಳವಿದೆ, ಸೀರೆಗಳ ಸಂಭ್ರಮವಿದೆ, ಸಂಪ್ರದಾಯದ ಸೊಗಡಿದೆ, ಮತ್ತೆ ನಮ್ಮ ಹೆಣ್ಮಕ್ಳ ಮಾತುಗಳಲ್ಲಿರುವಂತಹ ಆ ನಗು, ಆ ತುಂಟತನ, ಅನುಭವ ಮತ್ತೆ ಆ ಬದುಕಿನ ಬಣ್ಣಗಳೂ ಇವೆ. ಹಾಗಿದ್ರೆ ತಡ ಯಾಕೆ, ಗೊಂಬೆಗಳಂತೆ ನೆನಪುಗಳನ್ನ ಜೋಡಿಸೋಣ, ನಗುವಿನಂತೆ ಸಂಭ್ರಮವನ್ನ ಹಂಚೋಣ. ಬನ್ನಿ ನಮ್ಮ ಮಾತಿನ ಮಂಟಪಕ್ಕೆ, ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನವರ

0: ಸುಷ್ಮಾ, ದಸರಾ ಬಂತು ಅಂದ್ರೆ ನಿಮಗೆ ಮೊದಲು ಏನ್ ನೆನಪಾಗುತ್ತೆ?
1: ದಸರಾ ಬಂತು ಅಂದ್ರೆ ಮನೆ ಒಳಗೆ ಹೊರಗೆ ಸ್ವಚ್ಛತೆ ಮಾಡೋದು, ದೇವ್ರ ಪೂಜೆ ಮಾಡೋದು, ಸಂಪ್ರದಾಯ, ಘಟಸ್ಥಾಪನೆ, 10 ದಿನ ದೀಪ ಕಾಯೋದು ಇವೆಲ್ಲ ಮಾಡ್ತೀವಿ.
2: ಅಯ್ಯೋ ಸುಷ್ಮಕರ, ಯಾಕೆ ಸುಳ್ಳು ಹೇಳ್ತೀರಿ? ನಮಗ್ ಮೊದಲು ನೆನಪಾಗೋದ್ರಿ ಈ ಸಲ ಯಾವ ಸೀರೆ ತಗೋಬೇಕಂತ್ರಿ?
3: ಅದರಲ್ಲಿ ಏನ್ ತಪ್ಪು? ದಸರಾ ಅಂದ್ಮೇಲೆ ಹೊಸ ಸೀರೆ ಬೇಕಲ್ವಾ? ಹೊಸ ಸೀರೆ ಅಂದ್ರೆ ಕೇವಲ ಬಟ್ಟೆ ಅಲ್ಲ, ಹಬ್ಬದ ದಿನ ಮನಸ್ಸಿಗೆ ತೊಡಿಸುವ ಒಂದು ಭಾವುಕ ಬಣ್ಣ.
4: ಹೌದು ಮಾಧ್ವಿ, ಹೊಸ ಸೀರೆ ಬೇಕು, ಅದಕ್ಕೆ ಹೊಂದುವ ಬ್ಲೌಸ್ ಬೇಕು, ಸರ ಬೇಕು, ಸರಕ್ಕೆ ಕಿವಿಯೋಲೆನೂ ಬೇಕು. ಹಬ್ಬ ಅಂದ್ರ ಎಲ್ಲಾ ಬೇಕಲ್ರಿ.
2: ಹೆಣ್ಣಿಗೆ ಸೀರೆ ಅಂದ್ರ ಬಟ್ಟೆಯ 4 ಮೊಳ ಅಲ್ಲ, ಅದು ನೆನ್ಪಿನ 6 ಗಜ ಅಂತ್ರಿ.
1: ಕರಿನ ಅನ್ಸುಯ, ಅದರಲ್ಲಿ ಅಮ್ಮನ ಮಮತೆ, ಅಜ್ಜಿ ಕೈ ಸ್ಪರ್ಶ, ಮದುವೆ ನೆನಪು, ನಮ್ಮ ಮೊದಲ ಹಬ್ಬ ಎಲ್ಲವೂ ಸೀರೆ ಮಡಿಕೆಯಲ್ಲಿ ಮಡಚ್ಕೊಂಡಿರುತ್ತೆ.
0: ಆದ್ರೆ ಬೆಲೆ ಕೇಳಿದ ಗಂಡನ ಕಣ್ಣಲ್ಲೂ ಸೀರೆ ಬಣ್ಣ ಕಾಣೋದಿಲ್ಲ, ಕೆಂಡದ ಕೆಂಪು ಕಾಣುತ್ತೆ.
3: ಅಯ್ಯೋ, ದಸರೆಯ ಮೊದಲ ವಿಜಯವೇ ಇದೇ ಅಲ್ವಾ? ಸೀರೆಯ ಮೇಲೆ ಹೆಣ್ಣಿನ ವಿಜಯ.
2: ಸರಿ, ಸೀರೆ ಸಾಕ. ಈಗ ದಸರಾ ವಿಶೇಷ ಅಡಿಗೆ ಹೇಗಿರುತ್ತ ನೋಡೋಣ್ರಿ. ಶಾಲ್ಯಕ್ಕ, ನಿಮ್ಮ ಮನೆಯಲ್ಲಿ ಏನೇನ್ ವಿಶೇಷ ಅಡಿಗೆ ಮಾಡ್ತಿರ್ವಾ?
5: ಅನ್ಸಿಯ, ಬೆಳಗ್ಗೆ ಎದ್ದ ತಕ್ಷಣ ದೇವರಿಗೆ ನೈವೇದ್ಯ ಆಗಿ ನೋಡು. ನವರಾತ್ರಿ 9 ದಿನಗಳು ಕೂಡ 9 ವಿಶೇಷ ತರದ ನೈವೇದ್ಯನ ನಾವು ಮಾಡ್ತೀವಿ. ಮೊದಲನೇ ದಿನ ದೇವಿಗೆ ನೈವೇದ್ಯಕ್ಕೆ ತುಪ್ಪದಿಂದ ಮಾಡಿದ ಸಿಹಿ ಪದಾರ್ಥ, ಇದು ಆರೋಗ್ಯನ ಕಾಣಿಸುತ್ತೆ ಅಂತ ಹೇಳ್ತಾರೆ. ಎರಡನೇ ದಿನ ದೇವಿಗೆ ಕಲ್ಸಕ್ರೆ, ಆಮೇಲೆ ಆ ಬಿಳಿ ಬಣ್ಣದ ತಿಂಡಿ ತಿನಿಸಿರುತ್ತಲ್ಲ, ಅದನ್ನ ನೈವೇದ್ಯ ಮಾಡ್ತೀವಿ. ಮೂರನೇ ದಿನ ತಾಯಿಗೆ ಹಾಲು ಅಥವಾ ಅಲ್ಲಿಂದ ಮಾಡಿದಂತ ಒಂದು ಸಿಹಿ ತಿನಿಸು, ಅದನ್ನ ಅದನ್ನ ನೈವೇದ್ಯ ಮಾಡೋದ್ರಿಂದ ದುಃಖಗಳು ದೂರ ಆಗುತ್ತೆ ಅಂತ ಒಂದು ನಂಬಿಕೆ ಇದೆ. 4ನೇ ದಿನ ಗೋಧಿ ಹಿಟ್ಟಿನ ಹಲ್ವಾನ ನೈವೇದ್ಯ ಮಾಡ್ತೀವಿ. 5ನೇ ದಿನ ಬಾಳೆಹಣ್ಣು ಅತ್ಯಂತ ಪ್ರಿಯವಾದದ್ದಂತೆ ದೇವಿಗೆ, ಹಾಗಾಗಿ ಬಾಳೆಹಣ್ಣಿನ ರಸಾಯನ ಮಾಡ್ತೀವಿ. 6ನೇ ದಿನ ಜೇನುತುಪ್ಪ ಅಥವಾ ಜೇನುತುಪ್ಪ ಬೇರೆ ಸಿಹಿಯನ್ನು ಅರ್ಪಿಸೋದ್ರಿಂದ ಒಂದು ಆಕರ್ಷಕ ವ್ಯಕ್ತಿತ್ವ ಮತ್ತೆ ಸೌಂದರ್ಯ ಲಭಿಸುತ್ತೆ ಅಂತ ಹೇಳ್ತಾರೆ. 7ನೇ ದಿನ ದೇವಿಯ ಉಗ್ರ ರೂಪ ಅಲ್ವಾ, ಆ ಕಾಲರಾತ್ರಿಗೆ ಬೆಲ್ಲದಿಂದ ಮಾಡಿದ ಅಚ್ಚನ್ನ ನೈವೇದ್ಯವಾಗಿ ಅರ್ಪಿಸ್ತೀವಿ. 8ನೇ ದಿನ ಅಷ್ಟಮಿ ದಿನದಂದು ಆ ತೆಂಗಿನಕಾಯಿ ಅದು ಕೊಬ್ಬರಿ ಮಿಠಾಯಿ ಎಲ್ಲ ಬರುತ್ತಲ್ಲ, ಆ ಕೊಬ್ಬರಿ ಮಿಠಾಯಿನ ನೈವೇದ್ಯ ಮಾಡೋದು ವಿಶೇಷ. 9ನೇ ದಿನ ನವರಾತ್ರಿ ಕೊನೆಯ ದಿನ, ಹಾಗಾಗಿ ದೇವಿಗೆ ಎಳ್ಳಿನುಂಡೆ ಮತ್ತೆ ಹಲ್ವಾ ಪುರಿ ನೈವೇದ್ಯನ ಮಾಡಿ ದೇವಿಗೆ ಅರ್ಪಿಸ್ತೀವಿ.
2: ಅಯ್ಯೋ, ನಿಮ್ಮನೆಯವರಿಗೆ ಮಾತ್ರ ಅಲ್ಲ, ಅಪ್ಪಕ್ಕೋ ಮನೆಗೂ ಹಶ್ವಾರಿಗಿರ್ಬೇಕು. ನಮ್ಗೇನ ನಮ್ಮನೆಗೂ ನಿಮ್ಮ ಮನೆ ಅಡ್ಗೆ ಘಮ ಬರ್ತಿರ್ತೈತ್ರಿ ಅಕ್ಕ?
4: ಅಷ್ಟೇ ಇಲ್ಲ ಅನ್ಸುವೆ, ನಮ್ಮ ಉತ್ತರ ಕರ್ನಾಟಕದ ದಸರಾ ಕೂಡ ಅಷ್ಟೇ ಸೊಗಸು. ಸೂರ್ಯೋದಯಕ್ಕೆ ಮುಂಚೆ ಎದ್ದು ಮನೆ ಮುಂದೆ ರಂಗೋಲಿ ಹಾಕಿ, ತಳಿರು ತೋರಣ ಹಾಕಿ, ವಸ್ತು ಪೂಜೆ ಮಾಡ್ತೀವಿ. ಬನ್ನಿ ಗಿಡದ ಹೋಗಿ ಪೂಜೆ ಮಾಡ್ಕೊಂಡು ಬರ್ತೀವಿ. 10 ದಿನ ದೇವಿ ಪುರಾಣ ಓದ್ವಿ. ಅಷ್ಟೇ ಅಲ್ಲ, ದೇವಿಗೆ ನೈವೇದ್ಯವಾಗಿ ಹೋಳಿಗೆನೇ ಮಾಡ್ತೀವಿ.
6: 9 ದಿನ ಅಂದರೆ 9 ರೂಪದ ದೇವಿ ಆರಾಧನೆ ಮಾಡ್ತೀವಿ. ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ, 2ನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ, 3ನೇ ದಿನ ಚಂದ್ರಘಂಟ, 4ನೇ ದಿನ ಕೂಷ್ಮಾಂಡ, 5ನೇ ದಿನ ಸ್ಕಂದ ಮಾತ, 6ನೇ ದಿನ ಆತ್ಯಾಯಿನಿ, 7ನೇ ದಿನ ಕಾಲರಾತ್ರಿ, 8ನೇ ದಿನ ಮಹಾಗೌರಿ, ಕೊನೆಯದಾಗಿ ಸಿದ್ಧಿದಾತ್ರಿ. ಪ್ರತಿ ರೂಪಕ್ಕೂ ಒಂದೊಂದು ಅರ್ಥ ಇದೆ. ದೇವಿಯನ್ನು ಪೂಜಿಸುವುದು ಅಂದರೆ ಹೊರಗಿನ ಶಕ್ತಿಯನ್ನು ಮಾತ್ರ ಆರಾಧಿಸುವುದಲ್ಲ, ನಮ್ಮೊಳಗಿನ ಶಕ್ತಿಯನ್ನು ಜಾಗೃತಗೊಳಿಸುವುದು.
3: ಹಾಗಾಗಿ ನವರಾತ್ರಿ ಎಂದರೆ 9 ದಿನಗಳ ಪೂಜೆ ಮಾತ್ರವಲ್ಲ, 9 ಹೆಜ್ಜೆಗಳ ಒಳಯಾನ.
1: ಮತ್ತು 9 ದಿನಗಳಲ್ಲಿ ಒಬ್ಬರಿಗೊಬ್ಬರು ಉಡಿ ತುಂಬಿ ಅರಿಶಿನ ಕುಂಕುಮ ಕೊಟ್ಟು 100 ವರ್ಷ ಸುಖವಾಗಿ ಬಾಳಿ ಅಂತ ಹಾರೈಸೋದು.

0: ನಮ್ಮ ಸಂಸ್ಕೃತಿ ಎಷ್ಟು ಸುಂದರ ಅಲ್ವಾ?
1: ಹೌದೌದು, ಒಬ್ಬ ಹೆಣ್ಣು ಮತ್ತೊಬ್ಬ ಹೆಣ್ಣಿಗೆ ಆಭರಣ ಕೊಡುವುದಕ್ಕಿಂತ ದೊಡ್ಡ ಉಡುಗೊರೆ ಹರಸಿ ಹಾರೈಸುವುದು ನಿಮಗೆ ಒಳ್ಳೇದಾಗಲಿ ಹಾರೈಸೋದೆ ಹಬ್ಬದ ದೊಡ್ಡ ಉಡುಗೊರೆ ಆಗಿದೆ.
2: ದಸರಾ 9ನೇ ದಿನ ರೀ, ನಾವು ಆಯುಧ ಪೂಜೆ ಮಾಡ್ತೇವ್ರಿ, ಮತ್ತು ಮಹಾನವಮಿ ಮಾಡ್ತೇವ್ರಿ. ನಮ್ಮ ಬದುಕನ್ನ ಸಾಗಿಸುವ ಸಾಧನೆಗಳಿಗೆ ಕೃತಜ್ಞತೆ ಸಲ್ಲಿಸೋದ್ರಿ. ಮಹಾಭಾರತದಾಗ್ರಿ ಪಾಂಡವರು ಅಜ್ಞಾತವಾಸದಲ್ಲಿದ್ದಾಗ್ರಿ ತಮ್ಮ ಎಲ್ಲ ಆಯುಧಗಳನ್ನ ಶಸ್ತ್ರಾಸ್ತ್ರಗಳನ್ನ ಬದ್ನಿ ಮರದೊಳಗ ಅಡಗಿಸಿಟ್ಟಿದ್ರಂತ್ರಿ. ಬನ್ನಿ ಮರದ ಆಯುಧಗಳನ್ನ ರಕ್ಷಣೆ ಮಾಡಿದ್ರಿ. ಅದ್ರ ಸಂಕೇತವಾಗಿರಿ ನಾವು ಬನ್ನಿ ಗಿಡ ಪೂಜೆ ಮಾಡ್ತೇವ್ರಿ.
3: ಇವತ್ತು ಕತ್ತಿ, ಬಿಲ್ಲು, ದ್ವಿಚಕ್ರ ವಾಹನ, ಕೊಳಿ, ಕುಡುಗೋಲು ಮತ್ತು ರೈತರ ಸಾಮಗ್ರಿಗಳು, ನಮ್ಮ ಪೆನ್ನು ಕೂಡ ಆಯುಧವೇ, ಕಂಪ್ಯೂಟರ್ ಕೂಡ ಆಯುಧ, ಅಡುಗೆ ಮನೆಯ ಒಲೆಯ ಕೂಡ ಆಯುಧವೇ.
4: ಹೌದೌದು, ನಮ್ಮ ಕೈಲಿರೋ ಪೆನ್ನು ಜ್ಞಾನಕ್ಕೆ ಆಯುಧ, ಹಾಗೆ ಅನ್ಯಾಯದ ವಿರುದ್ಧ ಎತ್ತುವಂಥ ಧ್ವನಿ ಇದೆಯಲ್ಲ ಅದು ಸ್ವಾಭಿಮಾನಕ್ಕೆ ವಿರುದ್ಧ. ಹಾಗೆ ಅಡುಗೆ ಮನೆಯಲ್ಲಿರುವಂತಹ ಕರಿಂಡಿ, ಆಮೇಲೆ ತುಪ್ಪದ ಒಲಕ್ಕೆ, ಇವೆಲ್ಲವೂ ಕೂಡ ಪ್ರೀತಿಗೆ ಆಯುಧ.
0: ಹೌದು ಶಾಲಿನಿ, ನಮ್ಮ ಹಿರಿಯರು ಹಬ್ಬದ ಅಡುಗೆಯಲ್ಲೂ ವಿಜ್ಞಾನ ಇಟ್ಟಿದ್ದಾರೆ. ಋತು ಬದಲಾದಾಗ ಆಹಾರವೂ ಬದಲಾಗಬೇಕು ಅನ್ನೋ ಅರಿವು ಅವರಿಗೆ. ಧಾನ್ಯ, ಬೇಳೆಕಾಳು, ಎಳ್ಳು, ಬೆಲ್ಲ, ಸೊಪ್ಪು, ತರಕಾರಿ, ತುಪ್ಪ ಇವೆಲ್ಲವೂ ದೇಹಕ್ಕೆ ಬೇಕಾದ ಪೋಷಕಾಂಶ ನೀಡುವ ಆಹಾರಗಳು.
1: ಅಂದ್ರೆ ಹಬ್ಬದ ದಿನ ತಿಂದ್ರು ವಿಜ್ಞಾನ ನಮ್ಮ ಪರವಾಗಿದೆಯಾ?
5: ಹಾಗೇನಿಲ್ಲ, ವಿಜ್ಞಾನ ಹೇಳೋದು ಮಿತವಾಗಿ ತಿನ್ನಿ ಅಂತ.
6: ಅಯ್ಯೋ, ಹಬ್ಬಕ್ಕೆ ಮಿತಿನೇ ಒಂದು ದೊಡ್ಡ ಶತ್ರು.
3: ಶಾಲಿನಿ, ನಿಮ್ಮ ಬಾಲ್ಯದ ದಸರಾ ಹೇಗಿತ್ತು?
4: ನಮ್ಮ ಬಾಲ್ಯ ದಸರಾ ಈಗಿನಂತೆ ಮೊಬೈಲ್ನಲ್ಲಿ ಫೋಟೋ ತೆಗೆದುಕೊಳ್ಳೋ ದಸರಾ ಅಲ್ಲಪ್ಪ.
3: ಅಂದರೆ
4: ನಾವೇ ಫೋಟೋ ಹೊಸ ಬಟ್ಟೆ ಹಾಕ್ಕೊಂಡು ಮನೆ ಮುಂದೆ ನಿಂತರೆ ಪಕ್ಕದ ಮನೆಯವ್ರು ನೋಡಿ ಅಯ್ಯೋ ಎಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ರು. ಅದೇ ನಮ್ಮ ಇನ್ಸ್ಟಾಗ್ರಾಮು. ಹಾಗೆ ನಾವೇನು ಮಾಡ್ತಿದ್ವಿ ಗೊತ್ತಾ, ಪಟ್ಟದ ಗೊಂಬೆ ಸಮೇತ ಗೊಂಬೆಗಳನ್ನು ಜೋಡಿಸ್ತಿದ್ವಿ. ನಾವು ಚೆಂದ ಅಲಂಕಾರ ಮಾಡಿಕೊಂಡು ಮನೆಯಿಂದ ಮನೆಗೆ ಹೋಗ್ತಾ ಇದ್ವಿ. ಆಮೇಲೆ ಗುಂಪು ಗುಂಪಾಗಿ ಹೋಗ್ತಿದ್ವಿ ಮಕ್ಕಳೆಲ್ಲರೂ. ಆಮೇಲೆ ಅಲ್ಲಿ ಹಾಡ್ತಿದ್ವಿ, ನಮ್ಮ ಹಾಡಿದ್ದಕ್ಕೆ ನಮಗೆ ಒಳ್ಳೊಳ್ಳೆ ಸೀನ್ಸ್ಗಳನ್ನ ಕೊಡ್ತಿದ್ರು, ಉಡುಗೊರೆಗಳನ್ನ ಕೊಡ್ತಿದ್ರು. ಹಾಗೆ ಅಲ್ಲಿ ಮಹಾಭಾರತದ, ರಾಮಾಯಣದ, ಆಮೇಲೆ ಆ ದೇಸಿ ಆಟ ಬಿಂಬಿಸುವಂತಹ ಗೊಂಬೆ ಇರ್ತಿತ್ತಲ್ಲ ಅದನ್ನು ಜೋಡಿಸುತ್ತಿದ್ರು. ವಿದೇಶಿ ಗೊಂಬೆಗಳು ಅಲ್ಲಿರ್ತಿದ್ವು. ಮೈಸೂರು ದಸರಾ ವೈಭವ ಅದು ಕೂಡ ಇರ್ತಿತ್ತು. ಹಾಗೆ ದಶಾವತಾರ, ಅದ್ರ ಜೊತೆಗೆ ನಾವಲ್ಲಿ ಹೋದಾಗ ದೊಡ್ಡವರೆಲ್ಲ ನಮಗೆ ಅದ್ರ ಕಥೆಗಳನ್ನು ಕೂಡ ಹೇಳ್ತಾ ಇದ್ರು. ಹಾಗೆ ಎಲ್ಲರ ಮನೆಯಲ್ಲೂ ಕೂಡ ಹಬ್ಬ ಹಬ್ಬರನ್ನೇ ಇರ್ತಿತ್ತು. ಇಡೀ ಬೀದಿನೇ ಹಬ್ಬದಂದೇ ಸಂಭ್ರಮಿಸ್ತಾ ಇತ್ತು, ಇಡೀ ಊರಿಗೆ ಊರೇ ಸಂಭ್ರಮಿಸ್ತಾ ಇತ್ತು.
1: ಅದೇ ನಮ್ಮ ಸಂಸ್ಕೃತಿಯ ದೊಡ್ಡ ಸೌಂದರ್ಯ. ಹಬ್ಬ ಮಾಡೋದಂದ್ರೆ ಬರೇ ವೈಯಕ್ತಿಕ ಸಂತೋಷ ಅಲ್ರಿ, ಸಾಮೂಹಿಕ ಸಂತೋಷ. ಇದು ಇಂದು ಮನೆ ದೊಡ್ಡದಾಗೈತ್ರಿ. ಈ ಬ್ಯುಸಿ ಲೈಫ್ನಾಗ ಹಬ್ಬದ ಬಳಗ ಚಿಕ್ಕದಾಗ್ಬಿಟ್ಟೈತಿ. ಅಂದು ಮನೆ ಚಿಕ್ಕದಿತ್ತು, ಆದರೆ ಹೃದಯ ಬಹಳ ದೊಡ್ಡದಿತ್ತು.
5: ಅದಕ್ಕೆ ಬಾಲ ದಸರಾ ಇಂದಿಗೂ ನೆನಪಿನಲ್ಲಿ ಹೊಸದಾಗಿಯೇ ಇದೆ. ಗೊಂಬೆ ಮಾತು ಬಂತಲ್ಲ ಶಾಲಿನಿ, ನೀವು ಒಂದು ಕವನ ಹೇಳಲೇಬೇಕು.
4: ಖಂಡಿತ ಮಾಧ್ವಿ. ಮನೆಯ ಮೂಲೆಗೊಂದು ಪುಟ್ಟ ಲೋಕ, ಮೆಟ್ಟಿಲ ಮೆಟ್ಟಿಲಾಗಿ ಗೊಂಬೆಗಳ ಸಾಲು. ಅಮ್ಮನ ಕೈಯ ಸಿಂಗದಲ್ಲಿ ಬಾಲ್ಯವೇ ಬಣ್ಣದ ಬೊಂಬೆಯಾಯಿತು. ಅರಿಶಿನದ ವಾಸನೆ, ಹೂವಿನ ಪರಿಮಳ, ಹೊಸ ಬಟ್ಟೆಯ ಸಂಭ್ರಮದ ಜೊತೆ ಗೊಂಬೆಗಳಿಗೆ ಮದುವೆ ಮಾಡಿಸಿ ನಾವೇ ದೊಡ್ಡವರಂತೆ ಸಂಭ್ರಮಿಸಿದೆವು. ಮಣ್ಣಿನ ಗೊಂಬೆ, ಮರದ ಗೊಂಬೆ, ರಾಜಾರಾಣಿ ಗೊಂಬೆ, ದೇವರು ದೇವತೆ ಎಲ್ಲವೂ ಕೂಡ ಆಟ ಆಗಿದ್ರು ಕೂಡ ಅದರೊಳಗೊಂದು ಬದುಕಿನ ಪಾಠ ಇತ್ತು. ಇಂದು ಗೊಂಬೆಗಳನ್ನ ಜೋಡಿಸುವ ಕೈಗಳಿಲ್ಲ, ಆದರೆ ನೆನಪುಗಳು ಮಾತ್ರ ಮನದ ಮೆಟ್ಟಿಲ ಮೇಲೆ ಒಂದೊಂದಾಗಿ ಕುಳಿತುಕೊಳ್ಳುತ್ತವೆ. ಅಂದು ಗೊಂಬೆಗಳಿಗೆ ಮನೆ ಕಟ್ಟಿದ್ವಿ, ಇವತ್ತು ನಮ್ಮದೇ ಮನೆಯೊಳಗೆ ನಾವು ನಮ್ಮನ್ನ ಹುಡುಕ್ತಿದ್ದೀವಿ. ಅಂದು ಆಟವಾಗಿದ್ದ ಬದುಕು ಇಂದು ಬದುಕೇ ಒಂದು ಆಟವೆನಿಸಿದೆ. ಗೊಂಬೆಗಳನ್ನೆಲ್ಲ ಪೆಟ್ಟಿಗೆಯೊಳಗೆ ಮಲಗಿಸಿದರು ಅವುಗಳ ಕಣ್ಣಲ್ಲಿ ಕಂಡ ಬಾಲ್ಯ ಇನ್ನೂ ನನ್ನೊಳಗೆ ಎಚ್ಚರವಾಗಿದೆ. ಗೊಂಬೆಗಳು ಮೌನವಾಗಿವೆ, ಹಬ್ಬ ಮುಗಿದು ಹೋಗಿದೆ, ಆದರೂ ಅವು ಕಲಿಸಿದ ಸತ್ಯವೊಂದು ಉಳಿದಿದೆ. ಬದುಕು ಎಷ್ಟೇ ದೊಡ್ಡದಾದರೂ ಮನದೊಳಗೊಂದು ಪುಟ್ಟ ಗೊಂಬೆ ಯಾವತ್ತೂ ಬಾಲ್ಯವಾಗಿಯೇ ಉಳಿದಿದೆ.
6: ಅದಕ್ಕೆ ಗೊಂಬೆ ಹಬ್ಬ ಮಕ್ಕಳ ಆಟ ಮಾತ್ರ ಅಲ್ಲ, ಅದು ಒಂದು ಸಣ್ಣ ಮನೆಯೊಳಗೆ ನಿಲ್ಲುವ ದೊಡ್ಡ ಸಮಾಜದ ಚಿತ್ರಪಟ. ಶಾಲಿನಿ, ಬದುಕಿನ ಅರ್ಥ ತಿಳಿಸಿದ್ರಿ ಗೊಂಬೆಗಳ ಮೂಲಕ ಈ ನಿಮ್ಮ ಕವನದಲ್ಲಿ.
3: ನಮ್ಮ ಮನೆಯಲ್ಲಿ ಗೊಂಬೆಗಳ ಜೊತೆಗೆ ನನ್ನ ಗಂಡನ ಹಳೆಯ ಮೊಬೈಲನ್ನು ಇಡ್ತೀವಿ. ಅದನ್ನು ಮ್ಯೂಸಿಯಂಗೆ ಹಾಕಬೇಕು. ಒಂದು ಕಾಲದಲ್ಲಿ ಇದರಿಂದ ಜನರು ಕರೆ ಮಾಡುತ್ತಿದ್ದರು ಅಂತ.
2: ದಸರೆಯ ಸೊಬಗಂದ್ರಿ ದೇವರ ಅಲಂಕಾರ ಮಾತ್ರಲ್ರಿ, ಮನುಷ್ಯರ ಅಲಂಕಾರಕ್ಕೂ ತನ್ನದಾದ ಒಂದು ವೈಭವ ಐತ್ರಿ. ನಮ್ಮ ಮನ್ಯಾಗ್ರಿ ಹೆಣ್ಮಕ್ಳು ಸೀರೆ, ಜಡಿ, ಮಲ್ಲಿಗೆ, ಬಳೆ

0: ಅವೆಲ್ಲ ಹೆಣ್ಮಕ್ಳು ಅಷ್ಟು ಸಿಂಗಾರ ಕೊಡ್ತೀವ್ರಿ ಪುರುಷರಿಗೆ ರೀ, ಪಂಚೆ ಶರ್ಟ್ ರೀ ಪೇಟ ಶಲ್ಲೆ, ಹಬ್ಬದ ಉಡುಗೆಗೂ ಒಂದು ಭಾಷೆ ಐತ್ರಿ.
1: ನಮ್ಮ ಮನೆಯವರು ಪಂಚೆ ಕಟ್ಕೊಂಡ್ರೆ ಮೊದಲು 10 ನಿಮಿಷ ರಾಜನಂತೆ ಕಾಣ್ತಾರೆ.
2: ಆದರೆ ನಮ್ಮ ಪಾರಂಪರಿಕ ಉಡುಪು ಕೇವಲ ಅಲಂಕಾರ ಅಲ್ರಿ, ಅದರ ಹಿಂದೆ ನೇಕಾರಿನ ಬೆರಳಿನ ಬೆವರೂ ಇರುತ್ತೆ, ಬಂಡಾರನ ಕಲೆಯೂ ಇದೆ, ಕರಕುಶಲಗಾರನ ಬದುಕು ಇದೆ, ನಾಡಿನ ಮಣ್ಣಿನ ಗುರುತು ಸಹ ಇದೆ.
3: ಖರೆ ಐತ್ ನೋಡ್ರಿ ಲತಾ, ಉಡುಪು ಬದಲಾಗಬಹುದು, ಫ್ಯಾಷನ್ ಬದಲಾಗಬಹುದು, ಆದ್ರೆ ಅದರೊಳಗಿನ ಸಂಸ್ಕೃತಿಯ ನೂಲು ತುಂಡಾಗಬಾರದು.
4: ಇಷ್ಟೊತ್ತು ಹಬ್ಬದ ಸಡಗರದ ಬಗ್ಗೆ ಮಾತಾಡಿದ್ವಿ, ಈಗ ದಸರೆಯ ನಿಜವಾದ ಅರ್ಥದ ಕಡೆಗೆ ಬರೋಣ. ಶಾಲಿ ನೀವ್ ಹೇಳಿ.
5: ದಸರಾ ಅಂದ್ರೆ ಶಕ್ತಿಯ ಆರಾಧನೆ, ದುರ್ಗೆ ಮಹಿಷಾಸುರನ್ನ ಸಂಹರಿಸಿದ ಕತೆ ನಮ್ಗೆಲ್ರು ಗೊತ್ತಲ್ವಾ. ಮಹಿಷಾಸುರ ಎನ್ನುವುದು ನಮ್ಮೊಳಗಿನ ಒಂದು ರೂಪಕವೂ ಹೌದು. ನಮ್ಮೊಳಗಿನ ಅಹಂಕಾರ, ಅಸೂಯೆ, ದ್ವೇಷ, ಕ್ರೋಧ, ಅಜ್ಞಾನ ಇವೆಲ್ಲವೂ ನಮ್ಮೊಳಗಿನ ಮಹಿಷಾಸುರರು.
6: ಹಾಗಾದರೆ ದಸರೆಯ ಯುದ್ಧ ಹೊರಗೆ ನಡೆಯೋ ಯುದ್ಧಕ್ಕಿಂತ ಮೊದಲು ನಮ್ಮೊಳಗೆ ನಡೆಯಬೇಕು.
3: ಚಾಮುಂಡಿಯ ಖಡ್ಗ ಮಹಿಷನ ತಲೆಯನ್ನಷ್ಟೇ ಕಡಿಯುವುದಿಲ್ಲ, ನಮ್ಮೊಳಗಿನ ಅಹಂಕಾರದ ಕತ್ತಲನ್ನೂ ಕತ್ತರಿಸಬೇಕು.
0: ದೇವಿಗೆ ಯಾವ ಹೂವು ಅರ್ಪಿಸುವ ಕೈಗಿಂತ್ರಿ ಒಬ್ಬ ಮನುಷ್ಯನ ಕಣ್ಣೀರನ್ನ ಒರೆಸುವ ಕೈ ದೊಡ್ಡ ಪೂಜೆರಿ. ದೇವಿಗೆ ದೀಪ ಹಚ್ಚು ಮನಸ್ಸಿಗಿಂತ್ರಿ ಬೇರೆಯವರ ಬದುಕಿನಲ್ಲಿ ಬೆಳಕಾಗುವ ಮನಸ್ಸ ದೊಡ್ಡ್ರಿ.
5: ಖರೇನೆ, ಅದೇ ದಸರೆಯ ತಿರುಳು. ಒಳ್ಳೆತನವನ್ನ ಹೊರಗ್ ಹುಡ್ಕೊಳ್ಳೋಕ್ಕಿಂತ ಒಳಗ್ ಬೆಳೆಸ್ಕೊಳ್ಳೋದೇ ಆಗಿದೆ.
1: ಸಾಹಿತ್ಯದಲ್ಲೂ ದಸರೆಯ ಸಂಭ್ರಮ ತುಂಬಾ ಗಾಢವಾಗಿದೆ. ಮೈಸೂರಿನ ದಸರೆಯಂತೂ ಸಾಹಿತ್ಯ, ಸಂಗೀತ, ಕಲೆ ಎಲ್ಲವನ್ನೂ ಒಂದೇ ವೇದಿಕೆಗೆ ತರ್ತದೆ.
2: ಸಾಹಿತ್ಯದಲ್ಲಷ್ಟೇ ಅಲ್ಲ ರೀ, ಇವತ್ತು ವಾಟ್ಸಪ್ ಸ್ಟೇಟಸ್ನಲ್ಲೂ ಇದೆ. ಹಬ್ಬದ ದಿನ ಬೆಳಗ್ಗೆ ಎದ್ದ ತಕ್ಷಣ ಶುಭ ವಿಜಯದಶಮಿ ಅಂತ ನನ್ನ ಮೊಬೈಲ್ಗೆ 50 ಚಿತ್ರಗಳು ಬರುತ್ತೆ. ಆದ್ರೆ ಈ ಹಬ್ಬದ ಕೆಲಸದಲ್ಲಿ ಎಲ್ಲಾಕೈತ್ರಿ ಅವನ್ನೆಲ್ಲ ನೋಡಕ? ಅದು ಯಾವುದನ್ನು ನಾನು ಓದದೆ ಎಲ್ಲರಿಗೂ ನಿಮಗೂ ಶುಭಾಶಯಗಳು, ನಿಮಗೂ ಶುಭಾಶಯಗಳು ಅಂತ ಕಳಿಸ್ಬಿಡ್ತೀನಿ.
6: ಅದೇ ಇಂದಿನ ಡಿಜಿಟಲ್ ಯುಗದ ಅರಿಶಿನ ಕುಂಕುಮ.
3: ನನ್ನ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಐತ್ರಿ, ದಸರೆಯಲ್ಲಿ ಮಹಿಳೆಯ ಪಾತ್ರವೇನು?
4: ಹೆಣ್ಣು ದಸರೆಯನ್ನ ಆಚರಿಸುವವಳು ಮಾತ್ರವಲ್ಲ, ಅವಳೇ ದಸರೆಯ ಜೀವಂತ ಸಂಸ್ಕೃತಿ. ಅಡುಗೆಯಲ್ಲಿ ಪರಂಪರೆ ಉಳಿಸ್ತಾಳೆ, ಅರಿಶಿನ ಕುಂಕುಮದಲ್ಲಿ ಬಾಂಧವ್ಯ ಬೆಳೆಸ್ತಾಳೆ, ಮಕ್ಕಳಿಗೆ ಕತೆ ಹೇಳ್ತಾಳೆ, ಬೊಂಬೆ ಅಲಂಕರಿಸ್ತಾಳೆ, ಹಬ್ಬದ ಹಾಡು ಕಲಿಸ್ತಾಳೆ, ಮನೆಯೊಳಗೆ ಸಂಭ್ರಮದ ದೀಪ ಹಚ್ತಾಳ್ರಿ.
6: ಇವತ್ತಿಗೆ ಅದಕ್ಕೆ ಇನ್ನೊಂದು ರೂಪ ಬಂದಿದೆ. ಮಹಿಳೆ ಕಾರ್ಯಕ್ರಮ ಆಯೋಜಿಸುತ್ತಾಳೆ, ವೇದಿಕೆ ಏರುತ್ತಾಳೆ, ಮಾತನಾಡುತ್ತಾಳೆ, ಹಾಡುತ್ತಾಳೆ, ನೃತ್ಯ ಮಾಡುತ್ತಾಳೆ, ಸಾಹಿತ್ಯ ಬರೆಯುತ್ತಾಳೆ, ತನ್ನ ಬದುಕಿನ ಕಥೆಯನ್ನೇ ಸಮಾಜದ ಕಥೆಯಾಗಿ ರೂಪಿಸುತ್ತಾಳೆ.
1: ಆದ್ದರಿಂದಲೇ ಹೆಣ್ಣು ಹಬ್ಬದ ಅತಿಥಿಯಲ್ಲ, ಹಬ್ಬದ ಹೃದಯ.
5: ಆದ್ರೆ ಒಂದ್ ಮಾತು, ಹೆಣ್ಣನ್ನ ದೇವಿ ಅಂತ ಪೂಜಿಸೋದು ಸರಿನೇ, ಆದ್ರೆ ಅವಳನ್ನ ಮನುಷ್ಯನ ಗೌರವಿಸೋದು ಕೂಡ ಅಷ್ಟೇ ಮುಖ್ಯ. ಖರೇನೇ, ಅದೇ ವಿಜಯದಶಮಿಯ ನಿಜವಾದ ವಿಜಯ.
1: ಇನ್ನೊಂದು ಅತ್ಯಂತ ಮುಖ್ಯ ವಿಷಯ ಮರ್ತೆ ಬಿಟ್ರಲ್ಲ, ದಸರಾ ಶಾಪಿಂಗ್ ಮರ್ತೆ ಬಿಟ್ರಿ.
5: ಈ ವಿಷಯಕ್ಕೆ ನನ್ನನ್ನೇ ಕರಿಬೇಕಿತ್ತು.
3: ನೀವು ಶಾಪಿಂಗ್ಗೆ ಹೋದ್ರೆ ಬಜೆಟ್ ಏನಾಗುತ್ತೆ?
4: ಬಜೆಟ್ ಅದು ಗಂಡಸರ ಮಾತನಾಡುವ ಪದ, ನಾವ್ ಮಾತನಾಡೋ ಪದ ಆಫರ್ ಮಾತ್ರ.
6: ಒಂದು ಕೊರೆ ಒಂದು ಉಚಿತ ಅಂತ ನೋಡಿದರು ನಮಗೆ ಒಂದು ಸಾಕಾಗಲ್ಲ, ಎರಡನ್ನೂ ತೆಗೆದುಕೊಂಡು ಬಂದೇ ಬಿಡ್ತೀವಿ ನೋಡ್ರಿ.
0: ಅದೇ ದಸರೆಯ ಆರ್ಥಿಕ ವಿಜ್ಞಾನ ರೀ.
1: ಅದು ವಿಜ್ಞಾನ ಮಾರ್ಕೆಟಿಂಗ್.
3: ಆದ್ರೆ ಹಬ್ಬದ ಖರೀದಿಯಲ್ಲಿ ಸ್ಥಳೀಯ ವ್ಯಾಪಾರಿಗೂ ಒಂದು ಖುಷಿ ಐತ್ರಿ. ನಮ್ಮ ಊರಿನ ಅಂಗಡಿ, ನಮ್ಮ ನೇಕಾರು, ನಮ್ಮ ಕರಕುಶಲಕಾರು, ನಮ್ಮ ಮಣ್ಣಿನ ಗೊಂಬೆ ಮಾಡುವ ಕಲಾವಿದ, ಅವರ ಕೈಗೆ ತಲುಪುವ ಹಣವೂ ಹಬ್ಬದ ದೀಪವೇ.
5: ಹಬ್ಬ ಸಂತೋಷ ನಮ್ಮನೆಯಿಂದ ಹೊರಗೋಗಿ ಮತ್ತೊಬ್ಬರ ಮನೆಯ ಒಲೆ ಹಚ್ಚುತ್ತ, ಅದೇ ನಿಜವಾದ ಅರ್ಥಪೂರ್ಣವಾದಂತಹ ಹಬ್ಬಗಳು.
3: ಮೈಸೂರು.

0: ಕನ್ನಡ ಜನತೆಗೆ ಮಂಗಳರಾತ್ರಿ, ಕನ್ನಡ ಜನತೆಗೆ ಮಂಗಳರಾತ್ರಿ, ಮನೆ ಮನೆ ನಲ್ಲಿ ಶುಭ ಶುಭ ನವರಾತ್ರಿ.
1: ಮೈಸೂರು ದಸರೆಯ ವೈಭವನ ಮರೆಯೋಕ್ ಸಾಧ್ಯನಪ್ಪ? ಅರಮನೆಯ ಅಲಂಕಾರ, ಚಾಮುಂಡಿ ಬೆಟ್ಟ, ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ಕಲೆಗಳು, ಸಂಗೀತ, ನೃತ್ಯ, ಆನೆಗಳ ಸಾಲು.

0: ಚಿನ್ನದ ಅಂಬಾರಿ ಮೇಲೆ ತಾಯಿ ಚಾಮುಂಡೇಶ್ವರಿಯ ಮೆರವಣಿಗೆ ಎಲ್ಲನೂ ಸೇರಿ ದಸರೆಯನ್ನು ಒಂದು ಮಹಾನ್ ಸಾಂಸ್ಕೃತಿಕ ಉತ್ಸವನಾಗಿದೆ. ಹಾಗಾಗಿ ಮೈಸೂರು ದಸರಾ ಇವತ್ತು ನಾಡ ಹಬ್ಬ ಆಗಿದೆ. ಇವತ್ತು ಇಡೀ ಕರ್ನಾಟಕದಾದ್ಯಂತ ತುಂಬ ಸಂಭ್ರಮದಿಂದ ಪ್ರತಿ ಮನೆಯಲ್ಲೂ ಕೂಡ ನಾವು ದಸರಾನ ಆಚರಿಸ್ತೀವಿ. ಇಡೀ ಭಾರತದಲ್ಲಿ ದಸರಾ ಸಂಭ್ರಮ ಇದ್ರೂ ಕೂಡ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಇದನ್ನ ನಾಡ ಹಬ್ಬವಾಗಿ ಆಚರಿಸ್ತೀವಿ. ಇವತ್ತು ಮೈಸೂರು ದಸರಾ ವಿಶ್ವವಿಖ್ಯಾತಿಯನ್ನು ಪಡೆದಿದೆ. ಲಕ್ಷ ಲಕ್ಷ ಜನರು ಮೈಸೂರಿಗೆ ದೇಶ ವಿದೇಶದಿಂದ ನೋಡಕ್ ಬರ್ತಿದ್ದಾರೆ.
1: ಮೈಸೂರು ದಸರಾ ಅಂದ್ರೆ ಕೇವಲ ರಾಜವೈಭವವಲ್ಲ, ಅದು ಕರ್ನಾಟಕದ ಕಲಾವಿದರ, ನೇಕಾರರ, ಶಿಲ್ಪಿಗಳ, ಸಂಗೀತಗಾರರ, ಜನಪದ ಕಲಾವಿದರ ಬದುಕಿನ ಬಣ್ಣಗಳ ಪ್ರದರ್ಶನವೂ ಹೌದು.
2: ಜೊತೆಗೆ ಪ್ರವಾಸೋದ್ಯಮ, ಸ್ಥಳೀಯ ವ್ಯಾಪಾರ, ಕರಕುಶಲ ಎಲ್ಲಕ್ಕೂ ಚೈತನ್ಯ ನೀಡುವ ಸಂದರ್ಭ.
3: ಅರಮನೆಯ ಬೆಳಕು ಮೈಸೂರಿನ ಬೀದಿಗಳನ್ನು ಬೆಳೆದರೆ ಜನರ ಕಲೆ ಕರ್ನಾಟಕದ ಹೆಸರನ್ನು ಬೆಳಗುತ್ತದೆ.
4: ಮಕ್ಕಳಿಗೆ ನಾವು ಈ ದಸರೆಯಿಂದ ಏನೆಲ್ಲ ಕಲಿಸಬಹುದು?
5: ಹೌದು, ಕೇವಲ ಹೊಸ ಬಟ್ಟೆ ಕೊಡಿಸುವುದಲ್ಲ, ಹಬ್ಬ ಮೌಲ್ಯ ಕಲಿಸಬೇಕು.
6: ಕೇವಲ ದೇವಿಯ ಪೂಜೆ ಅಲ್ಲ, ಹೆಣ್ಣನ್ನು ಕೂಡ ಗೌರವಿಸೋದನ್ನ ಕಲಿಸ್ಬೇಕ್ರಿ.
1: ಕೇವಲ ಹಬ್ಬದ ಊಟ ಅಲ್ಲ, ಆಹಾರದ ಬೆಲೆ ತಿಳಿಸ್ಬೇಕು. ಒಂದ ಕಾಳಿನ ಹಿಂದೆ ರೈತನ ಬೆವರು ಎಷ್ಟು ಇದೆ ಅಂತ ಮಕ್ಕಳಿಗೆ ಹೇಳ್ಕೊಡ್ಬೇಕು.
2: ಮಕ್ಕಳಿಗೆ ಕೇವಲ ಕತೆ ಕೇಳುವುದು ಅಷ್ಟೇ ಅಲ್ಲರಿ, ಕಥೆಯೊಳಗಿನ ಮೌಲ್ಯವನ್ನು ಸಹ ತಿಳಿಸಬೇಕು.
0: ಕೇವಲ ಸಂಪ್ರದಾಯ ಪಾಲಿಸೋದಲ್ಲ, ಅದರ ಅರ್ಥ ಅರಿತು ಮುಂದಿನ ಪೀಳಿಗೆ ಕೂಡ ಅದನ್ನ ಕೊಂಡೊಯ್ಯಬೇಕು. ಹಳೆಯ ಬೇರುಗಳಲ್ಲಿ ಹೊಸ ಎಲೆಗಳು ಮೂಡಲಿ, ಪರಂಪರೆಯ ಮಣ್ಣಿನಲ್ಲಿ ಹೊಸ ಕನಸುಗಳು ಬೆಳೆಯಲಿ, ತಂತ್ರಜ್ಞಾನ ಕೈಯಲ್ಲಿರಲಿ, ಆದ್ರೆ ಸಂಸ್ಕೃತಿ ಹೃದಯದಲ್ಲಿರಲಿ, ಅದೇ ನಿಜವಾದ ದಸರಾ. ಇವತ್ತು ನಮ್ಮ ಮಾತು ಮುಗಿಸುವ ಮೊದಲು ಪ್ರತಿಯೊಬ್ರು ದಸರಾ ಬಗ್ಗೆ ಒಂದೊಂದು ಹೇಳೋಣ.
1: ದಸರಾ ಅಂದ್ರೆ ಧರ್ಮದ ವಿಜಯ,
2: ದಸರಾ ಎಂದರೆ ನಗುವಿನ ವಿಜಯ,
3: ದಸರಾ ಎಂದರೆ ಕತ್ತಲಿನ ಮೇಲೆ ಬೆಳಕಿನ ವಿಜಯ,
7: ದಸರಾ ಎಂದರೆ ರುಚಿಯ ವಿಜಯ,
6: ದಸರಾ ಎಂದರೆ ಪ್ರಕೃತಿ, ದೇಹ, ಮನಸ್ಸಿನ ಸಮತೋಲನದ ನೆನಪು,
3: ದಸರಾ ಎಂದರೆ ಕತ್ತಲಿನ ಮೇಲೆ ಬೆಳಕಿನ ವಿಜಯ,
7: ದಸರಾ ಎಂದರೆ ರುಚಿಯ ವಿಜಯ,
6: ದಸರಾ ಎಂದರೆ ಪ್ರಕೃತಿ, ದೇಹ, ಮನಸ್ಸಿನ ಸಮತೋಲನದ ನೆನಪು,
5: ದಸರಾ ಎಂದರೆ ಒಟ್ಟಾಗಿ ಬದುಕುವ ನಮ್ಮ ಸಂಸ್ಕೃತಿಕ ಹಬ್ಬ,
1: ದಸರಾ ಎಂದರೆ ಬಾಲ್ಯ ಮರಳಿ ಬರುವ ಹೆಜ್ಜೆ ಸದ್ದು,
2: ದಸರಾ ಎಂದರೆ ಸೀರೆ ಸೆರಗಿನಲ್ಲಿ ಅರಳುವ ನಾಡಿನ ಪಾರಂಪರಿಕ ವೈಭವವೂ ಕೂಡ ಹೌದು,
3: ದಸರಾ ಎಂದರೆ ಸಾಹಿತ್ಯ, ಸಂಗೀತ, ಕಲೆಯ ಮಹೋತ್ಸವ,
0: ದಸರಾ ಅಂತಂದ್ರೆ ಹೊರಗಿನ ವಿಜಯದ ನೆಪದಲ್ಲಿ ಒಳಗಿನ ಮನುಷ್ಯರನ್ನೇ ಗೆಲ್ಲುವ ಹಬ್ಬ.

0: ಗೆಳತಿಯರೇ, ಹಬ್ಬ ಮುಗಿದ್ರು ಹಬ್ಬದ ಸಂತೋಷ ಮುಗಿದಿರ್ಲಿ, ದಸರಾ ಮುಗಿದ್ರು ನಮ್ಮೊಳಗಿನ ಒಳ್ಳೆಯತನದ ವಿಜಯ ಮುಂದುವರಿಯಲಿ. ಗೊಂಬೆಗಳನ್ನ ಮತ್ತೆ ಪೆಟ್ಟಿಗೆಯಲ್ಲಿ ಇಡಬಹುದು, ಸೀರೆಗಳನ್ನ ಮತ್ತೆ ಕಪಾಟಿನಲ್ಲಿ ಮಡಚಿಡಬಹುದು, ಹಬ್ಬದ ಅಡುಗೆಯ ಪರಿಮಳವು ನಿಧಾನವಾಗಿ ಮರೆಯಾಗಬಹುದು. ಆದ್ರೆ ಹಬ್ಬ ನಮ್ಮೊಳಗೆ ಬಿಟ್ಟು ಹೋಗುವ ಆ ಪ್ರೀತಿ, ನೆನಪು, ಬಾಂಧವ್ಯ, ಆ ಒಳ್ಳೆಯತನ ಮರೆಯಾಗದಿರ್ಲಿ. ಚಾಮುಂಡಿಯ ಶಕ್ತಿ ನಮ್ಮ ಧೈರ್ಯವಾಗಲಿ, ವಿಜಯದಶಮಿಯ ಬೆಳಕು ನಮ್ಮ ವಿವೇಕವಾಗಲಿ, ಗೊಂಬೆಯ ಹಬ್ಬದ ಬಾಲ್ಯ ಇದೆಯಲ್ಲ ಅದು ನಮ್ಮ ನಗುವಾಗಲಿ, ಮತ್ತು ದಸರೆಯ ತಿರುಳಿದೆಯಲ್ಲ ಒಳ್ಳೆಯದು ಗೆಲ್ಲಲಿ ಅನ್ನುವ ನಂಬಿಕೆ ಅದು ನಮ್ಮ ಬದುಕಿನ ದಾರಿಯಾಗಲಿ. ನಾಡಹಬ್ಬದ ಈ ಸಂದರ್ಭದಲ್ಲಿ ನಿಮ್ಮ ಮನೆಗೂ, ನಿಮ್ಮ ಮನಸ್ಸಿಗೂ, ನಿಮ್ಮ ಬದುಕಿಗೂ, ನಿಮ್ಮವರೆಲ್ಲರಿಗೂ ಸಂತೋಷ, ಆರೋಗ್ಯ, ನೆಮ್ಮದಿ ಮತ್ತು ಸಮೃದ್ಧಿ ತುಂಬಿರಲಿ. ನಮ್ಮ ನಾದಮಂಜರಿ ಮಹಿಳಾ ಬಳಗದ ಪರವಾಗಿ ನಿಮಗೆಲ್ಲರಿಗೂ
1: ದಸರೆಯ ಹಾರ್ದಿಕ ಶುಭಾಶಯಗಳು.
2: ದಸರಾ ವೈಭವ. ಹುಬ್ಬಳ್ಳಿಯ ನಾದಮಂಜರಿ ಮಹಿಳಾ ಮಂಡಳದ ಸದಸ್ಯರಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿರಿ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದವರು ಶಾಲಿನಿ.

రుద్రముని, లతా సాల్మని, అనుయ పాటిల్, సిద్ధమ్మ అడ్వెన్నవర్, శకుంతల హుగార్, సుష్మా హొన్నే నాయకర్ ಹಾಗೂ ಮಾಧವಿ ಗದಗ್. ಗೆಳತಿಯರೇ, ಇದಾಗಿತ್ತು ಇಂದಿನ ವನಿತಾ ವಿಹಾರ ಕಾರ್ಯಕ್ರಮ. ಪ್ರಸ್ತುತಿ ಮಾಲಾ ಸಾಂಬ್ರಾಣಿ, ಪ್ರಸ್ತುತಿ ಉಷಾ ಕುಲಕರ್ಣಿ. ಆಕಾಶವಾಣಿ ಧಾರವಾಡ ಕೇಂದ್ರದಲ್ಲಿ ಸಿದ್ಧಪಡಿಸಲಾದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನು ಕೇಂದ್ರಗಳಿಂದ ಏಕಕಾಲಕ್ಕೆ ಪ್ರಸಾರವಾಯಿತು.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.

0: ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಮೂಡಿ ಬಂತು.

0: ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
1: ಅರೆ ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
2: ಹೇಳಿ.
1: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
2: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
1: ಆದ್ರೆ ಇದನ್ನು ಹೇಗ್ ಮಾಡೋದು?
2: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
1: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
2: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
1: ಅಷ್ಟೇ?
2: ಅಷ್ಟೇ.
1: ಗೊತ್ತಾಯ್ತು.
2: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
1: ಆರ್ಬಿಐ ಹೇಳುತ್ತೆ,
3: ಜಾಣರಾಗಿರಿ, ಜಾಗರೂಕರಾಗಿರಿ.
4: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
5: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
4: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
5: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
4: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
5: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
4: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.
6: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ.

0: ಎಷ್ಟು ರಹಸ್ಯಗಳಿವೆ ಅಂತರಿಕ್ಷದ ಬಗ್ಗೆ ನಿಮಗೆಷ್ಟು ಗೊತ್ತು?
1: ಆಕಾಶದ
0: ಇದೀಗ ನಿಮ್ಮ ಜ್ಞಾನಕ್ಕೆ ಸವಾಲು ಹಾಕುವ ಸಮಯ. ವಿಶ್ವ ಬಾಹ್ಯಾಕಾಶ ಸಪ್ತಾಹ 2026 ಅಂಗವಾಗಿ URR ಉಪಗ್ರಹ ಕೇಂದ್ರ ಇಸ್ರೋ ಹಾಗೂ ಆಕಾಶವಾಣಿ 101.3 FM ರೇನ್ಬೋ ಜಂಟಿಯಾಗಿ ಆಯೋಜಿಸಿರುವ ವಿಶೇಷ ಪ್ರಾಯೋಜಿತ ರಸಪ್ರಶ್ನೆ ಕಾರ್ಯಕ್ರಮ. October 4-10 ಪ್ರತಿದಿನ ಮಧ್ಯಾಹ್ನ 3:30-4:30 ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಿ ಆಕರ್ಷಕ ಬಹುಮಾನ ಗೆಲ್ಲಿ.
2: ಗೆಲುವೆ ಗೆಲುವೆ ಗೆಲುವೆ ನಮಗೆಂದೆಂದಿಗೂ ಗೆಲುವೆ.
3: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
4: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
5: ಆಕಾಶವಾಣಿ ಕೇಳುಗರಿಗೆಲ್ಲ ನಮಸ್ಕಾರ. ನಮ್ಮ ಆರೋಗ್ಯ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಯೋಗಾಸನದ ಪ್ರಾಮುಖ್ಯತೆ, ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ ಕೇಳುವಿರಿ.
6: ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೇ, ನಮಸ್ಕಾರ.
7: ನಮಸ್ಕಾರ.
6: ತಾವು ಇವತ್ತಿನ ದಿವಸ ಯೋಗಾಸನಗಳ ಪ್ರಾಮುಖ್ಯತೆಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಯನ್ನು ನೀಡಬೇಕು. ಮೊದಲಿಗೆ ತಮ್ಮ ಬಗ್ಗೆ ಸ್ವಲ್ಪ ಹೇಳಿ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರು.
7: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್. ನಾನು ಉಪನಿರ್ದೇಶಕರಾಗಿ ನಮ್ಮ ಆಯುಷ್ ಇಲಾಖೆಯಲ್ಲಿ ಕರ್ತವ್ಯ ನಿಲ್ಲಿಸ್ತಿದ್ದೇನೆ. ನಾನು ಈ ಯೋಗ ಆ್ಯಂಡ್ ನ್ಯಾಚುರೋಪತಿಯಲ್ಲಿ SDM ಕಾಲೇಜ್ ಆಫ್ ನ್ಯಾಚುರೋಪತಿಯಲ್ಲಿ ನಾನು ವ್ಯಾಸಂಗ ಮಾಡಿದ್ದು. 5 ವರ್ಷದ ಕೋರ್ಸ್ ನಂತರ ನಾನು ಗೌರ್ಮೆಂಟ್ ಜಾಬಲ್ಲಿ ಸೇರಿಕೊಂಡೆ. ಆಮೇಲೆ ಗೌರ್ಮೆಂಟ್ ಜಾಬಲ್ಲಿ PGDPHM ಅಂಥೇಳಿ ಒಂದು ಪದವಿ ಪಬ್ಲಿಕ್ ಹೆಲ್ತ್ ಬಗ್ಗೆ ಪಡ್ಕೊಂಡೆ. ಇವಾಗ ಸದ್ಯಕ್ಕೆ ಡೆಪ್ಯೂಟಿ ಡೈರೆಕ್ಟರ್ ಆಗಿ ನಮ್ಮ ಆಯುಷ್ ಇಲಾಖೆಯಲ್ಲಿ ಕರ್ತವ್ಯ ನಿಲ್ಲಿಸ್ತಿದ್ದೇನೆ. ಹಾಗೂ ನಮ್ಮ ಶಾಸಕರ ಭವನದಲ್ಲಿ ಸೀನಿಯರ್ ಮೆಡಿಕಲ್ ಆಫೀಸರ್ ಆಗಿ ಅಲ್ಲೂ ಕರ್ತವ್ಯ ನಿಲ್ಲಿಸ್ತಿದ್ದೇನೆ.
6: ಅಲ್ಲಿ ಏನು ಕೆಲಸ ಸರ್ ತಮ್ಮದು?
7: ಶಾಸಕರ ಭವನದಲ್ಲಿ ಅಲ್ಲಿ ನಮ್ಮ ಶಾಸಕರಿಗೆ ಮತ್ತು ಅವರ ರಿಲೇಟಿವ್ಸ್ ಅಂದರೆ ಅವರ ಸಂಬಂಧಪಟ್ಟ ಇವರಿಗೆ ಎಲ್ಲ ನ್ಯಾಚುರೋಪತಿ ಮತ್ತು ಯೋಗ ಟ್ರೀಟ್ಮೆಂಟ್ಗಳು ಅಲ್ಲೇ ನಾವು ಕೊಡ್ತೇವೆ.
6: ಓಕೆ, ಅಲ್ಲೂ ಒಂದು ಆಸ್ಪತ್ರೆ ಇದೆಯಾ?
7: ಹೌದು, ಶಾಸಕರ ಭವನದಲ್ಲಿ 4 ಆಸ್ಪತ್ರೆಗಳಿದೆ. ಒಂದು ಯೋಗ ಪ್ರಕೃತಿ ಚಿಕಿತ್ಸಾಲಯ ಇದೆ, ಒಂದು ಆಯುರ್ವೇದ ಚಿಕಿತ್ಸಾಲಯ ಇದೆ, ಒಂದು ಯುನಾನಿ ಇದೆ, ಹೋಮಿಯೋಪತಿ ಇದೆ, ಮತ್ತು ಒಂದು ಪಂಚಕರ್ಮ ಯೂನಿಟ್ ಇದೆ.
6: ಈಗ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ.
7: ಹೌದು
6: ಅಲ್ವಾ?
7: ಹೌದು.
6: ಈಗ ಯೋಗವನ್ನು ಅಭಿವೃದ್ಧಿ ಮಾಡೋದಕ್ಕೆ ನಿಮ್ಮ ಆಯುಷ್ ಇಲಾಖೆ ಹಾಕ್ಕೊಂಡಿರುವಂತಹ ಕ್ರಮಗಳೇನೇನು ಸರ್?
7: ಇವಾಗ ಎಲ್ಲ ಆಯುಷ್ಮಾನ್ ಭಾರತ್ ಏನು ನಮ್ಮ ಆಯುಷ್ ಡಿಸ್ಪೆನ್ಸರಿಗಳಿದ್ದಾವೆ, ಅಲ್ಲೆಲ್ಲ ಕಂಪಲ್ಸರಿಯಾಗಿ ಬೆಳಿಗ್ಗೆ ಮತ್ತು ಸಂಜೆ ಯೋಗ ಶಿಕ್ಷಕರನ್ನು ಅಪಾಯಿಂಟ್ ಮಾಡಿ ಯೋಗ ಕ್ಲಾಸಸ್ಗಳು ನಡೀತಾ ಇದ್ದಾವೆ. ಮತ್ತು ಹಾಗೆ ಎಲ್ಲ ಆಯುಷ್ ಡಿಸ್ಪೆನ್ಸರಿಗಳಲ್ಲಿ ಯೋಗ ಟೀಚರ್ಗಳನ್ನು ನೇಮಿಸಿ ಹಲವಾರು ಕಡೆಯಿಂದ ಡೈಲಿ ಯೋಗ ಕಲಿಸ್ಕೊಡೋ ಪ್ರೋಗ್ರಾಮನ್ನು ಅದು ಚಾಲ್ತಿಯಲ್ಲಿದೆ. ಎಲ್ಲೆಲ್ಲಿ ಟೀಚರ್ಸ್ ಅವೈಲೇಬಲ್ ಇದ್ದಾರೆ ಅಲ್ಲಲ್ಲಿ ಅವರು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮತ್ತು ಇವಾಗ ಹೊಸದಾಗಿ ನಿತ್ಯ ಯೋಗ ಅಂಥೇಳಿ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾ ಇದ್ದೇವೆ. ಸದ್ಯಕ್ಕೆ 1 ಡಿಸ್ಟಿಕ್ಟಲ್ಲಿ ನಡೀತಾ ಇದೆ. ಇವಾಗ ಅದೇ ಪ್ರತಿಯೊಂದು ಡಿಸ್ಟಿಕ್ಟಲ್ಲಿ ಒಂದೊಂದು ವಾರ ಒಂದೊಂದು ಡಿಸ್ಟಿಕ್ಕಿಗೆ ಕೊಡ್ತಾ ಇದ್ದೇವೆ. ಸೊ ಅದರಲ್ಲಿ ಒಂದು 30 ಮಿನಿಟ್ಸ್ ಯೋಗಾಸನ ಮಾಡಿಸ್ತಾರೆ, ಯೋಗಾಸನ ಪ್ರಾಣಾಯಾಮ ಮೆಡಿಟೇಷನ್ ಮಾಡಿಸ್ತಾರೆ, ಮತ್ತೊಂದು 10 ಮಿನಿಟ್ಸ್ ಹೆಲ್ತ್ ಬಗ್ಗೆ ಟಾಕ್ ಕೊಡ್ತಾರೆ.
6: ಈಗ ನೀವು ಕೆಲಸ ಮಾಡ್ತಿರಲ್ಲ ಸರ್ ಶಾಸಕರ ಭವನದಲ್ಲಿ, ಅಲ್ಲೂ ಕೂಡ ಈ ಯೋಗ ಪ್ರೋಟೋಕಾಲ್ನ ಏನಾದ್ರು ಅಳವಡಿಸ್ಕೊಂಡಿದ್ದೀರಾ? ಹೇಗೆ?
7: ಹೌದು, ಅಳವಡಿಸ್ಕೊಂಡಿದ್ದೇವೆ. ಅಲ್ಲಿ ಒಂದೊಬ್ಬರು ಯೋಗ ಟೀಚರ್ ಬರ್ತಾರೆ, ಅವರಿಗೆ ಇಂಡಿವಿಜುವಲು ಕಲಿಸ್ಕೊಡ್ತೇವೆ. ಅಂದರೆ ಅವರವರ ಸಮಸ್ಯೆ ಅನುಗುಣವಾಗಿ ಅವರಿಗೆ ಏನು ಟ್ರೀಟ್ಮೆಂಟ್ ಬೇಕೋ ಅದ್ರ ಪ್ರಕಾರ ಯೋಗಾಸನಗಳು ಅವರಿಗೋಸ್ಕರ ಡಿಸೈನ್ ಮಾಡಿಬಿಟ್ಟು ಅಷ್ಟು ಅವರಿಗೆ ಕಲಿಸ್ಕೊಡ್ತೇವೆ, ಅಲ್ಲೇ ಕಲಿಸ್ಕೊಡ್ತೇವೆ.
6: ಅಂದಾಜು ಎಷ್ಟು ಏನು ಚಿಕಿತ್ಸಾಲಯಗಳಿರಬಹುದು ಸರ್ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಗೆ ಸಂಬಂಧಪಟ್ಟಂತೆ ಎಲ್ಲ ಜಿಲ್ಲೆಗಳಲ್ಲೂ ಕಾರ್ಯನಿರ್ವಹಿಸ್ತಾ ಇದೆಯಾ, ಹೇಗೆ?
7: ಎಲ್ಲ ಸೇರಿ ಒಂದು 60-70 ನಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾಲಯ ಕೇಂದ್ರಗಳಿದ್ದಾವೆ ಕರ್ನಾಟಕದಲ್ಲಿ.
6: ಮೈಸೂರಿನಲ್ಲಿ ಒಂದು ಕಾಲೇಜ್ ಕೂಡ
7: ಇದೆ
6: ಅಲ್ವಾ? ಈಗ ತಾವು ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ಬಗ್ಗೆ

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ಆಕಾಶದಾಚೆ ಏನಿದೆ, ನಕ್ಷತ್ರಗಳ ನಡುವೆ

0: ಹೆಚ್ಚಿನ ಅಧ್ಯಯನ ಮಾಡಿರೋದ್ರಿಂದ ಅವು ಯೋಗಾಸನಗಳ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಕೊಡಬಹುದು ಅಂತ ಅನ್ಸುತ್ತೆ. ಹೇಳಿ ಸರ್, ಏನಿದು ಯೋಗಾಸನ ಅಂತಂದ್ರೆ? ನಿಮ್ಮ
1: ಯೋಗದ್ದು ಒಂದು ಪಾರ್ಟ್ ಯೋಗಾಸನ. ಯೋಗ ಅಂದರೆ ಅಷ್ಟಾಂಗ ಯೋಗದಲ್ಲಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ ಅದೇ ಒಂದು ಅದರಲ್ಲಿ ಆಸನ ಅಂಥೇಳಿ. ಆಸನ ಅಂದರೆ ಫಿಸಿಕಲ್ ಎಕ್ಸಸೈಸ್ ಅಲಾಂಗ್ ವಿತ್ ಮೆಂಟಲ್ ಕಾನ್ಸಂಟ್ರೇಷನ್. ಇಟ್ ಎಫೆಕ್ಟ್ಸ್ ಬೋತ್ ಬಾಡಿ ಆ್ಯಂಡ್ ಮೈಂಡ್.
0: ಯೋಗಾಸನ ಅಂದರೆ ಉಸಿರಾಟವನ್ನು ಸರಿಯಾದ ಕ್ರಮದಲ್ಲಿ ಮಾಡಿ ಅಥವಾ ನಿಯಂತ್ರಣ ಮಾಡಿ ತಾವೇ ಹೇಳಿದಾಗೆ ಆಸನಗಳನ್ನು ಮಾಡಬೇಕು ಅನ್ನುವಂಥದ್ದು ಅಲ್ವೇ? ಅದು ಕೂಡ ಸೇರ್ಕೊಳ್ಳುತ್ತಾ ಯೋಗ ಮಾಡುವಾಗ?
1: ಹೌದು. ಆಸನ ಮಾಡಬೇಕಾದ್ರೆ ನಿಮ್ಮ ಉಸಿರಾಟ, ನಿಮ್ಮ ಕಾನ್ಷಿಯಸ್ನೆಸ್, ನಿಮ್ಮ ಮೈಂಡ್ಫುಲ್ನೆಸ್ ಇದು ಎಲ್ಲದೂ ಸೇರಿದ್ರೇ ಅದು ಯೋಗಾಸನ ಆಗೋದು. ಇಲ್ಲಿದ್ರೆ ಬರೀ ಫಿಸಿಕಲ್ ಎಕ್ಸಸೈಸ್ ಆಗ್ತದೆ.
0: ಸರ್, ಈಗ ನಿಮ್ಮ ಪ್ರಕಾರ ಯಾವ ರೀತಿ ಮಾಡಬೇಕು ಯೋಗಾಸನ? ಪ್ರೋಟೋಕಾಲ್ ಏನು ಕರೆಕ್ಟಾಗಿ ಹೇಳ್ಬಿಡಿ ಸರ್.
1: ಯೂಶ್ವಲಿ ಯೋಗಾಸನ ಮಾಡಬೇಕು ಅಂದರೆ ಬೆಳಿಗ್ಗೆ ಎದ್ದು ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ಬೆಳಿಗ್ಗೆನೇ ಖಾಲಿ ಹೊಟ್ಟೆಯಲ್ಲಿ ಅಂದರೆ ಒಂದು ಗ್ಲಾಸ್ ನೀರು ಬೆಳಿಗ್ಗೆನೇ ಕುಡಿದ್ಬಿಟ್ಟು ಒಂದು 10 ಮಿನಿಟ್ಸ್ ಆದಮೇಲೆ ನೀವು ಯೋಗಾಸನ ಪ್ರಾಕ್ಟೀಸ್ ಸ್ಟಾರ್ಟ್ ಮಾಡಬೇಕು. ಹೊಟ್ಟೆ ಖಾಲಿ ಇರಬೇಕು ಮತ್ತು ಶಾಂತವಾದ ವಾತಾವರಣ ಇರಬೇಕು. ನೀವು ಸ್ಟಾರ್ಟ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ನಿಂಗ್ ಎಕ್ಸಸೈಸ್ದಿಂದ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಆಸನಾಸ.
0: ಸರಿಗ ನನಗೆ ಬೆಳಗ್ಗೆ ಹೊತ್ತು ಮಾಡೋಕ್ಕಾಗಲ್ಲಪ್ಪ, ನನಗೆ ಸಮಯ ಇಲ್ಲ, ಬೆಳಗ್ಗೆನೇ ಎದ್ದೆಲ್ಲೋ ಹೋಗ್ತೀನಿ, ನನಗೆ ಸಂಜೆ ಪುರುಸೊತ್ತಿದೆ. ಅಲ್ಲ, ನೀವು ಮಾಡ್ಬೋದೇ
1: ಯೋಗಾಸನ? ನೀವು ಯಾವಾಗಾರೇ ಮಾಡ್ಬೋದು, ಪ್ರೊವೈಡೆಡ್ ಒಂದು ಊಟ ಮಾಡಿ ಒಂದು 1.5 ತಾಸು 2 ತಾಸು ಗ್ಯಾಪ್ ಇರಬೇಕು, ಅಂದರೆ ಹೊಟ್ಟೆ ಖಾಲಿ ಇರಬೇಕು. ಅವಾಗ ನಿಮಗೆ ಯಾವುದೇ ಥರದ್ದು ಡಿಸ್ಕಂಫರ್ಟ್ ಆಗೋದಿಲ್ಲ ಯೋಗಾಸನ ಮಾಡಬೇಕಾದ್ರೆ.
0: ಅದಕ್ಕೋಸ್ಕರ ನೀವು ಬೆಳಗ್ಗೆ ಅಂತೀರಿ?
1: ಬೆಳಗ್ಗೆ ಇದ್ರೆ ಒಳ್ಳೇದು, ಬೆಳಗ್ಗೆ ಟೈಮ್ ಇದ್ರೆ ಒಳ್ಳೇದು ಅಂತ ಶಾಂತವಾಗಿರುತ್ತೆ.
0: ಬೆಳಗ್ಗೆ ಟೈಮ್ ಅಂದ್ರೂ ಕೆಲವರು ಈ ಬ್ರಾಹ್ಮಿ ಮುಹೂರ್ತದಲ್ಲೇ ಮಾಡಬೇಕು ಅಂತಾರೆ, ಎಷ್ಟೋ ಜನ ಅವಾಗ ಮಲಗ್ತಾ ಇರ್ತಾರೆ. ನಿಮ್ ಪ್ರಕಾರ ಯಾವ ಸಮಯ ತುಂಬಾ ಒಳ್ಳೆಯದು?
1: ಬ್ರಾಹ್ಮಿ ಟೈಮ್ ಅಲ್ಲಿ ಮಾಡೋದು ಬಹಳ ಒಳ್ಳೇದು. ಆ ಟೈಮಲ್ಲಿ ಆಕ್ಸಿಜನ್ ಕಾನ್ಸಂಟ್ರೇಷನ್ ಜಾಸ್ತಿ ಇರ್ತದೆ ಏರ್ ಅಲ್ಲಿ, ಮತ್ತೆ ಫ್ರೆಶ್ ಏರ್ ಇರ್ತದೆ. ಸೊ ಆ ಏನು ಸಮಯ ಇದೆ ಅದು ಬಹಳ ಒಳ್ಳೇದು ಯೋಗಾಸನ ಮಾಡಲಿಕ್ಕೆ.
0: ಸ್ವಲ್ಪ ತಡವಾಗಾದ್ರೂ
1: ತೊಂದರೆ ಏನಿಲ್ಲ. ನಿಮಗೆ ಯಾವಾಗ ಟೈಮ್ ಸಿಗ್ತದೋ ಅವಾಗ ಮಾಡಬೇಕು ಅಷ್ಟೇ.
0: ಯಾವ ಸ್ಥಳದಲ್ಲಿ ಮಾಡಿದ್ರೆ ಒಳ್ಳೇದು ಅಂತ ಅನ್ಸುತ್ತೆ ತಮಗೆ?
1: ಒಂದು ಪೀಸ್ ಆ್ಯಂಡ್ ಕಾಮ್ ಆಗಿರೋ ಸ್ಥಳ ಆದರೆ ಆಯಿತು. ಯಾವುದೇ ಸ್ಥಳ ಇರ್ಬೋದು, ನೀವು ಕೂತ್ಕೊಂಡು ಮಾಡ್ಬೋದು, ಮಲ್ಕೊಂಡು ಮಾಡ್ಬೋದು, ಹೇಗೆ ನಿಮಗೆ ಅನುಕೂಲವಾದಂತಹ ಯಾವುದೇ ಜಾಗದಲ್ಲೂ ನೀವು ಯೋಗಾಸನವನ್ನು ಪ್ರಾಕ್ಟೀಸ್
0: ಮಾಡ್ಬೋದು. ತುಂಬಾ ಜನ ಹೇಳ್ತಾರೆ ಅದು ಚೆನ್ನಾಗಿ ಗಾಳಿ ಆಡಬೇಕು ಮತ್ತೆ ಏನು
1: ಸ್ವಲ್ಪ ಗಾಳಿ ಆಡೋ ಜಾಗನೇ ಇರಬೇಕು, ಸ್ವಲ್ಪ ಇದು ವಿಂಡೋಸು ಏರಿಯೇಷನ್ ಎಲ್ಲ ಚೆನ್ನಾಗಿದ್ದರೆ ಒಳ್ಳೆಯದು.
0: ಓಕೆ ಸರ್, ಹಿಂದೆ ಎಲ್ಲ ಯೋಗಿಗಳು ಮುನಿಗಳು ತುಂಬ ಕನಿಷ್ಠವಾದ ಬಟ್ಟೆಯನ್ನು ಧರಿಸಿ ಯೋಗ ಮಾಡಬೇಕು ಅಂತ ಹೇಳೋರು ಅಲ್ವೇ? ಅಲ್ಲ, ನೀವು ಓದಿರೋ ವಿದ್ಯೆ ಪ್ರಕಾರ ಈಗ ಈಗೇನಾಗಿದೆ ಅಂತಂದರೆ ಎಲ್ಲ ಮೈ ತುಂಬ ಬಟ್ಟೆ ಧರಿಸ್ಕೊಂಡೇ ಯೋಗ ಮಾಡ್ತಾರೆ. ಸೊ ಯಾವುದು ಸರಿ ಯಾವುದು?
1: ಮೈ ತುಂಬ ಬಟ್ಟೆ ಧರಿಸ್ಕೊಂಡು ಯೋಗ ಮಾಡಬಾರ್ದು, ಯಾಕಂದರೆ ಯೋಗ ಮಾಡಲಿಕ್ಕೆ ಕಷ್ಟ ಆಗ್ತದೆ, ಫ್ಲೆಕ್ಸಿಬಿಲಿಟಿ ಬರೋದಿಲ್ಲ. ಸೊ ಲೂಸ್ ಇರೋ ಬಟ್ಟೆಗಳು ಅಥವಾ ಈ ಒಂದು ಶಾರ್ಟ್ಸು ಟೀ ಶರ್ಟ್ಸು ಇದು ಹಾಕ್ಕೊಂಡು ಮಾಡಿದರೆ ಒಳ್ಳೇದು
0: ಅಲ್ವಾ? ಏನು ತೊಂದರೆ ಇಲ್ಲ,
1: ಏನು
0: ತುಂಬಾ ಸಡಿಲವಾಗಿರ್ಬೇಕು.
1: ಸ್ಟ್ರೆಚ್ ಮಾಡ್ಲಿಕ್ಕೆ ಯಾವುದು ಪ್ರಾಬ್ಲಮ್ ಆಗಬಾರ್ದು, ಆ ತರ ಬಟ್ಟೆ ಇದ್ರೆ ಒಳ್ಳೇದು.
0: ಈಗೆಲ್ಲ ಯೋಗ ಮ್ಯಾಟ್ಗಳು ಬಂದ್ಬಿಟ್ಟಿದಾವೆ ಅಲ್ವಾ ಸರ್? ಮುಂಚೆ ಒಂದು ಜಮಖಾನ ಹಾಸ್ಕೊಂಡು ಯೋಗ ಮಾಡೋರು, ಈಗ ಇದರ ಬಳಕೆ ಅಗತ್ಯ ಇದೆ ಅಂತ ಅನ್ಸುತ್ತೆ ತಮಗೆ?
1: ಯೋಗ ಮ್ಯಾಟ್ಗಿಂತನೂ ಕಾಟನ್ ಮ್ಯಾಟ್ಗಳು ಸಿಗ್ತವೆ ಮಾರ್ಕೆಟ್ ಅಲ್ಲಿ, ಅದು ಬಹಳ ಒಳ್ಳೇದು, ಅದು ನಿಮಗೆ ಸಪೋರ್ಟ್ ಕೊಡ್ತದೆ. ಇದು ಏನು ರಬ್ಬರ್ ಮ್ಯಾಟ್ ಏನು ಬರ್ತಾ ಇದ್ದಾವೆ ಅದು ಬಹಳ ಥಿನ್ ಇರ್ತದೆ, ಮತ್ತು ನಿಮಗೆ ಯೋಗ ಮಾಡಬೇಕಾದ್ರೆ ನಿಮ್ಮ ಜಾಯಿಂಟ್ಸ್ಗಳಿಗೆ ತೊಂದರೆ ಆಗ್ತದೆ. ಅದು ಎಷ್ಟು ಕಂಫರ್ಟೇಬಲ್ ಇರ್ತದೋ ಮ್ಯಾಟು ಅಷ್ಟೇ ಯೋಗ ಮಾಡಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ.
0: ಅಂದರೆ ಮ್ಯಾಟ್ನ ಅಗತ್ಯ ಏನಿದೆ ಸರ್?
1: ಅಂದರೆ ಈ ಬರೀ ನೆಲದಲ್ಲಿ ಮಾಡಿದರೆ ಕೆಲವರಿಗೆ ಈ ಜಾಯಿಂಟ್ಸ್ಗಳು ನೆಲದ ಮೇಲೆ ಊರ್ತಾರಲ್ಲ, ಆ ಪ್ರೆಷರ್ ಎಲ್ಲ ಜಾಯಿಂಟ್ಸ್ ಮೇಲೆ ಬೀಳ್ತದೆ. ಸೊ ನೆಲದಲ್ಲಿ ಮಾಡೋಕ್ಕಿಂತನೂ ಒಂದು ಬೆಡ್ಶೀಟು ಅಥವಾ ಒಂದು ಜಮಖಾನನೋ ಒಂದು ಸ್ವಲ್ಪ ಥಿಕ್ ಇರೋದು ಹಾಕ್ಕೊಂಡು ಅದ್ರ ಮೇಲೆ ಮಾಡೋದು ಬಹಳ ಅನುಕೂಲ.
0: ಅಂದರೆ ಜಾಯಿಂಟ್ಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಲ್ವಾ? ಯೋಗ ಮಾಡೋದೇ ಒಳ್ಳೇದಾಗಲಿ ಅಂತ. ಅಂದರೆ ಯೋಗ ಮಾಡಿಬಿಟ್ಟು ತೊಂದರೆ ಸಿಗಾಕಬಾರ್ದು. ಓಕೆ ಸರ್, ಈಗ ಬೆಳಗಿನ ಸಮಯ ಆಹಾರ ಹೊಟ್ಟೆನಲ್ಲಿ ಇರಬಾರ್ದು, ಒಂದು ಒಳ್ಳೆ ಮ್ಯಾಟ್ ಹಾಕೋಬೇಕು, ಸಡಿಲವಾದಂತಹ ವಸ್ತ್ರವನ್ನು ಧರಿಸ್ಬೇಕು ಅಲ್ವೇ ಸರ್? ಈಗ ಹೇಗೆ ಯೋಗ ಮಾಡಬೇಕು, ಆರಂಭ ಹೇಗೆ, ನಿಧಾನವಾಗಿ ಹೇಳ್ತಾ ಹೋಗಿ ಸರ್.
1: ಆರಂಭ ನೀವು ಏನಿದ್ರು ಲೂಸ್ನಿಂಗ್ ಎಕ್ಸಸೈಸ್ ಇಂದ ಸ್ಟಾರ್ಟ್ ಮಾಡಬೇಕು.
0: ಓಕೆ,
1: ಕೈಗಳು ಎಲ್ಲ ಫ್ಲೆಕ್ಸ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು, ಆಮೇಲೆ ನೆಕ್ ಫ್ಲೆಕ್ಸ್ ಮಾಡೋದು, ಎಕ್ಸ್ಟೆಂಡ್ ಮಾಡೋದು, ನೆಕ್ ರೊಟೇಷನ್ ಮಾಡೋದು, ಸ್ಪೈನಲ್ ರೊಟೇಷನ್ಸ್ ಮಾಡೋದು, ರೈಟು ಲೆಫ್ಟು, ಮತ್ತೆ ಸ್ಪೈನಲ್ ಟ್ವಿಸ್ಟಿಂಗ್ ಮಾಡೋದು, ಲೆಗ್ ರೇಸಿಂಗ್, ಲೆಗ್ ಡೌನು, ಮತ್ತೆ ಈ ನಿಮ್ಮ ಆ್ಯಂಕಲ್ ಜಾಯಿಂಟ್ ಮೂಮೆಂಟ್ಸ್ ಅದು ಎಲ್ಲ ಮಾಡಿಕೊಂಡು ಒಂದು 5-10 ಮಿನಿಟ್ಸ್ ಕಂಪ್ಲೀಟ್ ಸ್ಟ್ರೆಚ್ ಮಾಡಿ ಆಮೇಲೆ ಯು

0: ಸ್ಟಾರ್ಟ್ ವಿತ್ ಯೋಗಾಸನ.
1: ಯಾಕೆ ಮಾಡ್ಬೇಕು ಸರ್ ಇದನ್ನ?
0: ಇದೆಲ್ಲ ಅಂದ್ರೆ ಬಾಡಿ ಸ್ವಲ್ಪ ಯೋಗಾಸನ ಮಾಡ್ಲಿಕ್ಕೆ ಬಾಡಿ ವಾರ್ಮ್ ಅಪ್ ಆಗ್ತದೆ ಮೇನ್ಲಿ. ಮತ್ತೆ ಯೋಗಾಸನ ಮಾಡ್ಬೇಕಾದ್ರೆ ನಿಮಗೆ ಯಾವುದೇ ತರದ್ದು ಇಂಜುರಿ, ಮಸಲ್ ಇಂಜುರಿ ಆಗ್ಲಿ, ಇದು ಆಗ್ಲಿ ಯಾವುದು ಆಗೋದಿಲ್ಲ. ಸೊ ಇದು ಮಾಡೋದ್ರಿಂದ ನೆಕ್ಸ್ಟ್ ಯೋಗಾಸನ ಮಾಡ್ಲಿಕ್ಕೆ ನಿಮಗೆ ಅನುಕೂಲ ಆಗ್ತದೆ. ನಿಮ್ಮ ಫೈನಲ್ ಪೋಸ್ಚರ್ ಏನು ರೀಚ್ ಆಗ್ತೀರಿ ಅದಕ್ಕೆ ನಿಮಗೆ ಯೂಸ್ ಆಗ್ತದೆ.
1: ಓಕೆ, ಅಂದ್ರೆ ಬಾಡಿನ ವಾರ್ಮ್ ಅಪ್ ಮಾಡ್ಕೊಳ್ದಲ್ಲೇ ಯೋಗಾಭ್ಯಾಸ ಶುರು ಮಾಡಬಾರದು ಅಂತ ತಾವು ಹೇಳೋದು?
0: ಬಾಡಿ ವಾರ್ಮ್ ಅಪ್ ಮಾಡ್ಕೊಂಡು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ರೆ ಒಳ್ಳೇದು.
1: ಅಂದ್ರೆ ಈಗ ಅದಕ್ಕೂ ಕೂಡ ಒಂದು ಪ್ರೋಟೋಕಾಲ್ ಇದೆಯಾ ಸರ್, ವಾರ್ಮ್ ಅಪ್ ಮಾಡ್ಕೊಳ್ಳೋದಕ್ಕೆ?
0: ಹೌದು, ಅದಕ್ಕೆ ಕೆಲವೊಂದು ಎಕ್ಸಸೈಸ್ಗಳು ಇವಾಗ ನಾವು ಇಂಟರ್ನ್ಯಾಷನಲ್ ಯೋಗಾ ಡೇ ಪ್ರೋಟೋಕಾಲ್ ಅಲ್ಲಿ ಫಸ್ಟ್ ಸ್ಟಾರ್ಟ್ ಮಾಡೋದು ಅದರಿಂದಾನೆ. ಆಮೇಲೆ ನಾವು ಸಿಟ್ಟಿಂಗ್ ಪೋಸ್ಚರ್ಸು, ಸ್ಟ್ಯಾಂಡಿಂಗ್ ಪೋಸ್ಚರ್ಸು, ಲೈಯಿಂಗ್ ಪೋಸ್ಚರ್ಸು, ಪ್ರೋನ್ ಪೋಸ್ಚರ್ಸು, ಇದೆಲ್ಲ ಆಮೇಲೆ ಸ್ಟಾರ್ಟ್ ಮಾಡ್ತೇವೆ.
1: ಸರ್, ತುಂಬಾ ಜನ ಸೂರ್ಯ ನಮಸ್ಕಾರ ಮಾಡಿದ್ರೆ ಎಲ್ಲಾ ತರಹದ ಒಂದು ಸ್ಟ್ರೆಚಿಂಗ್ ಆಗುತ್ತೆ, ಬಾಡಿ ವಾರ್ಮ್ ಅಪ್ ಆಗುತ್ತೆ ಅಂತ ಹೇಳ್ತಾರೆ, ತಮ್ಮ ಅಭಿಪ್ರಾಯ ಸರ್?
0: ಸೂರ್ಯ ನಮಸ್ಕಾರ ಎಲ್ಲದಕ್ಕೂ ಒಳ್ಳೇದು, ಯಾಕಂದ್ರೆ ಅದರಲ್ಲಿ ಆಲ್ಮೋಸ್ಟ್ ಎಲ್ಲಾ ಆಸನಗಳು ಕವರ್ ಆಗಿಬಿಡ್ತವೆ, ಮತ್ತೆ ಎಲ್ಲಾ ಪ್ರತಿಯೊಂದು ಬಾಡಿ ಪಾರ್ಟ್ಸ್ಗಳು ಸ್ಟ್ರೆಚ್ ಆಗ್ತವೆ. ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮಗೆ ಒಂದು ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ಡೈಜೆಷನ್ ಪವರ್ ಇಂಪ್ರೂವ್ ಆಗ್ತದೆ, ಮಸಲ್ ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ, ಪ್ಲಸ್ ಬೋನ್ಸ್ ಏನಿದಾವಲ್ಲ ಅವು ಗಟ್ಟಿ ಆಗ್ತವೆ, ಇವನ್ ನರ್ವಸ್ ಸ್ಟಿಮ್ಯುಲೇಷನ್ನು, ಬ್ಲಡ್ ಸರ್ಕ್ಯುಲೇಷನ್ನು, ಎಲ್ಲ ತರದ್ದು ಬೆನಿಫಿಟ್ಸ್ ಸೂರ್ಯ ನಮಸ್ಕಾರದಲ್ಲಿ ಆಗ್ತದೆ.
1: ಓಕೆ, ಅಂದ್ರೆ ಈಗ ಯೋಗ ಮಾಡೋದಕ್ಕಿಂತ ಮುಂಚೆ ಮೊದಲಿಗೆ ತಾವೇ ಹೇಳಿದ ಹಾಗೆ ಬಾಡಿ ರಿಲ್ಯಾಕ್ಸ್ ಮಾಡ್ಕೋಬೇಕು, ನಂತರ ಸೂರ್ಯ ನಮಸ್ಕಾರ ಮಾಡ್ಬೇಕು. ಹೌದಾ? ಹಾ, ಈಗ ಸೂರ್ಯ ನಮಸ್ಕಾರ ಅಂದ್ರು ಅಲ್ಲೂ ಕೂಡ ಬಹಳಷ್ಟು ಜನ ಬಹಳಷ್ಟು ಪ್ರಶ್ನೆ ಕೇಳ್ತಾರೆ ಸರ್. ತುಂಬಾ ಜನ ಫಾಸ್ಟ್ ಆಗಿ ಸೂರ್ಯ ನಮಸ್ಕಾರ ಮಾಡ್ತಾರೆ, ಕೆಲವರು ಒಂದೊಂದು ಸೂರ್ಯ ನಮಸ್ಕಾರದ ಪೊಸಿಷನ್ ಅಲ್ಲೂ ಒಂದು 30 ಸೆಕೆಂಡ್ ಇರಬೇಕು ಅಥವಾ 1 ನಿಮಿಷ ಇರಬೇಕು ಹೀಗೆ ಹೇಳ್ತಾರೆ, ಸ್ವಲ್ಪ ಗೊಂದಲಗಳು ಇದ್ದಾವೆ. ಈಗ ಯಾವ ರೀತಿ ಸೂರ್ಯ ನಮಸ್ಕಾರ ಮಾಡಬೇಕು ಹೇಳಿ ಸರ್.
0: ಇವಾಗ ಯೋಗಾಸನ ಅಂದ್ರೆ ಬರೀ ಫಿಸಿಕಲ್ ಎಕ್ಸಸೈಸ್ ಅಲ್ಲ. ಇವಾಗ ನಾವು ಸೂರ್ಯ ನಮಸ್ಕಾರ ಮಾಡ್ತೇವೆ ಅಂದ್ರೆ ಪ್ರತಿಯೊಂದಕ್ಕೂ ಸ್ಟೆಪ್ ಬೈ ಸ್ಟೆಪ್ ಇದೆ. ಅದರಲ್ಲಿ ನಿಮ್ಮ ಬ್ರೀತಿಂಗ್ ಏನ್ ಮಾಡ್ತೀರಿ, ಯಾವ ಬೆಂಡಿಗೆ ಯಾವ ಬ್ರೀತಿಂಗ್ ಮಾಡಬೇಕು, ಯಾವಾಗ ಎಕ್ಸೇಲ್ ಮಾಡಬೇಕು, ಯಾವಾಗ ಇನ್ಹೇಲ್ ಮಾಡಬೇಕು, ಅದು ಒಂದು ಶಿಸ್ತಿನ ಕ್ರಮ ಇದೆ, ಅದ್ರ ಪ್ರಕಾರನೇ ಮಾಡ್ಕೊಂಡು ಹೋಗ್ಬೇಕು. ಮತ್ತೆ ಈ ಸೂರ್ಯ ನಮಸ್ಕಾರ ಮಾಡ್ಬೇಕಾದ್ರೆ ಒಂದೊಂದು ಸ್ಟೆಪ್ ಆದ್ಮೇಲೆ ಒಂದು ಅಟ್ ಲೀಸ್ಟ್ ಮಿನಿಮಮ್ 30 ಸೆಕೆಂಡ್ಸ್ ಅದು ಮೇಂಟೈನ್ ಮಾಡಬೇಕು, ಆಮೇಲೆ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗ್ಬೇಕು. ಸೊ ಈ ತರ ಮಾಡಿದ್ರೆ ನಿಮ್ಮ ಕಾನ್ಸಂಟ್ರೇಷನ್, ಬಾಡಿ ಕಾನ್ಶಿಯಸ್ನೆಸ್, ನಿಮ್ಮ ಬ್ರೀತಿಂಗು ಎಲ್ಲದೂ ಕೋಆರ್ಡಿನೇಟ್ ಆಗ್ತದೆ, ಅವಾಗ ಅದು ಕಂಪ್ಲೀಟ್ ಸೂರ್ಯ ನಮಸ್ಕಾರ ಆಗ್ತದೆ. ನೀವು ಫಾಸ್ಟ್ ಆಗಿ ಮಾಡಿದ್ರೆ ಇಟ್ ವಿಲ್ ಬಿ ಅ ಫಿಸಿಕಲ್ ಎಕ್ಸಸೈಸ್, ನಾಟ್ ಸೂರ್ಯ ನಮಸ್ಕಾರ. ಸ್ಟ್ರೆಚ್ ಆಗ್ತದೆ ಎಲ್ಲ ಆಗ್ತದೆ, ಬಟ್ ಕಂಪ್ಲೀಟ್ ನಿಮಗೆ ಬಾಡಿ ಕಾನ್ಶಿಯಸ್ನೆಸ್ ಆಗಲಿ, ಬ್ರೀತಿಂಗ್ ಒಂದು ಪ್ಯಾಟರ್ನ್ ಆಗಲಿ ಇಂಪ್ರೂವ್ ಆಗೋದಿಲ್ಲ.
1: ಅಂದ್ರೆ ಈಗ ನಾವು ಸೂರ್ಯ ನಮಸ್ಕಾರ ಮಾಡಬೇಕು ಅಂತಾದ್ರೆ ಈಗ ಉಸಿರು ಎಳ್ಕೊಳ್ಳೋದು, ಉಸಿರು ಹೊರಗಡೆ ಬಿಡೋದು, ಅದಕ್ಕೊಂದು ಪದ್ಧತಿ ಇದೆ ಅಂತ ತಾವು ಹೇಳ್ತಾ ಇದ್ದೀರಿ ಅಲ್ವೇ? ಅದನ್ನ ಸರಿಯಾದ ರೀತಿನಲ್ಲಿ ಮಾಡಿ ಕನಿಷ್ಠ ಒಂದು ಪೋಸ್ಚರ್ ಅಲ್ಲಿ ಒಂದು 30 ಸೆಕೆಂಡ್ ಆರು ಇರಬೇಕು,
0: ಮೇಂಟೈನ್ ಮಾಡಬೇಕು
1: ಅಲ್ವಾ? ಓಕೆ, ಈಗ ಉಸಿರು ಯಾವಾಗ ಎಳ್ಕೋಬೇಕು, ಉಸಿರು ಯಾವಾಗ ಬಿಡಬೇಕು ಅಂತಲೇ ಎಷ್ಟೋ ಜನಕ್ಕೆ ಗೊತ್ತಿಲ್ವಲ್ಲ ಸರ್, ಏನ್ ಮಾಡೋದು?
0: ಅದು ಯಾರು ಕಡೆಯಿಂದ ಅವ್ರು ಕಲಿತಾರೋ ಅವರೇ ಪರ್ಫೆಕ್ಟ್ ಆಗಿ ಹೇಳ್ಕೊಡ್ತಾರೆ. ಇವಾಗ ಸಪೋಸ್ ಮುಂದೆ ಬಾಗ್ಬೇಕಾದ್ರೆ ಉಸಿರು ಹೊರಗಡೆ ಬಿಡಬೇಕು, ಮೇಲೆ ಹೇಳ್ಬೇಕಾದ್ರೆ ಉಸಿರು ಶ್ವಾಸ ಒಳಗಡೆ ಹೇಳ್ಕೋಬೇಕು. ಸೊ ಇದೆಲ್ಲ ಕೆಲವೊಂದು ಪದ್ಧತಿ ಇದೆ. ಇವಾಗ ಸ್ಟ್ರೆಚ್ ಮಾಡ್ಬೇಕಾದ್ರೆ ಲೆಫ್ಟ್ ಸೈಡಿಗೆ ಸ್ಟ್ರೆಚ್ ಮಾಡ್ಬೇಕಾದ್ರೆ ಉಸಿರು ಹೊರಗಡೆ ಬಿಡಬೇಕು, ಮತ್ತೆ ವಾಪಸ್ ಬರ್ಬೇಕಾದ್ರೆ ಉಸಿರು ಒಳಗಡೆ ಹೇಳ್ಕೋಬೇಕು. ಸೊ ಇದು ಒಂದು ಪ್ಯಾಟರ್ನ್ ಇದೆ, ಆ ಪ್ಯಾಟರ್ನ್ ಅಲ್ಲಿ ಮಾಡಿದ್ರೇನೆ ಅದು ಇಫೆಕ್ಟಿವ್ ಆಗಿ ಆಗ್ತದೆ.
1: ಅಂದ್ರೆ ಯಾರು ಚೆನ್ನಾಗಿ ಗೊತ್ತಿರೋರ ಹತ್ರ ಕಲ್ತ್ಕೋಬೇಕು. ನಾವೇ ಸ್ವಯಂ ಆಗಿ ಏನೇನೋ ಮಾಡ್ಲಿಕ್ಕೆ
0: ಹೋಗ್ಬಾರ್ದು, ಅದು ಮಾಡಿದ್ರೆ ಎಕ್ಸಸೈಸ್ ಆಗ್ತದೆ, ಸೂರ್ಯ ನಮಸ್ಕಾರ ಆಗೋದಿಲ್ಲ.
1: ಆಯ್ತು ಸರ್, ಈಗ ಮೊದಲನೇದು ಬಾಡಿನ ನಾವೇನ್ ಮಾಡಬೇಕು, ವಾರ್ಮ್ ಅಪ್ ಮಾಡಬೇಕು. ಅದು ಅಂದಾಜು ಎಷ್ಟು ನಿಮಿಷ ಮಾಡಬೇಕಾಗತ್ತೆ?
0: ಒಂದು 10 ಮಿನಿಟ್ಸ್.
1: 8 to 10 ಮಿನಿಟ್ಸ್. ಸೂರ್ಯ ನಮಸ್ಕಾರ ಎಷ್ಟೊತ್ತು ಮಾಡಬೇಕಾಗತ್ತೆ?
0: ಅದು ಅಷ್ಟೇ, ಒಂದು 6 rounds to 10 rounds ಡಿಪೆಂಡಿಂಗ್ ಆನ್ ದೇರ್ ಕೆಪಾಸಿಟಿ. ಅವ್ರಿಗೆ ಎಷ್ಟು ಮಾಡ್ಲಿಕ್ಕೆ ಸಾಧ್ಯನೋ ಅಷ್ಟು ಮಾಡಿದ್ರೆ ಸಾಕು, ಬಹಳ ಎಕ್ಸರ್ಟ್ ಮಾಡೋದು ಬೇಡ, ತೀರಾ ಕಮ್ಮಿನೂ ಮಾಡೋದು ಬೇಡ. ಒಂದು 5 to 6 rounds ಮಾಡಿದ್ರು ಸಾಕು ಒಂದು ನಾರ್ಮಲ್ ರೊಟೀನ್ ಅಲ್ಲಿ.
1: ಇಲ್ಲ, ಸಾಮಾನ್ಯವಾಗಿ ಯೋಗಾಭ್ಯಾಸ ಶುರು ಮಾಡೋರು ಪ್ರಾರ್ಥನೆಯೊಂದಿಗೆ ಶುರು ಮಾಡ್ತಾರೆ ಅಲ್ವಾ ಸರ್? ಇದರ ಅಗತ್ಯ ಇದೆ ಅಂತೀರಾ?
0: ಹೌದು, ಯೂಶುವಲಿ ಸೂರ್ಯ ನಮಸ್ಕಾರ ಸ್ಟಾರ್ಟ್ ಮಾಡ್ಬೇಕಾದ್ರೆ ಒಂದು ಓಂಕಾರ ಇಲ್ಲ ಒಂದು ಶಾಂತಿ ಮಂತ್ರ ಅಥವಾ ಒಂದು ಯಾವುದೇ ಒಂದು ಪ್ರಾರ್ಥನೆಯಿಂದ ಶುರು ಮಾಡ್ತೇವೆ. ಯಾಕೆ ಅಂದರೆ ಅದು ಬಾಡಿಯನ್ನು ಕಾಮ್ ಮಾಡ್ತದೆ, ಏನು ವೈಬ್ರೇಷನ್ಸ್ ಏನಿದೆ ಓಂಕಾರದ್ದು, ಅದು ಇಟ್ ಹೆಲ್ಪ್ಸ್ ರಿಲ್ಯಾಕ್ಸಿಂಗ್ ದ ಬಾಡಿ ಆ್ಯಂಡ್ ಮೈಂಡ್ ಬೋತ್.
1: ಅಂದ್ರೆ ಯೋಗ ಅಥವಾ ಸೂರ್ಯ ನಮಸ್ಕಾರ ಮಾಡೋಕ್ಕಿಂತ ಮುಂಚೆ ಒಂದು ಪ್ರಾರ್ಥನೆ ಮಾಡಿ ಶುರು ಮಾಡೋದು ಒಳ್ಳೇದು
0: ಒಳ್ಳೇದು
1: ಅಲ್ವೇ? ಅಕಸ್ಮಾತ್ ಪ್ರಾರ್ಥನೆ ಏನು ಮಾಡ್ಲಿಲ್ಲ ಅಂದ್ರೆ ಓಂಕಾರ ಮಾಡಿದ್ರು ಸಾಕು ಅಂತ ಹೇಳೋದು
0: ಸಾಕು ಅಲ್ವಾ? 3 times ಓಂಕಾರ ಮಾಡಿದ್ರು ಸಾಕು.
1: ಈಗ ಯೋಗಾಸನ ಶುರು ಮಾಡಬೇಕು ಅಂತ ಇಟ್ಕೊಳ್ಳಿ, ಯಾವ ಆಸನದಿಂದ ಶುರು ಮಾಡಬೇಕು?
0: ಯೂಶುವಲಿ ಸಿಟ್ಟಿಂಗ್ ಪೋಸ್ಚರ್ಸ್ ಇಂದ ಸ್ಟಾರ್ಟ್ ಮಾಡ್ತಾರೆ.
1: ಓಕೆ,
0: ಕೂತ್ಕೊಂಡು ಮಾಡುವಂತ ಆಸನಗಳು, ಆಮೇಲೆ ಸಿಟ್ಟಿಂಗ್ ಪೋಸ್ಚರ್ ಆದ್ಮೇಲೆ ಮಲ್ಕೊಂಡು ಮಾಡುವಂತ ಆಸನಗಳು ಅಂದ್ರೆ ಸ್ಪೈನ್ ಮೇಲೆ

0: ಮಲ್ಕೊಂಡು, ಅದು ಆದಮೇಲೆ ಪ್ರೋನ್ ಪೋಶ್ಚರ್ಸ್ ಅಂದರೆ ಉಲ್ಟಾ ಮಲ್ಕೊಂಡು, ಅದು ಆದಮೇಲೆ ಸ್ಟ್ಯಾಂಡಿಂಗ್ ಪೋಶ್ಚರ್ಸ್, ಸ್ಟ್ಯಾಂಡಿಂಗ್ ಪೋಶ್ಚರ್ಸ್ ಆದಮೇಲೆ ಮತ್ತೆ ಶವಾಸನ ಮಾಡಿ ರಿಲ್ಯಾಕ್ಸ್ ಆಗಿ ಆಮೇಲೆ ಪ್ರಾಣಾಯಾಮ ಮೆಡಿಟೇಷನ್ ಮಾಡಿ ಅಲ್ಲಿಗೆ ಮುಕ್ತಾಯ ಮಾಡ್ತೇವೆ.
1: ಓಕೆ, ಅಂದರೆ ತುಂಬ ಸುಲಭವಾಗಿ ಹೇಳ್ಬಿಟ್ರಿ ಸರ್. ಆಸನಗಳು ಹೇಳಿ, ಏನೇನು ಮಾಡಬೇಕು ಆಸನಗಳು ಅಂತ?
0: ಯೂಶ್ವಲಿ ಸಿಟ್ಟಿಂಗ್ ಪೋಶ್ಚರ್ಸಲ್ಲಿ ಸಿಂಪಲ್ ಆಸನಸ್ ಮಾಡ್ತಾರೆ, ಮತ್ಸ್ಯಾಸನ, ಅರ್ಧ ಮತ್ಸ್ಯಾಸನ, ಪಾದಹಸ್ತಾಸನ, ವಕ್ರಾಸನ, ಅರ್ಧ ವಕ್ರಾಸನ, ಇವೆಲ್ಲ ಸಿಟ್ಟಿಂಗ್ ಪೋಶ್ಚರ್ಸಲ್ಲಿ ಮಾಡ್ತಾರೆ.
1: ನಿಂತಾಗ ವೃಕ್ಷಾಸನ ಅಂತೇನೋ,
0: ವೃಕ್ಷಾಸನ ಮಾಡ್ತಾರೆ, ತಾಡಾಸನ ಮಾಡ್ತಾರೆ ನಿಂತು. ಸೊ ಇವೆಲ್ಲ ನಿಂತು ಮಾಡುವ ಆಸನಗಳು. ಹಂಗೆ ಮಲ್ಕೊಂಡಾಗ ಪವನ ಮುಕ್ತಾಸನ, ಅರ್ಧ ಪವನ ಮುಕ್ತಾಸನ, ಸ್ಟ್ರೇಟ್ ಲೆಗ್ ರೇಸಿಂಗ್, ಏಕಪಾದ ಉತ್ತಿಷ್ಟಾಸನ, ದ್ವಿಪಾದ ಉತ್ತಿಷ್ಟಾಸನ.
1: ಈ ಬಹಳಷ್ಟು ಕ್ಲಿಷ್ಟಕರವಾದ ಆಸನಗಳೆಲ್ಲ ಇರ್ತಾವಲ್ಲ ಸರ್, ಸರ್ವಾಂಗಾಸನ, ಶೀರ್ಷಾಸನ, ಈ ಥರ ಆಸನಗಳನ್ನು ಆರಂಭದಲ್ಲಿ ಮಾಡಬಾರ್ದ? ಹೇಗೆ?
0: ಇಲ್ಲ, ಅದು ಅವರ ಫ್ಲೆಕ್ಸಿಬಿಲಿಟಿ ಮೇಲೆ, ಅವರ ಏಜ್ ಮೇಲೆ ಡಿಪೆಂಡ್ ಆಗ್ತದೆ. ಅವರು ಮಾಡಲಿಕ್ಕೆ ಅವ್ರಿಗೆ ಏನು ತೊಂದರೆ ಇಲ್ಲ, ಯಾವುದು ನೋವಿಲ್ಲ, ಯಾವುದು ಪ್ರಾಬ್ಲಮ್ ಇಲ್ಲ ಅಂದರೆ ಅವರು ಟ್ರೈ ಮಾಡ್ಬೋದು. ಬಟ್ ಆದಷ್ಟು ಎಲ್ಲರೂ ಮಾಡ್ತಾರೆ, ಏನು ತೊಂದರೆ ಏನು ಆಗೋದಿಲ್ಲ. ಒಂದು ಸ್ವಲ್ಪ ದಿವಸ ಸ್ವಲ್ಪ ಕಷ್ಟ ಆಗ್ತದೆ, ಬರ್ತಾ ಬರ್ತಾ ಅದು ರೂಢಿ ಆಗ್ತದೆ.
1: ಓಕೆ, ಅಂದರೆ ಈಗ ಆಸನಗಳಲ್ಲೂ ತುಂಬ ಜನ ಹೇಳೋದು ಮೊದಲಿಗೆ ಸುಲಭದ ಆಸನಗಳನ್ನು ಮಾಡ್ತಾ ಮಾಡ್ತಾ ಮಾಡ್ತಾ ಆಮೇಲೆ ಸ್ವಲ್ಪ ಕ್ಲಿಷ್ಟಕರವಾದ ಆಸನಗಳಿಗೆ ಹೋಗಬೇಕು ಅಂತ ತಮ್ಮ ಅಭಿಪ್ರಾಯನೂ ಅದೇನೆ.
0: ಅಲ್ಲ, ಸ್ಟಾರ್ಟಿಂಗ್ ಏನಾಗ್ತದೆ, ಬಾಡಿ ಅಷ್ಟು ಸ್ಟ್ರೆಚ್ ಆಗೋದಿಲ್ಲ. ಸೊ ಅದಕ್ಕೆ ಸ್ಟ್ರೆಚ್ ಆಗಲಿಕ್ಕೆ ಟೈಮ್ ಬೇಕು. ಸೊ ಸ್ಟಾರ್ಟಿಂಗ್ ಮಾಡ್ತಾ ಮಾಡ್ತಾ ಮಾಡ್ತಾ ಬಾಡಿ ಸ್ಟ್ರೆಚ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ, ದೆನ್ ಯು ಕ್ಯಾನ್ ರೀಚ್ ದ ಫೈನಲ್ ಪೋಶ್ಚರ್. ಮುಂಚೆ ಎಲ್ಲರೂ ಬಹಳ ಚೆನ್ನಾಗಿ ಮಾಡ್ತಾರೆ ಅಥವಾ ಒಂದೇ ಸಲ ಪೋಶ್ಚರಿಗೆ ರೀಚ್ ಆಗ್ತಾರೆ ಅಂತ ಏನಿಲ್ಲ. ಬಟ್ ಅವ್ರು ಯಾವ ಪೋಶ್ಚರಲ್ಲಿ ಕಂಫರ್ಟೇಬಲ್ ಆಗಿ ಮಾಡಲಿಕ್ಕೆ ಸಾಧ್ಯನೋ ಅವರಿಗೆ, ಅಷ್ಟು ಕಂಫರ್ಟೇಬಲ್ ಆಗಿ ಅವರು ಮಾಡ್ಕೊಂಡು ಹೋದರೆ ಸಾಕು, ಗ್ರ್ಯಾಜುವಲಿ ಬರ್ತಾ ಬರ್ತಾ ಅದು ಮೂಮೆಂಟ್ಸ್ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತಾ ಹೋಗ್ತದೆ.
1: ಈಗ ತುಂಬಾ ಜನರಿಗೆ ಬಗ್ಗಕ್ಕಾಗಲ್ಲ, ನೆಲ ಮುಟ್ಟಬೇಕು ಕೈ ಅಂತಾರೆ, ಮುಟ್ಟಲ್ಲ.
0: ಇಲ್ಲ, ಎಷ್ಟು ಸಾಧ್ಯ
1: ತುಂಬಾ ಬಲವಂತ ಮಾಡಿ ಮುಟ್ಸಕ್ ಹೋಗ್ತಾರೆ.
0: ಇಲ್ಲ, ಬಲವಂತ ಮಾಡಿ ಮಾಡಬಾರ್ದು, ಎಷ್ಟು ಸಾಧ್ಯನೋ ಅಷ್ಟೇ ಮಾಡಬೇಕು. ಗ್ರ್ಯಾಜುವಲಿ ಅದು ಇಂಪ್ರೂವ್ ಆಗೇ ಆಗ್ತದೆ. ಬಟ್ ಒಂದೇ ಸಲಿಗೆ ನೀವು ಬಗ್ಗಿಸ್ಲಿಕ್ಕೆ ಪ್ರಯತ್ನ ಮಾಡಿದ್ರೆ ಅದು ಮತ್ತೆ ಬ್ಯಾಕ್ ಸ್ಪ್ರೇನ್ ನೋವು ಎಲ್ಲ ಸ್ಟಾರ್ಟ್ ಆಗ್ತದೆ, ಅದು ಮಾಡಬಾರ್ದು.
1: ಡಾಕ್ಟರ್ ಅಂಬರ್ಕರ್ ಅವರೇ, ನೀವು ಕೂಡ ಆರಂಭದಲ್ಲಿ ಹೇಳಿದ್ರಿ, ಎಲ್ಲರೂ ಕೂಡ ಈ ಮಾತು ಹೇಳ್ತಾರೆ, ಯೋಗಾಸನ ಅನ್ನೋದು ಎಕ್ಸಸೈಸ್ ಆಗಬಾರ್ದು, ಅದು ಉಸಿರಾಟದ ಜೊತೆ ನಡೆಯುವಂತಹ ಒಂದು ಕ್ರಿಯೆ ಆಗಬೇಕು ಅಂತ. ಈಗ ನನಗೆ ಅರ್ಥ ಆಗೋದು ಹೇಗೆ ಅದು, ನಾನು ಎಕ್ಸಸೈಸ್ ಮಾಡ್ತಿದ್ದೀನೋ ಅಥವಾ ನಿಜವಾಗ್ಲೂ ಯೋಗಾಸನ ಮಾಡ್ತಿದ್ದೀನೋ ಅಂತ?
0: ಅದು ನಿಮಗೆ ಗ್ರ್ಯಾಜುವಲಿ ಗೊತ್ತಾಗ್ತದೆ. ಇವಾಗ ಜನರಲ್ ಫಿಸಿಕಲ್ ಎಕ್ಸಸೈಸ್ ಮಾಡೋದಕ್ಕೂ ಯೋಗಾಸನ ಮಾಡೋದಕ್ಕೂ ಭಾಳ ವ್ಯತ್ಯಾಸ ಆಗ್ತದೆ. ನಾನು ಮುಂಚೆ ಹೇಳಿದೆ ನಿಮಗೆ, ಯೋಗಾಸನ ಮಾಡಬೇಕಾದ್ರೆ ಪ್ರತಿಯೊಂದು ಮೂಮೆಂಟ್ಸಿಗೂ ನಿಮ್ಮದು ಬ್ರೀತಿಂಗ್ ಪ್ಯಾಟರ್ನ್ ಕೌಂಟ್ ಆಗ್ತದೆ. ಯಾವಾಗ ಶ್ವಾಸ ಒಳಗೆ ಹೇಳ್ಕೋಬೇಕು, ಯಾವಾಗ ಶ್ವಾಸ ಹೊರಗಡೆ ಬಿಡಬೇಕು, ಮತ್ತು ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲಿರಬೇಕು, ಮನಸ್ಸು ಎಲ್ಲಿ ಕೇಂದ್ರಿತವಾಗಿರಬೇಕು, ಹೆಂಗೆ ನೀವು ಬಾಡಿಯನ್ನು ಕಂಪ್ಲೀಟ್ ಅಬ್ಸರ್ವ್ ಮಾಡ್ತೇವೆ. ಸೊ ಇದು ಎಲ್ಲದು ಡಿಪೆಂಡ್ ಆಗ್ತದೆ. ಸೊ ಅದಕ್ಕೆ ಸಂಪೂರ್ಣವಾಗಿ ಇವೆಲ್ಲ ಅಂಶಗಳು ಇದ್ರೇ ಅದು ಯೋಗಾಸನ ಆಗೋದು.
1: ಓಕೆ, ಅಂದರೆ ನಾನು ಕೇಳ್ತಿರೋದು ನಿಮಗೆ, ಈಗ ನಾನು ಎಕ್ಸಸೈಸ್ ಮಾಡಿದ ಮೇಲೆ ನನ್ನ ದೇಹದಲ್ಲಾಗುವಂತಹ ಬದಲಾವಣೆಗೂ, ಅಥವಾ ನಾನು ಯೋಗಾಸನವನ್ನು ನಿಮ್ಮ ಪ್ರೋಟೋಕಾಲ್ ಪ್ರಕಾರನೇ ಮಾಡಿ ನಂತರ ನನ್ನ ದೇಹದಲ್ಲಾಗೋ ಬದಲಾವಣೆಗಳಿಗೂ ಏನಾದ್ರು ವ್ಯತ್ಯಾಸ ಇರುತ್ತೆ?
0: ಎಕ್ಸಸೈಸ್ ಮಾಡಿದರೆ ಯು ಗೆಟ್ ಫಿಸಿಕಲ್ ಸ್ಟ್ರೆಂತ್, ಬಟ್ ಆಸನ ಮಾಡಿದರೆ ನಿಮಗೆ ನಾಟ್ ಓನ್ಲಿ ಫಿಸಿಕಲ್, ಮೆಂಟಲ್ ಪ್ಲಸ್ ಸ್ಪಿರಿಚುವಲ್ ಸ್ಟ್ರೆಂತ್ ಎಲ್ಲದೂ ಸಿಗ್ತದೆ. ಮತ್ತೆ ಯು ಗೆಟ್ ಮೋರ್ ಕಾನ್ಶಿಯಸ್ ಅಬೌಟ್ ಯುವರ್ ಬಾಡಿ.
1: ಅಲ್ಲ, ಅದು ನನಗೆ ಹೆಂಗೆ ಗೊತ್ತಾಗುತ್ತೆ ಅಂತ ನಾನು ಕೇಳ್ತಿರೋದು. ಹೌ ಕೆನ್ ಐ ಅಸೆಸ್, ಅಂದರೆ ನನ್ನ ಇಂಪ್ರೂವ್ಮೆಂಟ್ನ ನಾನೇ ಸೆಲ್ಫ್ ಅಸೆಸ್ ಮಾಡ್ಕೋಬೇಕು?
0: ಅದು ನೀವು ಮಾಡ್ತಾ ಮಾಡ್ತಾ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಒಂದು ವೀಕ್ ಆರ್ ಟೂ ವೀಕ್ಸಲ್ಲಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ನಿಮ್ಮ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ, ನಿಮ್ಮ ಬ್ರೀತಿಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ನಿಮ್ಮ ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗ್ತದೆ, ನಿಮ್ಮ ಮೆಮೊರಿ ಪವರ್ ಇಂಪ್ರೂವ್ ಆಗ್ತದೆ. ಸೊ ಇವೆಲ್ಲದೂ ಯೋಗಾಸನ ಮಾಡೋದ್ರಿಂದ ಇಂಪ್ರೂವ್ ಆಗ್ತದೆ.
1: ಈ ಫಿಸಿಕಲ್ ಎಕ್ಸಸೈಸ್ ಮಾಡೋದ್ರಿಂದ ಏನಾಗಲ್ಲ ಅಂತೀರಾ?
0: ನಿಮ್ಮ ಮಸಲ್ ಬಿಲ್ಡಪ್ ಆಗ್ತದೆ, ನಿಮ್ಮ ಲಂಗ್ ಕೆಪಾಸಿಟಿ ಇಂಪ್ರೂವ್ ಆಗ್ತದೆ, ಸ್ಟ್ರೆಂತ್ ಇಂಪ್ರೂವ್ ಆಗ್ತದೆ. ಬಟ್ ಯು ವಿಲ್ ನಾಟ್ ಗೆಟ್ ದಟ್ ಮೆಂಟಲ್ ಕಾಮ್ನೆಸ್ ಅಂಡ್ ಸ್ಟೆಬಿಲಿಟಿ.
1: ಓಕೆ, ಅಂದ್ರೆ ಸಮಚಿತ್ತವಾಗಿರಕ್ ಆಗಲ್ಲ ಅಂತ ಹೇಳ್ತೀರಿ. ಅಂದ್ರೆ ಉಸಿರಾಟದ ಮೂಲಕ, ಧ್ಯಾನದ ಮೂಲಕ, ಪ್ರಾಣಾಯಾಮದ ಮೂಲಕ ಯೋಗ ಮಾಡಿದ್ರೆ ಮಾನಸಿಕ ಸದೃಢತೆ ಬರುತ್ತೆ ಅಲ್ವೇ? ಓಕೆ, ಈಗ ಯೋಗದಲ್ಲಿ, ಯೋಗಾಸನದಲ್ಲಿ ಎಲ್ಲರೂ ಹೇಳೋದು ಶವಾಸನ ಮಾಡದಲ್ಲೇನೆ ಯೋಗವನ್ನ ಸಂಪೂರ್ಣ ಮಾಡಬಾರ್ದು ಅಂತ, ಅದೇ ತುಂಬಾ ಮುಖ್ಯ ಅಂತ. ತುಂಬಾ ಜನ ಶವಾಸನ ಅಂದ್ರೆ ನಿದ್ದೆ ಮಾಡೋದು ಅನ್ಕೊಂಡಿದ್ದಾರೆ. ಸೊ ನಿಮ್ಮ ಪ್ರಕಾರ ಏನು ಡಾಕ್ಟರ್ ಅಂಬರ್ಕರ್ ಅವರು?
0: ನಾವು ಯೂಶ್ವಲಿ ಅಟ್ ದ ಎಂಡ್ ಆಫ್ ದ ಆಸನ ಸೆಷನ್ ಏನಿದೆಯಲ್ಲ ಅದು ಶವಾಸನದಿಂದ ಮಾಡ್ತೇವೆ. ಶವಾಸನ ಮಾಡೋದು ಅಂದರೆ ನಿದ್ದೆ ಮಾಡೋದೇನಲ್ಲ, ಇಟ್ಸ್ ಅ ಕಾನ್ಶಿಯಸ್ ರಿಲ್ಯಾಕ್ಸೇಷನ್. ನಾವು ಶವಾಸನ ಮಾಡೋದ್ರಲ್ಲಿ ನಿಮ್ಮ ಕಂಪ್ಲೀಟ್ ಬ್ರೀತಿಂಗ್ ಏನಿದೆಯಲ್ಲ, ನಿಮ್ಮ ಮೈಂಡ್ ಕಂಪ್ಲೀಟ್ ನಾವು ಬ್ರೀತಿಂಗ್ ಕಡೆ ಕಾನ್ಸಂಟ್ರೇಟ್ ಮಾಡಿರ್ತೇವೆ. ನಿಮ್ಮ ಉಸಿರಾಟವನ್ನು ಅಬ್ಸರ್ವ್ ಮಾಡ್ತೇವೆ, ನಿಮ್ಮ ಬಾಡಿಯಲ್ಲಿ ಆಗ್ತಾ ಇರೋ ಚೇಂಜಸ್ಗಳು ಅಬ್ಸರ್ವ್ ಮಾಡ್ತೇವೆ. ಬಾಡಿ

0: ಈ ರಿಲ್ಯಾಕ್ಸ್ ಆಗ್ತಾ ಇದೆಯೋ ಇಲ್ಲೋ ಅನ್ನೋದು ಫೀಲ್ ಮಾಡ್ತಾ ಇರ್ತೇವೆ ಶವಾಸನದಲ್ಲಿ. ಸೊ ಇದರಲ್ಲಿ ಕಂಪ್ಲೀಟ್ ಬಾಡಿ ರಿಲ್ಯಾಕ್ಸ್ ಆಗ್ತದೆ. ನೀವೇನು ಇವಾಗ ಆಸನ ಮಾಡಿ ಪ್ರಾಣಾಯಾಮ ಮಾಡಿ ಎಲ್ಲ ಸ್ಟ್ರೈನ್ ಮಾಡಿ ಎಲ್ಲ ಇದು ಮಾಡಿರ್ತೀರಿ, ಇದು ಕಂಪ್ಲೀಟ್ ನೀವು ಶವಾಸನದಲ್ಲಿ ಅದು ಎಲ್ಲದು ಅಬ್ಸರ್ವ್ ಮಾಡ್ಕೊಂಡು ಬರ್ತೀರಿ. ಅಬ್ಸರ್ವ್ ಮಾಡ್ಕೊಂಡ್ಬಂದು ಯು ಸ್ಟಾರ್ಟ್ ಕಾನ್ಸಂಟ್ರೇಟಿಂಗ್ ಆನ್ ಯುವರ್ ಬ್ರೀತಿಂಗ್. ಸೊ ಅವಾಗ ಸಂಪೂರ್ಣವಾದ ಎಲ್ಲ ಶರೀರದ ಎಲ್ಲ ಪಾರ್ಟ್ಸಿಗೂ, ಆರ್ಗನ್ಸಿಗೂ, ಮಸಲ್ಸಿಗೂ, ಬೋನ್ಸಿಗೂ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಇದು ನಿದ್ದೆಕ್ಕಿಂತನೂ ನಿಮಗೆ ನಿದ್ದೆ ಮಾಡಿದಷ್ಟು ಒಂದು 2 ಅವರ್ಸ್ ಏನು ನಾವು ನಿದ್ದೆ ಮಾಡ್ತೇವೆ, ಇದು ಶವಾಸನ ಒಂದು 10 ನಿಮಿಷ ಮಾಡಿದರೆ ಅದರದ್ದು ಎಫೆಕ್ಟು ನಮ್ಮ ಶವಾಸನದಲ್ಲಿ ಸಿಗ್ತದೆ.
1: ದಿನದ 2 ಹೊತ್ತು ಯೋಗಾಸನ ಮಾಡಬಹುದೇ?
0: ಮಾಡ್ಬೋದು, ಏನು ತೊಂದರೆ ಏನಿಲ್ಲ. ಅವರಿಗೆ ಟೈಮ್ ಇದ್ರೆ 2 ಹೊತ್ತು ಮಾಡ್ಬೋದು.
1: ಸರ್, ಈಗ ಯೋಗಾಸನ ಮಾಡೋರೆಲ್ಲ ತಾವು ಕೂಡ ಆಗ್ಲಿಂದ ಬಳಸ್ತಾ ಇದ್ದೀರಿ ಈ ಪದನ, ಸ್ಟ್ರೆಚಿಂಗ್ ಅಂತ. ಈ ಸ್ಟ್ರೆಚಿಂಗ್ ಅಂದ್ರೆ ಏನು ಸರ್?
0: ಸ್ಟ್ರೆಚಿಂಗ್ ಅಂದರೆ ನಿಮ್ಮ ಮಾಂಸಖಂಡಗಳನ್ನು ಅದು ಎಳೆಯೋದು. ಎಳೆಯೋದು ಅಂದರೆ ಇವಾಗ ನಮ್ಮ ಡೈಲಿ ರೂಟೀನಲ್ಲಿ ನಾವು ಒಂದೇ ಥರ ಕೆಲಸ ಮಾಡ್ತಾ ಇರ್ತೇವೆ, ಎಲ್ಲ ಕಡೆಯೂ ನಮ್ಮ ಬಾಡಿ ಸ್ಟ್ರೆಚ್ ಆಗೋದಿಲ್ಲ. ಸೊ ಇದರಲ್ಲಿ ಆಲ್ಮೋಸ್ಟ್ ಓವರ್ಆಲ್ ನಿಮ್ಮ ಬಾಡಿ ಎಲ್ಲ ಆರ್ಗನ್ಗಳು, ಎಲ್ಲ ನಿಮ್ಮ ಮಸಲ್ಸ್ ಆಗಲಿ, ಬೋನ್ಸ್ ಆಗಲಿ, ಜಾಯಿಂಟ್ಸ್ ಆಗಲಿ, ಎಲ್ಲದು ಸ್ಟ್ರೆಚ್ ಆಗ್ತದೆ. ಎಲ್ಲದು ಸ್ಟ್ರೆಚ್ ಆದರೆ ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆಗ್ತದೆ. ಫ್ಲೆಕ್ಸಿಬಿಲಿಟಿ ಜಾಸ್ತಿ ಆದರೆ ನಿಮ್ಮ ಡೈಲಿ ರೊಟೀನಲ್ಲಿ ನಿಮ್ಮ ಕೋಆರ್ಡಿನೇಷನ್ನು, ನಿಮ್ಮ ವರ್ಕ್ ಮಾಡೋ ಇದು ಮೇಲೆ ಅದು ಪರಿಣಾಮ ಬಿದ್ದೇ ಬೀಳ್ತದೆ. ಸೊ ಯು ವಿಲ್ ಬಿ ಫ್ರೆಶ್ ಥ್ರೂ ಔಟ್ ದ ಡೇ.
1: ಅಂದರೆ ಆ ಫ್ರೆಶ್ನೆಸ್ಸೇ ಇಂಪಾರ್ಟೆಂಟ್ ಅಲ್ಲ, ಇಲ್ಲ ಸುಸ್ತಾದಂಗೆ ಇರೋದು ಅಥವಾ
0: ಅಲ್ಲಿ ನೋವು ಇಲ್ಲಿ ನೋವು. ಸೊ ಹೆಡ್ ಏಕ್ ಬರೋದು, ನೆಕ್ ಪೇನ್ ಬರೋದು, ಯೂಶ್ವಲಿ ಇವಾಗ ಸೆಡೆಂಟ್ರಿ ಲೈಫ್ ಸ್ಟೈಲ್ ಎಲ್ಲರದು, ಎಲ್ಲ ಕಂಪ್ಯೂಟರ್ ಮುಂದೆ ಕೂತ್ಕೊಂಡಿರ್ತಾರೆ, ಯಾವಾಗಲೂ ಕೂತಿರೋದ್ರಿಂದ, ಒಂದೇ ಪೊಸಿಷನಲ್ಲಿ ಕೂತಿರೋದ್ರಿಂದ ಇವಾಗ ಸ್ಪೈನಲ್ ಪ್ರಾಬ್ಲಮ್ಸು, ಬ್ಯಾಕ್ ಪೇನ್ಸು, ನೆಕ್ ಪೇನ್ಸು, ಹೆಡ್ ಏಕು, ಇನ್ಸೋಮ್ನಿಯಾ ಇದೆಲ್ಲ ಜಾಸ್ತಿ ಆಗ್ತಾ ಇದೆ. ಸೊ ಇದು ಯೋಗಾಸನ ಮಾಡೋದ್ರಿಂದ ಅವ್ರಿಗೆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಸಿಗ್ತದೆ. ಡೈಲಿ ಮಾಡೋದ್ರಿಂದ ದೇ ವೋಂಟ್ ಹ್ಯಾವ್ ಮಚ್ ಆಫ್ ದ ಇದು ಫಿಸಿಕಲ್ ಸ್ಟ್ರೆಸ್ ಆನ್ ದ ಬಾಡಿ, ಅವ್ರ ಪೋಶ್ಚರ್ ಇಂಪ್ರೂವ್ ಆಗ್ತದೆ.
1: ಕೆಲವರು ಯೋಗ ಶುರು ಮಾಡ್ತಾರೆ, ಮಧ್ಯದಲ್ಲಿ ಬಿಡ್ತಾರೆ, ಮತ್ತೆ ಶುರು ಮಾಡ್ತಾರೆ, ಮತ್ತೆ ಬಿಡ್ತಾರೆ. ಈ ತರಹ ನಾವು ಇಂಟರ್ಮಿಟೆಂಟ್ ಯೋಗಾನೇ ಜಾಸ್ತಿ ನೋಡ್ತೀವಿ ಅಲ್ವಾ ಸರ್?
0: ಅಲ್ಲ, ಏನು ತಪ್ಪೇನಿಲ್ಲ, ಬಟ್ ಡೈಲಿ ಮಾಡಿದರೆ ಬಹಳ ಒಳ್ಳೆಯದು. ಇನ್ ಕೇಸ್ ಅವ್ರಿಗೆ ಟೈಮ್ ಸಿಗ್ಲಿಲ್ಲ ಅಂದ್ರೆ ಮತ್ತೆ ಕಂಟಿನ್ಯೂ ಮಾಡೋದು ಒಳ್ಳೇದು.
1: ಆ ತರ ಏನ್ ತೊಂದರೆ
0: ಏನಾಗೋದಿಲ್ಲ. ಬಟ್ ಏನು ಒಂದು ಬಹಳ ಜಾಸ್ತಿ ಗ್ಯಾಪ್ ಆಗ್ಬಿಟ್ರೆ ಸ್ವಲ್ಪ ಫ್ಲೆಕ್ಸಿಬಿಲಿಟಿ ಕಮ್ಮಿ ಆಗಿರ್ತದೆ, ಮತ್ತೆ ಗ್ರಾಜುಯಲಿ ಮಾಡ್ತಾ ಮಾಡ್ತಾ ಫ್ಲೆಕ್ಸಿಬಿಲಿಟಿ ಇಂಪ್ರೂವ್ ಆಗ್ತದೆ.
1: ಓಕೆ, ವಾರದ 7 ದಿವಸ ಮಾಡ್ಬೇಕಾ? ಒಳ್ಳೆ ದಿವಸ ಸಾಕು ಅಂತೀರಾ?
0: ಇಲ್ಲ, ವಾರದ 7 ದಿವಸ ಮಾಡಿದ್ರು ಒಳ್ಳೇದು
1: ಅಲ್ವಾ? ಅಂದ್ರೆ ಅವರ ಸಮಯ, ಅವರ
0: ಸಂದರ್ಭ ತಕ್ಕಂಗೆ.
1: ಓಕೆ, ಈಗ ಯೋಗಾಸನ ಗುರು ಮುಖೇಣ ಕಲಿಬೇಕು. ನಂಗೆಲ್ಲೂ ಗುರು ಸಿಗ್ಲಿಲ್ಲಪ್ಪ, ನಾನೇನೋ ವಿಡಿಯೋ ನೋಡಿ ಕಲಿತೀನಿ ಅಥವಾ ಬೇರೆ ಯಾವುದೋ ರೀತಿ ನಾನು ಕಲ್ತ್ಕತೀನಿ. ನಾನು ಹಾಕೋ ಪೋಶ್ಚರ್ ಸರಿ ಇದೆಯೋ, ನಾನು ಮಾಡ್ತಿರೋ ಸರಿ ಇದೆಯೋ ಅಥವಾ ಇಲ್ವೋ ಅನ್ನೋದನ್ನು ತಿಳ್ಕೊಳ್ಳೋಕ್ಕೆ ನಿಮ್ಮ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆ ವೈದ್ಯರ ಬಳಿ ಬಂದರೆ ಅವರು ಅದರ ಕರೆಕ್ಷನ್ಸ್ ಏನಾದರೂ ಮಾಡಿಕೊಡ್ತಾರೆ?
0: ಮಾಡಿಕೊಡ್ತಾರೆ, ಡೆಫಿನೆಟ್ಲಿ ಮಾಡಿಕೊಡ್ತಾರೆ. ಇವಾಗ ಸೋಷಿಯಲ್ ಮೀಡಿಯಾ ಬಹಳಷ್ಟು ಬಂದಿರೋದ್ರಿಂದ ಎಲ್ಲರೂ ಎಲ್ಲ ಇವಾಗ ಆನ್ಲೈನ್ ಕ್ಲಾಸಸ್ಸು, ಯೋಗ ಕ್ಲಾಸಸ್ಸು ಅಥವಾ ಈ ವಿಡಿಯೋಸು, ರೀಲ್ಸು ಎಲ್ಲ ಬಿಡುಗಡೆ ಆಗ್ತಾ ಇದ್ದಾವೆ. ಕೆಲವರು ಅದು ನೋಡಿಬಿಟ್ಟು ಪ್ರಾಕ್ಟೀಸ್ ಮಾಡಲಿಕ್ಕೆ ಹೋಗ್ತಾರೆ, ಬಟ್ ಅದು ಕೆಲವೊಂದ್ಸಲಿ ರಾಂಗ್ ಪರಿಣಾಮ ಬೀಳ್ತದೆ ಅವರ ಇದ್ರ ಮೇಲೆ. ಸೊ ಅದ್ರ ಬದಲು ಯಾವ್ದಾರೆ ಒಂದು ಒಳ್ಳೆ ಯೋಗ ಕಲ್ತಿರೋರು ಅಥವಾ ನಮ್ಮ BNYS ಡಾಕ್ಟರ್ ಆಗಲಿ ಅಥವಾ ಯೋಗ ನಮ್ಮ SVS ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ಯೋಗ ತರಬೇತಿ ಕೊಡ್ತಾರೆ, BSc MSc ಯೋಗ ಎಲ್ಲ ಮಾಡಿಸ್ತಾರೆ. ಸೊ ಅಂಥವ್ರ ಕಡೆಯಿಂದ ಕಲ್ತ್ರೆ ಬಹಳ ಒಳ್ಳೇದು.
1: ಅಂದ್ರೆ ನಾನ್ ಕಲ್ತಿದ್ದೀನಿ, ಅವ್ರ ಎದುರಿಗೆ ಪ್ರದರ್ಶನ ಮಾಡಿ ತಪ್ಪಿದ್ರೆ
0: ತಿದ್ದಿಸ್ಕೊಳ್ತಾರೆ.
1: ಅಂತಿಮವಾಗಿ ತಮ್ಮ ವಿಚಾರ ಏನು ಸ್ವಾಮಿ, ಯೋಗಾಸನಕ್ಕೆ ಸಂಬಂಧಪಟ್ಟಂತೆ ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರೇ?
0: ಅಂತಿಮವಾಗಿ ಹೇಳೋದು ಒಂದೇ, ಇವಾಗ ಇದು ಯೋಗ ನಮ್ಮ ದೇಶಕ್ಕೆ ಇಂಟ್ರೊಡ್ಯೂಸ್ ಆಗಿ ಒಂದು 5,000 ವರ್ಷ ಆಗಿರಬೇಕು. ನಮ್ಮ ಎಲ್ಲ ವೇದಗಳಲ್ಲಿ ಎಲ್ಲಗಳಲ್ಲಿ 5,000 ವರ್ಷದಿಂದನೂ ಇದೆ, ಬಟ್ ಅದ್ರ ಪ್ರಾಮುಖ್ಯ ಇವಾಗ ಬಹಳ ಇದೆ. ಯಾಕಂದರೆ ಇವಾಗ ಈ ಏನು ಸೈಕೋಸೋಮ್ಯಾಟಿಕ್ ಡಿಸೀಸಸ್ ಬರ್ತಾ ಇದ್ದಾವೆ, ಈ ಹೆಡ್ಏಕು, ಬ್ಯಾಕ್ ಏಕು, ನಿಮ್ಮ ನಿದ್ದೆ ಬರೋದು ಇರ್ಬೋದು ಅಥವಾ ಅಸ್ತಮಾ, ಇದು ಎಲ್ಲದಕ್ಕೆ ಶುಗರು, BP, ಈ ಎಲ್ಲ ಸೈಕೋಸೋಮ್ಯಾಟಿಕ್ ಡಿಸೀಸ್ಗಳಿಗೆ ಯೋಗನೇ ಮುಖ್ಯ. ಇದರಲ್ಲೇ ನಿಮ್ಮ ಬಾಡಿ, ಮೈಂಡ್ ಪ್ಲಸ್ ನಿಮ್ಮ ಏನು ಫಿಸಿಕ್ ಏನಿದೆಯಲ್ಲ ಕಂಪ್ಲೀಟ್ ರಿಲ್ಯಾಕ್ಸ್ ಆಗ್ತದೆ. ಸೊ ಇದು ಮಾಡೋದ್ರಿಂದ ಎಲ್ಲರಿಗೂ ಒಳ್ಳೆಯದು. ಸೊ ಎಲ್ಲರಿಗೂ ಒಂದು ರಿಕ್ವೆಸ್ಟ್ ಏನು ಅಂದರೆ, ಅಟ್ಲೀಸ್ಟ್ ಡೈಲಿ ಒಂದು 20 ಮಿನಿಟ್ಸ್ ಆಫ್ ಯೋಗ ಎಲ್ಲರೂ ಪ್ರಾಕ್ಟೀಸ್ ಮಾಡಿದರೆ ಒಳ್ಳೆಯದು ಅಂತ.
1: ಒಳ್ಳೆಯದು ಡಾಕ್ಟರ್ ಅಂಬರ್ಕರ್ ವಿನಾಯಕ್ ಸುಭಾಷ್ ಅವರ, ಇದುವರೆಗೂ ಯೋಗಾಸನಗಳ ಪ್ರಾಮುಖ್ಯತೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ವಂದನೆಗಳು, ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಯೋಗಾಸನ

0: ಪ್ರಾಮುಖ್ಯತೆ ಈ ಕುರಿತು ಆಯುಷ್ ಇಲಾಖೆಯ ಯೋಗ ಹಾಗೂ ಪ್ರಕೃತಿ ಚಿಕಿತ್ಸಾ ವಿಭಾಗದ ಉಪನಿರ್ದೇಶಕರಾದ ಡಾಕ್ಟರ್ ಅಂಬರ್ಕರ್ ವಿನಾಯಕ ಸುಭಾಷ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎನ್ ಕೇಶವಮೂರ್ತಿ, ಸಂಕಲನ ತೇಜಸ್ವಿನಿ ಗಿರೀಶ್. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ G SSS ಪ್ರಾಯೋಜಿತ ವಿಶೇಷ ಗೀತಾರಾಧನ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.
3: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
4: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ.
5: ಇವತ್ತಿನ ಕಾರ್ಯಕ್ರಮದಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಉಲ್ಲಾಸ್ ಗುಣಗ ಮಾಹಿತಿ ನೀಡ್ತಾ ಇದ್ದಾರೆ.
6: ರಾಷ್ಟ್ರದ ಒಟ್ಟಾರೆ ಆರ್ಥಿಕ ಪ್ರಗತಿಯಲ್ಲಿ ಗ್ರಾಮೀಣ ಆರ್ಥಿಕ ವ್ಯವಸ್ಥೆ ಪ್ರಮುಖವಾದ ಪಾತ್ರ ವಹಿಸುತ್ತಾ ಬಂದಿದೆ. ಭಾರತ ಮೊದಲಿನಿಂದಲೂ ಕೃಷಿ ಆಧಾರಿತ ರಾಷ್ಟ್ರವಾಗಿದ್ದು ಕೃಷಿ ಇಂದಿಗೂ ಗ್ರಾಮಾಂತರವಾಸಿಗಳ ಅವಿಭಾಜ್ಯ ಅಂಗವಾಗಿದೆ. ಸುಮಾರು 75% ಭಾರತದ ಜನಸಂಖ್ಯೆ ಗ್ರಾಮೀಣ ಭಾಗದಲ್ಲಿದೆ ಮತ್ತು ಈ ಜನಸಂಖ್ಯೆಯ ಸುಮಾರು 80% ಜನ ತಮ್ಮ ಜೀವನ ಸಾಗಿಸಲು ಕೃಷಿಯನ್ನೇ ಅವಲಂಬಿಸಿದ್ದಾರೆ. ಕೃಷಿ ರಾಷ್ಟ್ರದ ಇತರೆ ಉದ್ಯಮದ ಪ್ರಮುಖ ಪೂರೈಕೆ ಮತ್ತು ಬೇಡಿಕೆಯ ಮುಖ್ಯವಾದ ಕೊಂಡಿ ಎಂಬುದು ಅಷ್ಟೇ ಸತ್ಯವಾಗಿದೆ. ನಮ್ಮ ರಾಷ್ಟ್ರದ ಒಟ್ಟಾರೆ ಜನಸಂಖ್ಯೆಯು ಸುಮಾರು 600,000 ಸಣ್ಣ ಸಣ್ಣ ಹಳ್ಳಿಗಳಲ್ಲಿ ಹರಡಿರುವುದರಿಂದ ಭಾರತದ ಕೃಷಿ ಆರ್ಥಿಕತೆಯ ಕರಡನ್ನು ಗ್ರಾಮೀಣ ಭಾರತದ ಅಗತ್ಯಗಳಿಗನುಗುಣವಾಗಿಯೇ ಬರೆಯಲಾಗಿದೆ. ಗ್ರಾಮೀಣ ಭಾಗದಲ್ಲಿ ವಾಸಿಸುವವರೆಲ್ಲರೂ ಪ್ರತ್ಯಕ್ಷ ಇಲ್ಲವೇ ಪರೋಕ್ಷವಾಗಿ ಕೃಷಿಯಲ್ಲಿ ತೊಡಗಿಸಿಕೊಂಡವರೇ ಆಗಿದ್ದಾರೆ. ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಕೃಷಿ ಕಾಯಕ ನಡೆಯುತ್ತಿದ್ದರೂ ಆಹಾರ ಉತ್ಪಾದನೆಯಲ್ಲಿ ತೃಪ್ತಿಕರ ಸ್ವಾವಲಂಬನೆಯ ಭಾವ ರಾಷ್ಟ್ರಕ್ಕೆ ಉಂಟಾಗಿಲ್ಲ. ಯಾಕೆಂದರೆ ಮಣ್ಣಿನ ಮಕ್ಕಳಿಗೆ ತೋಳ್ಬಲವಿದೆಯೇ ಹೊರತು ಹಣದ ಬಲವಿಲ್ಲ. ಮಳೆಯನ್ನೇ ನಂಬಿ ಕೃಷಿ ಮಾಡಿಕೊಂಡು ಬಂದ ರೈತ ಮಾಮ ಗಳಿಸಿದ್ದು ಉಳಿಸಿದ್ದು ಅಷ್ಟಕ್ಕಷ್ಟೇ. ಹೀಗಾಗಿ ಹೊಸ ರೂಪದ ಕೃಷಿ ಕೈಗೊಳ್ಳಲು ಬಂಡವಾಳದ ಅವಶ್ಯಕತೆ ಇದ್ದೇ ಇದೆ. ರೈತರಿಗೆ ಬೇಕಾದ ಬಂಡವಾಳವನ್ನು ವ್ಯವಸ್ಥಿತವಾಗಿ ಸುಲಭವಾಗಿ ನೀಡಲು ಇಂದು ಬ್ಯಾಂಕುಗಳ ದಂಡೇ ಕಾದು ನಿಂತಿದೆ ಎಂದರೆ ತಪ್ಪಾಗಲಾರದು. ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಕೃಷಿ ರಂಗಕ್ಕೆ ಬಹುಮುಖ ಬೆಂಬಲ ನೀಡಿದೆ. ಅಲ್ಲದೆ 1969 ಹಾಗೂ 1980 ಬ್ಯಾಂಕುಗಳ ರಾಷ್ಟ್ರೀಕರಣ ಮತ್ತು 1975 ಸರ್ಕಾರಿ ಸ್ವಾಮ್ಯದಲ್ಲಿ ಗ್ರಾಮೀಣ ಬ್ಯಾಂಕುಗಳನ್ನು ಸ್ಥಾಪಿಸುವ ಮೂಲಕ ಕೃಷಿ ರಂಗಕ್ಕೆ ಸಾಲದ ಹರಿವು ಹೆಚ್ಚುವಂತೆ ಮಾಡಿದೆ. ಮೇ 2012 ಭಾರತೀಯ ರಿಸರ್ವ್ ಬ್ಯಾಂಕಿನ ನಿರ್ದೇಶನದ ಮೇರೆಗೆ ರೈತ ಬಾಂಧವರ ಉಪಯೋಗಕ್ಕಾಗಿ ಬಹುಮುಖ ಪ್ರಯೋಜನವನ್ನು ಹೊಂದಿದ ಅಷ್ಟೇ ಸರಳವಾದ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯನ್ನ ಸಾಂಸ್ಥಿಕ ಹಣಕಾಸು ಚೌಕಟ್ಟಿನಲ್ಲಿ ಬ್ಯಾಂಕುಗಳು ಜಾರಿಗೆ ತಂದವು. ಮೂರೂ ಹಂಗಾಮಿಗೆ ಸೇರಿಸಿ ಒಂದು ಪೂರ್ಣ ವರ್ಷದ ಬೆಳೆ ಉತ್ಪಾದನೆಯ ಒಟ್ಟಾರೆ ಅವಶ್ಯಕತೆ, ಕೃಷಿ ಪೂರಕ ಮತ್ತು ಸ್ವಲ್ಪ ಗೃಹ ಬಳಕೆಯ ಅವಶ್ಯಕತೆ, ಹಾಗೆಯೇ ಕೃಷಿ ಸಂಬಂಧಿತ ದೀರ್ಘಾವಧಿ ಅವಶ್ಯಕತೆಯನ್ನು ಸೇರಿಸಿ ರೂಪಿಸಿದ ತ್ರಿಫಲ ಚೂರ್ಣವೇ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಎಂದರೆ ತಪ್ಪಾಗಲಾರದು. ರೈತಾಪಿ ವರ್ಗದ ಕೆಲ ಮಹತ್ವದ ಅವಶ್ಯಕತೆಯನ್ನು ಮನಗೊಂಡು ಸಾಲದ ಮಿತಿ ನೀಡಲ್ಪಡುವುದು ಈ ಯೋಜನೆಯ ವಿಶೇಷ. ಅವುಗಳೆಂದರೆ ಬೆಳೆ ಬೆಳೆಯಲು ಅವಕಾಶವಿರುವ ಅಲ್ಪಾವಧಿ ಸಾಲದ ಅವಶ್ಯಕತೆ, ಕಟಾವು ನಂತರದ ವೆಚ್ಚಗಳು, ಮಾರುಕಟ್ಟೆ ಹಂತದ ವೆಚ್ಚಗಳು, ರೈತ ಕುಟುಂಬದ ಗೃಹ ಬಳಕೆಯ ಖರ್ಚುಗಳು ಮತ್ತು ಅವಶ್ಯಕತೆ, ಹೊಲದ ಸ್ವತ್ತುಗಳ ನಿರ್ವಹಣೆ ಮತ್ತು ಕೃಷಿ ಪೂರಕವೆನಿಸುವ ಹೈನುಗಾರಿಕೆ, ಒಳನಾಡು ಮೀನುಗಾರಿಕೆ ಮುಂತಾದವುಗಳ ನಿರ್ವಹಣೆಗೆ ದುಡಿಯ ಬಂಡವಾಳವನ್ನು ಒದಗಿಸುವುದು, ಕೃಷಿ ಮತ್ತು ಕೃಷಿ ಪೂರಕ ಚಟುವಟಿಕೆಗಳಿಗೆ ಬೇಕಾಗುವ ಹೂಡಿಕೆ ಸಾಲದ ಅವಶ್ಯಕತೆ, ಅಂದರೆ ಪಂಪ್ಸೆಟ್ ಖರೀದಿ ಇರಬಹುದು ಅಥವಾ ರಾಸುಗಳ ಖರೀದಿ ಇರಬಹುದು. ಹಾಗಾದರೆ ಕಿಸಾನ್ ಕ್ರೆಡಿಟ್ ಕಾರ್ಡನ್ನು ಯಾರು ಪಡೆಯಬಹುದು ಎಂಬುದನ್ನು ನೋಡೋಣ. ಅರ್ಜಿದಾರ ರೈತರು ಭಾರತೀಯ ಪ್ರಜೆಯಾಗಿರಬೇಕು ಎನ್ನುವುದು ಬಹಳ ಮುಖ್ಯವಾದ ಅಂಶ. ಭೂ ಮಾಲೀಕತ್ವ ಹೊಂದಿರುವ ಎಲ್ಲಾ ರೈತರು ವ್ಯಕ್ತಿಗತವಾಗಿಯೂ ಅಥವಾ ಜಂಟಿ ಮಾಲಕತ್ವದಲ್ಲೂ ಕಾರ್ಡ್ ಸೌಲಭ್ಯವನ್ನು ಪಡೆಯಲು ಅರ್ಹರಾಗಿರುತ್ತಾರೆ. ಬಾಡಿಗೆ ಕೃಷಿಕರು, ಗೇಣಿದಾರರು, ಬೆಳೆ ಪಾಲು ಕೃಷಿಕರು ಅವರು ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹರಾಗಿದ್ದಾರೆ. ಬಾಡಿಗೆ ಕೃಷಿಕರು, ಗೇಣಿದಾರರು, ಬೆಳೆ ಪಾಲು ಕೃಷಿಕರನ್ನು ಒಳಗೊಂಡ ಸ್ವಸಹಾಯ ಸಂಘ ಅಥವಾ ಜಂಟಿ ಬಾಧಿತ ಗುಂಪುಗಳಿದ್ದರೆ ಅವುಗಳು ಸಹ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹತೆಯನ್ನು ಪಡೆದಿರುತ್ತವೆ. ಪಶುಸಂಗೋಪನೆ, ಒಳನಾಡು ಮೀನುಗಾರಿಕೆ ಮುಂತಾದ ಕೃಷಿಗೆ ಸಂಬಂಧಿಸಿದ ಚಟುವಟಿಕೆಗಳಿಗೆ ಒಳಪಡುವ ವ್ಯಕ್ತಿಗಳು ಕೂಡ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪಡೆಯಲು ಅರ್ಹರಾಗಿರುತ್ತಾರೆ. ಈ ಕಾರ್ಡ್ ಪಡೆಯಲು ಅರ್ಜಿದಾರರ ವಯಸ್ಸು 18 ವರ್ಷದಿಂದ

0: 75 ವರ್ಷಗಳ ಒಳಗಡೆ ಇರಬೇಕು. ಇದಿಷ್ಟು ಅರ್ಹತೆಯ ಬಗ್ಗೆ ಆಗಿದ್ದರೆ ಮಿತಿ ನಿರ್ಧರಿಸುವ ವಿಧಾನದ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಮೊದಲ ವರ್ಷಕ್ಕೆ ನೋಡಿ ಬೆಳೆಗೆ ಜಿಲ್ಲಾ ತಾಂತ್ರಿಕ ಸಮಿತಿ ನಿಗದಿಪಡಿಸಿರುವ ಮೊತ್ತ ಇಂಟು ಬೆಳೆಯಲು ಉದ್ದೇಶಿಸಿರುವ ಭೂಮಿ ಪ್ಲಸ್ ಈ ಮೊತ್ತದ 10% ಅಂದರೆ ಕಟಾವು ನಂತರದ ವೆಚ್ಚ ಮತ್ತು ಗೃಹ ಬಳಕೆ ವೆಚ್ಚಗಳಿಗೆ ಸಂಬಂಧಿಸಿ ಪ್ಲಸ್ ಅದೇ ಮೊತ್ತದ 20% ಅಂದರೆ ರಿಪೇರಿ ಕೃಷಿ ಸ್ವತ್ತುಗಳ ನಿರ್ವಹಣೆಗೆ ಸಂಬಂಧಿಸಿ ಅದು ಒಳಗೊಂಡಿರುತ್ತದೆ. ನಂತರದ ಪ್ರತಿ ವರ್ಷಕ್ಕೆ 5 ವರ್ಷಗಳವರೆಗೆ ಪ್ರತಿ ವರ್ಷದ ಮಿತಿಯ ಮೇಲೆ 10% ಹೆಚ್ಚುವರಿ ನೀಡಲಾಗುತ್ತದೆ. ಇದರ ಜೊತೆಗೆ ಅವಧಿ ಸಾಲದ ಮಿತಿಯನ್ನು ಬೇರೆದೇ ಆಗಿ ನೀಡಲಾಗುತ್ತದೆ. ಉದಾಹರಣೆಗೆ ಪಂಪ್ಸೆಟ್ ಅಥವಾ ಒಂದು ಹಸು ಕೊಳ್ಳಲು ಅದರ ಸಾಲದ ಪ್ರಮಾಣವನ್ನು ಬೇರೆಯದೇ ಆಗಿ ನಿರ್ಧರಿಸಲಾಗುತ್ತದೆ. ಹೀಗೆ ಅಲ್ಪಾವಧಿ ಸಾಲ ಅಂದರೆ ರಿವಾಲ್ವಿಂಗ್ ಕ್ಯಾಶ್ ಕ್ರೆಡಿಟ್ ರೂಪದಲ್ಲಿ ಕೊಡುವಂತಹದ್ದು ಮತ್ತು ದೀರ್ಘಾವಧಿ ಸಾಲಗಳ ಸಮ್ಮಿಳನ ಈ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಗಿದೆ. ಸಾಲದ ವಿತರಣೆಗಳ ಬಗ್ಗೆ ಹೇಳಬೇಕಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ನಲ್ಲಿನ ಒಂದು ಭಾಗ ರಿವಾಲ್ವಿಂಗ್ ಕ್ಯಾಶ್ ಕ್ರೆಡಿಟ್ ರೂಪದಲ್ಲಿ ಇರುವುದರಿಂದ ನೀಡಿದ ಮಿತಿಯಲ್ಲಿ ಹಣ ಪಡೆಯಲು ಮತ್ತು ತುಂಬಲು ಯಾವುದೇ ಮಿತಿ ಇರುವುದಿಲ್ಲ. ಕಾರ್ಡ್ ಧಾರಕರು ನೇರವಾಗಿ ಶಾಖೆಗೆ ಬಂದು ಅಥವಾ ಚೆಕ್ಬುಕ್ ಸೌಲಭ್ಯವನ್ನು ಬಳಸಿ ಅಥವಾ ಡೆಬಿಟ್ ಕಾರ್ಡ್ ಮೂಲಕ ಇಲ್ಲವೇ ವ್ಯವಹಾರ ಪ್ರತಿನಿಧಿಯ ಮೂಲಕ ಹೀಗೆ ಯಾವುದಾದರೂ ಒಂದು ವಿಧಾನದಲ್ಲಿ ಹಣವನ್ನು ಹಿಂಪಡೆಯಬಹುದು. ಪ್ರಸ್ತುತ ಬಹುತೇಕ ಬ್ಯಾಂಕುಗಳು ರೈತರಿಗಾಗಿ ರುಪೇ ಕಿಸಾನ್ ಕ್ರೆಡಿಟ್ ಕಾರ್ಡ್ಗಳನ್ನು ಪರಿಚಯಿಸಿವೆ. ಇದರಿಂದಾಗಿ ಹಣ ಪಡೆಯಲು ಬ್ಯಾಂಕಿನ ಸಮಯದಲ್ಲಿ ಸರಿಹೊಂದಿಸಿಕೊಂಡು ಶಾಖೆಗೆ ದೌಡಾಯಿಸಬೇಕಾದ ಪರಿಸ್ಥಿತಿ ರೈತ ಬಾಂಧವರಿಗೆ ತಪ್ಪಿದೆ ಮತ್ತು ಖರೀದಿಗೆ ಸಂಬಂಧಿಸಿ ಹಳ್ಳಿಯಿಂದ ನಗರಕ್ಕೆ ಆಗಮಿಸಬೇಕಾದಾಗ ದೊಡ್ಡ ಮೊತ್ತದ ಹಣವನ್ನು ತಮ್ಮೊಂದಿಗೆ ಇರಿಸಿಕೊಳ್ಳುವ ತಲೆಬಿಸಿ ಕೂಡ ಕಡಿಮೆಯಾಗಿದೆ. ಕಾರ್ಡಿನ ಸಿಂಧುತ್ವ ಮತ್ತು ನವೀಕರಣದ ಬಗ್ಗೆ ಹೇಳಬೇಕಂದ್ರೆ ಒಮ್ಮೆ ಎಲ್ಲಾ ಕಾಗದ ಪತ್ರಗಳನ್ನು ನೀಡಿ ಕಾರ್ಡ್ ಧಾರಕರಾದರೆ 5 ವರ್ಷಗಳವರೆಗೆ ನಿಶ್ಚಿಂತರಾಗಿರಬಹುದು. ಅಂದರೆ ಕಾರ್ಡಿನ ಸಿಂಧುತ್ವ 5 ವರ್ಷಗಳವರೆಗೆ ಮುಂದುವರಿಯುತ್ತದೆ. ಈ ಸಾಲದ ಯೋಜನೆಯ ಒಂದು ಭಾಗ ಅಲ್ಪಾವಧಿ ಸಾಲ ಅಂದರೆ ಬೆಳೆ ಸಾಲದ ರೂಪದಲ್ಲಿ ಇರುವುದರಿಂದ ಪ್ರತಿ ವರ್ಷ ಆ ಮೊತ್ತವನ್ನು ಮಾತ್ರ ಬಡ್ಡಿ ಸಮೇತ ತುಂಬಿ ನವೀಕರಣಕ್ಕೆ ಅರ್ಜಿ ಸಲ್ಲಿಸಬೇಕು. ಅವಧಿ ಸಾಲದ ಭಾಗವನ್ನು 5 ವರ್ಷದ ಕಂತುಗಳಲ್ಲಿ ತುಂಬಬೇಕಾಗುತ್ತದೆ. ಹಾಗಾದರೆ ಈ ಸಾಲವನ್ನು ಪಡೆಯಲು ನೀಡಬೇಕಾದಂತಹ ಕಾಗದ ಪತ್ರ ಮತ್ತು ಭದ್ರತೆಗಳ ಬಗ್ಗೆ ಸ್ವಲ್ಪ ತಿಳಿದುಕೊಳ್ಳೋಣ. ಬಹುತೇಕ ಎಲ್ಲಾ ಬ್ಯಾಂಕುಗಳು ನಾನು ಈಗ ಮುಂದೆ ಹೇಳುವ ಕಾಗದ ಪತ್ರಗಳನ್ನ ರೈತರಿಂದ ಅಪೇಕ್ಷಿಸುತ್ತವೆ. ಅಂದ್ರೆ ಖಾತಾ ಉತ್ತಾರ, ರೆಕಾರ್ಡ್ಸ್ ಆಫ್ ರೈಟ್ಸ್, ತಲಾಟಿ ಸರ್ಟಿಫಿಕೇಟ್, ಭೂಕಂದಾಯ ತುಂಬಿದ ರಸೀದಿ, ಸಾಲ ಇಲ್ಲದಿರುವ ಕುರಿತು ಪ್ರಮಾಣ ಪತ್ರ, ಮೂಲ ಹಕ್ಕು ಪತ್ರ, ಹಾತ್ ನಕಾಶೆ ಅಂತ ಹೇಳಿ ಏನು ನಾವು ಕರಿತೇವೆ ಅಂದ್ರೆ ಭೂಮಿಯ ಐ ಸ್ಕೆಚ್ ಮ್ಯಾಪ್, ಜಂಟಿ ಒಡೆತನದಲ್ಲಿದ್ದರೆ ಸೂಕ್ತ ಹಿಸ್ಸಾ ಸರ್ಟಿಫಿಕೇಟ್, ಎನ್ಕಮರೆನ್ಸ್ ಸರ್ಟಿಫಿಕೇಟ್. ಅವಧಿ ಸಾಲದ ಭಾಗಕ್ಕೆ ಖರೀದಿ ಮಾಡಲಿಚ್ಛಿಸಿರುವ ಸಾಮಗ್ರಿಯ ಕೊಟೇಶನ್ ಮತ್ತು ತೋರಾಧಾರ ಅಡಮಾನವನ್ನು ನೀಡಬೇಕಾಗುತ್ತದೆ. ಸಾಮಾನ್ಯವಾಗಿ ಬ್ಯಾಂಕುಗಳು 1,60,000 ಬೆಳೆಗಳ ಮೇಲೆ ಯಾವುದೇ ತೃತೀಯ ಭದ್ರತೆ ಅಥವಾ ಜಾಮೀನುಗಳನ್ನು ಪಡೆಯುವುದಿಲ್ಲ, ಅಂದರೆ ತೋರಾಧಾರ ಮಾತ್ರ, ಅಂದರೆ ಬೆಳೆಗಳ ಹೈಪೋಥಿಕೇಶನ್ ಅಂತ ಕರಿತೇವೆ. 1,60,000 ಮೇಲ್ಪಟ್ಟರೆ, 2 ಲಕ್ಷದ ಒಳಗೆ ಇದ್ದರೆ ಭೂಮಿಯ ಮೇಲೆ ಭೋಜ ಮಾಡಬೇಕಾಗ್ತದೆ. 2.5 ಲಕ್ಷ ಮಿಕ್ಕುತ್ತಿದ್ದರೆ ಅದಕ್ಕೆ ಜಾಮೀನು, ಕಾನೂನು ಸಲಹೆ ಮತ್ತು ಭೂಮಿಯನ್ನ ಅಡಮಾನ ಮಾಡಬೇಕಾಗ್ತದೆ. ಫಲಾನುಭವಿಗಳಿಗೆ ಅತಿ ಕಡಿಮೆ ದರದಲ್ಲಿ ಅಪಘಾತ ವಿಮಾ ಸೌಲಭ್ಯಗಳನ್ನು ಕೂಡ ನೀಡಲಾಗುತ್ತದೆ. ಔಷಧಿ ಸಸ್ಯ ಮತ್ತು ತರಕಾರಿ ಬೆಳೆಯನ್ನ ಬೆಳೆಯಲು ಕೂಡ ಕಾರ್ಡನ್ನು ಕೊಡ್ತಾರೋ ಎನ್ನುವಂತ ಒಂದು ಸಂಶಯ ಕೂಡ ರೈತರಲ್ಲಿರುತ್ತೆ. ಔಷಧಿ ಸಸ್ಯ ಮತ್ತು ತರಕಾರಿ ಬೆಳೆ ಇತ್ತೀಚಿನ ದಿನಗಳಲ್ಲಿ ಬಹಳ ಮಹತ್ವ ಪಡೆಯುತ್ತಾ ಇದೆ. ಆ ಕೃಷಿ ಲಾಭದಾಯಕವೂ ಆಗಿದೆ. ಅಂತಹ ಬೆಳೆ ಬೆಳೆಯುವ ಹಾಗೂ ಉಳಿದ ಅಭಿವೃದ್ಧಿ ಕಾರ್ಯಕ್ಕೆ ಬೇಕಾಗುವ ವೆಚ್ಚಗಳನ್ನು ಗಣನೆಗೆ ತೆಗೆದುಕೊಂಡು ಕಿಸಾನ್ ಕ್ರೆಡಿಟ್ ಕಾರ್ಡ್ ಅಡಿಯಲ್ಲಿ ಬೇಕಾದ ಸಾಲದ ಮಿತಿಯನ್ನು ಈ ವಿಷಯಕ್ಕೂ ಸಂಬಂಧಪಟ್ಟು ಪಡೆದುಕೊಳ್ಳಬಹುದಾಗಿದೆ. ಹಾಗಾದರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಆಫ್ಲೈನ್ ಅಪ್ಲಿಕೇಶನ್ ಪ್ರಕ್ರಿಯೆಯಲ್ಲಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆಯಲ್ಲಿ ಅರ್ಜಿ ಸಲ್ಲಿಸುವಾಗ ನಿಮ್ಮ ಎಲ್ಲಾ ಅಗತ್ಯ ದಾಖಲೆಗಳೊಂದಿಗೆ ನೀವು ಖಾತೆ ಹೊಂದಿರುವ ಹತ್ತಿರದ ಯಾವುದೇ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ಬಗ್ಗೆ ವಿಚಾರಿಸಿ ಅರ್ಜಿ ನಮೂನೆಯನ್ನು ಪಡೆದುಕೊಳ್ಳಬೇಕು. ಕಿಸಾನ್ ಕ್ರೆಡಿಟ್ ಕಾರ್ಡ್ ಯೋಜನೆ ರೈತರಿಗೆ ಒಂದೇ ವೇದಿಕೆಯಡಿ ಅತ್ಯಂತ ಪಾರದರ್ಶಕ ಬ್ಯಾಂಕಿಂಗ್ ವ್ಯವಸ್ಥೆಯ ಮೂಲಕ ಸಾಕಷ್ಟು ತೊಂದರೆ ಮುಕ್ತ ಮತ್ತು ಸಕಾಲಿಕ ಸಾಲ ಸಹಾಯವನ್ನು ಒದಗಿಸುವ ಒಂದು ಯೋಜನೆಯಾಗಿದೆ.
1: ಇದುವರೆಗೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಕುರಿತು ಉಲ್ಲಾಸ್ ಗುಣಗಾ ಅವರಿಂದ ಮಾಹಿತಿ ಕೇಳಿದ್ರಿ.
2: ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಕುರಿತ ಕಾರ್ಯಕ್ರಮ ಇದುವರೆಗೆ ಪ್ರಸಾರವಾಯಿತು. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
3: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಸಮಯ 1:10 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೌಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ವಾರ್ತೆಗಳ ವಿವರ: ಸಾಂವಿಧಾನಿಕ ಹಕ್ಕುಗಳಿಗೆ ಧಕ್ಕೆಯಾದಾಗ ಅಥವಾ ಅವುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ ಎಂದು ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ರಾಷ್ಟ್ರೀಯ ಮಾನವ ಹಕ್ಕುಗಳ ಆಯೋಗ ಎನ್ಎಚ್ಆರ್ಸಿಯ 33 ಸಂಸ್ಥಾಪನಾ ದಿನಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ದೇಶದ ಸಂವಿಧಾನ ಪ್ರತಿಯೊಬ್ಬ ಪ್ರಜೆಗೂ ಘನತೆ, ಸಮಾನತೆ, ಸ್ವಾತಂತ್ರ್ಯ ಮತ್ತು ನ್ಯಾಯದ ಭರವಸೆಗಳನ್ನು ನೀಡಿದೆ. ಮಾನವ ಹಕ್ಕುಗಳ ಆಯೋಗಗಳು ಸಾರ್ವಜನಿಕರ ದೂರುಗಳನ್ನು ಕೂಲಂಕುಷವಾಗಿ ತನಿಖೆ ನಡೆಸಿ ವ್ಯವಸ್ಥೆಯಲ್ಲಿನ ಲೋಪದೋಷಗಳನ್ನು ಗುರುತಿಸಬೇಕು ಎಂದರು. ಸೂಕ್ತ ಆರೋಗ್ಯ ರಕ್ಷಣೆ, ಆಹಾರ, ವಸತಿ, ಜೀವನೋಪಾಯ ಮತ್ತು ಸ್ವಚ್ಛ ಪರಿಸರವನ್ನು ಪಡೆಯುವುದು ಮಾನವ ಹಕ್ಕುಗಳ ಪ್ರಮುಖ ಭಾಗವಾಗಿದೆ. ಕಳೆದ 33 ವರ್ಷಗಳಲ್ಲಿ ಎನ್ಎಚ್ಆರ್ಸಿ 24 ಹೆಚ್ಚು ಪ್ರಕರಣಗಳನ್ನು ದಾಖಲಿಸಿಕೊಂಡು 98% ಅಧಿಕ ವಿಲೇವಾರಿ ದರದೊಂದಿಗೆ 23 ಅಧಿಕ ಪ್ರಕರಣಗಳನ್ನು ಯಶಸ್ವಿಯಾಗಿ ಪರಿಹರಿಸಿರುವುದು ಶ್ಲಾಘನೀಯ ಎಂದರು. ಇಂದಿನ ಜಾಗತಿಕ ಪರಿಸ್ಥಿತಿಯಲ್ಲಿ ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಬದಲಿಗೆ ವಿಶ್ವದ ಶಾಂತಿ, ಭದ್ರತೆ ಮತ್ತು ಸಮೃದ್ಧಿಗಾಗಿ ಅದೊಂದು ಕಾರ್ಯತಂತ್ರದ ಅಗತ್ಯತೆಯಾಗಿದೆ ಎಂದು ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ 66 ರಾಷ್ಟ್ರೀಯ ರಕ್ಷಣಾ ಕಾಲೇಜಿನ ಕಾರ್ಯಕ್ರಮವನ್ನುದ್ದೇಶಿಸಿ ಮಾತನಾಡಿದ ಅವರು, ಹವಾಮಾನ ವೈಪರೀತ್ಯ ಮತ್ತು ಭಯೋತ್ಪಾದನೆಯಂತಹ ಜಾಗತಿಕ ಸಮಸ್ಯೆಗಳಿಗೆ ಸಾಮೂಹಿಕ ಪ್ರತಿಕ್ರಿಯೆ ಅತ್ಯಗತ್ಯ ಎಂದರು. ವಸುದೈವ ಕುಟುಂಬಕಂ ಎಂಬುದು ಭಾರತಕ್ಕೆ ಕೇವಲ ಘೋಷಣೆಯಲ್ಲ ಎಂದು ಬಣ್ಣಿಸಿದ ಉಪರಾಷ್ಟ್ರಪತಿಗಳು, ಜಗತ್ತಿನ ಯಾವುದೇ ರಾಷ್ಟ್ರದಲ್ಲಿ ವಿಪತ್ತು ಸಂಭವಿಸಿದಾಗ ಮೊದಲು ಸ್ಪಂದಿಸುವ ದೇಶಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ ಎಂದು ತಿಳಿಸಿದರು. ಭಾರತವು ಇತರೆ ದೇಶಗಳ ಮೇಲೆ ಆಳ್ವಿಕೆ ನಡೆಸಲು ಅಥವಾ ಆಜ್ಞೆ ಮಾಡಲು ಅತ್ಯಂತ ಶಕ್ತಿಶಾಲಿ ರಾಷ್ಟವಾಗಲು ಬಯಸುವುದಿಲ್ಲ, ಬದಲಿಗೆ ಬೇರೆ ಯಾವ ದೇಶವೂ ಭಾರತಕ್ಕೆ ನಿಯಮಗಳನ್ನು ಹೇರದಂತೆ ಭದ್ರಪಡಿಸಿಕೊಳ್ಳಲು ಬಲಶಾಲಿಯಾಗಲು ಬಯಸುತ್ತದೆ ಎಂದು ಅವರು ಸ್ಪಷ್ಟಪಡಿಸಿದರು. ನವರಾತ್ರಿಯ 2 ದಿನದ ಸಂದರ್ಭದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ದೇಶದ ಜನತೆಗೆ ಶುಭ ಕೋರಿದ್ದಾರೆ. ತಪಸ್ಸು, ತ್ಯಾಗ ಮತ್ತು ಸಂಕಲ್ಪದ ಪ್ರತೀಕವಾದ ತಾಯಿ ಬ್ರಹ್ಮಚಾರಿಣಿಯನ್ನು ನವರಾತ್ರಿಯ 2 ದಿನದಂದು ಪೂಜಿಸಲಾಗುತ್ತದೆ ಎಂದು ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ತಿಳಿಸಿದ್ದಾರೆ. ದೇವಿ ಬ್ರಹ್ಮಚಾರಿಣಿಯ ಕೃಪೆಯಿಂದ ಎಲ್ಲರಿಗೂ ಧೈರ್ಯ ಮತ್ತು ಆತ್ಮಸಂಯಮ ಪ್ರಾಪ್ತವಾಗಲಿ ಎಂದು ಅವರು ಹಾರೈಸಿದ್ದಾರೆ. ಕೊಚ್ಚಿನ್ ಶಿಪ್ಯಾರ್ಡ್ ನಿರ್ಮಿಸಿರುವ 3 ಜಲಾಂತರ್ಗಾಮಿ ನಿಗ್ರಹ ಆಳವಿಲ್ಲದ ನೀರು ಯುದ್ಧ ನೌಕೆ ಮಾಂಗ್ರೋಲ್ ಮುಂಬೈನ ನೌಕಾನೆಲೆಯಲ್ಲಿ ಇಂದು ಭಾರತೀಯ ನೌಕಾಪಡೆಗೆ ಅಧಿಕೃತವಾಗಿ ಸೇರ್ಪಡೆಗೊಂಡಿದೆ. ಗುಜರಾತ್ನ ಜುನಾಗಢ್ ಜಿಲ್ಲೆಯ ಕರಾವಳಿ ಪಟ್ಟಣ ಮಾಂಗ್ರೋಲ್ನ ಹೆಸರನ್ನು ಇಡಲಾಗಿರುವ ಈ ನೌಕೆ 2004 ಸೇವೆ ಸಲ್ಲಿಸಿದ್ದ ಹಳೆಯ ಐಎನ್ಎಸ್ ಮಾಂಗ್ರೋಲ್ M85 ನೌಕೆಯ ಪರಂಪರೆಯನ್ನು ಮುಂದುವರಿಸಲಿದೆ. ಸೇರ್ಪಡೆ

0: ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವೈಸ್ ಅಡ್ಮಿರಲ್ ಸಂಜಯ್ ವಾತ್ಸಾಯನ್ ವಹಿಸಿದ್ದರು. ಆತ್ಮನಿರ್ಭರ್ ಭಾರತ ಯೋಜನೆಯಡಿ 80%+ ಸ್ವದೇಶಿ ತಂತ್ರಜ್ಞಾನ ಬಳಸಿ ನಿರ್ಮಿಸಲಾಗಿರುವ ಈ ನೌಕೆ ಕರಾವಳಿ ಮತ್ತು ಆಳವಿಲ್ಲದ ನೀರಿನಲ್ಲಿ ಜಲಾಂತರ್ಗಾಮಿ ಬೆದರಿಕೆಗಳನ್ನು ಮೆಟ್ಟಿ ನಿಲ್ಲಲು ಅತ್ಯಾಧುನಿಕ ಅಭಯ್ ಸೋನಾರ್, ಲಘು ಟಾರ್ಪಿಡೋ ಮತ್ತು ರಾಕೆಟ್ ಲಾಂಚರ್ಗಳನ್ನು ಹೊಂದಿದೆ. ಈ ನೌಕೆ ಕರಾವಳಿ ಭಾಗಗಳಲ್ಲಿ ನೌಕಾಪಡೆಯ ಜಲಾಂತರ್ಗಾಮಿ ನಿಗ್ರಹ ಮತ್ತು ಭದ್ರತಾ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಸುಪ್ರೀಂಕೋರ್ಟ್ನ ಬಾಗಿಲು ಎಲ್ಲರಿಗೂ ಮುಕ್ತವಾಗಿದ್ದು, ಸಾರ್ವಜನಿಕರು ಅಥವಾ ಯಾವುದೇ ಚುನಾಯಿತ ಸಂಸ್ಥೆಯ ಸದಸ್ಯರಿಂದ ಬರುವ ಅರ್ಜಿಯನ್ನು ಸ್ವಾಗತಿಸುವುದಾಗಿ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ತಿಳಿಸಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕರಿಗೂ ನ್ಯಾಯಾಲಯದ ಮೆಟ್ಟಿಲೇರುವ ಹಕ್ಕಿದೆ ಎಂದು ಹೇಳಿರುವ ಅವರು, ನಾಗರಿಕರ ಆತಂಕಗಳನ್ನು ಆಲಿಸಿ ಕಾನೂನಿನ ಅಡಿಯಲ್ಲಿ ಸಿಗಬೇಕಾದ ಸೂಕ್ತ ಪರಿಹಾರವನ್ನು ನ್ಯಾಯಾಲಯ ಒದಗಿಸಲಿದೆ ಎಂದು ಭರವಸೆ ನೀಡಿದ್ದಾರೆ. ಇದೇ ವೇಳೆ ಐಎನ್ಡಿಐ ಮೈತ್ರಿಕೂಟ ಭೇಟಿಗೆ ಕೋರಿರುವ ಮನವಿಗೆ ಪ್ರತಿಕ್ರಿಯಿಸಿರುವ ಅವರು, ತಮಗೆ ಭೇಟಿಗಾಗಿ ಕೋರಿ ನಿನ್ನೆ ಪತ್ರ ಬಂದಿದ್ದು ತಾವೇಕೆ ಭೇಟಿಯಾಗಲು ಅಸಾಧ್ಯ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅವರಿಗೆ ಉತ್ತರ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಸ್ವಚ್ಛ ಭಾರತ್ ಮಿಷನ್ ಕುರಿತಂತೆ ಆಕಾಶವಾಣಿಯೊಂದಿಗೆ ಭಾರತೀಯ ಸಾಂಖ್ಯಿಕ ಸಂಸ್ಥೆಯ ಹಿರಿಯ ಪ್ರಾಧ್ಯಾಪಕರಾದ ಡಾ ಎಂ ಕೃಷ್ಣಮೂರ್ತಿ ಮಾತನಾಡಿದ್ದಾರೆ.
4: ಈ ಸ್ವಚ್ಛ ಭಾರತ್ ಮಿಷನ್ನ ಮೂಲ ಉದ್ದೇಶ ಬಯಲು ಶೌಚಾಲಯವನ್ನು ನಿರ್ಮೂಲನೆ ಮಾಡತಕ್ಕದ್ದು. ಸ್ವಚ್ಛತೆ ಇದು ಕೇವಲ ಒಂದು ಸರ್ಕಾರಿ ಕಾರ್ಯಕ್ರಮವಲ್ಲ. ಎಲ್ಲೆಂದರಲ್ಲಿ ಕಸ ಎಸೆಯಬಾರದು, ಮನೆಯಲ್ಲೇ ತ್ಯಾಜ್ಯ ವಿಂಗಡಿಸಬೇಕು, ಸಾರ್ವಜನಿಕ ಶೌಚಾಲಯಗಳನ್ನು ಸ್ವಚ್ಛವಾಗಿ ಬಳಸಬೇಕು, ಪ್ಲಾಸ್ಟಿಕ್ ಬಳಕೆಯನ್ನು ಕಡಿಮೆ ಮಾಡಬೇಕು, ಮತ್ತು ನೀರನ್ನು ವ್ಯರ್ಥ ಮಾಡಬಾರದು, ಸ್ವಚ್ಛತಾ ಕಾರ್ಮಿಕರನ್ನು ಗೌರವಿಸಬೇಕು, ಮಕ್ಕಳಲ್ಲಿ ಸ್ವಚ್ಛತೆ ಬಗ್ಗೆ ಅಭ್ಯಾಸವನ್ನು ನೀವು ಮಾಡಿಸ್ಬೇಕು ಅವರಿಗೆ, ಮತ್ತು ಶಾಲಾ ಕಾಲೇಜುಗಳಲ್ಲಿ ಸ್ವಚ್ಛತವನ್ನು ಜಾಗೃತಿ ಮೂಡಿಸಬೇಕು.
0: ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯ ಒಬಾಕ್ ಸಮೀಪ ಗುಹರೆ ಬಳಿ ವಲಸಿಗರನ್ನು ಒತ್ತೊಯ್ಯುತ್ತಿದ್ದ ಜನನಿಬಿಡ ದೋಣಿಯೊಂದು ಮುಳುಗಿದ ಪರಿಣಾಮ 15 ಮಕ್ಕಳು ಸೇರಿದಂತೆ 139 ಮಂದಿ ಮೃತಪಟ್ಟಿದ್ದಾರೆ ಎಂದು ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆ ತಿಳಿಸಿದೆ. ಗುರುವಾರ ರಾತ್ರಿ ದೋಣಿಯು ಪ್ರಯಾಣ ಬೆಳೆಸಿದ ಕೆಲವೇ ಕ್ಷಣಗಳಲ್ಲಿ ದಡದ ಸಮೀಪದಲ್ಲೇ ಅಪಘಾತ ಸಂಭವಿಸಿದೆ. ದೋಣಿಯಲ್ಲಿ ಒಟ್ಟು 305 ವಲಸಿಗರು ಪ್ರಯಾಣಿಸುತ್ತಿದ್ದರು. ದುರಂತದಲ್ಲಿ ಬದುಕುಳಿದ ಇಥಿಯೋಪಿಯಾ ಮೂಲದ 80 ಜನರನ್ನು ರಕ್ಷಿಸಲಾಗಿದ್ದು, ಸ್ಥಳೀಯ ಆಡಳಿತ ಅವರನ್ನು ಒಬಾಕ್ನಲ್ಲಿರುವ ಅಂತಾರಾಷ್ಟ್ರೀಯ ವಲಸೆ ಸಂಸ್ಥೆಯ ರಕ್ಷಣಾ ಕೇಂದ್ರಕ್ಕೆ ಸ್ಥಳಾಂತರಿಸಿದೆ. ಶೋಧ ಮತ್ತು ರಕ್ಷಣಾ ಕಾರ್ಯಾಚರಣೆ ಮುಂದುವರೆದಿದ್ದು, ಇನ್ನು 84 ನಾಪತ್ತೆಯಾಗಿದ್ದಾರೆ. ಮೃತರ ಸಂಖ್ಯೆ ಏರುವ ಸಾಧ್ಯತೆ ಇದೆ ಎಂದು ಸಂಸ್ಥೆ ತಿಳಿಸಿದೆ. ಸಮಾಜವಾದಿ ಚಿಂತಕ ಮತ್ತು ಸ್ವಾತಂತ್ರ್ಯ ಹೋರಾಟಗಾರ ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಪುಣ್ಯಸ್ಮರಣೆಯ ದಿನವಾದ ಇಂದು ಅವರಿಗೆ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಗೌರವ ನಮನ ಸಲ್ಲಿಸಿದ್ದಾರೆ. ಡಾಕ್ಟರ್ ರಾಮ್ ಮನೋಹರ್ ಲೋಹಿಯಾ ಅವರ ಜೀವನವು ರಾಜಕೀಯ ಸಮಗ್ರತೆ, ಸಾಮಾಜಿಕ ನ್ಯಾಯ ಮತ್ತು ವಂಚಿತರ ಹಕ್ಕುಗಳಿಗಾಗಿ ನಡೆಸುವ ಹೋರಾಟಕ್ಕೆ ಸ್ಫೂರ್ತಿಯಾಗಿದೆ ಎಂದು ಸಚಿವರು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. 23 ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಪಂದ್ಯಾವಳಿಗೆ ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಚಾಲನೆ ದೊರೆಯುತ್ತಿದ್ದು, ಪಂದ್ಯಾವಳಿ ಇದೇ 18 ನಡೆಯಲಿದೆ. ಗ್ರೀಕೋ ರೋಮನ್ ಮಹಿಳಾ ಫ್ರೀಸ್ಟೈಲ್ ಮತ್ತು ಪುರುಷರ ಫ್ರೀಸ್ಟೈಲ್ ಎಂಬ 3

ಒಲಿಂಪಿಕ್ ಶೈಲಿಗಳ 30 ತೂಕ ವಿಭಾಗಗಳಲ್ಲಿ ಸೆಣಸಾಟ ನಡೆಸಲು ವಿಶ್ವಾದ್ಯಂತದ 600 ಅಧಿಕ ಯುವ ಕುಸ್ತಿಪಟುಗಳು ಆಗಮಿಸಿದ್ದಾರೆ. ಅಮೆರಿಕದ ನೆಲದಲ್ಲಿ ಇದೇ ಮೊದಲ ಬಾರಿಗೆ 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ ನಡೆಯುತ್ತಿರುವುದು ವಿಶೇಷವಾಗಿದೆ. ಮಹಿಳೆಯರು ಮತ್ತು ತೃತೀಯ ಲಿಂಗಿ ವ್ಯಕ್ತಿಗಳಿಗೆ ಸುರಕ್ಷಿತ, ಗೌರವಾನ್ವಿತ ಮತ್ತು ಸ್ವಾವಲಂಬಿ ಉದ್ಯೋಗಾವಕಾಶಗಳನ್ನು ಕಲ್ಪಿಸುವ ಉದ್ದೇಶದಿಂದ ದೆಹಲಿ ಸರ್ಕಾರ ದುರ್ಗಾ ಇ ಆಟೋ ಯೋಜನೆಯನ್ನು ಜಾರಿಗೆ ತರಲು ಮುಂದಾಗಿದೆ. ಈ ಯೋಜನೆಯು ರಾಷ್ಟ್ರ ರಾಜಧಾನಿಯಲ್ಲಿ ಹಸಿರು ಮತ್ತು ಎಲ್ಲರನ್ನೊಳಗೊಂಡ ಸಮಗ್ರ ಸಾರಿಗೆ ವ್ಯವಸ್ಥೆ ಉತ್ತೇಜಿಸಲಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸಾಂವಿಧಾನಿಕ ಹಕ್ಕುಗಳ ಉಲ್ಲಂಘನೆಯಾದಾಗ ನ್ಯಾಯಾಲಯಗಳ ಹಸ್ತಕ್ಷೇಪ ಅಗತ್ಯ, ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅಂತಾರಾಷ್ಟ್ರೀಯ ಸಹಕಾರ ಕೇವಲ ರಾಜತಾಂತ್ರಿಕ ಆಯ್ಕೆಯಲ್ಲ, ಕಾರ್ಯತಂತ್ರದ ಅಗತ್ಯತೆ, ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್. ಮುಂಬೈನಲ್ಲಿ ಜಲಾಂತರ್ಗಾಮಿ ನಿಗ್ರಹ ಬಲದ ಮಾಂಗ್ರೋಲ್ ಯುದ್ಧ ನೌಕೆ ಭಾರತೀಯ ನೌಕಾಪಡೆಗೆ ಸೇರ್ಪಡೆ. ಪೂರ್ವ ಆಫ್ರಿಕಾದ ಜಿಬೋಟಿ ಕರಾವಳಿಯಲ್ಲಿ ವಲಸಿಗರ ದೋಣಿ ದುರಂತ, 139 ಮಂದಿ ಸಾವು, ಹಲವರು ನಾಪತ್ತೆ. 23 ವರ್ಷದೊಳಗಿನವರ ವಿಶ್ವ ಕುಸ್ತಿ ಚಾಂಪಿಯನ್ಶಿಪ್ 2026 ಅಮೆರಿಕದ ಲಾಸ್ ವೇಗಾಸ್ನಲ್ಲಿ ಇಂದಿನಿಂದ ಆರಂಭ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 2:30.

ಇದು ಆಕಾಶವಾಣಿ ಬೆಂಗಳೂರು. 409.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ. ಚಿತ್ರಗೀತೆಗಳು ಇದೀಗ. ಉದಿತ್ ನಾರಾಯಣ್ ಮತ್ತು ಸೌಮ್ಯ ರಾವ್ ಅವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಬಿಂದಾಸ್ ಚಿತ್ರದ ಹಾಡು. ಸಾಹಿತ್ಯ ಕವಿರಾಜ್, ಸಂಗೀತ ಗುರು ಕಿರಣ್.

ಬಿಂದಾಸ್ ಕೂಗ್ಲಿ ಚಿತ್ರದ ಈ ಒಂದು ಗೀತೆಗೆ ಧ್ವನಿ ಹಾಕಿದ್ದವರು ಅನುರಾಧ ಭಟ್ ಮತ್ತು ಚೇತನ್. ಕುನಾಲ್ ಗಾಂಜಬಾಲ ಮಹಾಲಕ್ಷ್ಮಿ ಅಯ್ಯರವರ ಕಂಠದಲ್ಲಿ ಮೂಡಿ ಬರ್ತಾ ಇದೆ ಬಿಂದಾಸ್ ಹುಡುಗಿ ಚಿತ್ರದ ಹಾಡು. ಸಾಹಿತ್ಯ ರಾಮ್ ನಾರಾಯಣ್,

ವಿದ್ಯಾಪತಿ ಚಿತ್ರದ ಈ ಒಂದು ಗೀತೆಗೆ ಧ್ವನಿಯಾಗಿದ್ದವರು ವಾಸುಕಿ ವೈಭವ್ ಮತ್ತು ಸುಪ್ರಿಯಾ ರಾಮ್. ಸುಜಿತ್ ವೆಂಕಟರಾಮಯ್ಯ ಅವರ ಗೀತ ರಚನೆ ಇದು. ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಾ. ಐಶ್ವರ್ಯ ರಂಗರಾಜನ್ ಹಾಡಿರುವ ಎಲ್ಲೋ ಜೋಗಪ್ಪ ನಿನ್ನ ಅರಮಾನೆ ಚಿತ್ರದ ಹಾಡು. ಪ್ರಮೋದ್ ಮರವಂತೆ ಅವರ ಸಾಹಿತ್ಯವಿದು. ಸಂಗೀತ ನಿರ್ದೇಶನ ಶಿವಪ್ರಸಾದ್.

ಶಮಿತಾ ಹಾಗೂ ಉದಿತ್ ನಾರಾಯಣ್ ಅವರು ಹಾಡಿದ ಮಸ್ತಿ ಚಿತ್ರದಿಂದ ಇದಾಗಿದೆ ಆಲಿಸಿದ್ರಿ. ಕೆ ಕಲ್ಯಾಣ್ ಅವರ ಸಾಹಿತ್ಯವಿದು, ಗುರುಕಿರಣ್ ಅವರ ಸಂಗೀತ. ಮೀರಾ ಮಾಧವ ರಾಘವ ಈ ಚಿತ್ರದ ಹಾಡು ಇನ್ನೀಗ ಮುಡಿ ಬರ್ತಾ ಇದೆ ರಾಜೇಶ್ ಕೃಷ್ಣನ್ ಮತ್ತು ಅನುರಾಧ ಭಟ್ ಅವರ ಕಂಠದಲ್ಲಿ. ಗೀತೆಯನ್ನ ಬರೆದು ಸಂಗೀತ ಸಂಯೋಜನೆ ಮಾಡಿದ್ದಾರೆ ಹಂಸಲೇಖಾ.

ಮಿಲನ ಚಿತ್ರದ ಹಾಡು ಇನ್ನೀಗ ಮುಡಿ ಬರ್ತಾ ಇದೆ ಕುನಾಲ್ ಗಾಂಜಾವಾಲ ಅವರ ಕಂಠದಲ್ಲಿ. ಜಯಂತ್ ಕಾಕಿಣಿಯವರ ಈ ಒಂದು ರಚನೆಗೆ ಮನೋಮೂರ್ತಿಯವರ ಸಂಗೀತ ನಿರ್ದೇಶನ ಇದೆ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು: ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ. ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ ಮೂರನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ. ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ ವಿಜಯವಾಡದಲ್ಲಿ

0: ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ ಮೂರನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ, ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿಪಡಿಸುವಂತೆ ಕಬ್ಬು ಬೆಳೆಗಾರರು 54 ರೈತ ಮುಖಂಡರೊಂದಿಗೆ ನವದೆಹಲಿಗೆ ತೆರಳಿದ್ದಾರೆ. ಇಂದು ಸಂಜೆ ನವದೆಹಲಿಯ ಕೃಷಿ ಭವನದಲ್ಲಿ ನಡೆಯಲಿರುವ ಕೇಂದ್ರ ಸಚಿವರ ಉನ್ನತ ಮಟ್ಟದ ಸಭೆಯಲ್ಲಿ ತಮ್ಮ ಬೇಡಿಕೆಗಳ ಬಗ್ಗೆ ಸಮಾಲೋಚಿಸಿ ಮನವರಿಕೆ ಮಾಡಲಿದ್ದಾರೆ. ಕೇಂದ್ರ ಸರ್ಕಾರದ ಆಹ್ವಾನದ ಮೇರೆಗೆ ನವದೆಹಲಿಗೆ ತೆರಳುತ್ತಿರುವ ರೈತ ಮುಖಂಡರ ನಿಯೋಗದಲ್ಲಿ ಬೆಳಗಾವಿ, ಹಾವೇರಿ, ವಿಜಯಪುರ, ಕೊಪ್ಪಳ, ರಾಯಚೂರು, ಮೈಸೂರು, ಮಂಡ್ಯ, ಉತ್ತರ ಕನ್ನಡ, ಹುಬ್ಬಳ್ಳಿ, ಕಲಬುರಗಿ, ಗದಗ, ಶಿವಮೊಗ್ಗ, ಬಾಗಲಕೋಟೆ, ಮಹಾರಾಷ್ಟದ ಪುಣೆ, ಕೊರೆಗಾಂವ್, ಕೊಲ್ಲಾಪುರ ಜಿಲ್ಲೆಗಳ 54 ರೈತರು ಸಭೆಯಲ್ಲಿ ಭಾಗವಹಿಸಲಿದ್ದಾರೆ. ಬೆಳಗಾವಿ ಜಿಲ್ಲಾಧಿಕಾರಿ ಮೊಹಮ್ಮದ್ ರೋಷನ್ ಆಯ್ದ ರೈತರ ಪಟ್ಟಿ ಬಿಡುಗಡೆ ಮಾಡಿದ್ದು ಕೇಂದ್ರ ಸಚಿವರ ಸಭೆಯಲ್ಲಿ ಭಾಗವಹಿಸಲು ಸೂಚಿಸಲಾಗಿದೆ. ಈ ಹಿಂದೆ ಹುಬ್ಬಳ್ಳಿಯಲ್ಲಿ ನಡೆದ ಹೋರಾಟದ ಸಂದರ್ಭದಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಬ್ಬು ಬೆಳೆಗಾರರು ನವದೆಹಲಿಗೆ ಆಗಮಿಸಿ ಅಧಿಕಾರಿಗಳೊಂದಿಗೆ ಚರ್ಚೆ ನಡೆಸುವಂತೆ ಆಹ್ವಾನ ನೀಡಿದ್ದರು. ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಮಳೆ ಕೈಕೊಟ್ಟಿರುವ ಹಿನ್ನೆಲೆಯಲ್ಲಿ ಭೀಕರ ಬರಗಾಲ ತಲೆದೋರಿದೆ. ಕೊಳವೆ ಬಾವಿಗಳಲ್ಲಿ ನೀರಿನ ಮಟ್ಟ ಸಂಪೂರ್ಣ ಕುಸಿದಿದ್ದು ರೈತ ಸಮುದಾಯ ಕಂಗಾಲಾಗಿದೆ. ಜಿಲ್ಲೆಯ ಚಳ್ಳಕೆರೆ ತಾಲೂಕಿನ ಬೇಡರೆಡ್ಡಿಹಳ್ಳಿ ಗ್ರಾಮದಲ್ಲಿ ರೈತರೊಬ್ಬರು ಕೊಳವೆ ಬಾವಿಯಲ್ಲಿ ನೀರಿನ ಕೊರತೆ ಉಂಟಾದ ಕಾರಣ ಸಾವಿರಾರು ರೂಪಾಯಿ ಬಂಡವಾಳ ಹೂಡಿ ಬೆಳೆದಿದ್ದ ಈರುಳ್ಳಿ ಸಸಿಗಳನ್ನು ಟ್ರ್ಯಾಕ್ಟರ್ ಮೂಲಕ ನಾಶಪಡಿಸಿದ್ದಾರೆ. ಚಳ್ಳಕೆರೆ ಹಾಗೂ ಮೊಳಕಾಲ್ಮೂರು ಭಾಗದಲ್ಲಿ ಶೇಂಗಾ ಬೆಳೆ ಹೂಕಟ್ಟುವ ಮುನ್ನವೇ ಬಾಡಿ ಹೋಗಿದೆ. ಶೇಂಗಾ ಬೆಳೆಗೆ ಪರ್ಯಾಯವಾಗಿ ತೊಗರಿ ಬಿತ್ತನೆ ಮಾಡಿದ್ದ ರೈತರಿಗೂ ಬರದ ಬಿಸಿ ತಟ್ಟಿದ್ದು ಮಳೆ ಕೊರತೆಯಿಂದ ತೊಗರಿ ಬೆಳೆ ರೋಗಕ್ಕೆ ತುತ್ತಾಗುತ್ತಿದೆ. ಸಾಲ ಮಾಡಿ ಬೆಳೆ ಬೆಳೆಯಲು ಮುಂದಾಗಿದ್ದ ಈ ಭಾಗದ ರೈತರು ದಿಢೀರ್ ಕೊಳವೆ ಬಾವಿ ನೀರು ಸ್ಥಗಿತಗೊಂಡಿರುವುದರಿಂದ ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಸರ್ಕಾರ ಕೂಡಲೇ ಜಿಲ್ಲೆಗೆ ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡಬೇಕೆಂದು ರೈತರು ಒತ್ತಾಯಿಸಿದ್ದಾರೆ. ಈ ಬಾರಿಯ ವಿಶ್ವವಿಖ್ಯಾತ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ದೊರೆತಿದ್ದು ಈ ನಡುವೆ ಇಂದು ಜಂಬೂಸವಾರಿ ಮೆರವಣಿಗೆಯಲ್ಲಿ ಪಾಲ್ಗೊಳ್ಳುವ ಗಜಪಡೆ ಮತ್ತು ಕುದುರೆಗಳಿಗೆ ಮೂರನೇ ಹಂತದ ಕುಶಾಲತೋಪು ಸಿಡಿಸುವ ತಾಲೀಮು ಯಶಸ್ವಿಯಾಗಿ ನಡೆಯಿತು. ಸಿಡಿಮದ್ದು ತಾಲೀಮಿನಲ್ಲಿ 11 ಆನೆಗಳು, 43 ಕುದುರೆಗಳು ಭಾಗಿಯಾಗಿದ್ದವು. ಆದರೆ ಏಕಲವ್ಯ, ಶ್ರೀಕಂಠ ಆನೆಗಳು ಅರಮನೆ ಪೂಜೆಯಲ್ಲಿ ಭಾಗಿಯಾದ ಹಿನ್ನೆಲೆಯಲ್ಲಿ ಸಿಡಿಮದ್ದು ಸಿಡಿಸುವ ತಾಲೀಮಿಗೆ ಗೈರಾಗಿದ್ದವು. ಸಿಡಿಮದ್ದು ತಾಲೀಮಿನಲ್ಲಿ ಅಭಿಮನ್ಯು, ಧನಂಜಯ, ಪ್ರಶಾಂತ, ಸುಗ್ರೀವ, ಶ್ರೀರಾಮ, ಗೋಪಿ, ಮಹೇಂದ್ರ, ಲಕ್ಷ್ಮಿ, ಚೈತ್ರ, ರೂಪ, ಕಾವೇರಿ ಆನೆಗಳು ಭಾಗಿಯಾಗಿದ್ದವು. 7 ಫಿರಂಗಿ ಗಾಡಿಗಳ ಮೂಲಕ 21 ಬಾರಿ ಕುಶಾಲತೋಪು ಸಿಡಿಸಲಾಯಿತು. ಈ ವೇಳೆ ಮಾತನಾಡಿದ ಹಿರಿಯ ಅರಣ್ಯಾಧಿಕಾರಿ ರವಿಶಂಕರ್, ದಸರಾದಲ್ಲಿ ಪಾಲ್ಗೊಂಡಿರುವ ಆನೆಗಳ ಆರೋಗ್ಯ ಉತ್ತಮವಾಗಿದ್ದು ಯಶಸ್ವಿ ಜಂಬೂ ಸವಾರಿಗೆ ಗಜಪಡೆಗೆ ಬೇಕಾದ ಎಲ್ಲ ತರಬೇತಿ ತಾಲೀಮುಗಳು ಯಶಸ್ವಿಯಾಗಿ ನಡೆಯುತ್ತಿದೆ. ಜಂಬೂ ಸವಾರಿಯ 3 ದಿನಗಳ ಮುನ್ನ ಚಿನ್ನದ ಅಂಬಾರಿ ಹೊರುವ ಆನೆಯ ಆಯ್ಕೆ ಪ್ರಕ್ರಿಯೆ ನಡೆಯಲಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಶ್ರೀರಂಗಪಟ್ಟಣದಲ್ಲಿ ನಡೆಯುವ ದಸರಾ ಮಹೋತ್ಸವಕ್ಕೆ ಧನಂಜಯ, ಲಕ್ಷ್ಮಿ ಹಾಗೂ ರೂಪ ಆನೆಗಳನ್ನು ಆಯ್ಕೆ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ವಿಶ್ವವಿಖ್ಯಾತ ನಾಡಹಬ್ಬ ಮೈಸೂರು ದಸರಾ ಮಹೋತ್ಸವಕ್ಕೆ ಚಾಲನೆ ನೀಡಿದ ಕೊಪ್ಪಳದ ಗವಿಮಠದ ಶ್ರೀ ಅಭಿನವ ಗವಿಸಿದ್ದೇಶ್ವರ ಸ್ವಾಮೀಜಿ ಇಂದು ದಸರಾ ಪುಸ್ತಕ ಮೇಳದಲ್ಲಿ ವಿವಿಧ ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಮೈದಾನದಲ್ಲಿ ಇದೇ 20ರವರೆಗೆ ಕನ್ನಡ ಪುಸ್ತಕಗಳ ರಿಯಾಯಿತಿ ಮಾರಾಟ ಮೇಳ ಆಯೋಜಿಸಲಾಗಿದೆ. ಇಂದು ದಸರಾ ಪುಸ್ತಕ ಮೇಳದ ಮಳಿಗೆಗಳಿಗೆ ಭೇಟಿ ನೀಡಿದ ಅವರು ಹಲವಾರು ಪುಸ್ತಕಗಳನ್ನು ವೀಕ್ಷಣೆ ಮಾಡಿದರು. ಸುಮಾರು 1 ಗಂಟೆಗೂ ಅಧಿಕ ಸಮಯವನ್ನು ಪುಸ್ತಕ ಮೇಳದಲ್ಲಿ ಕಳೆದ ಸ್ವಾಮೀಜಿ ಕೆಲವು ಪುಸ್ತಕಗಳ ಹೆಸರು ಮತ್ತು ಲೇಖಕರ ಹೆಸರನ್ನು ಸ್ವತಃ ತಮ್ಮ ನೋಟ್ ಪುಸ್ತಕದಲ್ಲಿ ಬರೆದುಕೊಂಡರು. ಸ್ವಾಮೀಜಿ ಅವರಿಗೆ ವಿವಿಧ ಪ್ರಕಾಶಕರು ತಮ್ಮ ಪ್ರಕಾಶನದಲ್ಲಿ ಮುದ್ರಣಗೊಂಡಿರುವ ಪುಸ್ತಕಗಳನ್ನು ನೀಡಿದರು. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶ ಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ರ

0: ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ದಾವಣಗೆರೆಯ ಗೃಹಿಣಿ ಗಾಯತ್ರಿ ಆಕಾಶವಾಣಿಯೊಂದಿಗೆ ಮಾತನಾಡಿ, ಸ್ವಚ್ಛ ಭಾರತ ಅಭಿಯಾನದಿಂದ ಬಸ್ ನಿಲ್ದಾಣಗಳು, ರೈಲ್ವೆ ನಿಲ್ದಾಣಗಳು ಸೇರಿದಂತೆ ಬಹುತೇಕ ಎಲ್ಲಾ ಪ್ರದೇಶಗಳಲ್ಲಿ ಸ್ವಚ್ಛತೆ ಕಂಡುಬರುತ್ತಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ.
1: ಈ ಹಿಂದೆ ನಾವು ನೋಡ್ತಾ ಇದ್ದಾಗೆ ಬಸ್ ಸ್ಟ್ಯಾಂಡು ಮತ್ತು ರೈಲ್ವೆ ಸ್ಟೇಷನ್ ಪ್ರವಾಸಿ ತಾಣಗಳಲ್ಲಿ ತುಂಬಾ ಗಲೀಜು ವಾತಾವರಣ ಕಾಣಿಸ್ತಾ ಇತ್ತು. ಇವಾಗ ಬಹಳ ಸುಂದರ ವಾತಾವರಣ ಕಾಣಿಸ್ತಾ ಇದೆ. ಇದೆಲ್ಲ ಸ್ವಚ್ಛ ಭಾರತ್ ಒಳ್ಳೆ ಕೆಲಸ ಮಾಡಿದೆ. ಮೊದಲು ಬಯಲಲ್ಲಿ ಶೌಚಾಲಯವನ್ನು ಮಾಡ್ತಾ ಇದ್ರು, ಇವಾಗ ಗ್ರಾಮೀಣ ಪ್ರದೇಶಗಳಲ್ಲೂ ಕೂಡ ಶೌಚಾಲಯಗಳು ನಿರ್ಮಾಣ ಆಗಿದ್ದರಿಂದ ಸಾಂಕ್ರಾಮಿಕ ರೋಗಗಳ ಹರಡಿಕೆಯನ್ನು ತಡೆಗಟ್ಟಿದೆ.
0: ಮಡಿಕೇರಿಯಲ್ಲಿ ಜನೋತ್ಸವ ದಸರಾ ಕಳೆಗಟ್ಟುತ್ತಿದ್ದು ಇಂದು ಸಂಜೆಯಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಚಾಲನೆ ದೊರೆಯಲಿದೆ. 10 ದಿನಗಳ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಡಿಕೇರಿ ಶಾಸಕ ಡಾ ಮಂತರ್ಗೌಡ ಉದ್ಘಾಟಿಸಲಿದ್ದಾರೆ. ನಾಳೆ ಸಂಜೆ 3ನೇ ವರ್ಷದ ಕಾಫಿ ದಸರಾ ಅಂಗವಾಗಿ 54 ಮಳಿಗೆಗಳಲ್ಲಿ ಕಾಫಿಯ ವೈವಿಧ್ಯತೆಯ ಪ್ರದರ್ಶನಕ್ಕೆ ಚಾಲನೆ ದೊರಕಲಿದೆ. ಕಾಫಿ ದಸರಾದೊಂದಿಗೆ ಕವಿಗೋಷ್ಠಿ, ಕ್ರೀಡಾಕೂಟ, ಜಾನಪದ ದಸರಾ, ಮಕ್ಕಳ ದಸರಾ, ಯುವ ದಸರಾ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಸಾರ್ವಜನಿಕರ ಆರೋಗ್ಯದ ಹಿತದೃಷ್ಟಿಯಿಂದ ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ದಾವಣಗೆರೆ ಜಿಲ್ಲೆಯಾದ್ಯಂತ ನಡೆಸಿದ ತಪಾಸಣೆ ವೇಳೆ ವಿವಿಧೆಡೆಯಿಂದ ಒಟ್ಟು 84 ಆಹಾರ ಮಾದರಿಗಳನ್ನು ಪರೀಕ್ಷೆಗಾಗಿ ಸಂಗ್ರಹಿಸಲಾಗಿದೆ ಎಂದು ಜಿಲ್ಲಾ ಅಂಕಿತ ಅಧಿಕಾರಿ ಡಾ ಜಿಎಸ್ ನಾಗರಾಜ್ ತಿಳಿಸಿದ್ದಾರೆ. ದಾವಣಗೆರೆಯಲ್ಲಿ 27 ಆಹಾರ ಮಾದರಿಗಳು, ಹೊನ್ನಾಳಿ 19, ಚನ್ನಗಿರಿ 18, ಹರಿಹರ 12, ಜಗಳೂರಿನಲ್ಲಿ 8 ಆಹಾರ ಮಾದರಿ ಸೇರಿದಂತೆ ಒಟ್ಟು 84 ಮಾದರಿ ಸಂಗ್ರಹಿಸಿ ಪರೀಕ್ಷೆಗೆ ಕಳುಹಿಸಲಾಗಿದೆ. ನೈರ್ಮಲ್ಯ ಕಾಯ್ದುಕೊಳ್ಳದವರಿಗೆ ನೋಟಿಸ್ ಜಾರಿಗೊಳಿಸಲಾಗಿದೆ ಎಂದು ಡಾ ನಾಗರಾಜ್ ತಿಳಿಸಿದ್ದಾರೆ. ಜಪಾನ್ನಲ್ಲಿ ಇದೇ 14 ಪ್ರಾರಂಭವಾಗಲಿರುವ ಪ್ರತಿಷ್ಠಿತ ಪ್ಯಾರಾ ಏಷ್ಯನ್ ಗೇಮ್ಸ್ನ 10 ಮೀಟರ್ ಏರ್ ರೈಫಲ್ ಸ್ಟ್ಯಾಂಡಿಂಗ್ ವಿಭಾಗದಲ್ಲಿ ಧಾರವಾಡ ಜಿಲ್ಲೆಯ ಕಲಘಟಗಿ ತಾಲೂಕಿನ ಕುರುವಿನಕೊಪ್ಪ ಗ್ರಾಮದ ಪ್ಯಾರಾ ಶೂಟರ್ ರಾಕೇಶ್ ನೆಡಗುಂದಿ ಭಾಗಿಯಾಗಲಿದ್ದಾರೆ. ಕಳೆದ 5 ವರ್ಷಗಳಿಂದ ಶೂಟಿಂಗ್ ಕ್ರೀಡೆಯಲ್ಲಿ ಕಠಿಣ ಅಭ್ಯಾಸ ಮತ್ತು ಶ್ರಮ ವಹಿಸಿರುವ ರಾಕೇಶ್ ಈಗಾಗಲೇ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಮಟ್ಟದ ಹಲವು ಸ್ಪರ್ಧೆಗಳಲ್ಲಿ ಪದಕಗಳನ್ನು ಗೆದ್ದು ಪ್ಯಾರಾ ನ್ಯಾಷನಲ್ ಟೀಮ್ನ ಖಾಯಂ ಸದಸ್ಯರಾಗಿದ್ದಾರೆ. ಆಂಧ್ರಪ್ರದೇಶದ ವಿಜಯವಾಡದಲ್ಲಿ ನಡೆಯುತ್ತಿರುವ ಕರ್ನಾಟಕ ಮತ್ತು ಆಂಧ್ರಪ್ರದೇಶ ತಂಡಗಳ ನಡುವಿನ ರಣಜಿ ಟ್ರೋಫಿ ಕ್ರಿಕೆಟ್ ಪಂದ್ಯದಲ್ಲಿ ತಮ್ಮ ಮೊದಲನೇ ಇನ್ನಿಂಗ್ಸ್ ಆರಂಭಿಸಿರುವ ಆಂಧ್ರಪ್ರದೇಶ 2ನೇ ದಿನದಾಟದಲ್ಲಿಂದು 5 ವಿಕೆಟ್ನಷ್ಟಕ್ಕೆ 186 ರನ್ ಗಳಿಸಿ ಆಡುತ್ತಿದೆ. ಮೊದಲ ಇನ್ನಿಂಗ್ಸ್ನಲ್ಲಿ ಕರ್ನಾಟಕ 274 ರನ್ ಗಳಿಸಿದೆ. ಗದಗ ಜಿಲ್ಲೆಯಲ್ಲಿ 2026-27 ಸಾಲಿನ ಹಿಂಗಾರು ಹಂಗಾಮು ಆರಂಭವಾಗಿದೆ. ಜಿಲ್ಲೆಯ ಹಿಂಗಾರು ಹಂಗಾಮಿನ ಪ್ರಮುಖ ಬೆಳೆಗಳಾದ ಕಡಲೆ, ಜೋಳ, ಶೇಂಗಾ ಹಾಗೂ ಗೋಧಿ ಬಿತ್ತನೆ ಬೀಜಗಳನ್ನು ರೈತ ಸಂಪರ್ಕ ಕೇಂದ್ರ ಹಾಗೂ ಹೆಚ್ಚುವರಿ ಬೀಜ ವಿತರಣಾ ಕೇಂದ್ರಗಳ ಮುಖಾಂತರ ರಿಯಾಯಿತಿ ದರದಲ್ಲಿ ವಿತರಿಸಲು ಕ್ರಮ ಕೈಗೊಳ್ಳಲಾಗಿದೆ ಎಂದು ಜಿಲ್ಲಾ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕಿ ಚೇತನಾ ಪಾಟೀಲ್ ತಿಳಿಸಿದ್ದಾರೆ. ಜಿಲ್ಲೆಯ ಎಲ್ಲಾ ವರ್ಗದ ರೈತರಿಗೆ ಗರಿಷ್ಠ 5 ಎಕರೆ ಅಥವಾ ರೈತರ ಹಿಡುವಳಿಗೆ ಅನುಗುಣವಾಗಿ ಬಿತ್ತನೆ ಬೀಜ ವಿತರಿಸಲಾಗುತ್ತಿದೆ. ಜಿಲ್ಲೆಗೆ ಅವಶ್ಯವಿರುವ ವಿವಿಧ ಬೆಳೆಗಳ ಬಿತ್ತನೆ ಬೀಜಗಳನ್ನು ದಾಸ್ತಾನು ಮಾಡಿಕೊಳ್ಳಲಾಗಿದ್ದು ಯಾವುದೇ ಬೆಳೆಯ ಬಿತ್ತನೆ ಬೀಜದ ಕೊರತೆ ಇರುವುದಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಬ್ಬಿಗೆ ಸೂಕ್ತ ಬೆಲೆ ನಿಗದಿ ವಿಚಾರ ನವದೆಹಲಿಯಲ್ಲಿ ಇಂದು ಸಂಜೆ ಕೇಂದ್ರ ಸಚಿವರನ್ನು ಭೇಟಿಯಾಗಲಿರುವ ರಾಜ್ಯ ರೈತರ ನಿಯೋಗ. ಚಿತ್ರದುರ್ಗದಲ್ಲಿ ಭೀಕರ ಬರಗಾಲ, ವಿಶೇಷ ಪ್ಯಾಕೇಜ್ ಘೋಷಣೆ ಮಾಡುವಂತೆ ರೈತರ ಒತ್ತಾಯ. ದಸರಾ ಗಜಪಡೆಗೆ 3ನೇ ಹಂತದ ಫಿರಂಗಿ ತಾಲೀಮು ಯಶಸ್ವಿ, ಶ್ರೀರಂಗಪಟ್ಟಣ ದಸರಾಗೆ ಧನಂಜಯ ಆನೆ ಸಾರಥ್ಯ. ರಣಜಿ ಟ್ರೋಫಿ, ವಿಜಯವಾಡದಲ್ಲಿ ಕರ್ನಾಟಕ ಆಂಧ್ರಪ್ರದೇಶ ನಡುವಿನ ಪಂದ್ಯ ಪ್ರಗತಿಯಲ್ಲಿ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಸಂಜೆ 6:40
2: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಹಿಂದಿ ಪಾಠ ನಡೆಸಿಕೊಡುತ್ತಾರೆ ಇಂದು ಮಂಜುನಾಥ್.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವೋ ಬ್ಯಾಠೋ. ಆಜ್ ಹಮ್ ಲೋಕೋಕ್ತಿಯೋ ಕೆ ಬಾರೆ ಮೇ ಕುಚ್ ಸೀಖೆಂಗೆ.
1: ಲೋಕೋಕ್ತಿಯಾ ಅಂದ್ರೇನು?
2: ಲೋಕೋಕ್ತಿಯೋ ಅಂದರೆ ಗಾದೆಗಳಲ್ವಾ ಗುರುಜಿ, ಇಸ್ಸೆ ಅಂಗ್ರೇಜಿ ಮೇ ಪ್ರೋವರ್ಬ್ಸ್ ಕಹತೆ ಹೈ.
3: ಹಾ ಠೀಕ್ ಹೈ, ಲೋಕೋಕ್ತಿ ಕಾ ಅರ್ಥ ಹೈ ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದೋನ್ ಸೆ ಮಿಲ್ಕರ್ ಬನಾ ಹೈ. ಕಿಸಿ ಬಿ ಭಾಷಾ ಕೆ ಜ್ಞಾನ ಕೆ ಲಿಯೆ ಉಸ್ ಭಾಷಾ ಕೆ ವ್ಯಾಕರಣ ಕೋ ಜಾನನಾ ಅವಶ್ಯಕ ಹೋತಾ ಹೈ. ಇಸ್ಸೆ ಭಾಷಾ ಕಾ ಉಚಿತ್ ಪ್ರಯೋಗ ಕರ್ನಾ ಆತಾ ಹೈ. ಪಹಲೆ ಬಚ್ಚೆ ಪರಿವಾರ ಸೆ ಭಾಷಾ ಸೀಖತೆ ಹೈ. ಹಮಾರೆ ಸಂಸ್ಕೃತಿ ಮೇ ಬಡೆ ಲೋಕ್ ಬಾತ್ಚೀತ್ ಕರ್ತೆ ಸಮಯ ಸಾಮಾನ್ಯ ರೂಪ ಮೇ ಇನ್ ಲೋಕೋಕ್ತಿಯೋ ಕಾ ಪ್ರಯೋಗ ಕರ್ತೆ ಹೈ. ಇಸ್ ತರಹ ಸೆ ಬಚ್ಚೆ ಪಹಲೆ ಘರ್ ಮೇ ಬಾದ್ ಮೇ ಪಾಠಶಾಲಾ ಔರ್ ಸಮಾಜ ಸೆ ಸೀಖತೆ ಹೈ. ಇನ್ಕಾ ಪ್ರಯೋಗ ಸ್ವತಂತ್ರ ರೂಪ ಮೇ ಹೋತಾ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ನೆ ಪರ್ ಇನ್ಕಾ ರೂಪ ನಹೀ ಬದಲ್ತಾ.
2: ರೂಪ ನಹೀ ಬದಲ್ತಾ, ಇಸ್ಕಾ ಅರ್ಥ ಕ್ಯಾ ಹೈ ಗುರುಜಿ?
1: ಹಾ, ಮುಜೆ ಯಾದ್ ಹೈ, ಜೈಸೆ ಹಮ್ ಕನ್ನಡ ಭಾಷಾ ಮೇ ಕಹತೆ ಹೈ ವೈಸಾ ಹೀ ಹೋತಾ ಹೈ. ಜೈಸೆ ಕೈ ಕೆಸರಾದರೆ ಬಾಯಿ ಮೊಸರು, ಹಾಸಿಗೆ ಇದ್ದಷ್ಟು ಕಾಲು ಚಾಚು, ಇತ್ತದರಿ ಅತ್ತ ಪುಲಿ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು, ವೇದ ಸುಳ್ಳಾದರೂ ಗಾದೆ ಸುಳ್ಳಲ್ಲ, ಮಾತು ಬೆಳ್ಳಿ ಮೌನ ಬಂಗಾರ, ಅಲ್ಪವಿದ್ಯಾ ಮಹಾಗರ್ವಿ, ಕುರುಪಿ ಬಹು ಚೇಷ್ಟಿತ.
2: ಹಾ ಹಾ, ಗೊತ್ತಾಯ್ತು. ಚೋಟೆ ಮೂಫ್ ಬಡಿ ಬಾತ್ ಅಂದ್ರೆ ಯೋಗ್ಯತಾ ಸೆ ಅಧಿಕ ಬಾತೆ ಕರ್ನಾ, ಮೂಫ್ ಮೇ ರಾಮ ನಾಮ ಬಗಲ್ ಮೇ ಚೂರಿ, ಊಪರ್ ಸೆ ಸಜ್ಜನ್ತಾ ಭೀತರ್ ಸೆ ಕಪಟಿ, ಅಧ ಝಲ್ ಗಗರಿ ಚಲ್ ಕರ್ ಜಾಯೆ, ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ.
3: ಹಾ, ಲೋಕೋಕ್ತಿಯಾ ನೀತಿಪೂರ್ವಕ ಶಿಕ್ಷಾಪ್ರದ ಏವಂ ವ್ಯಂಗ್ಯಪೂರ್ಣ ಹೋತಿ ಹೈ. ಇನ್ಕೆ ಪ್ರಯೋಗ ಸೆ ವಾಕ್ಯ ಅಧಿಕ ಪ್ರಭಾವಶಾಲಿ ಔರ್ ಭಾಷಾ ಚಮತ್ಕಾರಿಕ ಹೋ ಜಾತಿ ಹೈ.
1: ಗುರುಜಿ, ಅಬ್ ಮೇ ಕುಚ್ ಲೋಕೋಕ್ತಿಯಾ ಸುನಾತಾ ಹೂ ಜಿನ್ಹೆ ಮೇ ಪರೀಕ್ಷಾ ಕೆ ಲಿಯೆ ಅಭ್ಯಾಸ ಕಿಯಾ ಥಾ.
3: ಹಾ ಹಾ, ಜರೂರ್ ಸುನಾವೋ ಯಶಸ್.
1: ಭೋಯಾ ಪೇಡ್ ಬಬುಲ್ ಕಾ ಆಮ್ ಕಹಾ ಸೆ ಹೋಯ್?
3: ಬೇವು ಬಿತ್ತಿ ಮಾವು ಪಡೆದಂತೆ, ಅಥವಾ ಬೇವಿನ ಬೀಜ ಹಾಕಿ ಮಾವನ ಹಣ್ಣನ ಬಯಸಿದಾಗಾಯ್ತು.
1: ಹಾತಿ ಕೆ ದಾಂತ್ ದಿಖಾನೆ ಕೆ ಔರ್ ಖಾನೆ ಕೆ ಔರ್.
3: ಆನೆ ಹಲ್ಲು ತಿನ್ನಕ್ಕೆ ಬೇರೆ, ನೋಡುವ ದಂತನೆ ಬೇರೆ. ಘರ್ ಕಿ ಮುರ್ಗಿ ದಾಲ್ ಬರಾಬರ್.
2: ಇನ್ ಲೋಕೋಕ್ತಿಯೋ ಕಾ ಭಾವ ಕಹನೆ ಕಾ ಪ್ರಯತ್ನ ಮೇ ಕರೂಂಗಿ ಗುರುಜಿ.
3: ಹಾ, ಕ್ಯೂ ನಹೀ ಕರೋ.
2: ಭೂರೆ ಕಾರ್ಯ ಕಾ ಪರಿಣಾಮ ಭೂರಾ ಹೋತಾ ಹೈ, ಮನ್ ಮೇ ಕುಚ್ ಔರ್ ಬಾಹ್ರಿ ಕುಚ್ ಔರ್. ಪಾಸ್ ಕೆ ವಸ್ತು ಕಾ ಮಹತ್ವ ನ ಸಮಜ್ನಾ.
1: ಕನ್ನಡದಲ್ಲಿ ಹೇಳ್ತೀವಲ್ಲ ಹಾಗೆ ಅಲ್ವಾ?
2: ಗೊತ್ತಾಯ್ತಾ.
3: ಅಬ್ ಹಮ್ ಅರ್ಥ ಯಾನಿ ಭಾವ ಸಮಜ್ಕರ್ ಕುಚ್ ಲೋಕೋಕ್ತಿಯೋ ಕಾ ಯಾದ ಕರ್ನೆ ಕಾ ಪ್ರಯತ್ನ ಕರೆಂಗೆ. ಜೈಸೆ ಆಪ್ಸಿ ಫೂಟ್ ಸೆ ಹಾನಿ ಹೋನಾ, ಘರ್ ಕಿ ಭೇದಿ ಲಂಕಾ ಧಾಯೆ, ಅಯೋಗ್ಯ ಶಾಸಕ ಕೆ ಕಾರಣ ಭ್ರಷ್ಟಾಚಾರ ಫೈಲ್ನಾ, ಅಂಧೇರ್ ನಗರಿ ಚೌಪಟ್ ರಾಜಾ, ಟಕೆ ಸೇರ್ ಭಾಜಿ ಟಕೆ ಸೇರ್ ಖಾಜಾ, ಮನ್ ಚಂಗಾ ತೋ ಕಟೌತಿ ಮೇ ಗಂಗಾ, ಮನ್ ಸಾಫ್ ಹೋತೋ ವಹೀ ಪೂಜಾ ಹೈ.
1: ಗುರುಜಿ, ನಾ ರಹೇಗಾ ಭಾಂಸ್ ನಾ ಬಜೆಗಿ ಭಾಂಸುರಿ, ಇಸ್ಕಾ ಅರ್ಥ ಸಮಸ್ಯಾ ಕಾ ಸಮಾಧಾನ ನಹೀ ಮಿಲ್ನಾ, ಠೀಕ್ ಹೈ ನಾ ಗುರುಜಿ?
2: ಹಾವು ಸಾಯಲ್ಲ ಕೋಲು ಮುರಿಯಲ್ಲ ಅಂತಾರಲ್ಲ ಹಾಗೆ, ತುಂಬಿದ ಕೊಡ ತುಳ್ಕಲ್ಲ. ಇದರರ್ಥ ಅಯೋಗ್ಯ ವ್ಯಕ್ತಿ ಮೇ ಅಧಿಕ ಅಹಂಕಾರ ಹೋತಾ ಹೈ, ಯಾನಿ ಅಯೋಗ್ಯ ವ್ಯಕ್ತಿ ಅಧಿಕ ಘಮಂಡ್ ದಿಖಾ

0: ಕೆಲವು ಗಾದೆಗಳು, ಪ್ರಾವರ್ಬ್ಸ್ ಮತ್ತು ಈಡಿಯಮ್ಸ್, ಈಡಿಯಮ್ಯಾಟಿಕ್ ಫ್ರೇಸಸ್, ಲೋಕೋಕ್ತಿಯ ಮುಹಾವರೆ ಮುಂತಾದವುಗಳನ್ನು ಬರವಣಿಗೆಯ ಸ್ಪಷ್ಟತೆಗಾಗಿ ಲೇಖಕರು ಬಳಸ್ತಾರೆ. ಹಾಗೆ ಭಾಷೆಯ ಕಲಾತ್ಮತೆಗಾಗಿಯೂ ಕೂಡ ಅಥವಾ ಶೋಭೆಗಾಗಿ ಕೂಡ ಈ ಮುಹಾವರೆಗಳನ್ನು ಅಥವಾ ಲೋಕೋಕ್ತಿಗಳನ್ನು ಬಳಸ್ತಾರೆ. ಅಚ್ಛಾ ಬಚ್ಚೋ, ಹಮ್ನೆ ಆಜ್ ಅಬ್ ತಕ್ ಕ್ಯಾ ಕುಛ್ ಸೀಖಾ ಹೈ, ಇಸ್ಕೆ ಬಾರೆ ಮೇ ಆಪ್ ಲೋಗೋಂ ಕೋ ಕುಛ್ ಪ್ರಶ್ನ ಪೂಚೂಂಗಿ, ಕ್ಯಾ ಆಪ್ ಉತ್ತರ ಬತಾ ಸಕ್ತೆ ಹೋ?
1: ಹಾ ಗುರುಜಿ,
2: ಜರೂರ್ ಗುರುಜಿ.
0: ಲೋಕೋಕ್ತಿಯ ಅಂದ್ರೆ ಏನು?
2: ಲೋಕ್ ಮೇ ಪ್ರಚಲಿತ ಉಕ್ತಿ. ಯಹ ಶಬ್ದ ಲೋಕ್ ಔರ್ ಉಕ್ತಿ ಶಬ್ದ ಸೆ ಮಿಲ್ಕರ್ ಬನಾ ಹೈ. ಯಹ ಸ್ವತಂತ್ರ ವಾಕ್ಯ ಹೈ. ವಾಕ್ಯೋ ಮೇ ಪ್ರಯೋಗ ಕರ್ತೆ ಸಮಯ ಇನ್ಕಾ ರೂಪ ನಹಿ ಬದಲ್ತಾ.
0: ಜೈಸೆ ಬೋಯಾ ಪೇಡ್ ಬಬೂಲ್ ಕಾ ಆಮ್ ಕಹಾ ಸೆ ಹೋಯ್. ಶರಣ್ಯ, ಅಬ್ ತುಮ್ ಮುಹಾವರೆ ಕೆ ಬಾರೆ ಮೇ ಬತಾ ಸಕ್ತೆ ಹೋ? ಮುಹಾವರಾ ಅಂದ್ರೆ ಏನು?
1: ಮುಹಾವರಾ ವಾಕ್ಯಾಂಶ ಹೋತಾ ಹೈ, ಇಸ್ಕಾ ಪ್ರಯೋಗ ವಾಕ್ಯೋ ಮೇ ಹೋತಾ ಹೈ. ಜೈಸೆ ಮೋಹನ್ ಮಾತಾ ಪಿತಾ ಕೆ ಲಿಯೆ ಅಂಧೆ ಕಿ ಲಕಡಿ ಕೆ ಸಮಾನ ಹೈ.
0: ಆಜ್ ಹಮ್ ಇಸ್ ವಿಷಯ ಪರ್ ಕುಚ್ ಪಾಠ ಸೀಖಾ ಹೈ. ಯಶಸ್ ಔರ್ ಶರಣ್ಯ, ಹಮ್ ಇಸ್ ಪಾಠ ಕೋ ಯಹಿ ಸಮಾಪ್ತ ಕರೆಂಗೆ.
1: ಧನ್ಯವಾದ ಗುರುಜಿ.
2: ಧನ್ಯವಾದ ಗುರುಜಿ.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ ಕೇಳಿದಿರಿ.
4: ನಡೆಸಿಕೊಟ್ಟವರು ಇಂದು ಮಂಜುನಾಥ್, ಇವರೊಂದಿಗೆ ಭಾಗವಹಿಸಿದವರು ಶರಣ್ಯ ಬಿ ಎಸ್ ಹಾಗೂ ಯಶಸ್ ಭರದ್ವಾಜ್ ಎಂಬಿ.
5: ಬಾಲ್ಯ ವಿವಾಹವು ಹೆಣ್ಣು ಮಕ್ಕಳ ಜೀವನ, ಆರೋಗ್ಯ, ಸಮಾನತೆ ಮತ್ತು ಮುಕ್ತವಾದ ಆಯ್ಕೆಯ ಹಕ್ಕುಗಳನ್ನು ಉಲ್ಲಂಘಿಸುತ್ತದೆ. ಕಾನೂನಿನ ಪ್ರಕಾರ ಸರಿಯಾದ ವಯಸ್ಸಿಗೆ ವಿವಾಹವನ್ನು ಮಾಡುವುದರಿಂದ ಹೆಣ್ಣು ಮಕ್ಕಳ ಆರೋಗ್ಯ ಹಾಗೂ ಸಾಮಾಜಿಕ ಜೀವನವು ಉತ್ತಮವಾಗಿರುತ್ತದೆ. ಬಾಲ್ಯ ವಿವಾಹ ಒಂದು ಸಾಮಾಜಿಕ ಪಿಡುಗಾಗಿದ್ದು ಅದು ಶಿಕ್ಷಾರ್ಹ ಅಪರಾಧ.

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಕಿರ್ಮಿಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ 6:30 ಜಿಲ್ಲಾ ವಾರ್ತಾ ಪತ್ರ. ಕೃಷಿರಂಗ ಕಾರ್ಯಕ್ರಮ 6:51, ಸಮಗ್ರ ಕೀಟಪೀಡೆ ನಿರ್ವಹಣೆ ಕುರಿತಾಗಿ ಡಾ ಪ್ರಕಾಶ್ ಎಚ್ ವಿ ಅವರೊಂದಿಗೆ ಸಂದರ್ಶನವಿದೆ. ಸಂದರ್ಶಕರು ತಿಮ್ಮಪ್ಪ ಹೆಚ್ಗೌಡ. ತದನಂತರ ತುರುವೇಕೆರೆ ತಾಲೂಕು ಮಂತ್ರಿಕೇನಹಳ್ಳಿಯ ಎಂಬಿ ಚಂದ್ರಶೇಖರಯ್ಯ ಮತ್ತು ಸಂಗಡಿಗರಿಂದ ತತ್ವಪದಗಳನ್ನು ಕೇಳಬಹುದು.

0: 않고도 ಸಿರಿಗಂಧ ಮೂಡಿ ಬರ್ತಾ ಇದೆ 7:45. ಇನ್ನು ರಾತ್ರಿ 9:15 ಮಾಲಿನಿ ಕೇಶವಪ್ರಸಾದ್ ಹಾಡಿರುವ ಭಾವಗೀತೆಗಳನ್ನು ಕೇಳಬಹುದು. ರಾತ್ರಿ 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಮೂಡಿ ಬರ್ತಾ ಇದೆ. ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ ಕೊಡಲು ವಾದನವಿದೆ. ತಬಲಾ ಸಾತ್ ಎಸ್ ವಿ ಪ್ರಶಾಂತ್. ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ರಾತ್ರಿ 9:30 ಗಮನಿಸಿ. ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ ಬಾನ್ಸರಿ ವಾದನ. ಇನ್ನು ರಾತ್ರಿ 10:00 ವನಿತಾ ವಿಹಾರ. ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ ಇದೆ. ಮಾತುಕತೆಯಲ್ಲಿ ಇವರೊಂದಿಗೆ ಪಾಲ್ಗೊಳ್ತಾ ಇದ್ದಾರೆ ಆಶಾ. ವನಿತಾ ವಿಹಾರ ರಾತ್ರಿ 10:00. ಇನ್ನು 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್. ಈ ಎಲ್ಲ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ.
1: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
2: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
1: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
2: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
1: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
2: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasarabharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ.

ಆಕಾಶವಾಣಿ ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ನಮ್ಮ ನಿಲಯದ ಮುಂದಿನ ಪ್ರಸಾರ ಕಾರ್ಯ ಸಂಜೆ 5:30 ಆರಂಭ. ಈಗ ಸಮಯ 3:03. ಇನ್ನು ಈ ಸಂಜೆಯ ಪ್ರಸಾರದಲ್ಲಿ ಮತ್ತೆ ನಮ್ಮ ನಿಮ್ಮ ಭೇಟಿ. ನಮಸ್ಕಾರ.

0: हमारे आज के विशेषज्ञ प्रोफेसर सुमन संजय कुमार जी के साथ। आज्ञा दीजिए, नमस्कार।
1: उमंग उमंग उमंग उमंग
2: ನಾನು LIC ಬೀಮಾ ಲಕ್ಷ್ಮಿ ಪ್ಲಾನ್ ತಗೊಂಡಿದ್ದೀನಿ. ಅದರಲ್ಲಿ ಏನ್ ಸ್ಪೆಷಲ್ ನೋಡು, ಅದರಲ್ಲಿ ಚಿಕ್ಕ ಉಳಿತಾಯ ದೊಡ್ಡ ರಿಟರ್ನ್ಸ್ ಆಗುತ್ತೆ. ಅದರ ಮೇಲೆ ಇನ್ಶೂರೆನ್ಸ್ ಕವರೇಜ್ ಸಹ ಸಿಗುತ್ತೆ. ಈ ಪ್ಲಾನ್ ಪ್ರತ್ಯೇಕವಾಗಿ ಮಹಿಳೆಯರಿಗೆ. ವಾವ್, ನನಗೂ LIC ಅವರ ಬೀಮಾ ಲಕ್ಷ್ಮಿ ಪ್ಲಾನ್ ಬೇಕು.
3: LIC ಹರ್ ಪಲ್ ಆಪ್ಕೆ ಸಾಥ್.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: Akashvani FM Rainbow 101.3 MHz musically yours.
1: ಮಾಹಿತಿಯ ಅಲೆಯಲ್ಲಿ ಬುದ್ಧಿಗೆ ಕಸರತ್ತು. ಉತ್ತರಿಸುವ ಉತ್ಸಾಹಕ್ಕೆ ಸಿಗಲಿದೆ ಹೊಸ ಮೆರುಗು. ನಿಮ್ಮ ಜ್ಞಾನಕ್ಕೆ ಸವಾಲೆಸೆಯಲಿದೆ ಹೊಂಬಿಸಿಲು.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೇ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ FM Rainbow 101.3 ಕನ್ನಡ ಕಾಮನಬಿಲ್ಲು.

ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:33:06 ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದ ಕುರಿತು ನಿಮಗೆ ಗೊತ್ತೇ ಇದೆ. ಕಾರ್ಯಕ್ರಮದಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಸರಿಯಾದ ಉತ್ತರವನ್ನು ಕಳಿಸಬೇಕು. ಉತ್ತರವನ್ನು ಕಳಿಸೋದಕ್ಕೆ ನಮ್ಮ ವಾಟ್ಸಪ್ ಸಂಖ್ಯೆ 9480909013 ಈ ಸಂಖ್ಯೆಗೆ ನೀವು ಸಂದೇಶವನ್ನು ಕಳುಹಿಸುವ ಮೂಲಕ ನಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ತಲುಪಿಸಬಹುದು. ಸರಿಯಾದ ಉತ್ತರವನ್ನು ಹೇಳಿದಂತಹ 10 ಜನ ಮೊದಲಿಗರ ಹೆಸರನ್ನು ಓದಲಾಗುತ್ತೆ. ಸ್ನೇಹಿತರೆ, ಇಂದಿನ ರಸಪ್ರಶ್ನೆ ಕಾರ್ಯಕ್ರಮವನ್ನು ಶುರು ಮಾಡುವಂತಹ ಸಮಯ. ಮೊದಲನೇ ಪ್ರಶ್ನೆ ಮೂಡಿ ಬರ್ತಾ ಇದೆ, ಕೇಳಿಸ್ಕೊಳ್ಳಿ, ಗಮನ ಇರಿಸಿ. ಭಾರತದ ಚುನಾವಣಾ ಆಯೋಗದ ನೂತನವಾಗಿ ನೇಮಕವಾಗಿರುವ ಉಪ ಚುನಾವಣಾಧಿಕಾರಿ ಯಾರು? ಭಾರತದ ಚುನಾವಣಾ ಆಯೋಗದ ನೂತನ ಉಪ ಚುನಾವಣಾಧಿಕಾರಿ ಯಾರು ಅನ್ನೋದು ನಮ್ಮ ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ. ನಿಮ್ಮ ಉತ್ತರಗಳು ಬಂದು ತಲುಪಬೇಕಾಗಿರುವಂತಹ ಸಂಖ್ಯೆ 9480909013.

ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನ ಬಿಲ್ಲು 101.3 FM ರೈನ್ಬೋ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಕಾರ್ಯಕ್ರಮದ ಮೊಟ್ಟ ಮೊದಲ ಪ್ರಶ್ನೆಯನ್ನ ಕೇಳಿ ಆಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನಮ್ಮ ಪ್ರೀತಿಯ ಕೇಳುಗರಂತೂ ಕಳಿಸ್ತಾ ಇದ್ದಾರೆ. ಯಾರ್ಯಾರು ಸರಿಯಾದ ಉತ್ತರವನ್ನ ಕೊಟ್ಟಂತಹ ಮೊದಲಿಗರು ಅಂತ ನೋಡುವಂತಹ ಸಮಯ. ದಿಲೀಪ್ ಕಲ್ಯಾಣ್ಕರ್ ಅವರು ವಿಜಯನಗರದಿಂದ, ಸುಬ್ರಹ್ಮಣ್ಯ ಜಯಂತೂರು ಬೆಂಗಳೂರಿನಿಂದ, ಬಿಂದು ಪ್ರಕಾಶ್ ಬೆಂಗಳೂರು, ಸುಧಾ ಬುದಿಹಾಳ್ ಜಯಶ್ರೀ ಸುನೀಲ್ ರಾಜಾಜಿನಗರ, ಎನ್ ಜಿ ಬಸವರಾಜ್ ಚಿತ್ರದುರ್ಗ, ಗಾನಸುಮ ಪಟ್ಟ ಸೋಮನಹಳ್ಳಿ, ಗೀತಾ ಜೋಶಿ ಅಹಮದಾಬಾದ್, ರಂಜಿತಾ ದರ್ಶಿನಿ ನಂದಾದೀಪ ಮಂಡ್ಯ, ಸಿ ಎನ್ ಲಕ್ಷ್ಮಣ ಮಲ್ಲೇಶ್ವರಂ, ವಾಣಿಶ್ರೀ ಧಾರವಾಡದಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದಾರೆ. ಹಾಗೆಯೇ ಮಂಡಿಕಲ್ ಕೃಪಾ ಉಮೇಶ್ ಅವರು ಸರಿಯಾದ ಉತ್ತರ ಕಳಿಸಿದ್ದೀರಿ. ಹ್ಯಾಬಿಲ್ ರಾಘವೇಂದ್ರ ಅವರು ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಭದ್ರಾವತಿಯಿಂದ ಸಂದೇಶ. ಮುಂದಿನ ಸಂದೇಶ ಬಂದಿದೆ, ಯಾರಿದು, ಡೇವಿಡ್ ನೋಬೆಲ್ ಟೈಲರ್ ಮುನಿರಾಬಾದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಇನ್ನಷ್ಟು ನಮ್ಮ ಪ್ರೀತಿಯ ಕೇಳುಗರು ಸಂದೇಶವನ್ನು ಕಳಿಸಿದ್ದೀರಿ, ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ, ಅವರಿಗೂ ಎಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ ಸರಿಯಾದ ಉತ್ತರ ಏನು ಅಂತ ತಿಳ್ಕೊಳ್ಳುವಂತಹ ಸಮಯ. ಸ್ನೇಹಿತರೆ, ಭಾರತದ ಚುನಾವಣಾ ಆಯೋಗದ ನೂತನ ಉಪಚುನಾವಣಾಧಿಕಾರಿಯಾಗಿ ನೇಮಕ ಆಗಿರೋದು ಪ್ರಕಾಶ್ ರಾಜ್ ಪುರೋಹಿತ್. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಪ್ರಕಾಶ್ ರಾಜ್ ಪುರೋಹಿತ್. ಕಾರ್ಯಕ್ರಮದ ಎರಡನೇ ಪ್ರಶ್ನೆಯನ್ನ ಕೇಳುವಂತಹ ಸಮಯ. ಎರಡನೇ ಪ್ರಶ್ನೆ ಬರ್ತಾ ಇದೆ. ಉತ್ತಮ ನಟನೆಗಾಗಿ ನಾನಾ ಪಾಟೇಕರ್ ಅವರಿಗೆ ರಾಷ್ಟ್ರ ಪ್ರಶಸ್ತಿ ತಂದುಕೊಟ್ಟ ಚಿತ್ರ ಯಾವುದು? ಉತ್ತಮ ನಟನೆಗಾಗಿ ಉತ್ತಮ ನಟ ಎಂಬ ರಾಷ್ಟ್ರ ಪ್ರಶಸ್ತಿಯನ್ನು ತಂದುಕೊಟ್ಟಂತಹ ಚಿತ್ರ ಯಾವುದು ನಟ ನಾನಾ ಪಾಟೇಕರ್ ಅವರಿಗೆ? ಪ್ರಶ್ನೆ ಅರ್ಥ ಆಗಿದೆ ಅಂತ ಅನ್ಕೊಳ್ತಿದ್ದೀನಿ. ಉತ್ತಮ ನಟನೆಗಾಗಿ ಅತ್ಯುತ್ತಮ ನಟ ರಾಷ್ಟ್ರ ಪ್ರಶಸ್ತಿಯನ್ನು ನಾನಾ ಪಾಟೇಕರ್ ಅವರಿಗೆ ತಂದುಕೊಟ್ಟಿರುವಂತಹ ಚಿತ್ರ ಯಾವುದು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ. ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡೋದಕ್ಕೆ ಎಂದಿನಂತೆ ಮತ್ತೆ ನಿಮಗೆ ಸಿಗ್ತಾ ಇದೆ ಮತ್ತೊಂದು ಹಾಡಿನ ಕಾಲಾವಕಾಶ.

ಕೇಳ್ತಾ ಇದ್ದೀರಿ, ಇದು ಕನ್ನಡ ಕಾಮನವಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 3:44:38 ಈ ಸಮಯದ ಕಾರ್ಯಕ್ರಮ ಹೋಮ್ ಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೇವೆ. ಎರಡನೇ ಪ್ರಶ್ನೆಯನ್ನ ಕೇಳಲಾಗಿದೆ. ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ಕೊಟ್ಟಂತವರ ಹೆಸರನ್ನ ನೋಡುವಂತಹ ಸಮಯ. ಎನ್ ಆರ್ ಪ್ರಸಾದ್ ಅವರು ರಾಜಾಜಿನಗರದಿಂದ, ನೇತ್ರಾ ಅವರು ಕೆಂಗೇರಿಯಿಂದ, ರಾಜ್ಕುಮಾರ್ ಖಾತರಕಿ ಅವರು KHP ಕಾಲೋನಿಯಿಂದ, ಗಜಾನನ ಭಟ್ ಬೋಳನಮಕ್ಕಿ ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂ, ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರು, ವೇದಶೆಟ್ಟಿ ಕಾಳಾವರ, ಹರೀಶ್ ಮಲ್ಲೇಶ್ವರ, ಶ್ವೇತಾ ಎಸ್ರಾವ್ ಸುಳ್ಯ, ದೇವಕಿ ವಸಂತ ವಿಹಾರ ಆರ್ಮಿ ಲೇಔಟ್ ಬೆಂಗಳೂರು, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆ, ಸಿದ್ಧಾರ್ಥ್ ಎ ಹರಿಹರನ್ ವಿಜ್ಞಾನ ನಗರ, ನಿತ್ಯ ನೆಲಮಂಗಲ ಜಗದೀಶ್ ಹಿರೇಮಠ ಬೆಳಗಾವಿಯಿಂದ, ಹಾಗೆ ಬೂದಿಗೆರೆ ಮುರಳಿಯವರು, SM ಶೋಭಾ ಅವರು ಹಾಸನದಿಂದ ಸರಿಯಾದ ಉತ್ತರವನ್ನು ಕೊಟ್ಟಿದ್ದೀರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ತಮ್ಮೆಲ್ಲರಿಗೂ ಅಭಿನಂದನೆಗಳು. ಸ್ನೇಹಿತರೆ, ನಮ್ಮ ಪ್ರಶ್ನೆ ಆಗಿತ್ತು ಉತ್ತಮ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ನಾನಾ ಪಾಟೇಕರ್ ಅವರಿಗೆ ತಂದುಕೊಟ್ಟಂತಹ ಚಿತ್ರ ಯಾವುದು ಅನ್ನೋದು ನಮ್ಮ ಎರಡನೇ ಪ್ರಶ್ನೆ ಆಗಿತ್ತು. ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಾಂತಿವೀರ್. ಕ್ರಾಂತಿವೀರ್ ಚಿತ್ರ 1995 ಬಂದಂತಹ ಚಿತ್ರ. ಈ ಚಿತ್ರದ ನಟನೆಗಾಗಿ ನಟ ನಾನಾ ಪಾಟೇಕರ್ ಅವರಿಗೆ ಉತ್ತಮ ನಟ, ಅತ್ಯುತ್ತಮ ನಟ ಅನ್ನುವಂತಹ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು.

ಈ ಪ್ರಶ್ನೆಗೆ ಸರಿಯಾದ ಉತ್ತರ ಕ್ರಾಂತಿವೀರ್. ಸ್ನೇಹಿತರೆ, ನಮ್ಮ ಮುಂದಿನ ಪ್ರಶ್ನೆ, ಇದು ಪ್ರಶ್ನೆ ಅಲ್ಲ, ಇದು ಒಂದು ಸವಾಲು ನಿಮಗೆ. ಈಗ ಒಂದು ಹಾಡಿನ ಸಂಗೀತ ಪ್ರಸಾರ ಆಗತ್ತೆ. ಈ ಗೀತೆ ಯಾವುದು ಅಂತ ನೀವು ಗುರುತಿಸಬೇಕು. ಗೀತೆಯ ಅಟ್ಲೀಸ್ಟ್ 3 ಪದಗಳನ್ನು, ಅಂದರೆ ಗೀತೆ ಶುರುವಾಗುವಂತಹ 3 ಪದಗಳನ್ನು ನಮಗೆ ನೀವು ಬರೆದು ಕಳಿಸ್ಬೇಕು. ಗೀತೆ ಪ್ರಸಾರ, ಸಂಗೀತ ಪ್ರಸಾರ ಆಗ್ತಾ ಇದೆ ಕೇಳಿ.

ಸ್ನೇಹಿತರೆ ಕೇಳಿದ್ರಿ, ಡಾಕ್ಟರ್ ರಾಜ್ಕುಮಾರ್ ಅವರ ಆಲಾಪ ಅಂತ ನಿಮಗೆ ಗೊತ್ತಾಗಿದೆ. ಈಗ ಈ ಹಾಡು ಯಾವುದು ಅಂತ ನೀವು ಗುರುತಿಸಬೇಕು. ಹಾಗೆ ಹಾಡಿನ ಅಟ್ಲೀಸ್ಟ್ 3 ಪದಗಳನ್ನು, ಶುರುವಿನ 3 ಪದಗಳನ್ನು ಬರೆದು ನಮಗೆ ನೀವು ಕಳಿಸ್ಬೇಕು. ಸರಿಯಾದ ಉತ್ತರವನ್ನು ಕೊಡೋದಕ್ಕೆ ನಿಮಗೆ ಸಿಗ್ತಾ ಇದೆ ಒಂದು ಹಾಡಿನ ಕಾಲಾವಕಾಶ.

ಎಲ್ಲ ಹಾಡು ಯಾವುದು ಅಂತ ಕಂಡುಹಿಡಿದ್ಬಿಟ್ರಿ. ಬಹುತೇಕ ಜನರು ಸರಿಯಾದ ಉತ್ತರವನ್ನು ಕೊಟ್ಟಿರಿ. ಸರಿಯಾದ ಉತ್ತರವನ್ನು ಕೊಟ್ಟಂತಹ ಮೊದಲಿಗರು ಯಾರ್ಯಾರು ಅಂತ ನೋಡೋಣ. ವಾಣಿ ಉತ್ತರಹಳ್ಳಿಯಿಂದ, ರಘುನಾರಾಯಣ್ ಬೆಂಗಳೂರಿನಿಂದ, ಬಾಬಾ ಕಲ್ಯಾಣ್ ಬೆಂಗಳೂರು, ಎಂ ವಿಶ್ವನಾಥ್ ರಾಮಸಾಗರ ಬಳ್ಳಾರಿ ಜಿಲ್ಲೆ, ಸುಬಾನ್ ಕುರಿ ಹಂಪಸಾಗರ ಅನು ಯಶಸ್ವಿನಿಯವರು ಬೆಂಗಳೂರಿನಿಂದ, ವೈ ಬಿ ಚಳ್ಳಮರದ ನವಲಿ, ಸೌಮ್ಯ ಪುಣೆ, ಅರ್ಪಿತಾ ಬೆಂಗಳೂರು, ಸುಮಿತ್ರಾ ಸಂಡೂರು, ಕಿರಣ್ ಸಿದ್ದಲಿಂಗಮೂರ್ತಿ ಸಿರಿಗೆರೆ, ಮಂಜು ಕೆ ತಾವರೆಗೆರ, ರಾಜಾ ಸಾಬ್ ಗುಣಕಿ ನಾಗರ ಹಾಳ, ಹಾಗೆ ಪೂಜಾ ದಾವಣಗೆರೆಯಿಂದ ವಿನೋದ್ ಅವರು ಬೆಳಗಾವಿಯಿಂದ ಸರಿಯಾದ ಉತ್ತರವನ್ನು ಕಳಿಸಿದ್ದೀರಿ. ಇನ್ನೂ ಹಲವರು ಸರಿಯಾದ ಉತ್ತರವನ್ನು ಕಳಿಸ್ತಾ ಇದ್ದೀರಿ. ಕಳಿಸಿದಂತಹ ಸರಿಯಾದ ಉತ್ತರ ಕೊಟ್ಟಂತಹ ನಿಮ್ಮೆಲ್ಲರಿಗೂ ಅಭಿನಂದನೆಯನ್ನು ಹೇಳ್ತಾ, ತುಂಬ ಈಸಿ ಇತ್ತು ಅಲ್ವಾ ಯಾವ ಹಾಡು ಅಂತ? ಅದು ಡಾಕ್ಟರ್ ರಾಜ್ಕುಮಾರ್ ಅವರ ಆಲಾಪ ಕೇಳಿದ ತಕ್ಷಣ ಯಾರು ಹೇಳಲ್ಲ ಹೇಳಿ, ನೀವಂತೂ ಹೇಳ್ತೀರಿ ಅಂತ ಗೊತ್ತಿತ್ತು. ಅದಕ್ಕೆ ಕೇಳಿದೆ ಸ್ವಲ್ಪ ಈಸಿ ಇರೋ ಹಾಡೇ ಇರಲಿ, ನಿಮಗೂ ಇಷ್ಟ ಆಗುವಂಥ ಹಾಡೇ ಇರಲಿ ಅಂತ. ಸರಿ, ಹಾಗಾದರೆ ಯಾವ ಹಾಡು ಅಂತ ಹೇಳೋದಾದರೆ ಸರಿಯಾದ ಉತ್ತರ ಪ್ರೇಮದ ಕಾಣಿಕೆ ಚಿತ್ರದ ಬಾನಿಗೊಂದು ಎಲೆ ಎಲ್ಲಿದೆ ಅನ್ನುವಂಥ ಹಾಡು. ಡಾಕ್ಟರ್ ರಾಜ್ಕುಮಾರ್ ಅವರ ಧ್ವನಿಯಲ್ಲಿ ಬಂದಂತಹ ಈ ಹಾಡಿಗೆ ಚಿ ಉದಯಶಂಕರ್ ಅವರ ಸಾಹಿತ್ಯ ಹಾಗೂ ಉಪೇಂದ್ರ ಕುಮಾರ್ ಅವರ ಸಂಗೀತವಿತ್ತು. ಸ್ನೇಹಿತರೆ, ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮ ಈ ಒಂದು ಪ್ರಶ್ನೆಯ ಮೂಲಕ ಮುಕ್ತಾಯ ಆಗ್ತಾ ಇದೆ. ಕಾರ್ಯಕ್ರಮದಲ್ಲಿ ಕೇಳಿದಂತಹ ಪ್ರಶ್ನೆ, ಕೊಟ್ಟಂತಹ ಮಾಹಿತಿ ಹಾಗೂ ಪ್ರಸಾರವಾದಂತಹ ಹಾಡುಗಳು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ, ಸರಿಯಾದ ಉತ್ತರ ಕೊಟ್ಟವರು, ತಪ್ಪು ಉತ್ತರ ಕೊಟ್ಟವರು, ಸಂದೇಶ ಕಳಿಸ್ದವರು, ಕಳಿಸ್ದೆ ಮನೆಯಲ್ಲಿ ಸುಮ್ಮನೆ ಕೇಳ್ತಾ ಇದ್ದರು, ಎಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ತುಂಬ ಸಂತೋಷ ಆಯಿತು ಅಂತ ಹೇಳ್ತಾ ಇಂದಿನ ಹೊಂಬಿಸಿಲು ರಸಪ್ರಶ್ನೆ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಇಷ್ಟೊತ್ತು ನಿಮ್ಮೊಂದಿಗೆ ಜೊತೆಯಾಗಿದ್ದು ನಾನು ಆರ್ ಜಿ ಸಿಂಧು.

0: ನಮಸ್ತೆ, ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:01:46. ಸ್ನೇಹಿತರೆ, ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಯೂತ್ ಕಾರ್ಯಕ್ರಮ. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಏನಿದೆ ಇವತ್ತಿನ ಸ್ಪೆಷಲ್ ಅಂತ ನಿಮಗೆ ಹೇಳುವಂತಹ ಸಮಯ. ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಉದಯೋನ್ಮುಖ ಪ್ರತಿಭೆ ತನುಷ್ ರಾಜ್ ಅವರು. ಇವರು ಹಲವು ರಿಯಾಲಿಟಿ ಶೋಗಳ ಮೂಲಕ ಕನ್ನಡಿಗರಿಗೆ ಚಿರಪರಿಚಿತರಾದವರು. ಗಾಯಕ ನಟ ತನುಷ್ ರಾಜ್ ಅವರು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ. ತಮ್ಮ 5ನೇ ವಯಸ್ಸಿಗೆ SP ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹಲವು ಸಂಗೀತ ಕಾರ್ಯಕ್ರಮಗಳಲ್ಲಿ ಮುಂದೆ ಭಾಗವಹಿಸಿದರು. ಹಲವಾರು ಸಂಗೀತ ಕಾರ್ಯಕ್ರಮಗಳಲ್ಲಿ ಪ್ರಶಸ್ತಿ ಗೆದ್ದಿರುವಂತಹ ಇವರು ಗಾಯನದ ಜೊತೆಗೆ ನಟನೆಯಲ್ಲೂ ಸಹ ತಮ್ಮನ್ನು ತೊಡಗಿಸಿಕೊಂಡಿದ್ದಾರೆ. ಅಂಗೈಲಿ ಅಕ್ಷರ ಚಲನಚಿತ್ರದಲ್ಲಿ ನಾಯಕ ನಟನಾಗಿ ಅವರ ನಟನಾ ಕೌಶಲ್ಯವನ್ನು ತೋರಿಸಿದರು. ಪ್ರತಿಭೆಗೆ ಮಾತ್ರ ಸೀಮಿತವಾಗಿರದೆ ಸದ್ಯ LLB 4ನೇ ವರ್ಷದಲ್ಲಿ ವ್ಯಾಸಂಗ ಮಾಡ್ತಾ ಇರುವಂತಹ ಉದಯೋನ್ಮುಖ ಪ್ರತಿಭೆ ತನುಷ್ ರಾಜ್ ಅವರು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ. ತನುಷ್ ರಾಜ್ ಅವರೇ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹೇಳಿ ತನುಷ್ ಅವರೇ, ಹೇಗಿದ್ದೀರಿ? ನಿಮ್ಮ ಪುಟ್ಟ ಪರಿಚಯನ ನಾನೀಗ ಮಾಡಿಕೊಟ್ಟಿದ್ದೀನಿ ಕಾರ್ಯಕ್ರಮದಲ್ಲಿ. ಹೇಳಿ, ನಿಮ್ಮ ಬಗ್ಗೆ, ನಿಮ್ಮ ಬಾಯಿಂದಲೇ ನಿಮ್ಮ ಹಿನ್ನೆಲೆ ಬಗ್ಗೆ ಸ್ವಲ್ಪ ಹೇಳ್ಕೊಡಿ.
1: ನಾನು ತುಂಬ ಚೆನ್ನಾಗಿದ್ದೀನಿ ಮ್ಯಾಮ್, ನೀವು ಹೇಗಿದ್ದೀರಾ?
0: ನಾನು ತುಂಬ ಚೆನ್ನಾಗಿದ್ದೀನಿ, ನಿಮ್ಮ ಪರಿಚಯ ಮಾಡಿಕೊಡಿ.
1: ಸೊ ನಾನು ತನುಷ್ ರಾಜ್ ಅಂತ, ನಾನು ಮೂಲತಃ ಮಂಗಳೂರಿನವನು. ಹಾಗೆ ನನ್ನ ಸಂಗೀತಕ್ಕೆ ನನ್ನ ಪರಿಚಯ ಆಗಿದ್ದು ನಾನು 3ನೇ ವರ್ಷ ಮಗು ಇರಬೇಕಾದ್ರಿಂದ. ಸೊ ನಾನು ಸಿಂಗಿಂಗ್ ಸ್ಟಾರ್ಟ್ ಮಾಡಿ ಆಲ್ಮೋಸ್ಟ್ 17 ಇಯರ್ಸ್ ಆಗಿದೆ. ಸೊ ಈಗ ನನಗೆ 20 ವರ್ಷ ವಯಸ್ಸು. ಸೊ ನಾನು 3ನೇ ವರ್ಷದಲ್ಲಿ ಅಂದರೆ ಸ್ಕೂಲ್ಗಳಲ್ಲಿ ರೈಮ್ಸ್ಗಳು ಹೇಳ್ಕೊಡ್ಬೇಕಾದ್ರೆ ಮನೇಲಿ ಬಂದು ಹಾಡ್ತಾ ಇದ್ದೆ. ಸೊ ಅದನ್ನು ನಮ್ಮ ಮನೆ ಪಕ್ಕದಲ್ಲಿರೋ ನೇಬರ್ಸ್ ಎಲ್ಲ ಕೇಳಿ ನಮ್ಮ ಅಪ್ಪ ಅಮ್ಮನಿಗೆಲ್ಲ ಹೇಳ್ತಾ ಇದ್ರು, ತುಂಬ ಚೆನ್ನಾಗಿ ಹಾಡ್ತಾನಲ್ಲ ಇವನು ಅಂತ. ಅದರಿಂದ ನಮ್ಮಅಮ್ಮ ಅವರ ಒಬ್ಬರು ಫ್ರೆಂಡ್ ಇದ್ದರು, ಅವ್ರ ಹತ್ರ ಒಂದು ಸಾಂಗ್ಗಳು, ತುಳು ಸಾಂಗ್ಗಳು ರೆಕಾರ್ಡ್ ಮಾಡಿ ಬಂದು ನನಗೆ ಕೇಳಿಸ್ತಿದ್ರು, ಕಲ್ತ್ಕೊ ನೀನು ಚೆನ್ನಾಗಿರುತ್ತೆ. ಅದರಿಂದ ನಾನು ಹಾಡಲಿಕ್ಕೆ ಅಂದರೆ ಹಾಡಲಿಕ್ಕೆ ಶುರು ಮಾಡಿದ್ದು.
0: ಅಲ್ಲಿಂದ ಆಸಕ್ತಿನೂ ಬಂತು, ಅಮ್ಮ ಇದನ್ನ ಫಸ್ಟ್ ಈ ಗಿಡ ನೆಟ್ಟಿದ್ದು ಅಮ್ಮ.
1: ಹೌದು,
0: ಓಕೆ.
1: ಆಸಕ್ತಿಕ್ಕಿಂತನೂ ಆಗ ಅದೊಂಥರ ಹೇಗೆ ರೈಮ್ಸ್ ಹೇಳ್ಕೊಡ್ತಿದ್ರು ಅದೇ ತರ ಒಂಥರ ಖುಷಿ ಅಷ್ಟೇ ಹಾಡ್ಲಿಕ್ಕೆ.
0: ಆ ವಯಸ್ಸಲ್ಲಿ ಏನು ಗೊತ್ತಾಗಲ್ವಲ್ಲ, ಏನು ಕೊಡ್ತೀವಿ ಅದನ್ನ ತಿನ್ನೋ ವಯಸ್ಸು, ಯಾವ್ದು ಸರಿ ಯಾವ್ದು ಅಪ್ಪ ಅಮ್ಮ ಏನ್ ಮಾಡು ಅಂತಂದ್ರೆ ಮಾಡೋ ವಯಸ್ಸು. ಸೊ ಅದು ನಿಮ್ಮಲ್ಲಿ ಬೆಳಕು ಬಂತು, ಮೋಸ್ಟ್ಲಿ ಇದು ಅಮ್ಮನ ಆಸೆಯ ಗಿಡ, ಇದು ನೆಟ್ಟು ಈಗ ದೊಡ್ಡದಾಗ್ತಾ ಇದೆ ನಿಮ್ಮಲ್ಲಿ ಅಂತ ಅನಿಸ್ತಾ ಇದೆ. ಓಕೆ, ಆಮೇಲೆ ಏನಾಯ್ತು, ಮಂಗಳೂರಲ್ಲಿ ಇದ್ರಿ ನೀವು, ಅಲ್ಲಿಂದ ನೀವು ಬೆಂಗಳೂರಿಗೆ ಹೇಗೆ ಬಂದ್ರಿ?
1: ಅಲ್ಲಿಂದ ಹೀಗೆ ಸಂಗೀತದಲ್ಲಿ ಅಂದರೆ ಶೋಸ್ಗಳು ಕೊಡ್ತಾ ಇದ್ದೆ. ನಾನು 3ನೇ ವಯಸ್ಸಿಗೆ ಶೋಸ್ ಕೊಡ್ಲಿಕ್ಕೆ ಶುರು ಮಾಡಿದ್ದೆ. ಅಂದರೆ ನಮ್ಮಅಮ್ಮ ಅವ್ರ ಫ್ರೆಂಡ್ ಅವ್ರು ನನ್ನ ಗುರುಗಳು ಕೂಡ ಆಗಿದ್ರು, ಅನಿತಾ ಡಿಸೋಜ ಅಂತ. ಅವ್ರ ಹತ್ರ ನಾನು ಕರ್ನಾಟಕ ಸಂಗೀತ ಕೂಡ ಕಲೀಲಿಕ್ಕೆ ಶುರು ಮಾಡಿದ್ದೆ.
0: 3 ವಯಸ್ಸು ಅಂದ್ರೆ ಮಾತೇ ಬರ್ದಿರೋ ವಯಸ್ಸು, ನೀವಾಗ್ಲೇ ಹಾಡೋದಕ್ಕೆ ಶುರು ಮಾಡಿಬಿಟ್ಟಿದ್ದೆ ಸಂಗೀತ ಕಲಿತ.
1: ಸೊ 5ನೇ ವಯಸ್ಸಿಗೆ ಸಂಗೀತ ಕಲೀಲಿಕ್ಕೆ ಶುರು ಮಾಡಿದ್ದೆ. ಸೊ ಹಾಗೆ ಇವೆಂಟ್ಸ್ ಎಲ್ಲ ಕೊಡ್ತಾ ಇದ್ದೆ, 1-2 ಹಾಡೆಲ್ಲ ಹಾಡಿಸ್ತಿದ್ರು ನನ್ನ ಹತ್ರ. ಹಾಗೆ ಹಾಡ್ತಾ ಹಾಡ್ತಾ ಹೀಗೆ ಒಂದು ನ್ಯೂಸ್ ಪೇಪರಲ್ಲಿ ಒಂದು ಕಟ್ಟಿಂಗ್ ನೋಡಿದ್ವಿ, ಅಂದರೆ ನಮ್ಮ ಅಜ್ಜಿ ನೋಡಿದ್ರು, ಹೀಗೆ ಒಂದು ಕಾರ್ಯಕ್ರಮ ಇದೆ ಟೆಲಿವಿಷನ್ ರಿಯಾಲಿಟಿ ಶೋ ಅಂತ, ಅದರಲ್ಲಿ SPB ಸರ್ ಅವರು ಜಡ್ಜ್ ಆಗಿ ಬರ್ತಿದ್ದಾರೆ ಅಂತ. ಅದನ್ನ ನೋಡಿದಾಗ ನನಗೆ ನಮ್ಮ ಅಜ್ಜಿ ನಮ್ಮ ಅಪ್ಪ ಅಮ್ಮಗೆ ಹೇಳಿದ್ರು, ಈ ಥರ ಒಂದು ಟ್ರೈ ಮಾಡಿ, ಚೆನ್ನಾಗಿ ಹಾಡ್ತಾನಲ್ಲ ನೋಡೋಣ ಏನಾಗುತ್ತೆ ಅಂತ. ಸೊ ಅದರಿಂದ ನಾನು ಜಾಯ್ನ್ ಆಗಿ ಆ ಆಡಿಷನ್ಗಂತ ಬೆಂಗಳೂರು ಬಂದು, ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಟ್ ಸೆಲೆಕ್ಟ್ ಆಗಿ ಮತ್ತೆ ಗೊತ್ತಾಯಿತು TV ರೌಂಡಿಗೆ ನಾನು ಸೆಲೆಕ್ಟ್ ಆಗಿದ್ದೇನೆ. ಸೊ ಫಸ್ಟ್ ಆಫ್ ಆಲ್ ನಾನು ಬಂದು SPB ಸರ್ನ ನೋಡಿದ್ದೆ ಒಂದು ನನ್ನ ಪುಣ್ಯ ಅಂತ ಹೇಳಬೇಕು, ಯಾಕಂದರೆ ಆ ವಯಸ್ಸಲ್ಲಿ ನನಗೆ ಗೊತ್ತಿರಲಿಲ್ಲ ಅವ್ರು ಎಂಥ ದೊಡ್ಡ ಲೆಜೆಂಡ್ ಅಂತ. ಆ ವಯಸ್ಸಲ್ಲಿ ನನಗೇನಂದರೆ ಓಕೆ, ಅವರು ಒಬ್ಬರು ಸಿಂಗರ್, ನಾನು ಒಬ್ಬರು ಸಿಂಗರ್, ಆ ಥರ ನನಗೆ
0: ಹೇಳಬೇಕು. ಅವ್ರಿಗೂ ಯಾರೋ ಒಬ್ಬರು ಮಾಸ್ಟರ್ ಥರ ಇರ್ತಾರೆ, ಇಷ್ಟು ಮಾತ್ರ 5ನೇ ವಯಸ್ಸಿಗೆ ಅಷ್ಟೇ ಅರ್ಥ ಆಗುತ್ತೆ ಅಲ್ವಾ? ಓಕೆ ಓಕೆ. SPB ಅವ್ರ ಜೊತೆಗೆ ಆ ನೀವು ಸ್ಟೇಜಿಗೆ ಹೋದಾಗ ಅಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ ಹೇಳಿ ನಾನು ಕೇಳ್ತೀನಿ. ತುಂಬ ಕುತೂಹಲ ಇದೆ ಇದ್ರ ಬಗ್ಗೆ ನಾನು ಕೇಳೋದಕ್ಕೆ, ಯಾಕೆಂದರೆ 5 ವರ್ಷದ ಮಗುವಿನ ಮನಸ್ಸಲ್ಲಿ ಅವತ್ತೇನು ನಡೀತಾ ಇತ್ತು ಅಂತ ನಿಮ್ಗೆ ನೆನಪಿದ್ರೆ ನಮಗೆ ಹೇಳಲೇಬೇಕು. ಸ್ನೇಹಿತರೆ, ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಾಗಿದ್ದಾರೆ ತನುಷ್ ರಾಜ್ ಅವರು, ಉದಯೋನ್ಮುಖ ಪ್ರತಿಭೆ ಗಾಯಕ ನಟ ತನುಷ್ ರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಕಾರ್ಯಕ್ರಮನ ಕೇಳ್ತಾ ಇರಿ, ಹಾಗೆ ಅವರ ಜೊತೆಗೆ ನಿಮ್ಮ ಯಾವುದಾದ್ರೂ ಪ್ರಶ್ನೆಗಳಿದ್ದರೆ, ಸಲಹೆಗಳಿದ್ದರೆ ನೀವು ನಮಗೆ ಸಂದೇಶದ ಮೂಲಕ ಕಳಿಸ್ಬೋದು.

ಸ್ನೇಹಿತರೆ ಕೇಳ್ತಾ ಇದ್ದೀರಿ ಬೆಂಗಳೂರು ಯೂತ್ ಕಾರ್ಯಕ್ರಮ. ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ನಟ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಜೊತೆಗೆ ಮಾತುಕತೆಯನ್ನ ಮುಂದುವರಿಸೋಣ. ತನುಷ್ ಅವರು ಹೇಳಿ, ನೀವು ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಸಾರಥ್ಯದ ಕಾರ್ಯಕ್ರಮವೊಂದಕ್ಕೆ ಹೋದ್ರಿ, ಎಲ್ಲ ಸೆಲೆಕ್ಷನ್ ಆಯಿತು, ಹೋದ್ರಿ, ಹೇಳಿ ಮುಂದೇನಾಯಿತು?

0: ಫಸ್ಟ್ ಆಫ್ ಆಲ್ ಅದು ನನಗೆ ಶಾಕ್, ನಮ್ಮ ಫ್ಯಾಮಿಲಿಯಲ್ಲೂ ಎಲ್ಲರಿಗೂ ಒಂಥರ ಶಾಕ್, ಅಂದರೆ ಶಾಕ್ಗಿಂತನೂ ಒಂಥರ ಹೇಳಲಿಕ್ಕಾಗದಷ್ಟರ ಖುಷಿ. ಸೊ ಅಲ್ಲಿ ಸರ್ನ ಫಸ್ಟ್ ಟೈಮ್ ಮೀಟ್ ಆದಾಗ ಮೊದಲನೇದಾಗಿ ನನ್ನ ತಂದೆ ಅವ್ರ ಕಾಲಿಗೆ ಬಿದ್ದರು, ಅಂದರೆ ಅವರಿಗೆ ಅವ್ರದ್ದು ಆ ಗ್ರೇಟ್ನೆಸ್ ಗೊತ್ತಿತ್ತು ಎಸ್ ಪಿ ಡಿ ಸರ್ ಅವ್ರದ್ದು. ನನಗೆ ನಾನು ಹೇಳಿದಾಗೆ ಅವರು ಒಬ್ಬರು ಸಿಂಗರ್, ನಾನು ಒಂದು ಸಿಂಗರ್, ಅವ್ರ ಹತ್ರ ಕಲೀಲಿಕ್ಕೆ ಹೋದ ಥರ ಒಂದು ಫೀಲಿಂಗ್ ನನಗೆ. ಬಟ್ ಏನಂದರೆ ಫಸ್ಟ್ ರೌಂಡಲ್ಲಿ ನನ್ನ ವಾಯ್ಸ್, ನಾನು ಇಂಟ್ರಡಕ್ಷನ್ ಕೊಟ್ಟಿದ್ದನ್ನು ಕೇಳಿ ಅವರು ನಿನ್ನ ಸ್ವರ ತುಂಬ ಕರ್ಣಪ್ರಿಯವಾಗಿದೆ ಅಂತ ಹೇಳಿದರು.
1: ಸೊ ಅದು ನನಗೆ ಕರ್ಣಪ್ರಿಯ
0: ಹಾಗೆ ತುಂಬ ಖುಷಿ ಆಗಿತ್ತು ನನಗೆ. ಮತ್ತು ಹಾಡೆಲ್ಲ ಹಾಡಿ ಅವ್ರಿಗೆ ತುಂಬ ಇಷ್ಟ ಆಯಿತು, ತುಂಬ ಒಳ್ಳೊಳ್ಳೆ ಕಮೆಂಟ್ಸ್ ಎಲ್ಲ ಕೊಟ್ಟಿದ್ರು. ಅದಾದ ತಕ್ಷಣವೇ ಮತ್ತೆ ಬರೋ ರೌಂಡ್ಸಲ್ಲಿ ನನಗೆ ಸುಮಾರು ಕಮೆಂಟ್ಸ್ ಹೇಳಿದ್ರು. ಮತ್ತು ಅವ್ರು ನನಗೆ ಫಸ್ಟ್, ಅಂದರೆ ನನ್ನಲ್ಲಿರೋ ಆ್ಯಕ್ಟಿಂಗ್ ಟ್ಯಾಲೆಂಟ್ನ ಕಂಡುಹಿಡಿದಿದ್ದು ಅವರೇ. ಬಿಕಾಸ್ ನಾನು ಯಾವಾಗಲೂ ಸ್ಟೇಜಿಗೆ ಹೋಗಿ ಹಾಡಬೇಕಾದ್ರೆ ಅವ್ರು ಹೇಳ್ತಿದ್ದದ್ದು ಒಂದೇ, ನೀನು ಸಿಂಗರ್ಕ್ಕಿಂತನೂ ಯು ವಿಲ್ ಬಿ ಅ ಬೆಟರ್ ಆ್ಯಕ್ಟರ್ ಅಂತ. ಸೊ
1: ಅವ್ರಿಗೆ ನಟನ
0: ಫಸ್ಟ್ ಅವರೇ ಹೇಳಿದ್ದು. ಅಂದರೆ ನಮ್ಮ ಮನೇಲೆಲ್ಲ ಎಲ್ಲರೂ ಕೇಳಬೇಕಾದ್ರೆ ಇವನೇನು ಆ್ಯಕ್ಟರ್ ಆಗ್ತಾನೆ, ಅದು ಏನೋ ಸುಮ್ಮನೆ ಹೇಳ್ಬೋದು ಅವರು ಅಂತ. ಬಟ್ ಅವರು ಫಸ್ಟ್ ಪರ್ಸನ್ ಅದನ್ನು ಒಂದು ಕಂಡುಹಿಡಿಲಿಕ್ಕೆ. ಸೊ ಅದರಿಂದ ಅವರು ಒಂದು ಶೋ ಅಲ್ಲಿದ್ದ, ಅಂದರೆ ಒಂದು ರೌಂಡಲ್ಲಿ ನಂಗೆ ಹೇಳಿದ್ರು ಇವತ್ತಿನ ಬಾಲಸುಬ್ರಹ್ಮಣ್ಯಮ್ಮೆ ನೀನು ಅಷ್ಟು ಚೆನ್ನಾಗಿ ಹಾಡಿದೆ ಅಂತ. ನಾನಾಗ ನಮ್ಮೂರ ಮಂದಾರ ಹೂವೆ ಅಂತ ಹಾಡಿದೆ ಅಲ್ಲ, ಆ ಸಾಂಗನ್ನು ಹಾಡಿದ್ದೆ. ಸೊ ಆ ಹಾಡು ಕೇಳಿ ಸರ್ ಹೇಳಿದ್ರು ಈ ಹಾಡು ಕೇಳಿ ನನಗೆ ಎಷ್ಟು ಖುಷಿ ಆಯ್ತು ಅಂದರೆ, ದೊಡ್ಡರಂಗೇಗೌಡ ಸರ್ ಅವರೂ ಇದ್ರು, ಅವರೇ ಲಿರಿಸಿಸ್ಟ್ ಆ ಸಾಂಗ್. ಸೊ ಅವರು ಅಷ್ಟೇ, ಅವರಿಬ್ಬರೂ ತುಂಬ ಖುಷಿಯಾಗಿತ್ತು. ಅವ್ರು ಹೇಳಿದ್ರು ಇವತ್ತಿನ ಬಾಲಸುಬ್ರಹ್ಮಣ್ಯಮ್ಮೆ ನೀನು ಅಂತ. ಸೊ ಅಷ್ಟು ಖುಷಿ ಆಗಿತ್ತು ಅವ್ರಿಗೆ. ಅದಾದಮೇಲೆ ಇನ್ನೊಂದು ರೌಂಡಲ್ಲಿ ನನ್ನನ್ನು ಕರೆದು ಹಗ್ ಮಾಡಿ ಅವರು ನಿಮ್ಗೆ ಎಲ್ಲಿಂದ ಅಷ್ಟು ಫೀಲ್ ಬರುತ್ತೆ, ಹೇಗೆ ನೀನು ಆ ಥರ ಹಾಡ್ತೀಯಾ ಅಂತ ತುಂಬ ಅಂದರೆ ಎನ್ಕರೇಜಿಂಗ್ ಆಗಿತ್ತು. ಪ್ಲಸ್ ಆ ಒಂದು 3 ತಿಂಗಳ ಸಮಯ ಅವ್ರ ಜೊತೆ ಕಳೆದಿದ್ದು ಅದು ನಾನು ಮರೀಲಿಕ್ಕಂತೂ ಸಾಧ್ಯವೇ ಇಲ್ಲ. ಅದಕ್ಕಿಂತನೂ ಆ ಶೋ ಮುಗಿಯುವ ಟೈಮಲ್ಲಿ ಅವ್ರು ನನಗೆ ಹೇಳಿದ್ರು, ನೀನು ನನ್ನನ್ನು ಮರೆಯುತ್ತೆ ಅಲ್ವ ಗೊತ್ತಿಲ್ಲ, ಅಂದರೆ ಮಿಸ್ ಮಾಡ್ಕೊಳ್ತೇ ಅಲ್ವ ಗೊತ್ತಿಲ್ಲ, ನಾನು ನಿನ್ನ ಖಂಡಿತ ಮಿಸ್ ಮಾಡ್ಕೊಳ್ತೇನೆ, ಅಷ್ಟು ನೀನು ನನ್ನ ಕ್ಲೋಸ್ ಆಗಿದ್ದೆಯಾ ಅಂತ. ಅಂದರೆ ನಾನು
1: ಅಲ್ವಾ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವ್ರ ಬಗ್ಗೆ ಅವ್ರನ್ನ ಮೀಟ್ ಮಾಡಿದ್ರು ಯಾರೇ ಸಿಕ್ಕು ಅವ್ರ ಬಗ್ಗೆ ಒಂದು ಹೇಳಿದಾಗ್ಲೂ ಇದೇ ಥರದ ಮಾತುಗಳಿಗೆ ಎಷ್ಟು ಒಂಥರ ಅವ್ರು ಎಷ್ಟು ಇನ್ಸ್ಪೈರ್ ಮಾಡಿದ್ದಾರೆ ಅವರ ಮುಂದಿನ ಪೀಳಿಗೆಗಳನ್ನ. ಅಂದರೆ ಅವರು ನೋಡಿ, ನೀನು ನನ್ನ ಮರಿಬೋದು ಬಟ್ ನಾನು ಇನ್ನು ಮರೆಯಲ್ಲ ಅನ್ನೋ ಒಂದು ಮಾತು ಅವ್ರ ಬಾಯಿಂದ ಕೇಳಿದ್ದೀರಾ ಅಂದರೆ, ನೀವು ಏನೋ ಚಿಕ್ಕ ವಯಸ್ಸಲ್ಲಿ ನಿಜವಾಗ್ಲೂ ಮರ್ತಿರ್ಬೋದು, ಇಲ್ಲ ನೆನ್ಪಿಟ್ಕೊಳಕ್ಕೆ ನೀವು ಪ್ರಯತ್ನ ಪಟ್ಟಿರ್ಬೋದು, ಬಟ್ ಅವ್ರ ಬಾಯಲ್ಲಿ ಅಷ್ಟು ಸರಳವಾದಂಥ ಮಾತುಗಳು ಬಂದಿದೆ ನಿಜವಾಗ್ಲೂ. ಯಾಕಂದರೆ ಇದೇ ರೀತಿ ಇಂಟರ್ವ್ಯೂ ಮಾಡುವಾಗ ಇನ್ನೊಬ್ಬರು ಸಿಂಗರ್ ನನಗೆ ಹೇಳಿದರು, ಅವರಿಗೆ ಕೊಟ್ಟಂಥ ಒಂದು ಪ್ರೋಗ್ರಾಮಲ್ಲಿ ಅವರಿಗೆ ಕೊಡ್ತಾರಲ್ವ ನೆನಪಿನ ಕಾಣಿಕೆ ಅಂತ ಸರಸ್ವತಿ ವಿಗ್ರಹನ ಕೊಟ್ರಂತೆ, ಅದನ್ನು ಅವ್ರು ತೆಗೆದುಬಿಟ್ಟು ಆ ಪುಟಾಣಿ ಮಗು ಕೊಟ್ಟು ನನಗೆ ಸರಸ್ವತಿ ಅನುಗ್ರಹ ಇದೆ, ಅದೇ ಅನುಗ್ರಹ ನಿನಗೂ ಸಿಗಲಿ, ನಿನ್ನ ಹೆಸರು ಹಿಂಗೆ ದೊಡ್ಡದಾಗಲಿ ಅಂತ ನಿನಗೆ ಇದನ್ನು ಕೊಡ್ತಾ ಇದ್ದೀನಿ ಅಂತ ಕೊಟ್ರಂತೆ. ಈ ರೀತಿ ಎಲ್ಲರಲ್ಲೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರು ಈ ರೀತಿ ನೆನಪಾಗಿ ಉಳ್ಕೊಂಡಿದ್ದಾರೆ ಅಂತ ಕೇಳೋಕೆ ನಿಜವಾಗ ಖುಷಿ ಆಗುತ್ತೆ. ಮತ್ತಷ್ಟು ಮಾತಾಡೋಣ ಕಾರ್ಯಕ್ರಮದಲ್ಲಿ, ನಿಮ್ಮ ಹತ್ರ ಮಾತಾಡೋಕ್ಕೆ ಕೇಳೋದಕ್ಕೆ ತುಂಬ ವಿಷಯಗಳಿದೆ, ಮತ್ತಷ್ಟು ಮಾತಾಡೋಣ. ಮತ್ತೊಂದು ಹಾಡು ಹಾಡಿದ ನಂತರ ವಾಪಸ್ಸಾಗೋಣ.
2: ಅರೆ ಯಾರ್ರೀ, ಹೆದರ್ಕೊಳ್ಳೋರು, ಬೆದರ್ಕೊಳ್ಳೋರು, ಪೇಚಾಡೋರು, ಪರದಾಡೋರು, ಮರಗಳ ಮರೆನಲ್ಲಿ ಮಾತಾಡೋರು, ಮಾರ್ನಿಂಗ್ ಶೋನಲ್ಲಿ ಪಿಸ್ಗುಟ್ಟೋರು, ಮೈಸೂರಂತ ಜಿಲ್ಲೆಯಲ್ಲಿದ್ದು ಕಣ್ಣಿಗೆ ಬೇಕಾದ ನೋಟ

0: Akashvani FM Rainbow 101.3 MHz musically yours.
1: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ನೀವು ಕೇಳ್ತಾ ಇದ್ದೀರಿ. ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:24:30. ಸ್ನೇಹಿತರೆ, ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ಉದಯೋನ್ಮುಖ ನಟ ಹಾಗೂ ಗಾಯಕ ತನುಷ್ ರಾಜ್ ಅವರು ನಮ್ಮ ಜೊತೆಗೆ ಇದ್ದಾರೆ. ತನುಷ್ ಅವರ ನಿಮ್ಮ ಜೊತೆಗೆ ಮಾತಾಡ್ತಾ ಇದ್ವಿ, ಎಸ್ ಪಿ ಬಿ ಅವರ ಜೊತೆಗಿನ ಅನುಭವಗಳನ್ನು ಹೇಳ್ತಾ ಹೋದ್ರಿ. ಕಾರ್ಯಕ್ರಮ ಮುಗಿದ್ಮೇಲೆ ಏನಾಯ್ತು, ಮತ್ತೇನು ಮಾಡಿದ್ರಿ, ನಿಮ್ಮ ಗುರುಗಳ ಬಗ್ಗೆ ಸ್ವಲ್ಪ ನಮ್ಗೆ ಹೇಳಿ.
2: ನಾನು ಸಂಗೀತ ಕಲಿಯಲಿಕ್ಕೆ ನನ್ನ 5ನೇ ವಯಸ್ಸಲ್ಲಿ ಶುರು ಮಾಡಿದ್ದೆ. ಸೊ 5ನೇ ವಯಸ್ಸಲ್ಲಿ ಕರ್ನಾಟಕ ಸಂಗೀತ ಶುರು ಮಾಡಿದೆ. ಅದರ ಜೊತೆಗೇ ಸೈಮಲ್ಟೇನಿಯಸ್ ಆಗಿ ಹಿಂದೂಸ್ತಾನಿ ಸಂಗೀತ ಕೂಡ ಕಲಿಯಲಿಕ್ಕೆ ಶುರು ಮಾಡಿದ್ದೆ. ಅವರು ನನ್ನ ಗುರುಗಳ ಹೆಸರು ಶ್ರೀ ಉಮಾನಾಥ್ ಅಂತ ಆಗ. ಸೊ ಅವರ ಹತ್ರ ಮಂಗಳೂರಲ್ಲಿ ನಾನು ಸಂಗೀತ ಕಲಿತಾ ಇದ್ದೆ. ಹಾಗೆ ನಾನು ಕಲಿತಾ ಇದ್ದಂತೆ ನಾನು ರಿಯಾಲಿಟಿ ಶೋಗೆ ಸೆಲೆಕ್ಟ್ ಆಗಿರೋ ಕಾರಣ ಬೆಂಗಳೂರು ಮಂಗಳೂರು ತುಂಬ ಟ್ರಾವೆಲ್ ಆಗ್ತಿತ್ತು ನಮಗೆ. ಅದಕ್ಕೋಸ್ಕರ ನಾನು ಮಂಗಳೂರಿಂದ ನನ್ನ ತಂದೆ ತಾಯಿ ನಾವು ಬೆಂಗಳೂರಿಗೆ ಶಿಫ್ಟ್ ಆದ್ವಿ. ಸೊ ನನ್ನ ಮ್ಯೂಸಿಕ್ ಕರಿಯರ್ಗೋಸ್ಕರ
1: ಭವಿಷ್ಯಕ್ಕೋಸ್ಕರ ನೀವು ಮಂಗಳೂರಿಂದ ಬೆಂಗಳೂರಿಗೆ ಸ್ಥಳಾಂತರಗೊಂಡ್ರಿ.
2: ಹೌದು.
1: ಓಕೆ, ನಂತರ
2: ಹಾಗೆ ಇಲ್ಲಿ ಶಿಫ್ಟ್ ಆದಮೇಲೆ ನಾನು ಸಂಗೀತ ಡಾಕ್ಟರ್ ಪಂಡಿತ್ ಬಸವರಾಜ್ ಮುಗಲ್ಕೋಡ್ ಸರ್ ಅಂತ ಅವ್ರ ಹತ್ರ ಹಿಂದೂಸ್ತಾನಿ ಸಂಗೀತ ಕಂಟಿನ್ಯೂ ಮಾಡಲಿಕ್ಕೆ ಶುರು ಮಾಡಿದ್ದೀನಿ. ಸೊ ಈಗ ಕೂಡ ಅವ್ರ ಹತ್ರನೇ ಕಲಿತಾ ಇದ್ದೇನೆ ನಾನು. ಹಾಗೆ ಹಿಂದೂಸ್ತಾನಿ ಸಂಗೀತ ನಾನು ಜೂನಿಯರ್ ಮುಗಿಸಿ ಸೀನಿಯರ್ ಮಾಡ್ತಾ ಇದ್ದೇನೆ. ಹಾಗೆ ಕರ್ನಾಟಕಲ್ಲೂ ಕೂಡ ನಾನು ಜೂನಿಯರ್ ತನಕ ಮುಗಿಸಿದ್ದೀನಿ.
1: ಓಕೆ, ಗಾಯನ ಅಲ್ಲದೆ ಇವಾಗ ನೀವು ಗಾಯನ ಅಲ್ಲದೆ ವಕೀಲಿ ವೃತ್ತಿ ಮಾಡಬೇಕು ಮುಂದೆ ಅಂತ ಹೇಳಿ ಇವಾಗ LLB ಓದ್ತಾ ಇದ್ದೀರಿ. ಇದು ಹೆಂಗೆ, ಈ ಕಡೆ ಒಂದ್ ಕಡೆ ಆಕ್ಟಿಂಗ್ ಇದೆ, ಆಕ್ಟಿಂಗ್ ಪಾರ್ಟಿಗೆ ಬರ್ತೀನಿ ನಾನು ಇನ್ನೊಂದ್ಸಲ, ಆಕ್ಟಿಂಗ್ ಇದೆ ಒಂದ್ ಕಡೆಗೆ ಸಿಂಗಿಂಗ್ ಇದೆ, ಜೊತೆಗೆ ಮತ್ತೆ ನೀವು ಪ್ರೊಫೆಷನಲ್ ಅಂತ ನಾನು ಲಾಯರ್ ಆಗ್ಬೇಕು ಅಂತ ಯೋಚನೆ

0: ಅಂದರೆ ಹೇಗೆ?
1: ಫಸ್ಟ್ ನಂದು ಇಂಪ್ರೆಷನ್ ಲಾ ಯಾಕೆ ಮಾಡಬೇಕು ಅಂತಂದರೆ, ನಮ್ಮ ತಾಯಿ ನನ್ನ ತಾಯಿ ಅಡ್ವೊಕೇಟ್.
0: ಓಕೆ.
1: ಸೊ ಅವ್ರನ್ನ ನಾನು ನೋಡಿ ಅಂದರೆ
0: ಒಂದು ರೆಸ್ಪೆಕ್ಟ್,
1: ಅದೇ ಅವರಿಗೆ ಕೊಡುವಂಥ ರೆಸ್ಪೆಕ್ಟನ್ನು ನೋಡಿ ನನಗೆ ನಾನು ಈ ಒಂದು ಪ್ರೊಫೆಷನ್ಗೆ ಬರಬೇಕು ಅಂತ ಆಸೆ ಇತ್ತು. ಬಟ್ ಮನೆಯಲ್ಲಿ ಎಲ್ಲರೂ ಮ್ಯೂಸಿಕಲ್ಲೇ ಮುಂದೆ ಹೋಗು ಅಂತಲೇ ಹೇಳಿದ್ರು. ಬಟ್ ನನಗೊಂದು ಪ್ರೊಫೆಷ್ನಲ್ ಡಿಗ್ರಿ ಮಾಡಬೇಕಂತ ಇತ್ತು, ಅಂದರೆ ಮ್ಯೂಸಿಕ್ ಪ್ರೊಫೆಷ್ನಲ್ ಡಿಗ್ರಿ ಅಲ್ಲ ಅಂತಲ್ಲ, ಬಟ್ ಒಂದು ಎಜುಕೇಷ್ನಲಿ ಒಂದು ಪ್ರೊಫೆಷ್ನಲ್ ಡಿಗ್ರಿ ಬೇಕು ಅಂತ ಇತ್ತು. ಸೊ ಆದರೆ ಅದಕ್ಕೋಸ್ಕರ ನಾನು ಲಾ ಮಾಡಲಿಕ್ಕೆ ಶುರು ಮಾಡಿದೆ. ಸೊ ಅದರಲ್ಲೂ ನನಗೆ ಇಂಟ್ರೆಸ್ಟ್ ಇತ್ತು ಆ್ಯಂಡ್ ಇಂಟ್ರೆಸ್ಟ್ ಇವಾಗಲೂ ಇದೆ. ಸೊ ಇನ್ನೂ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ, ಅಂದರೆ ಫೋರ್ತ್ ಇಯರಲ್ಲಿ ಇದ್ದೀನಿ ನಾನು. ಹಾಗೆ ಇಂಟರ್ನ್ಶಿಪ್ಸ್ ಅದು ಇದು ಎಲ್ಲ ಮಾಡ್ತಾ ಇರ್ತೀನಿ, ಕಾಂಪಿಟೇಷನ್ಸ್, ಮೂಡ್ ಕೋರ್ಟ್ಸ್, ಐಡಿಯಾಸ್.
0: ಸೊ ನೀವು ಹೆಂಗೆ ಇವಾಗ ನಿಮ್ಮ ಜನ್ರೇಷನ್ನ ನೀವು ಮೋಟಿವೇಟ್ ಮಾಡ್ತಾ ಇದ್ದೀರಿ ಅಂತಂದರೆ, ಹಾಡಬೇಕು ಅಂದರೆ ಬರೀ ಹಾಡಬೇಕು, ಡ್ಯಾನ್ಸ್ ಮಾಡಬೇಕು ಅಂತಂದರೆ ಬರೀ ಡ್ಯಾನ್ಸ್ ಮಾಡಬೇಕು, ಈ ಕಡೆ ಓದಬೇಕು ಅಂದರೆ ಬರೀ ಓದಬೇಕು, ಅಕಾಡೆಮಿಕ್ಸಲ್ಲೇ ಇರಬೇಕು, ಇನ್ನು ಅದು ಸ್ಪೋರ್ಟ್ಸಲ್ಲಿ ಇದ್ದೀವಿ ಬರೀ ಸ್ಪೋರ್ಟ್ಸಲ್ಲೇ ಇರಬೇಕು ಅನ್ನೋ ಒಂದು ಮೆಂಟಾಲಿಟಿಯಿಂದ ಆಚೆ ಬಂದು ನಮ್ಮ ಕೈಲಾದಷ್ಟು ಎಲ್ಲ ಸರ್ಕಲಲ್ಲೂ ದಿ ಬೆಸ್ಟ್ನ ಕೊಡೋದು ಟ್ರೈ ಮಾಡಬೇಕು. ಓದು ಬರಹ ಅಂತೂ ಜೀವನಕ್ಕೆ ತುಂಬಾ ಇಂಪಾರ್ಟೆಂಟು, ಮುಂದೆ ಗೊತ್ತಿಲ್ಲ ಕರಿಯರ್ ಹೆಂಗಿರುತ್ತೆ, ಜೊತೆಗೆ ನಮ್ಮ ಪ್ರತಿಭೆ ಜೊತೆಗೆ ನಮಗೆ ಅದೃಷ್ಟನೂ
1: ಚೆನ್ನಾಗಿರ್ಬೇಕಲ್ವಾ.
0: ಸೊ ಅದಕ್ಕೆ ಓದ್ಕೊಂಡಿರ್ಬೇಕು, ಒಂದು ಪ್ರೊಫೆಷ್ನಲ್ ಅಂತ ನಾವು ಫಿಕ್ಸ್ ಮಾಡ್ಕೊಂಡಿರ್ಬೇಕು, ಆವಾಗ ನಮ್ಮ ಪ್ಯಾಷನ್ ಪ್ರೊಫೆಷನ್ ಎರಡನ್ನೂ ಒಟ್ಟೊಟ್ಟಿಗೆ ತಗೊಂಡು ಹೋಗೋದು ಈಸಿ ಅಂತ ಹೇಳ್ತಾರೆ. ಸೊ ನೀವು ಅದನ್ನು ಕರೆಕ್ಟಾಗಿ ತಗೊಂಡು ಹೋಗ್ತಾ ಇದ್ದೀರಾ ಅಂತ ನನಗನ್ನಿಸ್ತಾ ಇದೆ. ಹಾಗೆ ನಿಮ್ಮ ಈ ಪೀಳಿಗೆಯ ಜನರೇನಿದ್ದಾರೆ ಅವರಿಗೆಲ್ಲ ನೀವು ಇನ್ಸ್ಪೈರ್ ಮಾಡ್ತಾ ಇದ್ದೀರಾ, ನಿಮ್ಮ ಜೊತೆ ಓದೋರಿಗೂ ಮೋಸ್ಟ್ಲಿ ಅನಿಸ್ತಿರ್ಬೋದು ನಾವು ನಮ್ಮ ಸ್ಕಿಲ್ಸ್ನ ಅಪ್ಗ್ರೇಡ್ ಮಾಡಬೇಕು ಅಂತ ಹೇಳಿ. ಯಾರು ನಿಮ್ಮ ಜೊತೆ ಹಾಡ್ತಾ ಇದ್ದಾರೆ, ಆ್ಯಕ್ಟಿಂಗ್ ಮಾಡ್ತಿದ್ದಾರೆ, ಅವರಿಗೂ ಅನಿಸ್ಬೋದು ಓಕೆ ನಾವು ಚೆನ್ನಾಗೂ ಓದ್ಕೋಬೇಕು ಅಂತ ಹೇಳಿ. ಸೊ ಈ ರೀತಿಯೆಲ್ಲ ನೀವು ಇನ್ಸ್ಪೈರ್ ಮಾಡ್ತಾ ಇರೋದು ನೋಡಿದ್ರೆ ತುಂಬ ಖುಷಿ ಆಗುತ್ತೆ. ಈಗ ನಿಮ್ಮ ಗಾಯನದ ಜರ್ನಿ ಬಗ್ಗೆ ತಿಳ್ಕೊಂಡಿದ್ದೀವಿ, ಹಾಗೆ ನಿಮ್ಮ ಆ್ಯಕ್ಟಿಂಗ್ ಜರ್ನಿನೂ ಏನು ಅಂತ ಹೇಳಿ ತಿಳ್ಕೊಬೇಕು. ಎಲ್ಲಿಂದ ಶುರು ಮಾಡಿದ್ರಿ, ಹೇಗೆ ಶುರು ಮಾಡಿದ್ರಿ ಅಂತ ತಿಳ್ಕೊಳ್ಳೋಕ್ಕಿಂತ ಮೊದಲು, ಅವಾಗಿನ ನಾವು ಹೇಳ್ತಾನೆ ಇದ್ದೀವಿ ನಮ್ಮ ಕೇಳುಗರಿಗೆ, ನೀವು ಗಾಯಕ ಗಾಯಕ ಅಂತ ಹೇಳ್ತಾನೆ ಇದ್ದೀವಿ, ಆದರೆ ನಿಮ್ಮ ಧ್ವನಿ ಒಂದು ಹಾಡು ಕೇಳಿಸ್ಲಿಲ್ಲ. ಅದರಿಂದ ಒಂದು ಹಾಡನ್ನು ಹಾಡಿಬಿಡಿ, ನಂತರ ಇನ್ನೊಂದಷ್ಟು ಮಾತುಕತೆನ ಮುಂದುವರಿಸೋಣ.
1: ಖಂಡಿತ. ನೀವು ಮೋಟಿವೇಶನ್ ಬಗ್ಗೆ ಮಾತಾಡ್ತಿದ್ರಿ, ಅದಕ್ಕೋಸ್ಕರ ಒಂದು ತುಂಬ ಫೇಮಸ್ ಆಗಿರೋಂಥ ಒಂದು ಕನ್ನಡ ಗೀತೆ, ಅದು ಏನಾಗಲಿ ಮುಂದೆ ಸಾಗು ನೀ ಹಾಡನ್ನ ಹಾಡಲಿಕ್ಕೆ ಇಷ್ಟಪಡ್ತೇನೆ.

0: ಸೂಪರ್ ಸೂಪರ್, ನಮಗೂ ಕರುಣಾನಂದವಾಯಿತು ನಿಮ್ಮ ಧ್ವನಿಯಲ್ಲಿ ಹಾಡನ್ನು ಕೇಳಿ. ಮತ್ತಷ್ಟು ಮಾತಾಡೋಣ, ಮತ್ತಷ್ಟು ಮಾತುಕತೆಯನ್ನು ಕಾರ್ಯಕ್ರಮದಲ್ಲಿ ಮುಂದುವರಿಸೋಣ ಮತ್ತೊಂದು ಹಾಡಿನ ನಂತರ. ಈಗ ಒಂದು ವಿರಾಮ, ವಿರಾಮದ ನಂತರ ಹಾಡು ಪ್ರಸಾರ ಆಗುತ್ತೆ.
1: ಮಾಡೋಣ ಇನ್ವೆಸ್ಟಿಂಗ್ನ ಕಲಿಕೆ.

0: ಅಂಗೈಲಿ ಅಕ್ಷರ ಚಿತ್ರದ ಗೀತೆಯನ್ನ ಕೇಳಿ ಬಂದ್ರಿ. ಈ ಗೀತೆಗೆ ಸಾಹಿತ್ಯವನ್ನ ಬರೆದಿದ್ದು ನಾಗೇಶ್ ಉಜ್ಜಯಿನಿ ಅವರು, ಹಾಗೆ ಎ.ಟಿ. ರವೀಶ್ ಅವರ ಸಾಹಿತ್ಯ ಈ ಗೀತೆಗಿತ್ತು. ಈ ಗೀತೆನ ಹಾಡಿದವರು ಯಾರು ಅಂತ ನಿಮ್ಗೆ ಗೊತ್ತಾ? ಈ ಗೀತೆ ಹಾಡಿದವರು ಸ್ಟುಡಿಯೋದಲ್ಲಿ ನಮ್ಮ ಜೊತೆಗೆ ಕೂತಿದ್ದಾರೆ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರು ಅಂಗೈಲಿ ಅಕ್ಷರ ಚಿತ್ರದಲ್ಲಿ ಬಾಲ ಕಲಾವಿದರಾಗಿ ಮುಖ್ಯ ಭೂಮಿಕೆಯಲ್ಲಿ ನಟಿಸಿದಂತಹ ಚಿತ್ರ ಅಂಗೈಲಿ ಅಕ್ಷರ. ಈ ಚಿತ್ರದಲ್ಲಿ ನೀವು ಆಕ್ಟಿಂಗ್ ಮಾಡಿದ್ರಿ. ಹಾಡನ್ನು ಸಹ ಕೇಳ್ಬಂದ್ವಿ, ಅದ್ಭುತವಾಗಿತ್ತು ಹಾಡು. ಹೇಳೋದೆ ಬೇಡ, ನಿಮ್ಮ ಧ್ವನಿ ಇತ್ತು ತುಂಬ ಚೆನ್ನಾಗಿತ್ತು ಹಾಡು. ಮುಂದೆ ನೀವೀಗ ಆಕ್ಟಿಂಗ್ ಬಂದ್ರಿ, ಸಿಂಗಿಂಗ್ ಅಂತ ಬೆಂಗಳೂರಿಗೆ ಬಂದ್ರಿ ಮಂಗಳೂರಿಂದ, ಆಮೇಲೆ ಆಕ್ಟಿಂಗ್ ಬಂದ್ರಿ, ಬಾಲ ಕಲಾವಿದರಾಗಿ ಮುಖ್ಯ ಭೂಮಿಕೆಯಲ್ಲಿ ನಟನೆ ಮಾಡಿದ್ರಿ. ಹೇಗಿತ್ತು ಅನುಭವ? ಹೇಗೆ ಅಲ್ಲಿಂದ ಇಲ್ಲಿಗೆ ಹೇಗೆ ಬಂದ್ರಿ?
1: ನನ್ನ ಸಂಗೀತದಿಂದ ಆಕ್ಟಿಂಗ್ಗೆ ಬಂದಿರೋ ಟ್ರಾನ್ಸಿಷನ್ನೇ ಈ ಸಾಂಗ್ ರೀಸನ್. ಅದಕ್ಕೆ ನಾನು ಆಕ್ಚುಲಿ ಈ ಚಿತ್ರಕ್ಕೆ ನಾನು ಪ್ಲೇಬ್ಯಾಕ್ ಸಿಂಗಿಂಗ್ ಅಂತ ಹೋಗಿದ್ದೆ,
0: ರೆಕಾರ್ಡಿಂಗ್
1: ಸೊ ರೆಕಾರ್ಡಿಂಗ್ ಅಂತ ಹೋಗಿದ್ದಾಗ ನಾನು ಹಾಡಬೇಕಾದ್ರೆ ಡೈರೆಕ್ಟರ್ ಮತ್ತು ಲಿರಿಸಿಸ್ಟ್ ಇಬ್ಬರು ಇದ್ದರು, ಮ್ಯೂಸಿಕ್ ಡೈರೆಕ್ಟರು ಇದ್ದರು ಆಬ್ವಿಯಸ್ಲಿ. ಸೊ ಅವರು ಮೂರು ಜನ ಅಂದರೆ ಮಾತಾಡ್ಕೊಳ್ತಿದ್ರು, ಅಂದರೆ ಹಾಡು ಚೆನ್ನಾಗಿ ಬಂದಿತ್ತು, ಅವ್ರಿಗೆ ತುಂಬ ಖುಷಿಯಾಗಿತ್ತು. ಹೊರಗಡೆ ಬಂದ ತಕ್ಷಣ ಒಂದು ಮಾತು ಕೇಳಿದ್ರು ಅವರು, ನಿಂಗೆ ಆ್ಯಕ್ಟಿಂಗಲ್ಲಿ ಇಂಟ್ರೆಸ್ಟ್ ಇದೆಯಾ ಅಂತ. ನಾನು ಅಂದರೆ ನನಗೆ ಸ್ವಲ್ಪ ಭಯ ಇತ್ತು, ಬಿಕಾಸ್ ನಾನು ಅಷ್ಟೊಂದು ಔಟ್ರೋವರ್ಟ್ ಅಂದರೆ ಎಕ್ಸ್ಟ್ರೋವರ್ಟ್ ಆಗಿರಲ್ಲ. ಸೊ ನಾನು ಸ್ವಲ್ಪ ಕನ್ಫ್ಯೂಷನ್ ಹೇಳಿದೆ, ನಮ್ಮ ಅಮ್ಮ ಹೇಳಿದ್ರು ಇಲ್ಲ ಇಲ್ಲ ಅವ್ನಿಗೆ ಇಂಟ್ರೆಸ್ಟ್ ಇದೆ ಅಂತ. ಸೊ ಅವರು ಹೌದಾ ಓಕೆ, ನಾನು ಇದ್ದರೆ ಏನಾದರೂ ಒಂದು ರೋಲ್ ಇದ್ದರೆ ಹೇಳ್ತೀನಿ ಅಂತ ಹೇಳಿದ್ರು ಡೈರೆಕ್ಟರ್. ಸೊ ಅದಾದ್ಮೇಲೆ ಮನೆಗೆ ಹೋದ್ಮೇಲೆ ಒಂದು ವೀಕಲ್ಲಿ ನಮಗೆ ಅವ್ರದ್ದು
0: ಫೋನ್ ಮಕ್ಕಳ ಚಿತ್ರನ ಮಾಡ್ತಾ ಇದ್ದಾರೆ ಅವಾಗ ಅಂತ.
1: ಹೌದೌದು, ಬಿಕಾಸ್ ನಮಗೆ ಸ್ಟೋರಿ ಹೇಳಿನೇ ಅವರು ಸಾಂಗ್ ಹಾಡಿಸ್ತಾರೆ, ಅಂದರೆ ಸಿಚುವೇಶನ್ ಹೇಳಿ ಸಾಂಗ್ ಹಾಡಿಸ್ತಾರೆ. ಸೊ ಐಡಿಯಾ ಇತ್ತು ಇದು ಒಂದು ಎಜುಕೇಷನ್ ಬೇಸ್ಡ್ ತಾಯಿ ಬಗ್ಗೆ ಇರುವಂಥ ಮೂವಿ ಅಂತ. ಸೊ ಒಂದು ವೀಕಲ್ಲಿ ನನಗೆ ಅವ್ರದ್ದೇ ಕಾಲ್ ಬರುತ್ತೆ, ನಾನು ಅಂದ್ಕೊಂಡೆ ಮೋಸ್ಟ್ಲಿ ಇನ್ನೊಂದು ಸಾಂಗ್ ಇರ್ಬೋದು ಅದೇ ಮೂವಿಗೆ ಹಾಡಲಿಕ್ಕೆ, ಕಾಲ್ ಮಾಡ್ತಿರ್ಬೋದು. ಸೊ ನನಗೆ ಮ್ಯೂಸಿಕ್ ಡೈರೆಕ್ಟರ್ ಕಾಲ್ ಮಾಡಿ ಹೇಳಿದರು, ಇಲ್ಲ ಡೈರೆಕ್ಟರ್ ನಿಮ್ಮ ನಂಬರ್ ತಗೊಂಡಿದ್ದಾರೆ, ಅವ್ರಿಗೆ ಕಾಂಟ್ಯಾಕ್ಟ್ ಆಗಬೇಕು. ಓಕೆ ಸರ್ ಅಂತ ಹೇಳಿದೆ. ಡೈರೆಕ್ಟರ್ದು

0: ಕಾಲ್ ಬರುತ್ತೆ. ಅವರು ಫಸ್ಟ್ ಹೇಳಿದ್ದೆ ಇದು, ನನ್ನ ಮೂವಿಗೆ ನೀನೇ ಹೀರೋ ಆಗಬೇಕು, ಮಾಡ್ತೀಯ ಇಲ್ವಾ ಅಂತ ಒಂದು ಕನ್ಫರ್ಮ್ ಮಾಡಿ ಹೇಳು ಅಂತ.
1: ಓಕೆ
0: ನಾನು ಓಕೆ ಸರ್ ಅಂತ ಹೇಳಿ ಫೋನ್ ಕಟ್ ಮಾಡಿ, ನನಗೆ ಅವಾಗ ತುಂಬ ಭಯ ಶುರು ಆಯ್ತು. ಅಂದರೆ ಹೀರೋ ಅಂದರೆ ಇನ್ನೂ 100 ಟೈಮ್ಸ್ ಜಾಸ್ತಿ ರೆಸ್ಪಾನ್ಸಿಬಿಲಿಟಿ. ಹಾಗೆ ನಾನು ಆ್ಯಕ್ಟಿಂಗೇ ಮಾಡಿಲ್ಲ ನನ್ನ ಲೈಫಲ್ಲಿ, ಅಂದರೆ ಸ್ಕೂಲ್ ಆ್ಯಕ್ಟಿಂಗ್ ಕ್ಲಾಸಸ್ ಹೋಗಿರ್ಬೋದು ಅಥವಾ ಏನಾದರೂ ಇರ್ಬೋದು, ಯಾವತ್ತೂ ಮಾಡಿರಲಿಲ್ಲ. ಸೊ ಅಮ್ಮ ಹತ್ರ ಹೋಗಿ ಕೇಳಿದೆ ಈ ಥರ ಈ ಥರ ಹೇಳ್ತಿದ್ದಾರೆ ಏನು ಹೇಳಿ ಅಂತ. ಅಮ್ಮ ಹೇಳಿದ್ರು ಆಪರ್ಚುನಿಟಿ ಬಂದಾಗ ಬಿಡಬೇಡ, ಹೋಗು ಮಾಡು, ಚೆನ್ನಾಗಾಗಿಲ್ಲ ಅಂದರೆ ಅದು ಅವ್ರಿಗೆ ಬಿಟ್ಟಿದ್ದು, ಬಟ್ ನಿನ್ನ ಏನಿದೆ ನೀನು ಪ್ರಯತ್ನ ಪಡು ನಿನ್ನ ಕಡೆಯಿಂದ. ನಾನು ಓಕೆ ಅಂತ ಹೇಳಿನೂ ನನಗೆ ಭಯ ಇತ್ತು ಓಕೆ ಅಂತ ಹೇಳಲಿಕ್ಕೆ ಸರ್ ಹತ್ರ. ಮತ್ತು ಫೋನ್ ಮಾಡಿ ಹೇಳಿದೆ, ಇಲ್ಲ ಸರ್ ನಾನು ಮಾಡ್ತೀನಿ, ಏನಿದೆ ನಾನು ಪ್ರಿಪರೇಷನ್ ಏನೇನೆಲ್ಲ ಇದೆ ನಂಗೆ ಸ್ವಲ್ಪ ನೀವು ಗೈಡ್ ಮಾಡಬೇಕು, ಬಿಕಾಸ್ ನಾನು ಯಾವತ್ತೂ ಮಾಡಿಲ್ಲ ಆ್ಯಕ್ಟಿಂಗ್ ಅಂತ. ಸೊ ಸರ್ ಓಕೆ ಅಂತ ಹೇಳಿ ನನಗೆ ಹೀಗೆ ಅಂದರೆ ಏನಾಯಿತು ಅಂದರೆ, ಈ ಮೂವಿಯಲ್ಲಿ ನನಗೆ ಒಂದು ಎಕ್ಸ್ಪೀರಿಯನ್ಸ್ ಯಾವ ಥರ ಸಿಕ್ತು ಅಂದರೆ, ಫ್ರಮ್ ಪ್ರೀ ಪ್ರೊಡಕ್ಷನಿಂದ ಹಿಡಿದು ಪೋಸ್ಟ್ ಪ್ರೊಡಕ್ಷನ್ವರೆಗೂ ನಾನು ಟೀಮ್ ಜೊತೆನೆ ಇದ್ದೆ.
1: ಓಕೆ.
0: ಬಿಕಾಸ್ ಅವ್ರಿಗೇನಂದ್ರೆ
1: ನಾನು ಎಷ್ಟು ವಯಸ್ಸು ಅವಾಗ ನಿಮಗೆ?
0: ಮ್ಯಾಮ್ ಅದು ನಾನು 9th ಅಥವಾ 10th ಅಲ್ಲಿರೋ ಟೈಮಲ್ಲಿ, 9th ಟೆಂತ್ ಇದ್ದಾಗ ಶೂಟಿಂಗ್ ನಡೀತು. ಬಿಕಾಸ್ ಕೋವಿಡ್ ಮಧ್ಯದಲ್ಲಿ 13-14 ವರ್ಷ. ಸೊ ಆಗ ಕೋವಿಡ್ ಇದ್ದ ಕಾರಣ
1: ಅವಾಗ ಕಲಿಯೋದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ತು.
0: ಹೌದು,
1: ಟೈಮ್ ಇತ್ತು.
0: ಸೊ ಕೋವಿಡ್ ಇದ್ದ ಕಾರಣ ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಶೂಟಿಂಗ್ ಶೆಡ್ಯೂಲ್ ಕೂಡ. ಹಾಗೆ ನನಗೆ ಏನಂದ್ರೆ, ನಾನು ಸ್ವಲ್ಪ ಸಿಟಿ ಲೈಫಲ್ಲೇ ಬೆಳೆದಿರೋನು, ಹಳ್ಳಿ ಬಗ್ಗೆ ಅಷ್ಟು ನನಗೆ ಐಡಿಯಾ ಇಲ್ಲ. ಅಂದರೆ ಹೋಗೇ ಇಲ್ಲ ಅಂತಲ್ಲ, ಹೋಗಿದ್ದೀನಿ ಬಟ್ ಹಳ್ಳಿಯಲ್ಲಿ ಯಾವತ್ತೂ ಅನುಭವಿಸಿಲ್ಲ. ಸೊ ನನಗೆ ಸ್ವಲ್ಪ ಕಷ್ಟ ಆಗ್ತಿತ್ತು ಶೂಟಿಂಗ್, ಯಾಕೆಂದರೆ ಯಾವತ್ತೂ ನನಗೆ ಈ ಆ ಎನ್ವೈರನ್ಮೆಂಟ್ ಅಂದರೆ ಓಕೆ ಚಿಕ್ಕ ಚಿಕ್ಕ ಮನೆಯಲ್ಲಿ ಇರೋದು, ಅವ್ರ ಹತ್ರ ಮಾತಾಡೋದು ಆ ಥರ ಎಲ್ಲ ನಾನು ಯಾವತ್ತೂ ಇದ್ದಿರಲಿಲ್ಲ. ಸೊ ನನಗೇನಂದರೆ ಆ ಟೀಮ್ ಜೊತೆ ಇದ್ದಾಗ ಆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಕ್ಟಿಕ್ಕಿಂತ ಜಾಸ್ತಿನೂ ಆ ಎನ್ವೈರನ್ಮೆಂಟ್ ಇರ್ಬೋದು, ಆ ಜನಗಳಿರ್ಬೋದು, ಅವ್ರ ಹತ್ರ ಮಾತಾಡೋದಿರ್ಬೋದು. ಸೊ ತುಂಬ ಚೆನ್ನಾಗಿ ನನಗೆ ನಂದು ಫಸ್ಟ್ ಸೀನೇ ಫಸ್ಟ್ ಟೇಕಲ್ಲೇ ಓಕೆ ಆಗಿತ್ತು. ಸೊ ಅದು ನನಗೆ ಇನ್ನೂ ಕಾನ್ಫಿಡೆನ್ಸ್ ಬೂಸ್ಟ್ ಆಯಿತು. ಸೊ ಆ ಚಿತ್ರದಲ್ಲಿ ನನಗೆ ಭಾಳ ಕಲಾವಿದರುಗಳು ಕೂಡ ಇದ್ದರು, ನಿಮಗೆ ಚಂದ್ರಪ್ರಭಾ ಅವರು ಇವರೆಲ್ಲ ಗೊತ್ತಿರ್ಬೋದು. ಸೊ ಅವರು ಕೂಡ ಆ ಮೂವಿಯ ಪಾರ್ಟ್ ಆಗಿದ್ದರು. ಸೊ
1: ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಎಕ್ಸ್ಪೀರಿಯನ್ಸ್, ಒಳ್ಳೆ ಕಲಿಯೋದಕ್ಕೆ ಒಳ್ಳೆ ಚಾನ್ಸ್ ಸಿಕ್ತು ಅಂತ ಹೇಳ್ಬೋದು. ಸೊ ಅಲ್ಲಿಂದ ಇವಾಗ ಆ್ಯಕ್ಟಿಂಗು ಮತ್ತು ಸಿಂಗಿಂಗ್ ಎರಡೂ, ಗಾಯನ ಮತ್ತು ಅಭಿನಯ ಎರಡೂ,
0: ಸಿಂಗಿಂಗ್ ಲಾ ಮೂರೂ
1: ಮೂರೂ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತೀರಾ, ನಿಜವಾಗ್ಲೂ ಗ್ರೇಟ್. ನೀವು ಇನ್ನಷ್ಟು ಮಾತಾಡೋಣ ಸ್ನೇಹಿತರೆ. ಈಗ ತನುಷ್ ರಾಜ್ ಅವರೇ ಹಾಡಿರುವಂತಹ ಗುಬ್ಬಿ ಮರಿ ಚಿತ್ರದ ಹಾಡು ರೆಡಿಯಾಗಿದೆ ನಿಮಗೋಸ್ಕರ ಕೇಳಿಸೋದಕ್ಕೆ, ರೆಡಿಯಾಗಿದೆ, ಕೇಳಿ ಎಂಜಾಯ್ ಮಾಡಿ. ಹಾಗೆ ಹಾಡು ಹೇಗಿದೆ ಅಂತ ಹೇಳಿ, ತನುಷ್ ರಾಜ್ ಅವರು ಇಲ್ಲೇ ಕೂತಿದ್ದಾರೆ, ಸ್ಟುಡಿಯೋದಲ್ಲೇ ಕೂತಿದ್ದಾರೆ. ನಿಮ್ಗೆ ಹೇಗೆ ಅನಿಸ್ತು ಅಂತ ನೀವು ನಮಗೆ ಸಂದೇಶದ ಮೂಲಕ ನಿಮ್ಮ ಅನಿಸಿಕೆಯನ್ನು ನಮಗೆ ತಿಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9480901013, ಈ ಸಂಖ್ಯೆಗೆ ನೀವು ಸಂದೇಶ ಕಳಿಸಿ ಅವರಿಗೆ ನಿಮ್ಮ ಸಂದೇಶವನ್ನು ಸಹ ತಿಳಿಸಬಹುದು.

0: ಪಲಕಿ ಪವಲಕಿ ಕಾಂಚನ ಮಿಣ ಮಿಣ ಢಾಂಡು ಉಂಡ ಸಾಕು ಸಾಕು ಯಾಕೋಟ
1: ಕಣ್ಣ ಮುಚ್ಚೆ ಕಾಡೆ ಗೂಡೆ ಉದ್ದಿನ ಮೂಟೆ ಉರುಳೆ ಹೋಯ್ತು ಹಾಲೆ ಕಂಬ ಹರಿದೆ ಹೋಯ್ತು ನಮ್ಮ

0: ಸ್ನೇಹಿತರೆ ಕೇಳ್ತಾ ಇದ್ದೀರಾ, ಇದು ಕನ್ನಡ ಕಾಮನಬಿಲ್ಲು 101.3 FM ರೈನ್ಬೋ. ಸಮಯ ಆಗಿದೆ 4:44:30. ಈ ಸಮಯದ ಕಾರ್ಯಕ್ರಮ ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ಸಾಗ್ತಾ ಇದ್ದೇವೆ. ನಮ್ಮೊಂದಿಗಿದ್ದಾರೆ ಗಾಯಕ ನಟ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಧ್ವನಿಯಲ್ಲಿ ಬಂದಂತಹ ಗೀತೆಯನ್ನ ಕೇಳಿ ಬಂದ್ರಿ, ಗುಬ್ಬಿ ಮರಿ ಚಿತ್ರದ ಗೀತೆ. ಧನುಷ್ ರಾಜ್ ಅವರ ಜೊತೆಗೆ ಧ್ವನಿ ಗೂಡಿಸಿದ್ರು ಅಭಿರಾವ್ ಭಟ್ ಅವರು ಸಹ. ಈ ಹಾಡಿಗೆ ಸಂಗೀತವನ್ನ ನೀಡಿದ್ದು ಎ.ಟಿ. ರವೀಶ್ ಅವರು. ಸ್ನೇಹಿತರೆ, ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಉದಯೋನ್ಮುಖ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರ ಗಾಯನಕ್ಕೆ ಹೇಗೆ ಬಂದ್ರಿ ಅಂತ ಗೊತ್ತಾಯಿತು, ನಟನೆ ಹೇಗೆ ಬಂದ್ರಿ ಅಂತ ಗೊತ್ತಾಯಿತು, ನಟನೆಯಲ್ಲಿ ನಿಮ್ಮ ಅನುಭವಗಳು ಹೇಗಿತ್ತು ಅಂತ ಹಂಚ್ಕೊಂಡ್ರಿ. ಈಗ ಮುಂದೆ ಏನು ಮಾಡಬೇಕು ಅಂತ ಇದ್ದೀರಾ, ಯಾವ್ಯಾವ ಚಿತ್ರಗಳು ಕೈಲಿದೆ, ಯಾವ್ಯಾವ ರೀತಿಯ ಪ್ರಾಜೆಕ್ಟ್ಗಳನ್ನು ಕೈಲಿಟ್ಕೊಂಡು ಮುಂದೆ ನೀವು ಕಾಯ್ತಾ ಇದ್ದೀರಾ?
1: ನಾನು ಸದ್ಯಕ್ಕೆ ಈಗ ಲಾ ಮಾಡ್ತಾ ಇದ್ದೀನಿ. ಅದರ ಜೊತೆಗೇನೆ ಸಂಗೀತದಲ್ಲಿ
0: ಒಂದು
1: ವರ್ಷ ಅಂದ್ರೆ ನಂದು ಲಾ ಗ್ರಾಜುಯೇಟ್ ಆಗ್ತೇನೆ. ನನಗೆ ಅದ್ರ ಜೊತೆಗೇನೆ ಸಂಗೀತದಲ್ಲಿ ಒಂದು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿ ಪ್ಲೇಬ್ಯಾಕ್ ಸಿಂಗರ್ ಆಗಿ ವರ್ಕ್ ಮಾಡಬೇಕು ಅಂತ ಪ್ಲಾನ್ಸ್ ಇದೆ. ಹಾಗೆ ನಾನು ಇವೆಂಟ್ಸ್ ಶೋಸ್ ಎಲ್ಲ ಕೊಡ್ತಾ ಇರ್ತೇನೆ. ಅದೇ ರೀತಿ ಇನ್ನು ಸ್ವಲ್ಪ ಕಲಿತು ಅದರಲ್ಲಿ ಅಪರ್ಚುನಿಟೀಸ್ ಹುಡುಕಿ ಅದರಲ್ಲಿ ಮುಂದೆ ಹೋಗಬೇಕು ಅಂತ ಆಸೆ ಇದೆ. ಅದ್ರ ಜೊತೆಗೆ ಆಕ್ಟಿಂಗ್ ಅಲ್ಲೂ ಕೂಡ ನಂಗೆ ತುಂಬಾ ಇಂಟ್ರೆಸ್ಟ್ ಇದೆ. ಸೊ ಪ್ಯಾರಲಲ್ ಆಗಿ
0: ಯಾವ ರೀತಿ ಅವಕಾಶಗಳಿಗೋಸ್ಕರ ಇದು ನೋಡ್ತಾ ಇದ್ದೀರಾ?
1: ಮ್ಯಾಮ್, ಆಕ್ಟಿಂಗ್ ಅಲ್ಲಿ ನನಗೆ ಸ್ಪೆಸಿಫಿಕ್ ಆಗಿ ಇದೇ ರೋಲ್ ಸಿಗಬೇಕು ಅಂತ ಇಲ್ಲ, ನನಗೆ ಎಕ್ಸ್ಪ್ಲೋರ್ ಮಾಡಬೇಕು. ನನಗೆ ಒಟ್ಟಿನಲ್ಲಿ ಏನಂದ್ರೆ ನನ್ನ ಲೈಫ್ ಇದ್ದಿದ್ದೇ ಹಾಗೆ ಫಸ್ಟ್, ನಾನು ಎಲ್ಲೂ ಲಿಮಿಟ್ ಮಾಡ್ಕೊಂಡಿಲ್ಲ.
0: ಗೋ ವಿತ್ ದ ಫ್ಲೋ ಅಂತ ಹೊಂದಿದ್ದೀರಾ?
1: ಗೋ ವಿತ್ ದ ಫ್ಲೋ ಕಿಂತ ಎಕ್ಸ್ಪ್ಲೋರ್ ವಾಟ್ ಎವರ್ ಇಸ್ ಪಾಸಿಬಲ್ ಅಂತ ನಂದು.
0: ನಿಮ್ ದಾರಿಲಿ ಬಂದಿದ್ದೀನಿ, ಯಾವುದನ್ನು ಬಿಟ್ಟಿಲ್ಲ.
1: ಹೌದು, ಕೆಲವೊಂದ್ಸಲ ಏನ್ ಗೊತ್ತಿಲ್ಲ ಅಂದ್ರೂ ಆ ವಿಷಯನು ಮಾಡಿದ್ದೀನಿ ನಾನು, ಬಿಕಾಸ್ ನಂಗೆ ಎಕ್ಸ್ಪೀರಿಯನ್ಸ್ ಬೇಕು ಅಂತ. ಸೊ ಐ ಆಮ್ ರೆಡಿ ಟು ಎಕ್ಸ್ಪ್ಲೋರ್, ಐ ಆಮ್ ರೆಡಿ ಟು ಸಿ ವೇರ್ ಲೈಫ್ ವಿಲ್ ಟೇಕ್ ಮೀ ಇನ್ ಫ್ಯೂಚರ್. ಬಟ್ ಹಾಗಂತ ಗೋಲ್ಸ್ ಇಲ್ಲ ಅಂತ ಅಲ್ಲ, ಗೋಲ್ಸ್ ಇದೆ ಬಟ್ ಹೇಳ್ತಾರಲ್ಲ ಹೇಳ್ಕೊಳ್ಬಾರ್ದು, ಬಿಕಾಸ್ ಹೇಳಿದ್ರೆ
0: ಮಾಡಿ ತೋರಿಸ್ಬೇಕು.
1: ಹೌದು, ಸೊ ಅದ್ರಲ್ಲಿ ನಾನು ತುಂಬಾ ಬಿಲೀವ್ ಮಾಡ್ತೇನೆ. ಸೊ ಮಾಡಿ ತೋರಿಸ್ತೇನೆ. ಸೊ ಈ ಇದೇ ಮೂರು ಏರಿಯಾದಲ್ಲಿ ನನಗೆ ಏನಾದ್ರೂ ಒಂದು ಅಚೀವ್ ಮಾಡಲಿ,
0: ತುಂಬಾನೇ ಒಳ್ಳೇದಾಗ್ಲಿ. ಮುಂದೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ನಟ ಸಿಗ್ಲಿ, ಒಳ್ಳೆ ಗಾಯಕ ಸಿಗ್ಲಿ, ಹಾಗೇನೆ ಒಳ್ಳೆ ನಮ್ಮ ಸಮಾಜಕ್ಕೆ ಒಂದು ಉತ್ತಮ ಲಾಯರ್ ಸಹ ಸಿಗ್ಲಿ ಅಂತಾನೆ ನಮ್ಮ ಅಭಿಲಾಷೆ. ಹಾಗೆ ನಮ್ಗೆ ಸಂದೇಶವನ್ನು ಕಳಿಸ್ತಾ ಇದ್ದಾರೆ ತೀರ್ಥೇಶ್ವರು ಚನ್ನಪಟ್ಟಣದಿಂದ, ಸೂಪರ್ ಸಾಂಗ್ಸ್ ಅಂತ ಹೇಳ್ತಾ ಇದ್ದಾರೆ. ಹಾಗೆ

0: ಸೂಪರ್ ಪ್ರೋಗ್ರಾಮ್, ನೈಸ್ ಸಾಂಗ್ಸ್ ಅಂತ ಹೇಳಿದ್ದಾರೆ. ಧನ್ಯವಾದ ನಿಮ್ಮ ಸಂದೇಶಕ್ಕೆ. ಹಾಗೆ ಜಗದೀಶ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ಸೂಪರ್ ಸಾಂಗ್ ಅಂತ ಹೇಳ್ತಿದ್ದಾರೆ, ನಿಮ್ಮ ಹಾಡು ಕೇಳಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಮ್ಮ ಕೇಳುಗರಿಗೆ ಇನ್ನೊಂದು ಹಾಡನ್ನು ನೀವು ಕೇಳಿಸ್ಬೋದಾ?
1: ಖಂಡಿತ ಮ್ಯಾಮ್. ನಾನು ಇನ್ನೊಂದು ಹಾಡಂದರೆ ನಾನು ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸರ್ ಅವರ ಒಂದು ಹಾಡನ್ನ ಡೆಡಿಕೇಟ್ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಎಲ್ಲರಿಗೂ ಅದು ಒಂಥರ ಫೇವ್ರೇಟ್ ಸಾಂಗ್, ಸೊ ಅದಕ್ಕೋಸ್ಕರ ಆ ಹಾಡನ್ನ ಡೆಡಿಕೇಟ್ ಮಾಡ್ತಿದ್ದೇನೆ. ಬೊಂಬೆ ಹೇಳುತ್ತೈತೆ ಮತ್ತೆ ಹೇಳುತ್ತೈತೆ, ನೀನೇ ರಾಜಕುಮಾರ.

0: ಧನ್ಯವಾದಗಳು. ಕೇಳ್ತಾ ಕೇಳ್ತಾ ನಾವು ಹಾಗೆ ಕಳೆದು ಹೋಗ್ಬಿಟ್ವಿ. ತುಂಬ ಚೆನ್ನಾಗಿ ಹಾಡಿದ್ರಿ, ನಿಮ್ಮ ಧ್ವನಿ ನಿಜವಾಗ್ಲೂ ಸುಮಧುರವಾಗಿದೆ. ಹೀಗೆ
1: ಧನ್ಯವಾದಗಳು.
0: ಇಂಥ ಒಂದು ಒಳ್ಳೆಯ ಧ್ವನಿ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಬೇರೂರಲಿ, ಒಂದು ಒಳ್ಳೆಯ ಗಾಯಕರಾಗಿ ನೀವು ಬೆಳೀಲಿ. ಇನ್ನಷ್ಟು ಮಾತಾಡೋಣ ನಿಮ್ಮ ಜೊತೆಗೆ. ಮತ್ತೊಂದು ಹಾಡಿದೆ, ಹಾಡನ್ನು ಕೇಳಿ ಬಂದು ಮತ್ತಷ್ಟು ಮಾಹಿತಿಯನ್ನು ಮಾತನಾಡೋಣ.
2: ಶುರು ಮಾಡೋಣ ಇನ್ವೆಸ್ಟಿಂಗ್ನ ಕಲಿಕೆ.

0: ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಜೊತೆಯಾಗಿದ್ದಾರೆ ನಟ ಹಾಗೂ ಗಾಯಕ ತನುಷ್ ರಾಜ್ ಅವರು. ತನುಷ್ ರಾಜ್ ಅವರೇ, ಕೊನೆಯ ಹಂತಕ್ಕೆ ಬಂದ್ಬಿಟ್ಟಿದ್ದೀವಿ. ಇನ್ನೊಂದಷ್ಟು ಮಾತು, ನಿಮ್ಮ ಮೂರ್ಖತೆ ಚಿತ್ರದ ಬಗ್ಗೆ ನೀವು ಹೇಳಿಲ್ಲ. ನಿಮ್ಮ ಮುಂದಿನ ಚಿತ್ರ ಮೂರ್ಖತೆ ಚಿತ್ರದಲ್ಲಿ ನೀವು ಅಭಿನಯಿಸಿದ್ರಿ, ಅದ್ರ ಬಗ್ಗೆ ಸ್ವಲ್ಪ ಕ್ರಿಸ್ಪಾಗಿ ಹೇಳೋದಾದ್ರೆ.
1: ಅದೊಂದು ಹೊಸ ಎಕ್ಸ್ಪೀರಿಯೆನ್ಸ್. ಇನ್ನೊಂದು, ನನ್ನ ಎರಡನೇ ಚಿತ್ರ ಅದು. ಅದರಲ್ಲಿ ನಾಗೇಂದ್ರ ಅರಸ್ ಅವರು ಲೀಡ್ ರೋಲಲ್ಲಿ ಮಾಡಿದ್ದಾರೆ, ಅಂದರೆ ಸುಂದರ ಕೃಷ್ಣ ಅರಸ್ ಸರ್ ಅವರ ಮಗ. ಸೊ ಅವ್ರ ಜೊತೆ ನಾನು ಚೈಲ್ಡ್ ಆ್ಯಕ್ಟರ್ ಆಗಿ ಮಾಡಿದ್ದೆ.
0: ಸೊ
1: ಹಾಗೆ ಅದೊಂದು ಹೊಸ ಎಕ್ಸ್ಪೀರಿಯೆನ್ಸ್, ಮತ್ತೆ ಹೊಸ ಟೀಮ್ ಜೊತೆ ವರ್ಕ್.
0: ನಿಮಗೆ ಆಲ್ ದಿ ಬೆಸ್ಟ್ ಇವಾಗಲೇ ಹೇಳ್ತಾ ಇದ್ದೀನಿ, ಒಳ್ಳೇದಾಗಲಿ. ಈಗ ಒಂದು ಪುಟಾಣಿ ರಾಪಿಡ್ ಫೈರ್ ಮಾಡೋಣ.
1: ಶೋರ್ ಮ್ಯಾಮ್.
0: ಓಕೆ, ಫಸ್ಟ್ ಫಸ್ಟ್ ಆಗಿ ಆನ್ಸರ್ ಮಾಡ್ಬೇಕು ಹಂಗಿದ್ರೆ, ಮಂಗಳೂರ ಬೆಂಗಳೂರ
1: ಮಂಗಳೂರು
0: ಮಂಗಳೂರು ಮಂಗಳೂರಿಗೆ ಹೋಗ್ಬೇಕಾ? ವೆಸ್ಟರ್ನ್ ಕ್ಲಾಸಿಕಲ್
1: ಕ್ಲಾಸಿಕಲ್
0: ಆಕ್ಟಿಂಗ್ ಸಿಂಗಿಂಗ್
1: ಸಿಂಗಿಂಗ್
0: ಫೇವ್ರೆಟ್ ಹೀರೋ
1: ಕನ್ನಡದಲ್ಲಿ ಸುದೀಪ್ ಸರ್.
0: ಸುದೀಪ್ ಅವರ. ಓಕೆ, ಹೀರೋಯಿನು?
1: ಹೀರೋಯಿನ್ ಸುಮಾರು ಜನ ಇದ್ದಾರೆ, ಕನ್ನಡದಲ್ಲಿ ಅಂದರೆ ರಚಿತಾ ರಾಮ್ ನನ್ನ ಇಷ್ಟ.
0: ಓಕೆ ಓಕೆ. ಫೇವ್ರೆಟ್ ಗಾಯಕ ಅಂತ ಇಟ್ಕೊಂಡಿದ್ದೆ, ಬಟ್ ಕೇಳಿದೆ, ನಂಗೆ ಆನ್ಸರ್ ಗೊತ್ತು, ಎಲ್ರಿಗೂ ಗೊತ್ತು ಕೇಳ್ತಿರೋರಿಗೆ, ನೀವು ಅದನ್ನೇ ಹೇಳ್ತೀರಾ ಅಂತ. ಬಟ್ ಸ್ಟಿಲ್ ಹೇಳಿ, ಯಾರು ತುಂಬ ಇಷ್ಟದ ಗಾಯಕ?
1: ಎಸ್ ಪಿ ಬಿ, ಡಾಕ್ಟರ್ ಎಸ್ ಪಿ ಬಿ ಸರ್ ಅಷ್ಟೆ.
0: ಓಕೆ ಓಕೆ, ತುಂಬ ಖುಷಿ ಆಯಿತು ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಗೆ ಮಾತಾಡಿ. ಕಾರ್ಯಕ್ರಮದಲ್ಲಿ ಸಂದೇಶ ಕಳಿಸ್ತಾ ಇದ್ದಾರೆ ನಮ್ಮ ಪ್ರೀತಿಯ ಕೇಳುಗರು. ಸರ್ ನಮಸ್ಕಾರ, ಡಾಕ್ಟರ್ ರಾಜ್ಕುಮಾರ್ ಅವರ ತರಹ ಒಳ್ಳೆ ಸ್ಟೋರಿ ಫಿಲಮ್ನಲ್ಲೇ ಆ್ಯಕ್ಟ್ ಮಾಡಿ ಸರ್, ಹಾಗೆ ನೀವು ಹೆಸರುವಾಸಿ ಆಗ್ತೀರಾ, ಶುಭವಾಗಲಿ, ಧನ್ಯವಾದಗಳು ಅಂತ ಹೇಳ್ತಾರೆ. ಒಳ್ಳೆ ಸ್ಟೋರಿ ಇರುವಂಥ ಫಿಲ್ಮಲ್ಲಿ ಆ್ಯಕ್ಟ್ ಮಾಡಬೇಕಂತೆ. ಯಾರು ಇದು ಹೇಳ್ತಾ ಇರೋದು ಅಂದರೆ, ಅವ್ರ ಹೆಸರನ್ನೇ ಕಳಿಸಿಲ್ಲ ನೋಡಿ. ಸೋಮಶೇಖರ್ ಶಾಮನೂರು ದಾವಣಗೆರೆಯಿಂದ ಕಳಿಸಿದ್ದಾರೆ. ಓಕೆ, ಥ್ಯಾಂಕ್ ಯು ಸೋಮಶೇಖರ್ ಸರ್ ನಿಮಗೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಸುಮನ್ ಕೋರಿ ಅವರು ಹಂಪಸಾಗರದಿಂದ, ಹಾಡುವ ಶೈಲಿ ತುಂಬ ಚೆನ್ನಾಗಿದೆ, ನಾನಂತೂ ಈ ಹಾಡನ್ನ ತುಂಬ ಇಷ್ಟಪಡ್ತೇನೆ ಅಂತ ಹೇಳಿದರು. ತುಂಬ ಚೆನ್ನಾಗಿ ಹಾಡಿದ್ದೀರಾ ಅಂತ. ಅವರಿಗೂ ಸಹ ಥ್ಯಾಂಕ್ ಯು. ಹೇ, ಏನು ಹೇಳ್ತೀರಾ ನಿಮ್ಮ ಕಾರ್ಯಕ್ರಮದ ಕೊನೆಯ ಮಾತುಗಳು, ಹೆಂಗನ್ನಿಸ್ತು ಇಂಟರ್ವ್ಯೂ?
1: ತುಂಬ ಖುಷಿ ಆಯಿತು, ಮತ್ತು ನನಗೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಾನು ಆಕಾಶವಾಣಿ ಬೆಂಗಳೂರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಹಾಗೆ ನಿಮಗೂ ಕೂಡ ಇಷ್ಟು ಹೊತ್ತು ಟೈಮ್ ತಗೊಂಡು ಇಂಟರ್ವ್ಯೂ ಮಾಡಿದ್ದಕ್ಕೆ ನಿಮಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ.
0: ಬೆಂಗಳೂರು ಯೂತ್ ಕಾರ್ಯಕ್ರಮದಲ್ಲಿ ನೀವು, ನಿಮ್ಮ ಕೆಲಸಗಳ ಮುಖಾಂತರ, ನಿಮ್ಮ ಪ್ರತಿಭೆಯ ಮುಖಾಂತರ ಇಂದಿನ ಪೀಳಿಗೆಯ ನಿಮ್ಮ ಜನರನ್ನು ಸ್ಫೂರ್ತಿ, ಅವರಿಗೆ ಸ್ಫೂರ್ತಿ ಆಗಿದ್ದೀರಾ, ಅವರಿಗೆ ಮೋಟಿವೇಟ್ ಮಾಡ್ತಾ ಇದ್ದೀರಾ, ಅದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತಾ. ತನುಷ್ ರಾಜ್ ಅವರೇ, ನಿಮ್ಮ ಭವಿಷ್ಯ ಉಜ್ವಲವಾಗಿರಲಿ, ಹಾಗೆ ನೀವು ಅಂದ್ಕೊಂಡಿದ್ದೆಲ್ಲ ಸಾಕಾರ ಆಗಲಿ ಅಂತ ನಿಮಗೆ ಹಾರೈಸ್ತಾ, ದಸರಾ ಹಬ್ಬದ ಶುಭಾಶಯಗಳನ್ನು ನಮಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ.
1: ತಮಗೂ ಕೂಡ ಥ್ಯಾಂಕ್ ಯು ಸೋ ಮಚ್.
0: ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಕಾರ್ಯಕ್ರಮದಲ್ಲಿ ಇಷ್ಟೊತ್ತು ನಮ್ಮ ಜೊತೆಗೆ ಇದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮುಂದಿನ ಎಲ್ಲ ಕೆಲಸಗಳು ಒಳ್ಳೆಯದಾಗಲಿ ಅಂತ ಹಾರೈಸ್ತಾ ಇದ್ದೀನಿ. ಸ್ನೇಹಿತರೆ, ಇದಾಗಿತ್ತು ಇಂದಿನ ಬೆಂಗಳೂರು ಯೂತ್ ಕಾರ್ಯಕ್ರಮ. ತನುಷ್ ರಾಜ್ ಅವರ ಜೊತೆಗಿನ ಸಂದರ್ಶನ.

ಈ ಹಾಡು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಚಿತ್ರದ್ದು. ಈ ಹಾಡಿಗೂ ಸಹ ತನುಷ್ ರಾಜ್ ಅವರು ಧ್ವನಿಯಾಗಿದ್ದಾರೆ, ಅವರ ಜೊತೆಗೆ ಜ್ಞಾನೇಶ್ವರ್ ಅವರು ಸಹ ಹಾಡಿದ್ದಾರೆ. ಈ ಹಾಡಿಗೆ ಸಂಗೀತ ನೀಡಿದ್ದು ವಾಸುಕಿ ವೈಭವ್.

0: ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಸಾಯಂಕಾಲದ ನಮಸ್ಕಾರಗಳು.
1: LIC ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್ ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ಸ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
2: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ LIC ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
1: LIC ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.

ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.

ಗಳು. ಇನ್ನು ಮುಂದೆ ಕೇಳಿ ಸವಿಗಾನ. ಆರಂಭದಲ್ಲಿ ಆಲಿಸಿ. ಪುಟ್ನಂಜ ಚಿತ್ರದ ಒಂದು ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ. ವಿಜಯದಶಮಿ ಚಿತ್ರದ ಗೀತೆ ಹಾಡಿದ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಮತ್ತು ಸ್ವರ್ಣಲತಾ.

0: ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿಗಾನ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಸವಿಗಾನ ಕಾರ್ಯಕ್ರಮದಲ್ಲಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಪಿ ಬಿ ಶ್ರೀನಿವಾಸ್ ಅವರ ಧ್ವನಿಯಲ್ಲಿ ಕರುಳಿನ ಕರೆ ಚಿತ್ರದ ಗೀತೆ.
1: ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲಿದೆ ನಗೆಯ ಪನ್ನೀರ, ಎಲ್ಲೆಲ್ಲೂ ನಗೆಯ ಪನ್ನೀರ. ಮೈಸೂರು ದಸರಾ

0: ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
1: ಹಲವಾರು ಜಾನಪದ ಶೈಲಿಯ ಹಾಡು ನೃತ್ಯ ಎಲ್ಲವೂ ಸಹ ಇದೆ, ಎಲ್ಲದರ ಪ್ರದರ್ಶನ ನಡೆಯುತ್ತೆ. ಹಾಗೆ ರಘುನಾಥ ದೇವರ ಒಂದು ಪ್ರೊಸೆಷನ್ ಕೂಡ ನಡೆಯುತ್ತೆ.

ಇದೀಗ ಕೇಳಿ ಬಂದ ಚಿತ್ರಗೀತೆ ಸಂಭ್ರಮ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಹಾಡಿದ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಆರಂಭಿಸುತ್ತಿದ್ದೇವೆ. ಈಗ ಸಮಯ 5:30 20 ಸೆಕೆಂಡ್.

ಇದೀಗ ಮೂಡಿಬಂದ ಚಿತ್ರಗೀತೆ ಬಂಗಾರದ ಕಳಶ. ಹಾಡಿದ ಕಲಾವಿದರು ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ, ಮಂಜುಳಾ ಗುರುರಾಜ್ ಹಾಗೂ ಸಂಗೀತಾ.

ಇದೀಗ ಮೂಡಿಬಂದ ಚಿತ್ರಗೀತೆಗೆ ಸಾಹಿತ್ಯವನ್ನು ನೀಡಿದವರು ಜಮಖಂಡಿ ಶಿವು, ಸಂಗೀತ ಜಿ ಅಭಿಮಾನ್ ರಾಯ್, ಹಾಡಿದ ಕಲಾವಿದರು ಧ್ವನಿ ನೀಡಿದವರು ಅವಿನಾಶ್ ಛಬ್ಬಿ ಮತ್ತು ಅನನ್ಯ ಭಗತ್. ಚಿತ್ರ AK-47 ದಿಂದ ಆಯ್ದುಕೊಳ್ಳಲಾಗಿತ್ತು.

ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧು.

0: ಇದೀಗ ಕೇಳಿಬಂದ ಚಿತ್ರಗೀತೆ ಮೊಗ್ಗಿನ ಮನಸ್ಸು ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು.
1: ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಟಾಗೋರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ.

ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪ.

0: ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಮೂಡಿ ಬಂದ ಎರಡು ಚಿತ್ರಗೀತೆಗಳು ಮಿಲನ್ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು.
1: ಆಕಾಶವಾಣಿ
2: ಆಕಾಶವಾಣಿ
3: ಆಕಾಶವಾಣಿ
4: ಆಕಾಶವಾಣಿ
5: ಆಕಾಶವಾಣಿ
6: ಆಕಾಶವಾಣಿ
7: ಆಕಾಶವಾಣಿ
8: ಆಕಾಶವಾಣಿ
9: ಆಕಾಶವಾಣಿ
10: ಆಕಾಶವಾಣಿ
11: ಆಕಾಶವಾಣಿ
12: ಆಕಾಶವಾಣಿ
13: ಆಕಾಶವಾಣಿ
14: ಆಕಾಶವಾಣಿ
15: ಆಕಾಶವಾಣಿ
16: ಆಕಾಶವಾಣಿ
17: ಆಕಾಶವಾಣಿ
5: ಆಕಾಶವಾಣಿ
7: ಆಕಾಶವಾಣಿ
9: ಆಕಾಶವಾಣಿ
3: ಆಕಾಶವಾಣಿ
5: ಆಕಾಶವಾಣಿ
1: ನಾವೆಲ್ಲ ವಿಜಯಪುರ ಆಕಾಶವಾಣಿ ಆಸೆಗಳು. ನೀವೆಲ್ಲ ಟ್ಯೂನ್ ಮಾಡಿ 101.8 FM.
0: ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿಗಾನ ಕಾರ್ಯಕ್ರಮವನ್ನು ಕೇಳಿದಿರಿ. ಈಗ ಸಮಯ ಸಾಯಂಕಾಲದ 5:59 ಸೆಕೆಂಡುಗಳು.

0: ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
1: ಆಕಾಶವಾಣಿ ವಿಜಯಪುರ. ಇನ್ನು ಮುಂದೆ ಕೇಳಿ ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ 6:30 6:10 ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ನಂತರ ನೀತಿ ಕಥೆ ಪ್ರಸಾರವಾಗುವುದು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಜಿಲ್ಲಾ ವಾರ್ತಾಪತ್ರ ಮೂಡಿಬರಲಿದೆ. 6:51 ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಜೋಳದ ಬೆಳೆಯ ಸಂಪೂರ್ಣ ಮಾಹಿತಿಯ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವಂಥ ಡಾಕ್ಟರ್ SM ವಸ್ತ್ರದ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ನಂತರ ಜನಪದ ಸಂಗೀತ ಮೂಡಿಬರಲಿದೆ. ರಾತ್ರಿ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ರಾತ್ರಿ 8:00 ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 8:30 ಪುಷ್ಪಹಾರ್, ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಮೂಡಿಬರಲಿದೆ. 9:15 ಸ್ಪಾಟ್ಲೈಟ್ ಪ್ರಸಾರವಾಗುವುದು ಬೆಂಗಳೂರು ಕೇಂದ್ರದಿಂದ. 9:30 ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ. ವಿಶ್ವನಾಥ್ ಆರ್ ಕಾಲ್ಭಾಗ್ ಅವರಿಂದ ಬಾನ್ಸುರಿ ವಾದನ. ರಾತ್ರಿ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತಚಂದ್ರಿಕೆ ಪ್ರಸಾರವಾಗುವುದು. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಗ್ಗೆ 6:10 ಪ್ರಾಯೋಜಿತ ಕಾರ್ಯಕ್ರಮ ದಸರಾ ಗೀತಾರಾಧನ. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಡಾಕ್ಟರ್ ಪ್ರದೀಪ್ ಕುಮಾರ್ ಹೆಬ್ರಿ ಅವರಿಂದ ಚಿಂತನ ಪ್ರಸಾರವಾಗುವುದು.

0: 6:40 ಪ್ರಾಯೋಜಿತ ಕಾರ್ಯಕ್ರಮ ದಸರಾದಲ್ಲಿ ಇಂದು. ದಸರಾದಲ್ಲಿ ಇಂದು ಕಾರ್ಯಕ್ರಮ ಪ್ರಸಾರವಾಗುವುದು. ಕಾರ್ಯಕ್ರಮದ ಪ್ರಾಯೋಜಕರು ವಿದ್ಯಾವರ್ಧಕ ಎಂಜಿನಿಯರಿಂಗ್ ಕಾಲೇಜ್ ಮೈಸೂರು. 7:15 ನಮ್ಮ ನಿಲಯದಿಂದ ವಾರಕ್ಕೊಂದು ಕತೆ ವಿಶೇಷ ಕಥಾ ಸರಣಿ ಪ್ರಸಾರವಾಗಲಿದೆ. 7:45 ನಮ್ಮ ನಿಲಯದಿಂದ ಕನ್ನಡ ಚಿತ್ರಗೀತೆಗಳು ಮೂಡಿಬರಲಿವೆ. ನಾಳೆ ಬೆಳಗ್ಗೆ 8:30 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ನಂತರ ಮಿಶ್ರ ಗೀತೆಗಳು ಮೂಡಿಬರಲಿವೆ. 9:00 ಮೈಸೂರು ವೃತ್ತಾಂತರಂಗ ಚಾರಿತ್ರಿಕ ವೃತ್ತಗಳ ಪರಿಚಯಾತ್ಮಕ ಸರಣಿ ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ಇದು ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 9:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. 10:00 to 12:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮೂಡಿಬರಲಿವೆ. 12:05 ವನಿತಾ ವಿಹಾರ ಕಾರ್ಯಕ್ರಮದಲ್ಲಿ ಮೈಸೂರಿನ ನಾದೋಪಾಸನ ಸಂಗೀತ ಶಾಲೆ ಅವರಿಂದ ದಸರಾ ಹಬ್ಬದ ಕುರಿತು ಕಾರ್ಯಕ್ರಮ ವೈವಿಧ್ಯ. 12:30 ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಸಂಧಿವಾತ ಅಲಕ್ಷ ಬೇಡ, ಡಾಕ್ಟರ್ ಪ್ರಮೋದ್ ಚಬ್ಬಿ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಉಷಾ ಕುಲಕರ್ಣಿ, ಪ್ರಸ್ತುತಿ ಮಾಲಾ ಸಾಂಬ್ರಾಣಿ. ಇದು ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. ಇವಿಷ್ಟು ಇಂದು ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಈಗ ಸಮಯ 6:04:50. ಇನ್ನು ಮುಂದೆ ಸರಿಯಾಗಿ 6:05 ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದಿಂದ.
1: ಸಹಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳನ್ನು ಕೇಳುವಿರಿ.
2: This is Akashwani. The news read by Anuja Kumar. Chief Justice of India, Justice Suryakant, has said that the doors of the Supreme Court are open to everyone and any petition from any common citizen or member of an elected body is welcome. He said that every Indian citizen has the right to approach the court and the court will hear their concerns and grant relief for whatever is due under the law. Justice Suryakant made the remarks while addressing the 33rd Foundation Day of NHRC in New Delhi. Responding to the India bloc's demand for a meeting, Justice Suryakant said he had received a letter yesterday requesting an appointment and had replied last night explaining why he was unable to meet them.
3: The doors of the Supreme Court are open to everyone. Any person, whether an ordinary citizen or a member of an elected body, has the right to approach us. Every citizen of India has this right. We will hear the grievances and address their concerns in accordance with the law and the legal framework. I received the letter yesterday and replied to it last night, and I have cited the reasons for expressing my inability to meet. I have maintained the confidentiality of the letter.
2: The BJP has accused the Congress leader and the leader of opposition in the Lok Sabha, Rahul Gandhi, of weakening the constitutional institutions and tarnishing the image of the country. Briefing media in New Delhi today, senior BJP leader and party MP Anurag Singh Thakur alleged that whenever the Congress party suffers electoral defeat, it sometimes raises questions on electronic voting machines and sometimes on the election commission. Mr. Thakur said that Congress should produce evidence instead of making accusations only. He said Rahul Gandhi also could not submit any evidence when he met President Draupadi Murmu along with the opposition delegation regarding alleged irregularities in special intensive revision. Delhi police has designated 3 new venues for protests and demonstrations, that is Ramlila Ground, Burari Ground and CBD Ground in East Delhi. In an order, Delhi Police Commissioner Anurag Kumar announced that Jantar Mantar has been denotified as a designated protest site. The Union Home Ministry had constituted a committee to identify suitable alternative venues to ensure citizens' right to organize protests and demonstrations. Delhi Metro has informed that

0: entry and exit gates of all metro stations of the Delhi Metro network are now open. The interchange facility at all the concerned metro stations is also available. Commerce and Industry Minister Piyush Goyal has emphasized that the country's youth must actively participate in India's development journey by bringing fresh perspectives, innovative ideas, and strong sense of purpose to policy making. Mr. Goyal was addressing the Delhi Dialogue 2026 in New Delhi today. He highlighted India's resilience and growth trajectory despite global challenges. He further expressed confidence that India's economy would reach $30 trillion by 2047.
1: Entrepreneurs should demonstrate the strength of 1.4 billion people. So you are an aging population, I am a young population. My average age is below 30 years. So the next 30 years I'll remain below. So from now until 2047, I will become a $30 trillion economy and the fastest growing large economy. I said every minister, this is a paper, you put any growth rate you want and calculate your GDP in the next 20 years up to 2047. Let's put the two numbers side by side and then realize. There's no country in the world which is probably double their GDP.
0: Defence Minister Rajnath Singh has said that over the past few years, the government has focused on achieving self-reliance and modernization across all sectors, from weaponry and technology to clothing, equipment and training. The Defence Minister was speaking during the signing of MOU between the Indian Army and the Food Corporation of India in New Delhi today. The centre has urged all states and union territories to ensure the prominent display of rates charged for services and facilities offered by clinical establishments. The move aims to empower patients to make informed healthcare decisions. The 2026 Nobel Prize in Economics has been awarded to American economists Robert E. Hall and Michael Woodford for developing macroeconomic models that help policymakers stabilize economies during booms and recessions. The Royal Swedish Academy of Sciences said their work has strengthened the theoretical basis for fiscal and monetary policies. And that is the end of this news bulletin.
2: Akashavani Vijaypura Samaya Sayankalada 6 gante 10 nimisha 22 secondgalu ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ, ನಂತರ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ ಪ್ರಸಾರವಾಗುವುದು.
3: ಸಮಗ್ರ ಕೀಟಪೀಡೆ ನಿರ್ವಹಣೆ ಈ ಕುರಿತು ಡಾಕ್ಟರ್ ಪ್ರಕಾಶ್ ಹೆಚ್ವಿ ಅವರೊಂದಿಗೆ ಸಂದರ್ಶನ.
4: ಎಲ್ಐಸಿ ನ್ಯೂ ಜೀವನ್ ಸಾಥಿ ಲಿಮಿಟೆಡ್ ಪ್ರೀಮಿಯಂ ಪ್ಲಾನ್ ನಿಮಗೆ ನಿಮ್ಮ ಜೀವನ ಸಂಗಾತಿಗೆ ಜಾಯಿಂಟ್ ಲೈಫ್ ಕವರ್. ಲಿಮಿಟೆಡ್ ಪೀರಿಯಡ್ಗೆ ಮಾತ್ರ ಪ್ರೀಮಿಯಂ ಪೇ ಮಾಡಿ. ಪೇ ಮಾಡಿದ ಒಟ್ಟು ಪ್ರೀಮಿಯಂ ಮೊತ್ತದ ಮೇಲೆ ಪ್ರತಿ ವರ್ಷ 7% ಗ್ಯಾರಂಟೀಡ್ ಅಡಿಷನ್ ಜೊತೆಗೆ ಲಾಂಗ್ ಟರ್ಮ್ ಫೈನಾನ್ಷಿಯಲ್ ಸೆಕ್ಯೂರಿಟಿ ಪಡ್ಕೊಳ್ಳಿ.
5: ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಎಲ್ಐಸಿ ಏಜೆಂಟ್ ನ ಕಾಂಟ್ಯಾಕ್ಟ್ ಮಾಡಿ.
4: ಎಲ್ಐಸಿ ಪ್ರತಿ ಕ್ಷಣವೂ ನಿಮ್ಮೊಂದಿಗೆ.
6: ಆಕಾಶವಾಣಿ ವಿಜಯಪುರ ಇದೀಗ ಕೇಳಿ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ.
7: ಪುಟ್ಟಿ, ಏ ಪುಟ್ಟಿ, ಬಾಯಲ್ಲಿ ಏನ್ ಮಾಡತ್ತಿದ್ದಿ?
8: ಏನ್ ಪಪ್ಪ?
7: ಏನ್ ಮಾಡಕತ್ತಿದ್ದಿ? ಕೈಯ ತೊಳ್ಕೊಂಡಿವೋ ಅಥವಾ ಇಲ್ಲೋ? ಅಯ್ಯೋ, ಥೋ ಥೋ ಥೋ, ಕೈ ತೊಳ್ಕೊಂಡಿಲ್ಲ. ಕೈ ತೊಳ್ಕೊಳ್ಳೋದ್ರೆ ಊಟ ಮಾಡೋ ಪದ್ಧತಿ ಇನ್ನೂ ಬಿಟ್ಟಿಲ್ಲ ಅನ್ನಂಗಾತ. ಮೊನ್ನೆ ಡಾಕ್ಟರ್ ಏನು ಹೇಳ್ಯಾರ? ಹಾಂ, ಕೇಳಿದೆ ಇಲ್ಲೋ?
8: ಹಾಂ ಪಪ್ಪ, ಕೈ ತೊಳ್ಕೊಂಡಿನಿ, ಆದ್ರೆ ಸೋಪ್ ಹಚ್ಚಿಲ್ಲ ಅಷ್ಟೇ.
7: ಹಾಂ ನೋಡು, ಕೈ ತೊಳೆಯೋದನ್ನ ಹೇಳ್ಯಾರ ಡಾಕ್ಟರ್. ಕೈ ಯಾವ ಥರ ತೊಳಿಬೇಕು ಈಗ? ಮೊದಲೇ ಎಷ್ಟು ರೋಗ ರುಜಿನ ಬರಾಕತ್ತ ಗೊತ್ತದೇನು? ಹಾಂ, ಯಾವಾಗಲೂ ಊಟ ಮಾಡುವಾಗ ಕೈ ತೊಳ್ಕೊಂಡು ಊಟ ಮಾಡಬೇಕು ಅಂತ ಹೇಳ್ಯಾರ. ಮತ್ತು ನೀ ಎಲ್ಲೋ ಹೊರಗಡೆ ಹೋಗಿ ಬಂದ್ಯಪ್ಪ ಅಂತಂದ್ರೆ ಅಲ್ಲಿ ಇಲ್ಲಿ ಎಲ್ಲೆಲ್ಲೋ ಏನೇನೋ ಹಿಡಿದಿರ್ತೀರಿ. ಹಾಂ, ಅದರ ಕೈಯಾಗ ಏನಾಗಿರ್ತಾವಪ್ಪ ಅಂತಂದ್ರೆ ಕೀಟಾಣುಗಳು ಬಂದು ನಿಮ್ಮ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀಳ್ತದ. ಶಾಲಿ ಒಳಗೆ ಟೀಚರ್ ಕೂಡ ಹೇಳ್ಯಾರ ನಿನಗೆ, ಹ್ಞೂ, ಕೈ ಹೆಂಗೆ ತೊಳ್ಕೋಬೇಕು ಅಂತಂದ್ಕೇನ. ಹಾಂ ಗೊತ್ತದಿಲ್ಲ?
8: ಹಾಂ ಹೇಳ್ಯಾರ ಪಪ್ಪ, ಒಟ್ಟು ಊಟ ಮಾಡಬೇಕಾದ್ರೆ ಕೈ ತೊಳ್ಕೊಂಡು ಊಟ ಮಾಡಿರಿ, ಏನ್ರಿ ತಿನ್ಬೇಕಾದ್ರೆ ಕೈ ಸ್ವಚ್ಛಗೆ ಸೋಪಿಂದ ಉಜ್ಜಿ ತೊಳ್ಕೊಂಡು ತಿನ್ನ್ರಿ ಅಂತ ಹೇಳ್ಯಾರ. ಆಮೇಲೆ ನೀಟಾಗಿರಬೇಕು, ಸ್ವಚ್ಛಾಗಿರಬೇಕು ಅಂತ ಹೇಳ್ಯಾರ.
7: ಹ್ಞೂ, ಅಲ್ಲ ಕೈ ತೊಳ್ಕೊಳಾರ್ದೆ ಹಂಗೆ ಮೊಬೈಲ್ ನೋಡ್ತಾ ಇದ್ದಿ, ಮೊಬೈಲ್ ನೋಡ್ಕೊತು ಊಟ ಮಾಡಕತ್ತಿದ್ದಿ. ನಾನು ನೋಡಕತ್ತೀನಿ ಎಷ್ಟೊತ್ತಾಯ್ತು. ಹಾಂ ಗೊತ್ತಿಲ್ಲ. ಹಾಂ ನೋಡ್ಬಿಟ್ಟು, ಈ ಮೊಬೈಲ್ ನಾವು ಬಳಸ್ಕಿಂದ ಹಾಗೆ ಇಟ್ಟಿರ್ತೀವಲ್ಲ, ಅದ್ರ ಮೇಲೂ ಕೂಡ ಕೀಟಾಣುಗಳು ಬಂದು ಕೂತಿರ್ತಾವ. ಅದನ್ನು ಹಿಡಿದ್ರ ನಂತರ ನೀ ಹಂಗೆ ಊಟ ಮಾಡ್ತಿ. ಹಾಂ ಮಾನ್ಯ ಡಾಕ್ಟರ್ ಏನು ಹೇಳ್ಯಾರ, ಮೊಬೈಲ್ ಮೇಲೆ ಸೂಕ್ಷ್ಮದರ್ಶಕ ಯಂತ್ರವನ್ನು ಬಳಸ್ಕೊಂಡು ನೋಡಿದಾಗ ಎಷ್ಟೊಂದು ಕೀಟಾಣುಗಳು ಅದ್ರ ಮೇಲೆ ಹರಿದಾಡಕತ್ತಿರ್ತಾವ. ಸೂಕ್ಷ್ಮ ಜೀವಿಗಳು ಇರ್ತಾವ, ಅವೆಲ್ಲ ಕೈಗೆ ಅಂಟ್ಕೊಂಡಪ್ಪ ಅಂತಂದ್ರೆ ಅದೇ ಕೈಲೇ ಊಟ ಮಾಡೋದ್ರಿಂದ ನಿಮ್ಮ

0: ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರ್ತದೆ ಅಂತಕಿನ ಡಾಕ್ಟರ್ ಹೇಳ್ಯಾರ. ಹಾ, ತಿಳ್ಕೊಂಡು ಇವತ್ತು ಇಲ್ಲೋ ಇದೇನಿದು ನೋಟ್ ಎಷ್ಟು ಗೊಳೆ ಮಾಡಿ ಇಟ್ಕೊಂಡಿದ್ದಿ?
1: ಇಲ್ಲ ಪಪ್ಪ, ಮಾಮ ಬಂದಿದ್ರಲ್ಲ ಅವರು ಒಂದಷ್ಟು ಏನ್ರಿ ತಗೋ ಅಂತ ಹೇಳಿ ಕೊಟ್ಟು ಹೋಗ್ಯಾರ.
0: ನೋಡು ನೀನು ಏನಪ್ಪ ಅಂತಂದ್ರೆ ಅದನ್ನು ಹಿಡಿದು ಕೈ ತೊಳ್ಕೊಳ್ಳಾರ ನೀವು ಊಟ ಮಾಡಿದ್ರೆ ಆ ನೋಟ್ಗಳ ಮೇಲೂ ಕೂಡ ಎಷ್ಟೋ ಜನ ಹಿಡಿದಿರ್ತಾರೆ, ಎಷ್ಟೋ ಜನ ಎಲ್ಲೆಲ್ಲೋ ಇಟ್ಟಿರ್ತಾರೆ ಅದನ್ನು. ಅದನ್ನು ಹಿಡಿದು ಹಾಗೆ ನಾವು ಊಟ ಮಾಡಕತ್ತೇವಪ್ಪ ಅಂತಂದ್ರೆ ನಮ್ಮ ಹೊಟ್ಟೆಗಳು ಕೂಡ ಆ ಸೂಕ್ಷ್ಮ ಜೀವಿಗಳು ರೋಗಾಣುಗಳು ಉತ್ಪತ್ತಿ ಮಾಡ್ತವೆ, ಆರೋಗ್ಯದ ಮೇಲೆ ದುಷ್ಪರಿಣಾಮವನ್ನು ಬೀರ್ತದೆ, ಅದರಿಂದ ಅನೇಕ ರೋಗ ರುಜಿನಗಳು ಬರ್ತವೆ.
1: ಇಲ್ಲ ಪಪ್ಪ, ನನಗೆ ಗೊತ್ತಾಗಿರಲಿಲ್ಲ, ಸಾರಿ, ಮುಂದೆ ಹಿಂಗೆ ಮಾಡಂಗಿಲ್ಲ.
0: ಸರಿ ಪುಟಿ. ಹಾಂ
1: ಆಯ್ತಪ್ಪ.
2: ಈಗ ಒಂದು ನೀತಿ ಕಥೆ ಕೇಳೋಣ.

ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ನೀತಿ ಕಥೆಗೆ ಸ್ವಾಗತ, ಸುಸ್ವಾಗತ. ಒಂದೂರಲ್ಲಿ ಅದೇ ತಾನೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಸುಂದರವಾದ ಕುಟುಂಬವೊಂದು ವಾಸವಾಗಿತ್ತು. ಕಿತ್ತು ತಿನ್ನೋ ಬಡತನ ಇದ್ರೂ ಕೂಡ ಅವರ ಪ್ರೀತಿ ಏನೂ ಕೊರತೆ ಇರಲಿಲ್ಲ. ಹಾಗೂ ಹೇಗೂ ಮಾಡಿ ಹೇಗೂ ಸಂಸಾರದ ಬಂಡಿಯನ್ನ ನೂಕುತ್ತಾ ಹೇಗೆ ಮದುವೆಯಾಗಿ 2 ವರ್ಷಗಳು ಕಳೆದು ಆತನ ಪತ್ನಿ ಹೇರಿಗೆಗಂತೇಳಿ ತವರ ಮನೆಗೆ ಹೋದ್ಲು. ಹೇಗೆ ಒಂದಿನ ಇವನೊಬ್ಬನೇ ಮನೆಯಲ್ಲಿದ್ದಾಗ ಒಬ್ಬ ಸಂತರ ಆಗಮನವಾಗ್ತದೆ. ಆಗ ಸಂತರ ಪ್ರಸನ್ನ ಮುಖ ನೋಡ್ತಾ ಇದ್ದಂಗೆನೆ ಈತನಿಗೆ ತನ್ನ ಸಂಸಾರದ ಕಷ್ಟಗಳೆಲ್ಲವೂ ಕೂಡ ಮರೆತೇ ಹೋಗ್ಬಿಡ್ತವೆ. ಸಂತರ ದರ್ಶನ ಮಾತ್ರದಿಂದಲೇ ಇಷ್ಟೊಂದು ಸುಖ ಸಿಗೋದಾದ್ರೆ ನಾನ್ಯಾಕೆ ಇವರಂತೆ ಆಗ್ಬಾರದು ಅನ್ನೋದು ಆತನಲ್ಲಿ ಪ್ರಶ್ನೆಯೊಂದು ಮೂಡ್ತದೆ. ಹೀಗೆ ನಾನು ಕೂಡ ಇವರಂತೆನೆ ಆಗ್ಬೇಕು ಅಂಥೇಳಿ ಮನಸ್ಸಿನಲ್ಲಿ ನಿರ್ಧಾರ ಮಾಡಿಯೇ ಬಿಡ್ತಾನೆ. ಹೀಗೆ ನಿರ್ಧಾರ ಮಾಡಿದ ವ್ಯಕ್ತಿ ಆ ಸಂತನನ್ನ ಹಿಂಬಾಲಿಸಿ ಹೋಗ್ತಾನೆ. ಆ ಸಂತನಿಂದ ಸನ್ಯಾಸ ದೀಕ್ಷೆಯನ್ನ ಪಡೆದ ವ್ಯಕ್ತಿ ಮುಂದೊಂದಿನ ಶ್ರೇಷ್ಠ ಸಂತನಾಗ್ತಾನೆ. ಹೀಗೆ ಒಂದು ಆಶ್ರಮವನ್ನ ಮಾಡಿಕೊಂಡು ಕಾಡಿನಲ್ಲಿ ತಪಸ್ಸಿಗೈತಾನೆ. ಹಲವಾರು ವರ್ಷಗಳ ತಪಸ್ಸಿನ ಫಲದಿಂದಾಗಿ ಇನ್ನೇನು ದೇವರು ಪ್ರತ್ಯಕ್ಷ ಆಗೋ ಸಮಯ ಸಮೀಪಕ್ಕೆ ಬಂದಿರ್ತದೆ. ಆದ್ರೆ ಇದೇ ಸಮಯಕ್ಕೆ ಸರಿಯಾಗಿ ಆ ಸಂತನಿಗೆ ಒಂದು ಪರೀಕ್ಷೆ ಎದುರಾಗ್ತದೆ. ನಿತ್ಯದ ಹಾಗೆ ಸ್ನಾನಕ್ಕಂತ ಹೇಳಿ ನದಿ ದಡಕ್ಕೆ ಹೋಗ್ತಾ ಇರ್ತಾನೆ. ಆಗ ಮಾರ್ಗ ಮಧ್ಯದಲ್ಲಿ ಬೆಲೆ ಬಾಳೋ ರತ್ನವೊಂದು ಬಿದ್ದಿರ್ತದೆ. ಆ ರತ್ನವು ಈತನ ಕಣ್ಣಿಗೆ ಕಾಣುತ್ತಲೇ ಆ ರತ್ನವು ಹೀಗೆ ನುಡಿಯುತ್ತದೆ: ನಾನೊಂದು ರತ್ನ, ನನ್ ಬೆಲೆ ನಿಮ್ಗೆ ಗೊತ್ತೇ ಇದೆ. ನಾನಿಲ್ಲಿ ಮಣ್ಣಲ್ಲಿ ಬಿದ್ದು ಮಣ್ಣಾಗಿ ಹೋಗ್ತಾ ಇದ್ದೀನಿ. ನನ್ನನ್ನ ಎತ್ಕೊಂಡು ಬಳಕೆ ಮಾಡಿ ತಮ್ಮ ಜೀವನವನ್ನ ಸುಧಾರಿಸ್ಕೊಳ್ಬಹುದು, ಇಲ್ಲ ಯಾರಿಗಾದ್ರೂ ಕೊಡಬಹುದು, ಅವ್ರದಾದ್ರೂ ಜೀವನ ಸಾರ್ಥಕ ಆಗ್ತದೆ ಅಂತ ಹೇಳ್ತು. ಆದ್ರೆ ಆತನ ವಿವೇಕಕ್ಕೆ ಹೊಳೆದಿದ್ದು, ನಾವು ಸನ್ಯಾಸಿಗಳಾದವ್ರಿಗೆ ಇಂತಹ ಆಸೆಗಳು ಇರಬಾರ್ದು, ನಮ್ದು ತ್ಯಾಗದ ಜೀವನ, ಹಾಗಾಗಿ ಇಂತಹ ಆಸೆಗಳಿಂದ ನಾವು ದೂರ ಇರಬೇಕು. ಆದ್ರೆ ವಿವೇಕದ ಮಾತನ್ನ ಲೆಕ್ಕಿಸದ ಮನ್ಸು ರತ್ನದ ಆಕರ್ಷಣೆಗೆ ಒಳಗಾಗ್ಬಿಡ್ತು. ಹೀಗೆ ಸಂಪತ್ತು ಸುಮ್ನೆ ಹಾಳಾಗಿ ಹೋಗ್ಬೇಕಾ? ಇಂತಹ ಬೆಲೆ ಬಾಳೋ ರತ್ನವನ್ನ ಮಣ್ಣಿನಲ್ಲಿ ಹಾಕಿ ಸುಮ್ಸುಮ್ನೆ ಹಾಳು ಮಾಡೋದೇಕೆ ಅಂತ ಎತ್ಕೊಂಡು ತನ್ನ ಕಮಂಡಲದೊಳಗೆ ಇಟ್ಕೊಂಡು ನದಿಯ ಕಡೆಗೆ ಸ್ನಾನಕ್ಕೆ ತೆರಳಿದ. ಮತ್ತೆ ಮೇಲೆ ಅದು ಯಾರಿಗೂ ಕಾಣದೇ ಇರ್ಲಿ ಅಂಥೇಳಿ ಅದ್ರ ಮೇಲೊಂದು ಬಟ್ಟೆಯನ್ನ ಹಾಕ್ದ. ಆದ್ರೆ ನಿನ್ನೆವರೆಗೆ ಆ ಕಮಂಡಲದಲ್ಲಿ ಜ್ಞಾನ ಸೂರ್ಯ ಹೊಳಿತಾ ಇದ್ದ. ಆದ್ರೆ ಇವತ್ತು ಆ ಕಮಂಡಲದಲ್ಲಿ ವಿನಾಶವಾಗಿ ಹೋಗೋ, ನಾಳೆ ಇನ್ಯಾರ್ದೋ ಆಗೋ ರತ್ನ ಹೊಳಿತಾ ಇತ್ತು. ಹೀಗೆ ಅರಿವಿನ ಅಂತರಾಳದ ಬೆಳಕು ಒಂದಿಲ್ಲ ಒಂದು ದಿನ ಕಳೆದು ಹೋಗೋ ರತ್ನದ ಹೊಳಪಿನಿಂದ ಮರೆಯಾಗಿ ಹೋಗ್ಬಿಡ್ತು. ಹೀಗೆ ಹಗಲಲ್ಲಿನೇ ಆ ತಪಸ್ವಿ ತ್ಯಾಗಿ ಸನ್ಯಾಸಿ ಕತ್ತಲೆಯತ್ತ ಜಾರ ತೊಡಗಿದ. ಹೀಗೆ ಕೊನೆಗೆ ನದಿಯಲ್ಲಿ ಸ್ನಾನ ಮುಗಿಸಿ ತನ್ನ ಆಶ್ರಮದ ಕಡೆಗೆ ಮರಳಿದ. ಹಗಲು ಕಳೆದು ಹೋಗಿ ರಾತ್ರಿ ಆಯ್ತು. ರಾತ್ರಿ ಇಡೀ ರತ್ನ ಕಾಯೋದ್ರಲ್ಲಿ ನಿದ್ದೆ ನೀರಡಿಕೆಗಳನ್ನೆಲ್ಲ ಮರ್ತು ಹೋಗ್ಬಿಟ್ಟ. ಯೋಗ ಸಾಧನೆಯಲ್ಲೂ ಕೂಡ ಹಾಗೆ ಊಟ ನಿದ್ದೆ ನೀರಡಿಕೆಗಳನ್ನ ಮರ್ತಿರ್ಲಿಲ್ಲ. ಇದೆಂಥ ಸಾಧನೆ! ಹೀಗೆ ರತ್ನದ ಕುರಿತಾಗಿ ಅವನ ಮನಸ್ಸಿನಲ್ಲಿ 106 ವಿಚಾರಗಳು ಹರಿದಾಡ್ತಾ ಇತ್ತು. ಯಾರಿಗ್ ಕೊಡೋದು, ಏನ್ ಮಾಡೋದು, ನಾನ್ ಬಳಸ್ಲಾ, ಇನ್ಯಾರಿಗಾದ್ರೂ ಕೊಡ್ಲಾ, ಹೀಗೆ ಮನಸ್ಸಿನಲ್ಲಿ ಗೊಂದಲದ 106 ವಿಚಾರಗಳು ನಡೀತಾನೆ ಇತ್ತು. ಈ ಅಮೂಲ್ಯವಾದಂತಹ ರತ್ನವನ್ನ ಯಾರಿಗೆ ಯಾಕೆ ಕೊಡ್ಬೇಕು? ಹೆರಿಗೆಗಂತ ತವ್ರ ಮನೆಗೆ ಹೋದ ಹೆಂಡತಿಯನ್ನ ಹೇಳದೆ ಕೇಳದೆ ಬಿಟ್ಟು ಬಂದೆ. ನಾನಿರೋವಾಗ್ಲೇ ನನ್ನ ಕುಟುಂಬದಲ್ಲಿ ಕಿತ್ತು ತಿನ್ನೋ ಬಡತನ ಇತ್ತು. ಈಗ ನನ್ನ ಕುಟುಂಬ ಇನ್ನಷ್ಟು ಬಡತನದಲ್ಲಿ ಬಿದ್ದು ಬೆಂದಿರ್ತದೆ. ನನ್ನ ಪತ್ನಿ ಎಷ್ಟೊಂದೆಲ್ಲ ಕಷ್ಟ ಪಡ್ತಾ ಇರ್ಬೇಕು, ನನ್ನ ಮಗ ಶಾಲೆಗೆ ಹೋಗ್ದೇನೆ ಉದ್ಯೋಗ ಇಲ್ದೇನೆ ಎಷ್ಟೆಲ್ಲ ಕಷ್ಟ ಪಡ್ತಾ ಇರ್ಬೇಕು ಅಂತ ವಿಚಾರ ಮಾಡಿ ಈ ರತ್ನವನ್ನ ನಾನು ನನ್ನ ಕುಟುಂಬಕ್ಕೆ ತಲುಪಿಸೋದ್ರಿಂದ ನನ್ನ ಕುಟುಂಬದ ಬಡತನವೂ ಕೂಡ ನೀಗ್ತದೆ. ಹೀಗೆ ವಿಚಾರ

ಮಾಡ್ತಾನೆ, ಆ ಸನ್ಯಾಸಿ ತನ್ನ ಆಶ್ರಮವನ್ನ ತೊರೆದ್ಬಿಟ್ಟಿದ್ದ. ಹೀಗೆ ಸನ್ಯಾಸಿಯು ಮರಳಿ ಬಾರದ ಮಾಯಾಜಾಲಕ್ಕೆ ಮತ್ತೆ ಸಿಲುಕ್ಬಿಟ್ಟ. ಶ್ರೋತೃಗಳ ಕೇಳಿದ್ರಲ್ಲ ಕಥೆಯನ್ನ. ನಮಸ್ಕಾರ.

ಇದುವರೆಗೆ ಕಾರ್ಯಕ್ರಮ ಚಜ್ಜಿ ರೊಟ್ಟಿ ಚವಳಿಕಾಯಿ ಕೇಳಿದಿರಿ. ಭಾಗವಹಿಸಿದವರು ಪಿಬಿ ಡೊಳ್ಳಿ ಹಾಗೂ ಸುಮಾ ಕೆರೂರ್. ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ನಮಸ್ಕಾರ, ನಾನು ನಿಮ್ಮ ನೆಚ್ಚಿನ ಗಾಯಕ ಬದರಿ ಪ್ರಸಾದ್. ಶ್ರೋತೃಗಳೇ, ನನಗೆ ಸದಾ ಮನಸ್ಸಿಗೆ ಖುಷಿ ಕೊಡುವುದು ಆಕಾಶವಾಣಿ. ಟ್ಯೂನ್ ಮಾಡಿ 101.8 FM.

ಈಗ ಸಮಯ ಸಾಯಂಕಾಲದ 6:19:30 ಇನ್ನು ಮುಂದೆ ಸರಿಯಾಗಿ 6:20 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತದಲ್ಲಿ ವಾರ್ತೆಗಳು.

0: ಆಕಾಶವಾಣಿ ಬೆಂಗಳೂರು 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ದೆಹಲಿ ಕೇಂದ್ರ
1: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಿಕಾ ನಿಧಿಃ ಝಾಃ. ಆದೌ ಮುಖ್ಯಾಃ ವಾರ್ತಾಃ. ಸಮುದ್ರ ತಟೀಯ ಕ್ಷೇತ್ರೇಷು ಜಲಾಂತರ್ಗತ ಸುರಕ್ಷಾ ಸಂಕಟ ನಿವಾರಣಾರ್ಥಂ ಐಎನ್ಎಸ್ ಮಂಗ್ರೌಲ್ ಇತ್ಯೇಷಃ ಸ್ವದೇಶೀ ಸಮರಪೋತಃ ಭಾರತೀಯ ನೌಸೇನಾಯಾಂ ರಾಷ್ಟ್ರಾಯ ಸಮರ್ಪಿತಃ. ಪ್ರತ್ಯೇಕ ಭಾರತೀಯ ನಾಗರಿಕೆ ನ್ಯಾಯ ಪ್ರಾಪ್ತಯೇ ಸರ್ವೋಚ್ಚ ನ್ಯಾಯಾಲಯಸ್ಯ ದ್ವಾರಾಣಿ ಸರ್ವದಾ ಅಪಾವೃತಾನಿ ಏವ ತಿಷ್ಠಂತಿ ಇತಿ ಮುಖ್ಯ ನ್ಯಾಯಾಧೀಶೇನ ಸೂರ್ಯಕಾಂತೇನ ಉದ್ಘೋಷಿತಂ. ನವದೆಹಲ್ಯಾಃ ಜಂತರ್ ಮಂತರ್ ಸ್ಥಲಂ ಅಧುನಾ ವಿರೋಧ ಪ್ರದರ್ಶನ ಸ್ಥಾನಂ ನ ಸ್ಥಾಸ್ಯತಿ. ದೆಹಲಿ ಆರಕ್ಷಿ ಅಧಿಕಾರಿಭಿಃ ಜನಪ್ರದರ್ಶನೇಭ್ಯಃ ತ್ರೀಣಿ ನೂತನಾನಿ ಸ್ಥಾನಾನಿ ಪರಿಗಣಿತಾನಿ. ಚಿಕಿತ್ಸಾ ಸುವಿಧಾಸು ಮೌಲ್ಯ ಪಾರದರ್ಶಿತಾಂ ವರ್ಧಯಿತುಂ ಕೇಂದ್ರೇಣ ಸರ್ವೈಃ ರಾಜ್ಯೈಃ ಕೇಂದ್ರಶಾಸಿತ ಪ್ರದೇಶೈಶ್ಚ ರುಗ್ನಾಲಯ ಪ್ರದೇಶಾನಾಂ ಶುಲ್ಕಾನಾಂ ಸುಸ್ಪಷ್ಟಂ ಪಟ್ಟಿಕಾ ಪ್ರದರ್ಶನಂ ನಿರ್ವೋಢುಂ ಸಮಾದಿಷ್ಟಂ. ಅಪಿ ಚ ಸಮಷ್ಟಿ ಅರ್ಥಶಾಸ್ತ್ರಸ್ಯ ಸ್ಥಿರೀಕರಣ ಪ್ರತಿಮಾನಾಂ ವಿಕಾಸ ಹೇತುಃ ಅಮೇರಿಕಿ ವಿದ್ವದ್ಭ್ಯಾಂ ರಾಬರ್ಟ್ ಇ ಹಾಲ್ ಮೈಕಲ್ ವುಡ್ಫೋರ್ಡ್ ವರ್ಯಾಭ್ಯಾಂ ಪ್ರತಿಷ್ಠಿತಃ ಅರ್ಥಶಾಸ್ತ್ರ ನೋಬೆಲ್ ಪುರಸ್ಕಾರಃ ಅಲಂಕೃತಃ. ಅಥ ವಾರ್ತಾಃ ವಿಶದೀಕೃತ್ಯ. ಶಾರದೀಯ ನವರಾತ್ರೋತ್ಸವಸ್ಯ ದ್ವಿತೀಯೆ ಅಹನಿ ಪ್ರಧಾನಮಂತ್ರೀ ಶ್ರೀ ನರೇಂದ್ರ ಮೋದಿ ದೇಶವಾಸಿಭ್ಯಃ ಹಾರ್ದಾನ್ ಶುಭಾಶಯಾನ್ ವ್ಯಾಹೃತವಾನ್. ಸಾಮಾಜಿಕಾಂತರ್ಜಾಲೀಯ ಪಟಲೆ ಸ್ವಸಂದೇಶಂ ಪ್ರಸಾರಯನ್ ಪ್ರಧಾನಮಂತ್ರಿ ಪ್ರಾವೋಚತ್ ಯತ್ ನವರಾತ್ರಸ್ಯ ದ್ವಿತೀಯಂ ದಿನಂ ತಪಸಃ ತ್ಯಾಗಸ್ಯ ದೃಢಸಂಕಲ್ಪಸ್ಯ ಚ ಪ್ರತೀಕಭೂತಾಯಾಃ ಭಗವತ್ಯಾಃ ಬ್ರಹ್ಮಚಾರಣ್ಯಾಃ ಉಪಾಸನಾಯೈ ಸಮರ್ಪಿತಮಸ್ತಿ. ಪ್ರಧಾನಮಂತ್ರಿಣಾ ಪ್ರಾರ್ಥನಾ ವಿಹಿತಾ ಯತ್ ಮಾತಾ ಪದ್ಮಧಾರಿಣಿ ದೇವಿ ಬ್ರಹ್ಮಚಾರಿಣಿ ಸರ್ವಾನಪಿ ಜನಾನ್ ಶೌರ್ಯೇಣ ಧೈರ್ಯೇಣ ಆತ್ಮಸಂಯಮೇನ ಚ ಅನುಗೃಹಣಾತು ಇತಿ. ಕೋಚೀಸ್ ನಗರಸ್ಥೇನ ಕೋಚಿ ಶಿಪ್ಯಾರ್ಡ್ ಸಂಸ್ಥೆಯ ನಿರ್ಮಿತಸ್ಯ ತೃತೀಯಸ್ಯ ಜಲಮಗ್ನ ಶತ್ರುನಾಶಕಪೋತಸ್ಯ ಐಎನ್ಎಸ್ ಮಂಗ್ರೌಲ್ ಇತ್ಯಸ್ಯ ಅದ್ಯ ಮುಂಬಯ್ಯಾಂ ನೌಸೇನಾಯಾಂ ಔಪಚಾರಿಕ

0: समष्टि अर्थशास्त्रस्य प्रतिमानैः आर्थिक समृद्धयोः स्थिरीकरणाय राजकोषीय नीतिनां सुदृढीकरणे तयोः योगदानं समादृतम्। केन्द्र प्रशासनेन सर्वेभ्यः राज्येभ्यः केन्द्रशासित प्रदेशेभ्यश्च चिकित्सा संस्थाभिः प्रदत्तानां सेवानां सौविध्यानां च शुल्कं प्रमुखतया प्रदर्शनं सुनिश्चेतुम् आग्रहो विहितः। केन्द्रीय स्वास्थ्य सचिवया पुण्य सलिला श्रीवास्तव इत्यनया अस्मिन् विषये सर्वेषां राज्यानां केन्द्रशासित प्रदेशानां च मुख्य सचिवेभ्यः पत्रं लिखितम्। स्वास्थ्य सेवा शुल्क निर्धारणे पारदर्शितायाः महत्वं प्रतिपादयन्ती सा उक्तवती यत् शुल्कानां स्पष्टं प्रदर्शनं रोगीभ्यः तेषां परिवारेभ्यश्च चिकित्सायाः संभावितव्ययं ज्ञातुं समुचितान् निर्णयान् स्वीकर्तुं तथा चिकित्साव्ययस्य योजनां निर्मातुं साहाय्यं करिष्यति। केन्द्रीय पर्यावरण वन जलवायु परिवर्तन मंत्री भूपेन्द्र यादव अद्य प्रोक्तवान् यत् विकसित भारतम् @2047 इति राष्ट्रीय संकल्पस्य सिद्धये आर्थिक प्रगतेः सहैव पर्यावरण सुरक्षायाः समन्वयः अत्यन्तम् आवश्यकः अस्ति। नवदेहल्यां वन सेवा अधिकारिणां मध्यावधि प्रशिक्षण समारोहम् अलंकुर्वन् मंत्री देशस्य कानन संरक्षणे वन्य प्राणी सुरक्षायां प्राकृतिक न्यासानां पालने च तेषां अनिर्वचनीयं समर्पणाभिसन्धानम् अभ्यनन्दत। भाजपा महिला मोर्चा इत्यनया अद्य नवदेहल्यां विरोध प्रदर्शनम् आयोजितम्। अनया जवाहरलाल नेहरू विश्वविद्यालये छात्राभिः सम्बद्धानां कथितानां यौन दुर्व्यवहार प्रकरणानाम् आधारेण आन्तरिक मणिपुरस्य कांग्रेस सांसदस्य डॉक्टर अंगोमचा विमोल इत्येतस्य विरुद्धं कार्याचरणं कर्तुं याचना विहिता। इति वार्ताः।
1: नम मुंदिन कार्यक्रम इदीग
2: ಆಕಾಶವಾಣಿ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳು ಓದುತ್ತಿರುವವರು ಹರ್ಷವರ್ಧನ್ ಶೀಲವಂತ್. ಮೊದಲಿಗೆ ಗದಗ್ ಜಿಲ್ಲೆ ವಾರ್ತಾಪತ್ರ. ಮಕ್ಕಳ ಶಾರೀರಿಕ ಹಾಗೂ ಮಾನಸಿಕ ಬೆಳವಣಿಗೆಗೆ ಪೌಷ್ಟಿಕ ಆಹಾರ ಅತ್ಯಂತ ಪ್ರಮುಖವಾಗಿದೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಸದಸ್ಯ ಕಾರ್ಯದರ್ಶಿ ಸಿಎಸ್ ಶಿವನಗೌಡರ್ ಹೇಳಿದ್ದಾರೆ. ಲಕ್ಕುಂಡಿ ಗ್ರಾಮದ ಶ್ರೀ ಅನ್ನದಾನೇಶ್ವರ ಮಠದ ಸಭಾಭವನದಲ್ಲಿ ಜಿಲ್ಲಾಡಳಿತದ ವತಿಯಿಂದ ಆಯೋಜಿಸಿದ್ದ ಪೋಷಣ್ ಮಾಸಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಜಿಲ್ಲೆಯಲ್ಲಿ ಬರ ಪರಿಸ್ಥಿತಿ ಹಿನ್ನೆಲೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗದಗ್ ಹಾಗೂ ಮುಂಡರ್ಗಿ ತಾಲೂಕಿನ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ಬರ ಪರಿಸ್ಥಿತಿ ಹಾಗೂ ಬೆಳೆಹಾನಿಯನ್ನು ಅವಲೋಕಿಸಿದರು. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಕುಂದುಕೊರತೆಗಳಿಗೆ ತ್ವರಿತ ಪರಿಹಾರ ಒದಗಿಸುವಂತೆ ಜಿಲ್ಲಾಧಿಕಾರಿ ಸಿಎನ್ ಶ್ರೀಧರ್ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಶ್ರೀಸಾಮಾನ್ಯರ ಸಮಸ್ಯೆಗಳಿಗೆ ಹೋಬಳಿ ಮಟ್ಟದಲ್ಲಿ ಪರಿಹಾರ ಕಂಡುಕೊಳ್ಳಲು ಪ್ರಜಾಸೇವೆ ಅಭಿಯಾನದ ಸಭೆಗಳು ಪ್ರತಿ ಎರಡನೇ ಹಾಗೂ ನಾಲ್ಕನೇ ಶನಿವಾರ ನಡೆಯಲಿವೆ ಎಂದರು. ಅಕ್ಷರವೆಂಬುದು ಕೇವಲ ಜ್ಞಾನವಲ್ಲ, ಅದು ಬದುಕನ್ನು ಬದಲಿಸುವ ಶಕ್ತಿ ಹೊಂದಿದೆ ಎಂದು ಜಿಲ್ಲಾ ಪಂಚಾಯಿತಿ ಸಿಇಒ ಮುಕುಲ್ ಜೈನ್ ಹೇಳಿದ್ದಾರೆ. 60ನೇ ಅಂತಾರಾಷ್ಟೀಯ ಸಾಕ್ಷರತಾ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಸಾಕ್ಷರತಾ ದಿನಾಚರಣೆ ಕಾರ್ಯಕ್ರಮದಲ್ಲಿ ಸಾಕ್ಷರತಾ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಅವರು, ಸಮಾಜ ಸಾಕ್ಷರಗೊಂಡರೆ ವಿಕಸಿತ ಭಾರತ ಸಾಧನೆ ಸಾಧ್ಯ ಎಂದರು. ಮಹಾತ್ಮ ಗಾಂಧಿ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯದಲ್ಲಿ ಅಂತಾರಾಷ್ಟೀಯ ಪ್ರಜಾಪ್ರಭುತ್ವ ದಿನಾಚರಣೆ ಜರುಗಿತು. ವಿಶ್ವವಿದ್ಯಾಲಯದ ಕುಲಪತಿ ಡಾ ಸುರೇಶ್ ನಾಡಗೌಡರ್ ಸಂವಿಧಾನದ ಮೂಲಪ್ರತಿ ಹಾಗೂ ಸಂವಿಧಾನ ಶಿಲ್ಪಿ ಭಾರತರತ್ನ ಡಾ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿದರು. ಗದಗ್ ಜಿಲ್ಲೆಯ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳ ಗುಣಾತ್ಮಕ ಫಲಿತಾಂಶವನ್ನು ಹೆಚ್ಚಿಸುವ ಉದ್ದೇಶದಿಂದ ಪ್ರೌಢಶಾಲೆ ಮುಖ್ಯ ಶಿಕ್ಷಕರಿಗೆ ವಿಶೇಷ ಶಿಬಿರ ನಗರದ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಜರುಗಿತು. ಆಯುಷ್ ಇಲಾಖೆ ವತಿಯಿಂದ ಜಿಲ್ಲಾಡಳಿತ ಭವನದಲ್ಲಿ ಧನ್ವಂತರಿ ಜಯಂತಿ ಅಂಗವಾಗಿ 11ನೇ ಆಯುರ್ವೇದ ದಿನಾಚರಣೆ ಹಾಗೂ ವಸ್ತು ಪ್ರದರ್ಶನ ಜರುಗಿತು.

ಮುಗಿತು. ಈಗ ಯಾದಗಿರಿ ಜಿಲ್ಲೆ ವಾರ್ತಾಪತ್ರ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ 25 ವರ್ಷಗಳ ಸಾರ್ವಜನಿಕ ಸೇವೆ ದೇಶದ ಅಭಿವೃದ್ಧಿ ಹಾಗೂ ಆಡಳಿತ ಕ್ಷೇತ್ರದಲ್ಲಿ ಮಹತ್ವದ ಕೊಡುಗೆ ನೀಡಿದೆ ಎಂದು ಮಾಜಿ ಸಚಿವ ನರಸಿಂಹನಾಯಕ್ ರಾಜುಗೌಡ ಹೇಳಿದ್ದಾರೆ. ಯಾದಗಿರಿ ನಗರದ ನೇತಾಜಿ ಸುಭಾಷ್ ಚಂದ್ರ ಬೋಸ್ ವೃತ್ತದಲ್ಲಿ ಬಿಜೆಪಿ ಜಿಲ್ಲಾ ಘಟಕದ ವತಿಯಿಂದ ಸೇವಾ ಸಂಕಲ್ಪದಡಿ ಆಯೋಜಿಸಿದ್ದ ಪ್ರಧಾನಮಂತ್ರಿಯವರ ವರ್ಚುವಲ್ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ನರೇಂದ್ರ ಮೋದಿಯವರ ಸೇವಾ ಮನೋಭಾವ ಮುಂದಿನ ಪೀಳಿಗೆಗೆ

0: ಕುರಿತು ಜಾಗೃತಿ ಮೂಡಿಸುವುದು ಅಗತ್ಯ ಎಂದು ಯಾದಗಿರಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಮಹೇಶ್ ಬಿರಾದಾರ್ ಹೇಳಿದ್ದಾರೆ. ಯಾದಗಿರಿ ನಗರದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಆಯೋಜಿಸಿದ್ದ 9ನೇ ರಾಷ್ಟೀಯ ಪೋಷಣ್ ಮಾಸಾಚರಣೆ ಸಮಾರೋಪ ಹಾಗೂ ನಮ್ಮ ಅಂಗನವಾಡಿ ನಮ್ಮ ಜವಾಬ್ದಾರಿ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಪಾಟ್ನಾದ ಭತ್ತ ಅಭಿವೃದ್ಧಿ ನಿರ್ದೇಶನಾಲಯದ ನಿರ್ದೇಶಕ ಡಾ ಮಾನ್ಸಿಂಗ್ ನೇತೃತ್ವದ ಕೇಂದ್ರ ಬರ ಅಧ್ಯಯನ ತಂಡ ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ಗುಂಡಳ್ಳಿ, ದೋರ್ನಹಳ್ಳಿ, ಬಿದರಣಿ, ಮದ್ದರಕಿ ಹಾಗೂ ಮುಡಬೋಳ್ ಗ್ರಾಮಗಳಿಗೆ ಭೇಟಿ ನೀಡಿ ಬೆಳೆಹಾನಿ ಪರಿಶೀಲಿಸಿತು. ರೈತರೊಂದಿಗೆ ಸಂವಾದ ನಡೆಸಿ ಬಿತ್ತನೆ ವೆಚ್ಚ, ಇಳುವರಿ, ಮಳೆ ಕೊರತೆ, ಬೆಳೆ ವಿಮೆ ಹಾಗೂ ನಷ್ಟದ ಕುರಿತು ಮಾಹಿತಿ ಪಡೆಯಿತು. ಪರಿಸರ ಹಾಗೂ ವನ್ಯಜೀವಿಗಳ ಸಂರಕ್ಷಣೆ ಪ್ರತಿಯೊಬ್ಬ ನಾಗರಿಕನ ಜವಾಬ್ದಾರಿಯಾಗಿದೆ ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶ ಮರಿಯಪ್ಪ ಹೇಳಿದ್ದಾರೆ. ಯಾದಗಿರಿ ನಗರದ ಕೆಎಂಎಂ ಪಿಯು ಕಾಲೇಜಿನಲ್ಲಿ ಆಯೋಜಿಸಿದ್ದ 72ನೇ ವನ್ಯಜೀವಿ ಸಪ್ತಾಹಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಇದುವರೆಗೆ ಗದಗ್ ಹಾಗೂ ಯಾದಗಿರಿ ಜಿಲ್ಲೆಗಳ ವಾರ್ತಾಪತ್ರಗಳನ್ನು ಕೇಳಿದಿರಿ. ಬರೆದವರು ಕ್ರಮವಾಗಿ ಶಶಿ ಕುಲಕರ್ಣಿ ಹಾಗೂ ಸಾಗರ್ ಕುಮಾರ್ ದೇಸಾಯಿ. ಸುದ್ದಿ ಸಂಯೋಜನೆ ಧಾರವಾಡ ಮತ್ತು ಬೆಂಗಳೂರು ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್. ಪ್ರಸ್ತುತಿ ಧಾರವಾಡ ಆಕಾಶವಾಣಿಯ ಪ್ರಾದೇಶಿಕ ಸುದ್ದಿ ವಿಭಾಗ.
1: ಆಕಾಶವಾಣಿ ವಿಜಯಪುರ. ಸಮಯ ಸಾಯಂಕಾಲದ 6:35:28 ಸೆಕೆಂಡುಗಳು.

ವಿಜಯಪುರ ಆಕಾಶವಾಣಿ ಕೇಳುಗರಿಗೆ ನಮಸ್ಕಾರ. ನಾನು ನಿಮ್ಮ ಶ್ರೀ ಸುರೇಶ್, ಸಂಗೀತ ನಿರ್ದೇಶಕ, ಸಾಹಿತಿ ಹಾಗೂ ಗಾಯಕ. ನನ್ನ ಮನಸ್ಸಿಗೆ ಸದಾ ಖುಷಿ ನೀಡುವ, ಮುದ ನೀಡುವ ವಿಜಯಪುರ ಆಕಾಶವಾಣಿಗೆ ನೀವು ಟ್ಯೂನ್ ಮಾಡಿ 101.8 FM.

ಈಗ ಸಮಯ ಸಾಯಂಕಾಲದ 6:36:20. ಇನ್ನು ಮುಂದೆ ಸರಿಯಾಗಿ 6:37 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಆಕಾಶವಾಣಿ ಬೆಂಗಳೂರು. ಇನ್ನು ಮುಂದೆ ಪ್ರಕಟಣೆಗಳು, ನಂತರ 6:40 ಸರಿಯಾಗಿ ಪ್ರದೇಶ ಸಮಾಚಾರ ಕೇಳುವಿರಿ.
1: ನಾನಿಲ್ಲಿದ್ದೀನಿ.
2: ನಿನ್ನಲ್ಲ, ಇದನ್ನು ಮೊಬೈಲ್ ಚಾರ್ಜ್ ಮಾಡೋಕಿತ್ತು.
1: ಬುದ್ಧಿ ಚಾರ್ಜ್ ಮಾಡೋ.
3: ಹೀಗೆ ಪಬ್ಲಿಕ್ ಪೋರ್ಟ್ ನಿಂದ ಚಾರ್ಜ್ ಮಾಡಿದ್ರೆ ಪರ್ಸನಲ್ ಡೇಟಾ ಆಗುತ್ತೆ ಪಬ್ಲಿಕ್.
1: ನೋಡಿದ್ಯಾ
2: ಅಪ್ಪ, ಒಂದ್ ನಿಮಿಷ, ನಾನ್ ಪೇ ಮಾಡ್ತೀನಿ. ನೋ ಸಿಗ್ನಲ್.
3: ಈಗೇನ್ ಮಾಡ್ತೀಯಾ?
2: ಫ್ರೀ ವೈಫೈ ಇದೆಯಲ್ಲ.
1: ಪೆದ್ದು ಸುಧಾರಿಸ್ಕೋ.
3: ಪೇಮೆಂಟ್ಸ್ ಗಾಗಿ ನೋ ಓಪನ್ ವೈಫೈ
2: ಅಂದ್ರೆ ಫ್ರಾಡ್ ಗೆ ಮಾಡಿ. ಬೈ ಬೈ.
3: RBI ಹೇಳುತ್ತೆ,
4: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಶಿಯಲಿ ಸ್ಮಾರ್ಟ್ ಆಗಿ.
5: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಮೈಸೂರು ದಸರಾ ವಿಶೇಷ ಕಾರ್ಯಕ್ರಮಗಳು ರಾಜ್ಯವ್ಯಾಪಿ ಜಾಲದಲ್ಲಿ.
2: ನವರಾತ್ರಿಯ ಅಂಗವಾಗಿ ಬೆಳಗ್ಗೆ 6:10 ಮೈಸೂರಿನ GSSS ಪ್ರಾಯೋಜಿತ ವಿಶೇಷ ಗೀತಾರಾಧನಾ.
1: ಮೈಸೂರಿನ ವಿದ್ಯಾವರ್ಧಕ ಕಾಲೇಜ್ ಆಫ್ ಎಂಜಿನಿಯರಿಂಗ್ ಪ್ರಾಯೋಜಿತ ದಸರಾ ಸಾಂಸ್ಕೃತಿಕ ಕಾರ್ಯಕ್ರಮಗಳ ಮುನ್ನೋಟ ದಸರಾದಲ್ಲಿ ಇಂದು ಮತ್ತು ನಾಳೆ ಪ್ರತಿದಿನ ಬೆಳಗ್ಗೆ 6:40.
2: ಮೈಸೂರು ಜಿಲ್ಲಾಡಳಿತ, ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಲಿಮಿಟೆಡ್, KSIC ಮೈಸೂರು ಸಿಲ್ಕ್ಸ್ ಹಾಗೂ ಕರ್ನಾಟಕ ಪ್ರವಾಸೋದ್ಯಮ ಇಲಾಖೆ ಪ್ರಾಯೋಜಿತ ವಿಜಯದಶಮಿಯ ಪ್ರತಿಷ್ಠಿತ ಜಂಬೂ ಸವಾರಿಯ ನೇರ ವೀಕ್ಷಕ ವಿವರಣೆ.
1: ಆಸ್ವಾದಿಸಿ,
2: ಆನಂದಿಸಿ,
1: ದಸರಾ ಸಂಭ್ರಮ ಇಮ್ಮಡಿಗೊಳಿಸಿ.

0: ಸೆಬಿ ಇನ್ವೆಸ್ಟರ್ ಜಾಗೃತಾ ಉಪಕ್ರಮ. ಹೆಚ್ಚಿನ ಮಾಹಿತಿಗಾಗಿ ಸೆಬಿ ಇನ್ವೆಸ್ಟರ್ ವೆಬ್ಸೈಟ್ಗೆ ಭೇಟಿ ನೀಡಿರಿ ಅಥವಾ ಸೆಬಿ ಸಾರಥಿ ಆಪ್ ಅನ್ನು ಡೌನ್ಲೋಡ್ ಮಾಡಿರಿ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಕ್ಕೆ

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು: ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ ವಿಬಿಜಿರಾಮ್ಜಿಯಡಿ ಕಾರ್ಮಿಕರಿಗೆ ಕೂಲಿ ಹಣ ಪಾವತಿಸುವಲ್ಲಿ ವಿಳಂಬ ಹಾಗೂ ನಿರ್ಲಕ್ಷ್ಯ ತೋರಿದ 308 ಪಿಡಿಒ, ಜಿಲ್ಲಾ ಪಂಚಾಯಿತಿಯ 12 ಉಪಕಾರ್ಯದರ್ಶಿ ಹಾಗೂ 74 ತಾಲೂಕು ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಕಾರಣ ಕೇಳಿ ನೋಟಿಸ್ ನೀಡುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಇಲಾಖೆ ಕಾರ್ಯದರ್ಶಿ ಮತ್ತು 12 ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಫಲಾನುಭವಿಗಳಿಗೆ 15 ದಿನಗಳೊಳಗೆ ಕೂಲಿ ಹಣ ಪಾವತಿ ಮಾಡದಿದ್ದರೆ ಸಂಬಂಧಿತ ಪಿಡಿಒಗಳನ್ನೇ ಹೊಣೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ದರೂ ವಿಳಂಬವಾಗಿರುವ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. 12 ಜಿಲ್ಲೆಗಳ 311 ಗ್ರಾಮ ಪಂಚಾಯಿತಿಗಳಲ್ಲಿ ಕೂಲಿ ಹಣ ಪಾವತಿ ವಿಳಂಬವಾಗಿರುವ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಅಧಿಕಾರಿಗಳ ನಿರ್ಲಕ್ಷ್ಯ ಮತ್ತು ವಿಳಂಬ ಧೋರಣೆಯಿಂದ ಯೋಜನೆಯ ಉದ್ದೇಶವೇ ನಾಶವಾಗಲಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಕೊಂಕಣ ರೈಲ್ವೆಯ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು ಮಾಡುವುದರ ಜೊತೆಗೆ ರಾಜ್ಯದ ರೈಲ್ವೆ ಕ್ಷೇತ್ರದ ಅಭಿವೃದ್ಧಿಗೆ ಕೇಂದ್ರ ಸರ್ಕಾರ ಐತಿಹಾಸಿಕ ನಿರ್ಣಯ ಕೈಗೊಂಡಿದೆ ಎಂದು ಕೇಂದ್ರ ರೈಲ್ವೆ ಮತ್ತು ಜಲಶಕ್ತಿ ರಾಜ್ಯ ಸಚಿವ ವಿ ಸೋಮಣ್ಣ ತಿಳಿಸಿದ್ದಾರೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ರೈಲ್ವೆ ಅಭಿವೃದ್ಧಿ ಕಾಮಗಾರಿಗಳ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ಮುಂದಿನ 25-30 ವರ್ಷಗಳ ಅವಧಿಯ ದೂರದೃಷ್ಟಿಯನ್ನಿಟ್ಟುಕೊಂಡು ರೈಲ್ವೆ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಲು ಉದ್ದೇಶಿಸಲಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಶಿಕಾರಿಪುರ ರಾಣೆಬೆನ್ನೂರು ರೈಲ್ವೆ ಯೋಜನೆಯ ಗುತ್ತಿಗೆದಾರರನ್ನು ಕಪ್ಪು ಪಟ್ಟಿಗೆ ಸೇರ್ಪಡೆಗೊಳಿಸಲಾಗುವುದು ಎಂದು ತಿಳಿಸಿದ್ದಾರೆ. ಮಂಗಳೂರು ಉಡುಪಿ ಶಿವಮೊಗ್ಗ ಭಾಗಗಳ ರೈಲ್ವೆ ಸಂಪರ್ಕ ಹಾಗೂ ಮೂಲಸೌಕರ್ಯ ಅಭಿವೃದ್ಧಿಗೆ ಸಂಬಂಧಿಸಿದ ಬೇಡಿಕೆಗಳನ್ನು ಪರಿಶೀಲಿಸಲಾಗಿದೆ. 2018 ಅನುಮೋದಿತಗೊಂಡಿದ್ದ ಶಿವಮೊಗ್ಗ ಶೃಂಗೇರಿ ಮಂಗಳೂರು ರೈಲ್ವೆ ಮಾರ್ಗಕ್ಕೆ 2025 ಸರ್ವೆ ಕಾರ್ಯಕ್ಕೆ ಚಾಲನೆ ನೀಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆರೋಪ ಮಾಡಿರುವ ರಹಸ್ಯ ಕಾರ್ಯಾಚರಣೆಯ ಸತ್ಯಾಸತ್ಯತೆ ಹೊರಬರಲು ತನಿಖೆ ಅಗತ್ಯ ಎಂದು ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಇದರ ಹಿಂದೆ ಯಾರಿದ್ದಾರೆ ಎಂಬುದು ತಿಳಿಯಬೇಕು, ತಪ್ಪಿತಸ್ಥರನ್ನು ಪತ್ತೆಹಚ್ಚಿ ಕ್ರಮ ಕೈಗೊಳ್ಳಬೇಕು ಎಂದು ಆಗ್ರಹಿಸಿದ್ದಾರೆ. ರಹಸ್ಯ ಕಾರ್ಯಾಚರಣೆಗೆ ಸಂಬಂಧಿಸಿದ ವ್ಯಕ್ತಿಗೆ ಪೊಲೀಸ್ ರಕ್ಷಣೆ ಒದಗಿಸುತ್ತಿರುವುದೇಕೆ ಎಂದು ಪ್ರಶ್ನಿಸಿದ್ದಾರೆ. ಇದೇ ವೇಳೆ ಮೈಸೂರು ಅರಮನೆಯಲ್ಲಿ ಮುಖ್ಯಮಂತ್ರಿ ಫೋಟೋಶೂಟ್ ಮಾಡಿ

0: ಕೊಂಡಿರುವುದನ್ನು ಅವರು ಟೀಕಿಸಿದ್ದಾರೆ. ಕಾಂಗ್ರೆಸ್ ಸುಪ್ರೀಂಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳನ್ನು ರಾಜಕೀಯಕ್ಕೆ ಎಳೆಯುವುದು ತಪ್ಪು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರನ್ನು ಗುರಿಯಾಗಿಸಿಕೊಂಡು ನಡೆಸಲಾಗಿದೆ ಎನ್ನಲಾದ ರಹಸ್ಯ ಕಾರ್ಯಾಚರಣೆ ಕುರಿತು ತನಿಖೆಗೆ ಆದೇಶಿಸಬೇಕೇ ಅಥವಾ ಬೇಡವೇ ಎಂಬುದನ್ನು ನಿರ್ಧರಿಸುವುದು ಮುಖ್ಯಮಂತ್ರಿಯವರ ವಿವೇಚನೆಗೆ ಬಿಟ್ಟ ವಿಚಾರ ಎಂದು ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಹಸ್ಯ ಕಾರ್ಯಾಚರಣೆಯ ಎರಡನೇ ಭಾಗ ಎನ್ನಲಾದ ವಿಷಯದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇಲ್ಲ ಎಂದು ಹೇಳಿದ್ದಾರೆ. ರಹಸ್ಯ ಕಾರ್ಯಾಚರಣೆಯಲ್ಲಿ ಗುರಿಯಾದ ಯಾವುದೇ ಸಚಿವರ ಹೆಸರನ್ನು ಮುಖ್ಯಮಂತ್ರಿ ಪ್ರಸ್ತಾಪಿಸಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬೆಂಗಳೂರನ್ನು ಪ್ರಮುಖ ರಾಷ್ಟೀಯ ಮತ್ತು ಅಂತಾರಾಷ್ಟೀಯ ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಕ್ರೀಡಾ ಸಚಿವ ಹಾಗೂ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಂಠೀರವ ಒಳಾಂಗಣ ಕ್ರೀಡಾಂಗಣದಲ್ಲಿ ಇದೇ 20-25 ಫಿಬಾ ಮಹಿಳಾ ಬಾಸ್ಕೆಟ್ ಲೀಗ್ ಏಷ್ಯಾ 2026 ಆಯೋಜಿಸಲಾಗುವುದು ಎಂದು ಘೋಷಿಸಿದ್ದಾರೆ. ಏಷ್ಯಾದ 6 ಚಾಂಪಿಯನ್ ಕ್ಲಬ್ಗಳು ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಲಿವೆ ಎಂದು ಮಾಹಿತಿ ನೀಡಿದ್ದಾರೆ. ಜಪಾನ್ನ ಡೆನ್ಸೋ ಐರಿಸ್, ದಕ್ಷಿಣ ಕೊರಿಯಾದ ಚಿಯಾಂಗ್ಜು ಕೆಬಿ ಸ್ಟಾರ್ಸ್, ಚೀನಾದ ಸಿಚುವಾನ್ ಯುವಾಂಡಾ ಮೈಲೆ, ಫಿಲಿಪೈನ್ಸ್ನ ಅಕಾರಿ ಸ್ಪಾರ್ಕ್ಸ್, ಚೈನೀಸ್ ತೈಪೆಯ ಕ್ಯಾಥೆ ಲೈಫ್ ಟೈಗರ್ಸ್ ಮತ್ತು ಭಾರತದ ಹಾಲಿ ರಾಷ್ಟೀಯ ಚಾಂಪಿಯನ್ಗಳಾದ ಇಂಡಿಯನ್ ರೈಲ್ವೇಸ್ ಈ ಪಂದ್ಯಾವಳಿಯಲ್ಲಿ ಭಾಗವಹಿಸಲಿವೆ. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸಾಲ ಮನ್ನಾ ಸೇರಿದಂತೆ ವಿವಿಧ ಬೇಡಿಕೆ ಈಡೇರಿಸುವಂತೆ ಆಗ್ರಹಿಸಿ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಕುರುಬೂರು ಶಾಂತಕುಮಾರ್ ನೇತೃತ್ವದಲ್ಲಿ ರೈತರು ಪ್ರತಿಭಟನೆ ನಡೆಸಿದರು. ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಸಚಿವ ಸತೀಶ್ ಜಾರಕಿಹೊಳಿ, ಒಂದು ವಾರದಲ್ಲಿ ಮುಖ್ಯಮಂತ್ರಿ ಅಧ್ಯಕ್ಷತೆಯಲ್ಲಿ ರೈತ ಮುಖಂಡರ ಸಭೆ ಕರೆಯುವ ಭರವಸೆ ನೀಡಿದ್ದಾರೆ. ರೈತರ ಎಲ್ಲಾ ಕೃಷಿ ಸಾಲಗಳನ್ನು ಮನ್ನಾ ಮಾಡಬೇಕು. ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರು ಖಾಸಗಿ ಫೈನಾನ್ಸ್ಗಳಿಂದ ಒಂದು ವಾರ ಹಾಗೂ ತಿಂಗಳ ಆಧಾರದ ಮೇಲೆ ಪಡೆದಿರುವ ಸಾಲಗಳ ಮರುಪಾವತಿ ಕಷ್ಟವಾಗುತ್ತಿದ್ದು, ಇಂತಹ ಸಾಲ ವಸೂಲಾತಿಯನ್ನು ಮುಂದಿನ 2 ವರ್ಷಗಳವರೆಗೆ ಸ್ಥಗಿತಗೊಳಿಸಲು ಕಠಿಣ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರಿಗೆ ಎಕರೆಗೆ ಕನಿಷ್ಠ 25,000 ರೂಪಾಯಿ ಬೆಳೆ ನಷ್ಟ ಪರಿಹಾರ, ನಿರಂತರ ವಿದ್ಯುತ್ ಪೂರೈಕೆ, ಕಬ್ಬಿನ ಬೆಲೆ ಏರಿಕೆ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ. ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು, ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ಈ ಕುರಿತಂತೆ ಆಕಾಶವಾಣಿಯೊಂದಿಗೆ ಮಾತನಾಡಿದ ಕೋಲಾರದ ಬೆಳಕು ಸಂಸ್ಥೆಯ ಅಧ್ಯಕ್ಷ ಗೋಪಿನಾಥ್ ಕರವಿ, ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಹಾಗೂ ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ ಎಂದು ತಿಳಿಸಿದ್ದಾರೆ.
4: ಈ ಅಭಿಯಾನದಿಂದ ಸಾರ್ವಜನಿಕ ಆರೋಗ್ಯ ಮತ್ತು ನೈರ್ಮಲ್ಯಕ್ಕೆ ಹೆಚ್ಚಿನ ಆದ್ಯತೆ ದೊರೆತಿದೆ. ಬಯಲು ಮಲವಿಸರ್ಜನೆ ಆಗಿರ್ಬೋದು ಮತ್ತು ಶೌಚಾಲಯ ನಿರ್ಮಾಣ ಆಗಿರ್ಬೋದು, ತ್ಯಾಜ್ಯ ನಿರ್ವಹಣೆ ಆಗಿರ್ಬೋದು, ಈ ಎಲ್ಲ ಅಂಶಗಳಿಂದ ಜನರಲ್ಲಿ ಸ್ವಚ್ಛತೆಯ ಬಗ್ಗೆ ಅತ್ಯಂತ ಜಾಗೃತಿಯನ್ನು ಈ ಒಂದು ಅಭಿಯಾನ ಯಶಸ್ವಿಯಾಗಿ ಮೂಡಿಸಿದೆ. ವಿಶೇಷವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮನೆ ಮನೆಗೆ ಶೌಚಾಲಯ

0: ನಿರ್ಮಾಣ ಆಗಿರೋದ್ರಿಂದ ಮಹಿಳೆಯರ ಘನತೆ ಮತ್ತು ಸುರಕ್ಷತೆಗೆ ಇದು ನೆರವಾಗಿದೆ.
1: ಪ್ರಸಕ್ತ ಸಾಲಿನ ನಾಡಹಬ್ಬ ದಸರಾ ಪ್ರಯುಕ್ತ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಸಾಗರದ ಉದ್ಯಾನವನದಲ್ಲಿ ಇದೇ 16-21ರವರೆಗೆ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಜಲಸಂಪನ್ಮೂಲ ಇಲಾಖೆ, ಕಾವೇರಿ ನೀರಾವರಿ ನಿಗಮ ನಿಯಮಿತ ಹಾಗೂ ಜಿಲ್ಲಾಡಳಿತ ವತಿಯಿಂದ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ಜಿಲ್ಲಾಧಿಕಾರಿ ಡಾ ಕುಮಾರ ಮಾಹಿತಿ ನೀಡಿದ್ದಾರೆ. ಶುಕ್ರವಾರ ಸಂಜೆ 6 ಗಂಟೆಗೆ ಕಾವೇರಿ ಆರತಿ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಚಾಲನೆ ನೀಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಉದ್ಯೋಗ ಖಾತ್ರಿ ಹಣ ಪಾವತಿ ವಿಳಂಬ, 308 ಪಿಡಿಒ, 86 ಅಧಿಕಾರಿಗಳಿಗೆ ನೋಟಿಸ್ ನೀಡಲು ಸರ್ಕಾರ ಸೂಚನೆ. ಕೊಂಕಣ ರೈಲ್ವೆ ಮುಂದುವರಿದ ಅಭಿವೃದ್ಧಿ ಕಾಮಗಾರಿಗಳಿಗೆ 9,000 ಕೋಟಿ ರೂಪಾಯಿ ಮಂಜೂರು, ಕೇಂದ್ರ ಸಚಿವ ವಿ ಸೋಮಣ್ಣ. ರಹಸ್ಯ ಕಾರ್ಯಾಚರಣೆ ಆರೋಪ, ತಪ್ಪಿತಸ್ಥರನ್ನು ಪತ್ತೆ ಹಚ್ಚಿ ಕ್ರಮ ಕೈಗೊಳ್ಳುವಂತೆ ಕೇಂದ್ರ ಸಚಿವ ಹೆಚ್ಡಿ ಕುಮಾರಸ್ವಾಮಿ ಆಗ್ರಹ. ಬೆಂಗಳೂರನ್ನು ಬಾಸ್ಕೆಟ್ಬಾಲ್ ಹಬ್ ಆಗಿ ಅಭಿವೃದ್ಧಿಪಡಿಸಲು ಸರ್ಕಾರ ಬದ್ಧ, ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್. ಹಾಗೂ ಕೃಷಿ ಸಾಲ ಮನ್ನಾ ಮಾಡುವಂತೆ ಆಗ್ರಹಿಸಿ ಬೆಂಗಳೂರಿನಲ್ಲಿ ರೈತರಿಂದ ಪ್ರತಿಭಟನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35ಕ್ಕೆ.
2: ಅಕ್ಕ ನೋಡು,
3: ಹ್ಯಾಪಿ ಬರ್ತ್ಡೇ ಬ್ರೋ.
2: ತೋರ್ಸು. ವಾ, ನನ್ನ ಇಷ್ಟದ ಕಲರ್.
3: ಯಾವಾಗ್ಲೂ ಶಾಪಿಂಗ್.
2: ನಂಗ್ ಗೊತ್ತು ಅಮ್ಮ, ನಮ್ಮದು ಖರ್ಚು ಮಾಡೋ ವಯಸ್ಸಲ್ವಾ, ರೈಟ್?
4: ಸೇವಿಂಗ್ ಮಾಡೋ ವಯಸ್ಸು ಕೂಡ.
5: ನನ್ ಗೊತ್ತು ಅಪ್ಪ, ಸೇವ್ ಮಾಡಿ ಸರಿಯಾದ ಜಾಗದಲ್ಲಿ ಹೂಡಿಕೆ ಮಾಡಿ ಮೊತ್ತದ ಮೇಲೆ ಬಡ್ಡಿ ಸಿಗುತ್ತೆ, ಅದನ್ನ ಮರು ಹೂಡಿಕೆ ಮಾಡಿದ್ರೆ ಬಡ್ಡಿ ಸಿಗ್ತಾ ಇರುತ್ತೆ. ನನ್ಗೆ ಗೊತ್ತಲ್ವಾ, ಆರ್ಬಿಐ ಹೇಳುತ್ತೆ.
6: ಪ್ರಾರಂಭಿಸಿ ಸರಿಯಾಗಿ, ಫೈನಾನ್ಷಿಯಲಿ ಸ್ಮಾರ್ಟ್ ಆಗಿ.

0: ಇಂದು ನಮ್ಮ ಸುಪುತ್ರ ಹರ್ಷವರ್ಧನನ ಜನ್ಮದಿನವಿದ್ದು ಅವನು 100 ಕಾಲ ಸುಖವಾಗಿ ಬಾಳಲಿ ಎಂದು ಹಾರೈಸಿ ಹರ್ಷವರ್ಧನನ ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರುವವರು ತಂದೆ ಚನ್ನಬಸಪ್ಪ, ತಾಯಿ ಸುಪ್ರಿಯ, ಅಕ್ಕ ಮಾನ್ಯ ಹಾಗೂ ದೊಡ್ಡಪ್ಪಂದಿರು ಭಗವಂತ ಬಸವರಾಜ್, ದೊಡ್ಡಮ್ಮಂದಿರು ಮಧು ಮಂಜುಳಾ, ಅಕ್ಕಂದಿರು ಸ್ನೇಹ ಅಂಜು ಪೂಜಾ ಮತ್ತು ಬಂಧುಗಳು.
1: ಶುರು ಮಾಡೋಣ ಇನ್ವೆಸ್ಟಿಂಗ್ ನ ಕಲಿಕೆ. ಎರಡು

0: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
1: ಹೇಳಿ.
0: ಈ ಕೆವೈಸಿ ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
1: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ ಕೆವೈಸಿ ಅಪ್ಡೇಟ್ ಮಾಡಿಸಬೇಕು.
0: ಆದ್ರೆ ಇದನ್ನು ಹೇಗೆ ಮಾಡೋದು?
1: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ಎಟಿಎಂ ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ ಬಿಸಿ ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
0: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ?
1: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ ಕೆವೈಸಿ ಅಪ್ಡೇಟ್ ಮಾಡಿಸಬಹುದು.
0: ಅಷ್ಟೇ?
1: ಅಷ್ಟೇ.
0: ಗೊತ್ತಾಯ್ತು.
1: ನಿಮ್ಮ ಕೆವೈಸಿ ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
0: ಆರ್ಬಿಐ ಹೇಳುತ್ತೆ,
2: ಜಾಣರಾಗಿರಿ, ಜಾಗರೂಕರಾಗಿರಿ.
3: ಮುಖದಲ್ಲಿ ಮೊಡವೆಯ ಸಾಯಿ ಬಾಲ್, ಕಜ್ಜಿ ಹುಳುಕಡ್ಡಿ ಸಾಯಿ ಬಾಲ್, ಗುಳ್ಳೆ ಗಜಕರ್ಣ ಸಾಯಿ ಬಾಲ್, ಕೆಸರು ಹುಣ್ಣ
4: ಸಾಯಿ ಬಾಲ್.
5: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
6: ತಜ್ಞ ವಾಣಿ.

0: ಇಂದಿನ ಕಾರ್ಯಕ್ರಮದಲ್ಲಿ ಜೋಳದ ಬೆಳೆಯ ಸಂಪೂರ್ಣ ಮಾಹಿತಿ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ ಎಸ್ಎಂ ವಸ್ತ್ರದ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ರ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಂಧುಗಳಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿಜಯಪುರದ ಹಿಟ್ನಳ್ಳಿ ಫಾರ್ಮ್ನಲ್ಲಿರುವಂಥ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಿರುವಂಥ ಡಾಕ್ಟರ್ ಎಸ್ ಎಂ ವಸ್ತ್ರದವರು ನಮ್ಮ ಜೊತೆ ಇದ್ದಾರೆ. ಇವರು ನಮಗೆ ಇವತ್ತು ಉತ್ತರ ಕರ್ನಾಟಕದ ಪ್ರಮುಖ ಹಿಂಗಾರು ಬೆಳೆ ಅಂದರೆ ಜೋಳ, ಈ ಜೋಳದ ಕುರಿತು ನಮ್ಮ ರೈತರಿಗೆ ಮತ್ತು ನಮಗೆ ಮಾಹಿತಿಯನ್ನು ಮಾಡಿಕೊಡೋಕೆ ಅವರು ನಮ್ಮ ಸ್ಟುಡಿಯೋದೊಳಗೆ ಬಂದಿದ್ದಾರೆ. ಬನ್ನಿ, ಅವ್ರನ್ನ ಮಾತಾಡಿಸಿ ಅವರಿಂದ ಈ ಜೋಳದ ಬೆಳೆಯ ಕುರಿತು ಮಾಹಿತಿಯನ್ನು ಮಾಡಿಕೊಳ್ಳೋಣ. ಡಾಕ್ಟರ್ ಎಸ್ ಎಂ ವಸ್ತ್ರದವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ ಎಲ್ಲ ರೈತ ಬಾಂಧವರಿಗೆ ಮತ್ತು ಆಕಾಶವಾಣಿ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ನಮಸ್ಕಾರ.
1: ಸರ್, ಮೊದಲೇದಾಗಿ ಭಾರತದಲ್ಲಿ ಈ ಜೋಳದ ವಿಶೇಷತೆ ಏನು ಸರ್?
2: ತಮಗೆಲ್ಲ ಗೊತ್ತಿರೋ ಹಾಗೆ ಜೋಳ ನಾವು ನಮ್ಮದೇ ಅಂತ ಹೇಳ್ತೀವಿ, ಬಟ್ ಜೋಳ ಹುಟ್ಟಿದ್ದು ಆಫ್ರಿಕಾದಲ್ಲಿ. ತದನಂತರ ಅದು ಹೇಗೆ ಮಾನವನು ವಿಕಸಿತ ಹೊಂದಿ ಬೇರೆ ಬೇರೆ ದೇಶಗಳಿಗೆ ಬಂದ, ಅದೇ ರೀತಿ ಜೋಳ ನಮ್ಮ ದೇಶಕ್ಕೆ ಬಂತು. ಸೊ ನಮ್ಮ ದೇಶದಲ್ಲಿ ಸಹ ಬಹಳಷ್ಟು ವೈವಿಧ್ಯತೆ ಇದೆ ಜೋಳದಲ್ಲಿ. ಸೊ ತಮಗೂ ಗೊತ್ತಿರ್ಬೋದು, ಮುಂಗಾರಿಯಲ್ಲಿ ನಾವು ಜೋಳ ಬೆಳಿತೀವೋ ಮತ್ತು ಹಿಂಗಾರಿಯಲ್ಲಿ ಜೋಳ ಬೆಳಿತೀವೋ, ಬಟ್ ಎರಡೂ ಥರದ್ದು ಬಹಳಷ್ಟು ಡಿಫರೆನ್ಸಸ್ ಇದಾವೆ. ಸೊ ಅದೇ ರೀತಿ ಈಗ ಜೋಳದ ಬಗ್ಗೆ ನೀವು ಜಾಗತಿಕವಾಗಿ ನೋಡಿದರೆ ಭಾರತ ಏರಿಯಾದಲ್ಲಿ ಜಾಸ್ತಿ ಐತೆ ನಮ್ದು. ಸೊ ವಿಸ್ತೀರ್ಣದಲ್ಲಿ ನಾವೇ ಜಾಸ್ತಿ ಜೋಳ ಬೆಳೆಯೋದು, ನಮ್ಮ ನಂತರ ನೈಜೀರಿಯಾದವರು ಬರ್ತಾರೆ. ಬಟ್ ಈಗೇನಾಗಿದೆಯಪ್ಪ ಅಂತಂದ್ರೆ ಉತ್ಪಾದಕತೆಯಲ್ಲಿ ಅಮೇರಿಕಾ ಫಸ್ಟ್ ಇದೆ, ಅಮೇರಿಕಾ ಜಾಗತಿಕವಾಗಿ ಮುಂಚೂಣಿಯಲ್ಲಿದೆ. ತದನಂತರ ಚೀನಾ ಬರ್ತಾ ಇದೆ. ಈಗ ಅವರು ಬೆಳೀತಿರುವಂಥ ಜೋಳ ಮುಖ್ಯವಾಗಿ ಈ ಪೋಲ್ಟ್ರಿಗೆ, ಸೊ ಪೋಲ್ಟ್ರಿಗೆ ಹೋಗ್ತದೆ ಮತ್ತು ಎಥೆನಾಲ್ ತಯಾರಿಕೆಗೆ ಹೋಗ್ತದೆ. ಸೊ ನಮ್ಮಲ್ಲಿ ಜೋಳ ನಮ್ಮದು ಜೀವನದ ಒಂದು ಅವಿಭಾಜ್ಯ ಅಂಗ ಅಂತ ಹೇಳ್ತೀವಿ ನಾವು. ನಮಗೆ ಊಟಕ್ಕೂ ಬೇಕು, ನಮ್ಮಲ್ಲಿರುವಂಥ ಪ್ರಾಣಿ ಸಂಕುಲಕ್ಕೂ ಬೇಕು. ಸೊ ನಾವು ಔದ್ಯೋಗಿಕವಾಗಿ ಜೋಳ ಎಂದೂ ಬೆಳೆದಿಲ್ಲ ನಮ್ಮ ದೇಶದಲ್ಲಿ, ಅದು ನಮ್ಮದು ಲೈಫ್ ಸ್ಟೈಲ್ ಅಂತಲೇ ಹೇಳ್ಬೋದು ನೀವು ಜೋಳ. ಸೊ ಹಾಗಿದೆ. ಮತ್ತು ಭಾರತದಲ್ಲಿ ನೋಡಿದ್ರೆ ಮಹಾರಾಷ್ಟ್ರ ಫಸ್ಟ್ ಏರಿಯಾದಾಗಲಿ, ಉತ್ಪಾದನೆಯಲ್ಲಿ ಆಗಲಿ ಮಹಾರಾಷ್ಟ್ರ ಫಸ್ಟ್, ತದನಂತರ ಕರ್ನಾಟಕ ಇದೆ, ಆಮೇಲೆ ಆಂಧ್ರ, ಮಧ್ಯಪ್ರದೇಶ ಇವೆಲ್ಲ ಬರ್ತವೆ. ಸೊ ಇದಿಷ್ಟು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಜಾಗತಿಕವಾಗಿ ಇದು ಜೋಳದ ಒಂದು ಏರಿಯಾ ವಿಸ್ತೀರ್ಣ ಉತ್ಪಾದಕತೆ ಅಂತ ಹೇಳ್ಬೋದು
1: ಸರ್. ಅದರಲ್ಲಿ ಈ ಮುಖ್ಯವಾಗಿ ನಮ್ಮ ಉತ್ತರ ಕರ್ನಾಟಕ ಭಾಗಕ್ಕೆ ಈ ಜೋಳ ಅಂದ್ರೆ ಇದು ನಮ್ಮ ಹಿಂಗಾರು ಬೆಳೆಗಳಲ್ಲಿ ಒಂದು ಪ್ರಮುಖವಾದಂತಹ ಒಂದು ಬೆಳೆ ಅಂತ ಹೇಳ್ಬೋದು. ಈ ನಮ್ಮ ಜೋಳವನ್ನ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಎಷ್ಟು ಏರಿಯಾ ಕವರ್ ಮಾಡ್ತೈತಿ ಅಂತ ಹೇಳ್ಬೋದು ಸರ್?
2: ಸರ್, ಆಕ್ಚುಲಿ ನಾವು ಜೋಳದಲ್ಲಿ ನಮ್ದು ಏರಿಯಾ ತಗೊಂಡ್ರೆ, ನಮ್ಮ ವಿಜಯಪುರದೇ ತಗೊಂಡ್ರೆ, ಕಳೆದ ವರ್ಷ ನಮ್ದು ಒಂದು 50,000 ಹೆಕ್ಟರ್ ಇತ್ತು. ಇನ್ಫ್ಯಾಕ್ಟ್ ಇದಕ್ಕೆ ಮೊದಲು ಹೋದ್ರೆ ನಾವು 2,00,000 ಹೆಕ್ಟರ್ ವರೆಗೆ ಜೋಳ ಬೆಳೀತಾ ಇದ್ವು. ಸೊ ಏನಾಯ್ತು, ಕಾಲಕ್ರಮೇಣವಾಗಿ ಅದರಲ್ಲಿರುವಂತಹ ಕೆಲವು ಸಮಸ್ಯೆಗಳು ರೈತರಿಗೆ, ಒಂದೆರಡು ಮೂರು ಸಮಸ್ಯೆ ಅದಾವ ರೈತರಿಗೆ. ಇದರಲ್ಲಿ ಒಂದಿದ್ದ ಸಮಸ್ಯೆ ಏನಪ್ಪ ಅಂತಂದ್ರೆ, ಅದಕ್ಕೆ ಈ ಬೆಂಬಲ ಬೆಲೆ ಏನು ಸರ್ಕಾರದವರು ಘೋಷಣೆ ಮಾಡ್ತಾರ, ಮಾರುಕಟ್ಟೆ ಬೆಲೆಗಿಂತ ಕಡಿಮೆ ಐತೆ ಅದು. ಸೊ ಇದು ಒಂದು ದೊಡ್ಡ ಸಮಸ್ಯೆ. ಎರಡನೇದ್ದು ಇನ್ನೂ ಒಂದು ಸಮಸ್ಯೆ ನಾನು ರೈತರಿಗೆ ಹೇಳ್ತೀನಿ, ಸ್ವಲ್ಪ ಅಧಿಕಾರ ವರ್ಗದವ್ರಿಗೆ ಹೇಳ್ಬೇಕಪ್ಪ ಅಂತಂದ್ರೆ, ಈ PDS ಸಿಸ್ಟಮ್ದಲ್ಲಿ ಅಂದ್ರೆ ರೇಷನ್ದಲ್ಲಿ ಏನು ಕೊಡ್ತಾರಲ್ರಿ, ಸೊ ಅಲ್ಲಿ ಜೋಳ

0: ಕೊಡ್ತಾ ಇಲ್ವೇ ಇಲ್ಲ.
1: ಹೌದು ಸರ್, ಹೌದು.
0: ಸೊ ನೀವು ಅಲ್ಲಿ ಏನಾದರೂ ಜೋಳ ಕೊಟ್ಟರೆ ಖಂಡಿತ ಜೋಳಕ್ಕೆ ಒಂದು ಒಳ್ಳೆಯ ಬೆಲೆ ಬರ್ತದಂತ ನಾವು ಹೇಳ್ಬೋದು. ಇನ್ಫ್ಯಾಕ್ಟ್ ಇದು ನೀವು ರಾಗಿ ಕೊಡ್ತೀರಿ ಬಟ್ ಜೋಳ ಕೊಡಲ್ಲ. ಸೊ ನೀವು ಕೆಳಗಡೆ ಹೋದ್ರೆ ನಮ್ಮ ಈ ದಕ್ಷಿಣ ಕರ್ನಾಟಕದಲ್ಲಿ ರಾಗಿ ಪಿ ಡಿ ಎಸ್ ಸಿಸ್ಟಮ್ದಾಗ ಐತೆ ಅದು, ಬಟ್ ಜೋಳ ಇಲ್ಲಿ ನಮ್ಮಲ್ಲಿ ಉತ್ತರ ಕರ್ನಾಟಕದಾಗೆ ಇಲ್ಲ. ಸೊ
1: ಅದು ಅಕ್ಕಿ ವ್ಯವಸ್ಥೆ
0: ಅಕ್ಕಿ ಇದೆ, ಅಕ್ಕಿ ಇದೆ. ಸೊ ಏನಾಗಿದೆ ಈಗ ಅಕ್ಕಿ ಹೆಚ್ಚು ಕನ್ಸ್ಯೂಮ್ ಮಾಡ್ತಾ ಇರೋದ್ರಿಂದ ನಮ್ಮ ಉತ್ತರ ಕರ್ನಾಟಕದ ಈಗ ಅಕ್ಕಿ ಬಹಳಷ್ಟು ತಿಂತಾಯಿದ್ರೆ ಮೊದಲು ನಾವು ನೀವು ಎಲ್ಲೂ ಮಧ್ಯಾಹ್ನ ಅನ್ನ ಮಾಡಿದ್ದು ನಾವಂತರ ನೋಡಿಲ್ಲ ನಾವು ಸಣ್ಣವರಿದ್ದಾಗ. ಸೊ ಈಗ ಅನ್ನ ಕಂಪಲ್ಸರಿ, ಮಧ್ಯಾಹ್ನ ಮಾಡ್ತಾರೆ ರಾತ್ರಿನೂ ಮಾಡ್ತಾರೆ. ಸೊ ಅವಾಗ ರೊಟ್ಟಿನೇ ಜಾಸ್ತಿ ತಿಂತಾ ಇದ್ದೆವು, ಹೀಗಾಗಿ ನಾವು ಬೆಳೆದಿರುವಂಥ ಜೋಳ ಕನ್ಸಂಪ್ಷನ್ ಆಗ್ತಾ ಇತ್ತು. ಸೊ ಅದು ಒಂದು ತಪ್ಪಿದೆ ಈಗ. ಸೊ ಆಮೇಲೆ ಇನ್ನೂ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಉತ್ಪಾದನಾ ವೆಚ್ಚ ಭಾಳ ಆಗ್ತಾ ಇದೆ, ಅದಕ್ಕೆ ಈಗ ಸಿಗ್ತಿರುವಂಥ ದರ ಭಾಳ ಕಡಿಮೆ ಇದೆ ರೈತರಿಗೆ, ಹೀಗಾಗಿ ಅದರ ಬಗ್ಗೆ ಸ್ವಲ್ಪ ನಿರಾಶೆ. ಮತ್ತು ಸಾಕಾಣಿಕೆ ದರ ಜಾಸ್ತಿ, ಆಮೇಲೆ ಅದಕ್ಕೆ ಮ್ಯಾಗ ಎ ಪಿ ಎಮ್ ಸಿ ಹೋದ್ರೆ ಟ್ಯಾಕ್ಸ್ ಗೀಕ್ಸ್ ಬೀಳ್ತಾವೆ. ಸೊ ಇವೆಲ್ಲ ಸಮಸ್ಯೆಯಿಂದ ರೈತರು ಅದರ ಬಗ್ಗೆ ಸ್ವಲ್ಪ ಉತ್ಸಾಹ ಕಳ್ಕೊಂಡಾರಂತೆ ಹೇಳ್ಬೋದು.
1: ಅಂದರೆ ಇದು ಜೋಳದ ಉತ್ಪಾದನೆಯಲ್ಲಿ ಸಾಮಾನ್ಯವಾಗಿ ರೈತರಿಗೆ ಬರುವಂತಹ ಒಂದಿಷ್ಟು ಕೆಲವೊಂದು ಸಮಸ್ಯೆಗಳಂತ ಹೇಳ್ಬೋದು.
0: ಸಮಸ್ಯೆಗಳು ಯಾಕಂದ್ರೆ ಈಗ ರಾಶಿ ಮಾಡುವಾಗ ಆಳಿಂದ ದೊಡ್ಡ ಸಮಸ್ಯೆ ಇದೆ ಜೋಳ. ಈಗ ನೀವು ತೊಗರಿ ಹಾಕ್ರಿ, ಸೂರ್ಯಪಾನ ಹಾಕ್ರಿ, ಮಷಿನ್ ಬಂದಾವ ಈಗ. ಸೊ ಮಷಿನ್ ರಾಶಿ ಮಾಡೋದು, ಬಟ್ ಜೋಳದಾಗ ಆ ರೀತಿ ಇಲ್ಲ. ಸೊ ಜೋಳದಾಗ ನಮ್ಗೆ ಈ ಕಾಳಿನ ಜೊತೆ ನಮಗೆ ಮೇವು ಬಹಳ ಮುಖ್ಯ. ತಮ್ಮೆಲ್ಲ ಗೊತ್ತಿರುವ ಹಾಗೆ ನಮ್ಮಲ್ಲಿ ಇಬ್ಬರು ಮನುಷ್ಯ ಇರ್ತಾರಂದ್ರೆ ಒಂದು ದನ ಐತಿ ಭಾರತದಾಗ. ಸೊ ಈ ದನಗಳಿಗೆ ಇದು ಜೋಳ ಹಸಿ ಮೇವಾಗಿ ಉಪಯೋಗ ಮಾಡ್ತಾರೆ. ಬಾಟಿ ಅಂತ ಹೇಳ್ತೀವಿ ನಾವು, ಈ ದಂಡ್ಯಾಗ ಏನು ಹಾಕಿರ್ತಾರೆ ಜೋಳ ಬಂದಿರ್ತಾರೆ, ತೆನಿಗಿನ ಹಾಕಲ್ಲರಿ, ಅಂಥವೆಲ್ಲ ಅವು ದನಗಳಿಗೆ ಹಸಿ ಮೇವಾಗಿ ಉಪಯೋಗ ಮಾಡ್ತಾರೆ. ಆಮೇಲೆ ರಾಶಿ ಆದ ನಂತರ ಈ ಒಣ ಕಣಿಕೆ ಏನಿರ್ತದೆ ಅದು ನಮ್ಮ ದನಗಳಿಗೆ ಭಾರಿ ಅಮೂಲ್ಯವಾದದ್ದು.
1: ಅದನ್ನ ಏನ್ ಮಾಡ್ತಾರೆ, ಈ ಬಣಿಮೆ
0: ಅಂತೇಳಿ ಬಣಿಮೆ ಅತ್ತು ಒಟ್ಟಿರ್ತಾರ, ಅದನ್ನ ಮುಂದೆ ಏನದ ದನಗಳಿಗೆ ಮೇವಾಗಿ ಉಪಯೋಗ ಮಾಡ್ಕೋತಾರ. ಇನ್ಫ್ಯಾಕ್ಟ್ ಈ ವರ್ಷ ಬರಗಾಲ ಐತಿ, ಈ ಪರಿಸ್ಥಿತಿ ಒಳಗೆ ಅದು ಜೋಳದ ಕಣಿಕೆ ಬಹಳ ಅವಶ್ಯಕತೆ ನಮ್ಮ ರೈತರಿಗೆ. ಹೀಗಾಗಿ ಈ ವರ್ಷ ಏರಿಯಾ ಜಾಸ್ತಿ ಆಗ್ಬೇಕಂತ ನಾವು ಅಪೇಕ್ಷೆ ಮಾಡ್ತಾ ಇದ್ದೇವೆ
1: ಸರ್. ಅದೇ ರೀತಿ ಈಗ ಈ ಜೋಳದ ಸಾಮರ್ಥ್ಯ ಏನ್ ಸರ್?
0: ಸೊ ಜೋಳದ ಸಾಮರ್ಥ್ಯ ಹೇಳ್ಬೇಕಪ್ಪ ಅಂತಂದ್ರೆ ನಿಮಗೆ ಒಂದೇದ್ದು ಇದಕ್ಕಿರುವಂಥ ಬರ ನಿರೋಧಕ ಶಕ್ತಿ. ಇನ್ಫ್ಯಾಕ್ಟ್ ನಾವೇನು ತಿಳಿ ಬೆಳಿತೀವಲ್ರಿ ಇಲ್ಲಿ ವಿಜಯಪುರದಲ್ಲಿ, ನೀವೆಲ್ಲ ಗೊತ್ತಿದೆ ಬಿಜಾಪುರ, ನೀವು ಬೇರೆ ಎಲ್ಲಿ ಯಾವುದೇ ಬೆಂಗಳೂರಿಗೆ ಹೋಗ್ರಿ ಬಿಜಾಪುರ ಜೋಳದ ರೊಟ್ಟಿ ಅಂತ, ಬಟ್ ಅದು ಇಲ್ಲಿ ಬರ್ತಿರುವಂಥ ಮಾಲ್ದಂಡಿ ತಳಿಯ ಜೋಳ ಅದು. ಸೊ ಈ ತಳಿ ವಿಶೇಷತೆ ಏನಪ್ಪ ಅಂತಂದ್ರೆ ಇದಕ್ಕಿರುವಂಥ ಬರ ನಿರೋಧಕ ಶಕ್ತಿ. ನೀವು ಮಳೆ ಆಗಿಲ್ಲ ಅಂದ್ರೂ ನಾನು ನಮ್ಮ ಫಾರ್ಮ್ನಾಗೆ ನೋಡಿರಿ, ಹಿಟ್ನಳ್ಳಿ ಫಾರ್ಮ್ದಾಗ ನಾನು ಮೊದಲು ಜೋಳದ ವಿಭಾಗದಲ್ಲಿ ವಿಜ್ಞಾನ ಕೆಲಸ ಮಾಡ್ತಿರುವಾಗ ಸುಮಾರು 2001-2002 ಆಗಿರ್ಬೇಕು, ಅವಾಗ ಇದೇ ರೀತಿ ಬರ ಬಿದ್ದಿತ್ತು. ಸೊ ಅವಾಗ ನಮ್ಮಲ್ಲಿ ನಾವು ಎಕ್ಸ್ಪೆರಿಮೆಂಟ್ನಲ್ಲಿ ಸುಮಾರು ಒಂದು 20-30 ತಳಿ ಇದ್ದು ನಮ್ಮ, ಬಟ್ ಆ ಎಲ್ಲ ತಳಿಗಳಲ್ಲಿ ಯಾವ ತೆನೆ ಹಾಕಿದ್ದಿಲ್ಲ, ಬಟ್ ಮಾಲ್ದಂಡಿ ಒಂದೇ ತೆನೆ ಹಾಕಿತ್ತು. ಅಂದ್ರೆ ಅದಕ್ಕಿರುವಂತ ಬರ ನಿರೋಧಕ ಶಕ್ತಿ. ಆಮೇಲೆ ಬೇಗನೆ ಮಾಗ್ತದ್ರ ಅದು 120-125 ದಿವಸಕ್ಕೆ ಮಾಗುವಂತ ತಳಿ ಅದು ಮಾಲ್ದಂಡಿ. ಸೊ ಹೀಗಾಗಿ ಕಡಿಮೆ ಮಳೆ ಆದರೂ ಚೆನ್ನಾಗಿ ಬರ್ತದದು. ಸೊ ಇದು ಅದರದೊಂದು ಸಾಮರ್ಥ್ಯ. ಆಮೇಲೆ ಎರಡನೇದು ಹೇಳ್ಬೇಕಪ್ಪ ಅಂತಂದ್ರೆ ನಮ್ಮಲ್ಲಿರುವಂಥ ಅಗಾಧ ಪ್ರಾಣಿ ಸಂಕುಲನ. ನಿಮ್ಗೆ ಗೊತ್ತಿದೆ ನಮ್ಮಲ್ಲಿ ಎಲ್ಲರ ಮನೆಗೂ ದನಗಳಿರ್ತಾವೆ. ಸೊ ಇದಕ್ಕೆ ಮೇವು ಎಲ್ಲಿ ತರನು? ಹಸಿ ಮೇವು ನಮ್ಮಲ್ಲಿ ಮೊದಲೇ ಬರ. ಸೊ ಎಲ್ಲರಿಗೆ ನೀರಿಲ್ಲ ನಮ್ಮಲ್ಲಿ. ಸೊ ಅಂಥ ಟೈಮ್ನಾಗ ಇದು ಒಂದು ಒಳ್ಳೆಯ ಒಣ ಮತ್ತು ಹಸಿ ಮೇವಾಗಿ ಉಪಯೋಗ ಮಾಡ್ಕೋಬೋದು ನಾವು. ಇನ್ನು ಮೂರನೇದ್ದು ಏನಪ್ಪ ಅಂದ್ರೆ ಅನುವಂಶೀಯ ವೈವಿಧ್ಯತೆ. ನೀವು ಹಳ್ಳ್ಯಾಗ ಹೋಗಿ ನೋಡ್ರಿ, ಬಹಳಷ್ಟು ತಳಿಗಳು ಸಿಗ್ತಾವೆ ರೈತರ ಕಡೆ. ಇನ್ನು ಮುದ್ದಿ ಜೋಳ ಅಂತ ಸಿಗ್ತದೆ, ಎಳ್ಳಿನ ಜೋಳ ಸಿಗ್ತದೆ, ಶೀತಿ ಜೋಳ ಅಂತ ಬೇರೆ ಸಿಗ್ತದೆ. ಸೊ ಹೀಗಾಗಿ ತಳಿ ವೈವಿಧ್ಯತೆ ಬಹಳ ಐತೆ ನಮ್ಮಲ್ಲಿ. ಆಮೇಲೆ ಗಟ್ಟಿ ತೆನಿ ಅಂತ ಸಿಗ್ತದೆ. ಸೊ ಇವೆಲ್ಲ ಏನದ ಇಲ್ಲಿ ಒಂದು ನಮಗೆ ಏನಂತಿರಲ್ಲ, ನೀವು ಈ ಹೊಸ ತಳಿಗಳನ್ನು ನಾವು ತಯಾರು ಮಾಡಲಿಕ್ಕೆ ಅಥವಾ ಬ್ರೀಡಿಂಗ್ ಮಾಡಲಿಕ್ಕೆ ಇದೊಂದು ಒಳ್ಳೆಯ ಜಾಗ ಅಂತ ನಾವು ಹೇಳ್ಬೋದು. ಸೊ ಇನ್ನೊಂದು ಹೇಳ್ಬೇಕಪ್ಪ ಅಂತಂದ್ರೆ ಈ ಪೋಲ್ಟ್ರಿ ಫೀಡಿಗೆ ಅದನ್ನೇ ಉಪಯೋಗ ಮಾಡ್ಕೋಬೋದು. ಆಮೇಲೆ ಫ್ಯಾಕ್ಟ್ರೀಸ್ಗಳಿಗೆ ಈ ರಾಸಾಯನಿಕ ತಯಾರಿಕೆಗೆ, ಅಂದರೆ ಫಾರ್ ಎಕ್ಸಾಂಪಲ್ ಇಥನಾಲ್ ತಯಾರಿಕೆಗೆ ಸೊ ಉಪಯೋಗ ಮಾಡ್ಕೋಬೋದು, ಮೇವಾಗಿ ಉಪಯೋಗ ಮಾಡ್ಕೋಬೋದು. ಇವೆಲ್ಲ ಇದ್ರದ್ದು ಸಾಮರ್ಥ್ಯ ಅಂತಲೇ ಹೇಳ್ತೀನಿ ಜೋಳದ್ದು. ಆಮೇಲೆ ನೀವು ಕಡಿಮೆ ಖರ್ಚಿನಲ್ಲಿ ಬರುವಂಥ ಒಂದು ಒಳ್ಳೆಯ ಬೆಳೆ ಅಂದರೆ ಜೋಳ. ಸಾವಯವ ಕೃಷಿಯಲ್ಲಿ ಉಪಯೋಗ ಮಾಡೋ ಬರುವಂಥ ಒಂದು ಒಳ್ಳೆಯ ಬೆಳೆ ಅಂದರೆ ಜೋಳ. ಇದು ನಮ್ಮ ಜೀವನದ ಒಂದು ಅಂಗ ಅಂತಲೇ ಹೇಳ್ತೀನಿ, ನಮ್ಮ ಲೈಫ್ ಸ್ಟೈಲ್ ಅದು ಜೋಳ. ಅದನ್ನು ಬಿಟ್ಟು ನಾವು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ.
1: ಅಂದ್ರೆ ಮನುಷ್ಯರಿಗಾಯ್ತು ಮತ್ತು ಅದ್ರ ಜೊತೆಗೆ ಈ ಮನುಷ್ಯನ ಜೊತೆಗಿರುವಂತಹ ಈ ಪ್ರಾಣಿಗಳು, ಹಸುಗಳಾಯ್ತು, ಎಮ್ಮೆ ಆಯ್ತು, ಎತ್ತ ಆಯ್ತು, ಇವುಗಳಿಗೆ ಒಂದು ಮೇವಿನ ವ್ಯವಸ್ಥೆ ಕೂಡ ಆಯ್ತು. ಅದ್ರ ಜೊತೆಗೆ ಮನುಷ್ಯನಿಗೆ ಒಂದು ಆಹಾರದ ಈಗ ಸಾಮರ್ಥ್ಯನ ಒದಗಿಸುವಂತದ್ದು ಮುಖ್ಯವಾಗಿ ಜೋಳ ಅಂತ ಹೇಳ್ಬೋದು.
0: ಈಗ ನೀವು ಅಕ್ಕಿ ತಿನ್ಬಹುದು, ಬಟ್ ಅಕ್ಕಿ ಹೊಟ್ಟೆ ಎಲ್ಲ ಇತ್ತು ನಮ್ಮ ಹತ್ರ ಇಲ್ಲ, ಎಲ್ಲಿದೋ ಬರ್ತೈತೆ ಅಕ್ಕಿ ಅದು. ಹಾಗಿಲ್ಲ, ಜೋಳ ಇಲ್ಲೇ ಬೆಳೀತದ ನಮಗೆ. ಸೊ ನಮಗೆ ಕಣಿಕೆ ಸಿಗ್ತದೆ, ಅದರದ್ದು ಕಾಳು ನಮಗೂ ಉಪಯೋಗ ಆಗ್ತದೆ. ಸೊ ಇದೆಲ್ಲ ನೋಡಿದ್ರೆ ನಮ್ಮ ಲೈಫ್ ಸ್ಟೈಲ್ದು ಒಂದು ಅಂಗ ಐತೆ ಹೊರತು ಅದು ಬೇರೆ ಏನೂ ಅಲ್ಲ. ಸೊ ಅದನ್ನು ಬಿಟ್ಟು ನಮ್ಮ ಈ ಉತ್ತರ ಕರ್ನಾಟಕದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ.
1: ಸರ್, ಅದೇ ರೀತಿ ಈಗ ಜೋಳದಲ್ಲಿ ಈಗ ಉತ್ಪಾದನೆಯ ತಾಂತ್ರಿಕತೆಗಳು ಬಹಳ ಇರ್ತಾವ. ಅದ್ರ ಜೊತೆಗೆ ಈಗ ನಮ್ಮ ಉತ್ತರ ಕರ್ನಾಟಕದಲ್ಲಿ ಈಗ ತೊಗರಿ ಅಂತ ಒಂದು ಸ್ವಲ್ಪ ಜಾಸ್ತಿ ಆಗಿಬಿಟ್ಟತಿ. ತೊಗರಿ, ಅಜವಾನ,

0: ಸೂರ್ಯಕಾಂತಿ ಅಂತ ಅದ್ರ ಸಂಬಂಧ ಈಗ ಈ ಜೋಳವನ್ನ ಬರುವಂತ ಸಮಸ್ಯೆಗಳು ಜಾಸ್ತಿ ಇರೋದ್ರಿಂದ ಅವಕ್ಕ ಕಡಿಮೆ ಇಳುವರಿ ಬರತೈತಿ ಅಂತ ಹೇಳ್ತಾ ಇದ್ದಾರೆ ರೈತರು. ಇದರಲ್ಲಿ ಇರುವಂತ ಸಮಸ್ಯೆಗಳು ಏನ್ ಸರ್? ಅದು
1: ಸರ್ ಜೋಳದಲ್ಲಿ ಇರುವಂತಹ ಸಮಸ್ಯೆಗಳ ಬಗ್ಗೆ ಹೇಳ್ಬೇಕಂದ್ರೆ ಸರ್, ನಿಮಗೆ ಒಂದೇದಾಗಿ ಈ ರೈತರಿಗೆ ಕಡಿಮೆ ಲಾಭಾಂಶ ಇದ್ರಾಗ. ಸೊ ಮೊದಲೇನೈತ್ರಿ, ಜೋಳ ನೀವು ಬೆಳೆದಿದ್ರೆ ಒಂದು ಚಲೋ ಲಾಭ ಇತ್ತು ರೈತರಿಗೆ, ಬಟ್ ಈಗ ಲಾಭದ ಅಂಶ ಕಡಿಮೆ ಐತಿ. ನೀವು ಮಾರುಕಟ್ಟೆಗೆ ಹೋದ್ರೆ, ನಾನು ಎ ಪಿ ಎಂ ಸಿಯಲ್ಲಿ ನಾನೇ ನೋಡಿನ್ರಿ, ನೀವು ಜೋಳ ಒಯ್ದು ಹಚ್ಚಿದ್ರೆ ಇಮಿಡಿಯೇಟ್ ಅದು ಮಾರಾಟ ಆಗಲ್ಲ, ಮಾರಿ ಕೊಡ್ತೀನಿ ದುಡ್ಡು ಅಂತಾನೆ ರೈತಿಗೆ. ಸೊ ಇದು ಒಂದು ದೊಡ್ಡ ಸಮಸ್ಯೆ ಆಗಿದೆ ರೈತರಿಗೆ. ಸೊ ಎರಡನೇದಂದ್ರೆ ಕುಗ್ಗುತ್ತಿರುವ ಬೇಡಿಕೆ. ನೀವು ನೋಡ್ರಿ, ಬಹಳಷ್ಟು ಬೇಡಿಕೆ ಕಡಿಮೆ ಇತ್ತು. ಮೊದಲು ಮನೆಯಾಗೆ ಎರಡೆರಡು ಚೀಲ ಒಣವ್ರಿಗೆ ಒಂದು ಚೀಲ ಅರ್ಧ ಚೀಲಿ ಬಂದಾರೆ. ಸೊ ರೊಟ್ಟಿ ಬಡಿಯೋದು ಸಮಸ್ಯೆ ಆಗಿಬಿಟ್ಟದು ಈಗ. ಸೊ ಬೀಸೋದು ಸಮಸ್ಯೆ, ಇವೆಲ್ಲ ಸಮಸ್ಯೆಯಿಂದ ಅದು ಒಂದಿಟ್ಟು ಸಮಸ್ಯೆ ಆಗಿದೆ ನಮ್ಮ ರೈತರಿಗೆ. ಮತ್ತು ಸರ್ಕಾರದ ಮಲತಾಯಿ ಧೋರಣ ಅಂತ ಹೇಳ್ತೀನಿ ನಾನು. ನೀವು ಪಿ ಡಿ ಎಸ್ನಾಗ ಇದು ಕೊಡಲೇಬೇಕು. ನೀವು ಏನೇ ಮಾಡಿರಿ ರೈತರಿಗೆ, ಇದು ನಮ್ಮ ಏನು ಪಿ ಡಿ ಎಸ್ ಅಂದರೆ ರೇಷನ್ ಅಂಗಡಿಯಲ್ಲಿ, ರೇಷನ್ ಅಂಗಡಿಯಲ್ಲಿ ಇದು ಕೊಟ್ಟರೆ ಮಾತ್ರ ಇದಕ್ಕೊಂದು ಒಳ್ಳೆಯ ದರ ಬರ್ತದೆ. ಮತ್ತು ನಾವು ಮಂದಿಗೆ ತಿನ್ನಲಿಕ್ಕೆ ನಾವು ಉತ್ತೇಜನ ಮಾಡ್ಬೇಕು ರೈತರಿಗೆ. ಈಗ ರೈತರಂತಲ್ಲ, ಈ ವಿಜಯಪುರ ಸಿಟಿಯಲ್ಲಿ ಇರೋವಂಥವ್ರು ಜೋಳ ತಿನ್ನಲಿಕ್ಕೆ ನಾವು ಉತ್ತೇಜನ ಮಾಡಬೇಕು. ಸೊ ಜೋಳ ಮೇಳ ಅಥವಾ ಜೋಳದ ಒಂದು ಮೌಲ್ಯವರ್ಧಿತ ಒಂದು ಮೇಳ ಈ ಟೈಪ್ ಮಾಡಿ ನಾವು ಎಲ್ಲರಿಗೆ ಜೋಳವನ್ನು ತಿನ್ನಲಿಕ್ಕೆ ಪ್ರೇರೇಪಿಸಬೇಕು ನಾವು. ಸೊ ಮೂರನೇದಂದ್ರೆ ಈ ಮಾರುಕಟ್ಟೆಯನ್ನು ಅವಲಂಬಿಸಿದ ಅರ್ಥವ್ಯವಸ್ಥೆಯು ಜೋಳಕ್ಕಿಂತ ಹೆಚ್ಚು ಲಾಭ ಕೊಡುವಂಥ ಎಣ್ಣೆಕಾಳು ಬೆಳೆ ಅದಾವೆ ನೋಡ್ರಿ, ಸೂರ್ಯಕಾಂತಿ ಆಗಲಿ, ಅವಕ್ಕೆ ಜಾಸ್ತಿ ಆಕರ್ಷಣೆ ಆಗಿದೆ ರೈತರಿಗೆ. ತೊಗರಿ, ಸೊ ನಮ್ಮ ಜಿಲ್ಲೆಯೊಳಗೆ ಮೊದಲು ನಾವು ನಿಮಗೆ ಹೇಳಬೇಕಂದ್ರೆ 1998-99 ಈ ಡೋಣಿಮ್ಯಾಗ ಬ್ರಿಡ್ಜ್ ಅದ ನೋಡ್ರಿ. ಸೊ ನಮಗೆ ಈ ಎನ್ ಆರ್ ಸಿ ಸೋರ್ಗಮ್ ಅಂದ್ರೆ ನಮ್ಮ ದೇಶದ ಒಂದು ಅತ್ಯುನ್ನತ ಸಂಸ್ಥೆ ಜೋಳದ ಸಂಶೋಧನೆಯಲ್ಲಿ ಇರುವಂಥವ್ರು, ಹೈದರಾಬಾದ್ನಲ್ಲಿದೆ ಅದು. ಅವ್ರು ಬಂದಾಗ ಬ್ರಿಡ್ಜ್ ಇದೆ ಅಲ್ರಿ ಡೋಣಿಮ್ಯಾಗಿನ ಬ್ರಿಡ್ಜ್ ಹಿಟ್ನಳೆ ದಾಟನ, ಅಲ್ಲಿ ಮ್ಯಾಗ ನಿಂತು ನಾವು ಫೋಟೋ ಹೊಡೆದ್ರೆ ಎಲ್ಲಿ ನೋಡ್ತಿರ ಅಲ್ಲಿ ಜೋಳ ಕಾಣ್ತಿತ್ತು. ಸೊ ಇನ್ನೂ ಅದ ನಮ್ಮಲ್ಲಿ ಫೋಟೋ ಅದು, ಬಟ್ ಈಗ ಅಲ್ಲಿ ಹೋಗಿ ನೋಡಿದ್ರೆ ನಮ್ಗೆ ಅದೊಂದು ಬಿಟ್ಟು ಎಲ್ಲ ಕಾಣಿಸ್ತಾವ ಬೆಳೆ. ಸೊ ಈ ರೀತಿ ಪರಿಸ್ಥಿತಿ ಆಗಿದೆ ಈಗ.
0: ಅಂದ್ರೆ ಈಗ ನಮ್ಮ ರೈತರು ಏನ್ ಮಾಡ್ತಾ ಇದಾರೆ ಅಂದ್ರೆ ಈ ತೊಗರಿ ಈರುಳ್ಳಿ ಮೆಕ್ಕೆಜೋಳ ಈ ತರದ ಬೆಳೆಗಳಿಗೆ
1: ಅವ್ರಿಗೆ ಲಾಭಾಂಶ ಎಲ್ಲಿ ಜಾಸ್ತಿ ಇದೆ ಆ ಕಡೆ, ತಪ್ಪಂತ ಹೇಳಲ್ಲ ನಾನು ರೈತರಿಗೆ ಅದು. ಬಟ್ ಇದ್ರಾಗೆ ನಾವು ಅದನ್ನ ಅಷ್ಟೇ ಲಾಭ ನಾವು ರೈತರಿಗೆ ಮಾಡಿ ಕೊಟ್ಟಿವಿ ಅಂದ್ರೆ ಖಂಡಿತ ಅವ್ರು ಜೋಳನೇ ಬೆಳೀತಾರೆ ಅಂತ ಹೇಳ್ಬೋದು.
0: ಸರ್ ರೈತರು ಈ ತರನು ಮಾಡ್ಬೋದಲ್ಲ ಅಂದ್ರೆ ಒಂದು 4 ಎಕರೆ ಜಮೀನು ಇರುವಂತ ರೈತರು 1 ಎಕರೆ 1.5 ಎಕರೆ ಜೋಳ ಹಾಕೊಂಡ ಉಳಿದ ಲಾಭದಾಯಕ ಬೆಳೆಗಳಾದಂತ ಈರುಳ್ಳಿ ಮೆಕ್ಕೆಜೋಳ ಅದ್ರ ಜೊತೆಗೆ ಸೂರ್ಯಕಾಂತಿ ಕೂಡ ಬೆಳಿಬಹುದು,
1: ಖಂಡಿತ ಮಾಡ್ಬೋದು. ಅಥವಾ ಜೋಳ ಕಡಲೆ ಅಂತರ ಬೆಳೆನು ಬೆಳಿಬಹುದು, ಜೋಳ ಕುಸಿಬಿ ಜೋಳ ಮತ್ತು ತೊಗರಿ ಈ ರೀತಿನೂ ಮಾಡಬಹುದು ರೈತರಿಗೆ. ಸೊ ಅದನ್ನು ಮಾಡ್ಕೋಬಹುದು.
0: ಸರ್ ಅದೇ ರೀತಿ ಈ ಜೋಳದ ಉತ್ಪಾದನೆಯ ತಾಂತ್ರಿಕತೆಗಳ ಕುರಿತು ನಮ್ಮ ರೈತರಿಗೆ ಮಾಹಿತಿ ಮಾಡಿಕೊಡಿ ಸರ್.
1: ಸರ್ ಜೋಳ ನೋಡ್ರಿ, ಇದು ಎಕರೆಕ್ಕೆ ನಿಮಗೆ 3 ಕೆಜಿ ಬೀಜ ಸಾಕು ಬಿತ್ತಲಿಕ್ಕೆ ಹೋದ್ರೆ 60 ಸೆಂಟಿಮೀಟರ್ ಸಾಲ ಅಂದ್ರೆ 2 ಫುಟಿನ ಸಾಲ ಮಾಡ್ಬೇಕು. ಈ ವರ್ಷ ಮಾತ್ರ ನಾನು ಖಂಡಿತ ರೈತರಿಗೆ ಹೇಳ್ತೀನಿ, ನೀವು 60 ಸೆಂಟಿಮೀಟರ್ ಅಂದ್ರೆ 2 ಫುಟಿನ ಸಾಲ ಮಾಡ್ರಿ. ಸೊ ಈ ವರ್ಷ ಬರ ಇರೋದ್ರಿಂದ ತೇವಾಂಶದ ಸಂರಕ್ಷಣೆಗಾಗಿ 2 ಫುಟಿನ ಸಾಲು, ಗಿಡದಿಂದ ಗಿಡಕ್ಕೆ 15 ಸೆಂಟಿಮೀಟರ್ ಅಂದ್ರೆ 1 ಚೋಟಿಯಷ್ಟು. ಸೊ 1 ಚೋಟಿಯಷ್ಟು ಕಾಳಿನಿಂದ ಕಾಳಿಗೆ. ಸೊ ಈ ರೀತಿ ಮಾಡಬೇಕು. ಆಮೇಲೆ ಬಿತ್ತುವ ಪೂರ್ವದಲ್ಲಿ ಈ ಕ್ಯಾಲ್ಸಿಯಂ ಕ್ಲೋರೈಡ್ ಸಿಗ್ತದೆ ಸುಣ್ಣ. ಸೊ ಕ್ಯಾಲ್ಸಿಯಂ ಕ್ಲೋರೈಡ್ 15 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಅದರಲ್ಲಿ ಬೀಜ ಒಂದು 2 ತಾಸು ನೆನೆ ಹಾಕಿ ಹೊರಗೆ ತೆಗೆದು ಈ ಗಾಳಿಗೆ ಒಣಗಿಸಿ ಸ್ವಲ್ಪ ನೆರಳಿನಾಗ್ರಿ, ನೆರಳಿನಾಗ ಒಣಗಿಸಿ ಆಮೇಲೆ ಅದಕ್ಕೆ ಈ ರೈತರಂತರೂ ಗಂಧಕ ಮಾಡ್ತಾರೆ ಬೀಜೋಪಚಾರ, ನಿಮಗೆಲ್ಲ ಗೊತ್ತಿದೆ. ಅದು ಕಾಡಿಗೆ ರೋಗ ಒಂದು ದೊಡ್ಡ ಸಮಸ್ಯೆ ನಮ್ಮ ರೈತರಿಗೆ. ಸೊ ಕಾಡಿಗೆ ರೋಗ ಬರಬಾರ್ದಂತ ಗಂಧಕ ಬೀಜೋಪಚಾರ ಮಾಡ್ತಾರೆ. ಸೊ ಗಂಧಕ ಬೀಜೋಪಚಾರ ಆದ ನಂತರ ಈ ಜೈವಿಕ ಗೊಬ್ಬರಗಳಾದ ಅಜೋಸ್ಪಿರ್ಲಮ್, ಆಮೇಲೆ ಪಿ ಎಸ್ ಬಿ, ಆಮೇಲೆ ಟ್ರೈಕೋಡರ್ಮ ಯಾಕಂದ್ರೆ ಕೊಳೆ ರೋಗ ಬರಬಾರ್ದಂತ, ಕಪ್ಪು ಕಾಂಡ ಕೊಳೆ ರೋಗ ಅಂತ ಹೇಳ್ತೇವೆ ನಾವು. ಸೊ ಆ ರೋಗ ಬರಬಾರ್ದು ಅಂಥೇಳಿ ಅದನ್ನು ಸ್ವಲ್ಪ ಬೀಜೋಪಚಾರ ಮಾಡಿ ಬಿತ್ತಿದ್ಯಾದಲ್ಲಿ ಖಂಡಿತವಾಗಿ ಫಾಸ್ಟ್ ಆಗ್ತದೆ ಜರ್ಮಿನೇಷನ್. ಕ್ಯಾಲ್ಸಿಯಂ ಕ್ಲೋರೈಡ್ ಮಾಡೋದ್ರಿಂದ ಬೇಗನೆ ಮೊಳಕೆ ಹೊಡೋದು ಹೊರಗೆ ಬರ್ತದೆ. ಸೊ ಈ ವರ್ಷ ಬರೋದ್ರಿಂದ ದಯವಿಟ್ಟು ರೈತರು ಇದನ್ನು ಮಾಡಲೇಬೇಕು. ಆಮೇಲೆ ಇಷ್ಟು ಮಾಡಿ 2 ಫುಟಿನ ಸಾಲು ಮಾಡಿ ಬಿತ್ತಬೇಕು. ಸೊ ಬಿತ್ತಿದ ನಂತರ ಒಂದು ಸಾರ್ತಿ ಕಳೆ ತೆಗೆದ ನಂತರ ಒಂದು 2-3 ಸಾರ್ತಿ ಎಡಿ ಹೊಡಿಬೇಕು. ನೀವು ಎಷ್ಟು ಎಡಿ ಹೊಡಿತೀರ ಅಷ್ಟು ಒಳ್ಳೆಯದು ಜೋಳದಲ್ಲಿ,
0: ಅಂದರೆ
1: ತೇವಾಂಶ ಕಾಪಾಡ್ತದೆ. ಸೊ ಎರಿಬಿಡಿ ಬಿಡಬಾರ್ದು. ಸೊ ಈ ಮೇಲಿನ ಮೇಲೆ ಎಡಿ ಹೊಡಿಬೇಕು. ಆಮೇಲೆ ಸೊ ಆ್ಯಕ್ಚುಲಿ ಬಹಳಷ್ಟು ಸ್ಪ್ರೇನು ಹೇಳ್ತಾ ಇದ್ದಾರೆ ಜೋಳದಲ್ಲಿ, ನೀವು ನೋಡಿರಿ ನಾವು ನೋಡಿ ಜೋಳಕ್ಕೆ ನಾವು ಏನು ಸ್ಪ್ರೇ ಹೇಳ್ತಾ ಇದ್ದಿದ್ದಿಲ್ಲ. ಈಗ ಕೆಲವು ಸಮಸ್ಯೆಗಳು ಇರೋದ್ರಿಂದ
0: ಮತ್ತು
1: ವೈಪರೀತ್ಯ, ಸೊ ಹೀಗಾಗಿ ಅದಕ್ಕೆ ಒಂದು ಸುಳಿನೂ ಬೀಳ್ತದೆ. ನೀವು ನೋಡಿರ್ಬೇಕು, ಒಂದು ತಿಂಗಳದಾಗಿದ್ರೆ ಸುಳಿ ಬಿದ್ದಿರ್ತದೆ ನಡುವಿಂದು. ಸೊ ಅದಕ್ಕೇನದ ಎಂಡು ಸ್ವಲ್ಪ ಮೊದಲು ಹೇಳ್ತಿದ್ದೆವು. ಸೊ ಈಗೇನದ ಇಮ್ಡ ಹಾಕಿದ್ರೆ ಸಾಕು, ನೀವು ಇಮ್ಡ 1 ಲೀಟರ್ ನೀರಿಗೆ 1/2 ml ಇಮ್ಡ ಹಾಕಿ ಸುಳಿಯಾಗಿ ಬೀಳಂಗೆ ಹೊಡಿಬೇಕು. ಸೊ ಅದು ಸುಳಿ ನಮ್ಮಲ್ಲಿ ಅಷ್ಟು ಸಮಸ್ಯೆ ಇಲ್ಲ, ಯಾಕಂದ್ರೆ ನಮ್ಮಲ್ಲಿ ಹೆಂಗದಲ್ರಿ ಬಿತ್ತನೆ, ವಿಜಾಪುರದೊಂದು ಭಾರಿ ವೈಶಿಷ್ಟ್ಯತೆ ಐತೆ. ಫಸ್ಟ್ ಬಿತ್ತವ್ರು ಇಂಡಿಯವರು ಜೋಳ, ತದನಂತರ ಬಿಜಾಪುರ, ಆಮೇಲೆ ಈ ಕಡೆ ಮುಂದೆ ಬಾಗೇವಾಡಿ, ಮುಂದೆ ಕಡೆ ನೆಕ್ಸ್ಟ್ ಮುದ್ದೇಬಿಯಾಳ. ನೀವು ರಾಯಚೂರ್ಗೆ ಹೋದ್ರೆ ನೆಕ್ಸ್ಟ್ ಮುದ್ದೇಬಿಯಾಳ ದಾಟನೆ ನಿಮ್ಗೆ ಯಾದಗಿರಿ ಅವೆಲ್ಲ ಸಿಗ್ತಾವೆ, ಲಿಂಗಸೂರು, ಸಿನ್ನೂರು. ಅವ್ರು ನಮ್ಕಿ

0: ಅವಾಗಿ ಅಕ್ಟೋಬರ್ 15 ನಂತರ ಬಿತ್ತಾರೆ ಜೋಳ. ಸೊ ಭಾರಿ ಡೀಪ್ ಬಿತ್ತಾರ ಅವ್ರು. ಸೊ ಎಲ್ಲ ಗಂಡ ಏರಿಯಾ ಅದಾವ ಆ ಕಡೆ. ಸೊ ಆ ರೀತಿ ಬಿತ್ತಾರೆ. ಸೊ ಹೀಗಿರೋದ್ರಿಂದ ಈ ಸುಳಿನ ಅನ್ನೋದ ಬಾಧೆ ಯೂನಿಫಾರ್ಮ್ ಆಗಿ ಡ್ಯಾಮೇಜ್ ಮಾಡ್ತದ್ರಿ. ಸೊ ಎಲ್ಲಿ ನಮಗೆ ಒಂದೇ ಕಡೆ ಜಾಸ್ತಿ ಡ್ಯಾಮೇಜ್ ಆಗಲ್ಲ. ಸೊ ನಮ್ಮ ಜಿಲ್ಲೆಗೆ ಅದೊಂದು ಒಳ್ಳೆಯದು ಇದು ಅಂತ ಹೇಳ್ಬೋದು. ಲೆಸ್ ದ್ಯಾನ್ 10% ಇರೋದ್ರಿಂದ ಇನ್ಫ್ಯಾಕ್ಟ್ ಸುಳಿ ನೋಡೋಕೆ ನಾವು ಏನೂ ಹೇಳಲ್ಲ ಅದಕ್ಕೆ. ಆಮೇಲೆ ಈ ನಾವು ಬೆಳೀತಿರುವಂಥ ತಳಿ ಮಾಲ್ದಂಡಿ ಅದು ರೆಸಿಸ್ಟೆಂಟ್ ಅಂತ ಹೇಳ್ತೀವಿ ನಾವು ಸುಳಿ ನೋಣಕ್ಕೆ. ಸುಳಿ ನೋಣ ಬಾಧೆ ತಡ್ಕೊಳ್ತದೆ ಅಂದರೆ ಲೆಸ್ ದ್ಯಾನ್ 10% ಬಂದರೆ ಅದಕ್ಕೇನು ಸಿಂಪಡಣೆ ಬೇಕಾಗಿಲ್ಲ ಅಂಥೇಳಿ. ಸೊ ಮೇಲಿನ ಮೇಲೆ ಎಡೆ ಹೊಡೆದು ಈ ಕೆಲವು ಸಾರ್ತಿ ಏನದಲ್ರಿ ಪೊಟ್ಯಾಸಿಯಂ ನೈಟ್ರೇಟ್ ಸ್ಪ್ರೇ ಹೇಳ್ತೀವಿ, ಇವಾಗ ಹೂ ಆಡುವಂಥದಾಗ ಜೋಳಕ್ಕೆ ಹೂ ಆಡುವಂಥದಾಗ ಪೊಟ್ಯಾಸಿಯಂ ನೈಟ್ರೇಟ್ 5 ಗ್ರಾಮ್ 1 ಲೀಟರ್ ನೀರಿಗೆ ಹಾಕಿ ಸ್ಪ್ರೇ ಮಾಡಿದರೆ ಕಾಳು ಕಟ್ಟುವಿಕೆ ಜಾಸ್ತಿ ಹಾಕೋದಂತ ಹೇಳ್ತೀವಿ. ಸೊ ಇದಕ್ಕೆ ಗೊಬ್ಬರನೂ ಭಾಳ ಬೇಕಾಗಿಲ್ಲ ನಿಮಗೆ. ಸೊ ಒಂದು ಎಕರೆಗೆ ಒಂದು 30 ಕೆಜಿ ಯೂರಿಯಾ, ಒಂದು 20 ಕೆಜಿ DAP ಆದರೆ ಸಾಕು. ಇದಕ್ಕೆ ಬೇರೆ ಏನೂ ಗೊಬ್ಬರ ಬೇಕಾಗಿಲ್ಲ. ಇನ್ಫ್ಯಾಕ್ಟ್ ಇದು 100% ಸಾವಯವ ಬೆಳೆ ಅಂತಲೇ ಹೇಳ್ಬೋದು ನಾವು.
1: ಅಂದರೆ ಈ ಗೊಬ್ಬರಗಳನ್ನು ಬಳಸೋದು ಬಿಟ್ಟು ಈ ಹಸಿರೆಲೆ ಗೊಬ್ಬರ ಅದ್ರ ಜೊತೆಗೆ ಎರೆಹುಳು ಗೊಬ್ಬರ ಮತ್ತೆ ನಮ್ಮ ತಿಪ್ಪೆ ಗೊಬ್ಬರ ಇವೆಲ್ಲವನ್ನ ಹಾಕಿ ಬಿತ್ತಿದ್ರೆ ಒಳ್ಳೇದಲ್ಲ ಸರ್?
0: ಭಾರಿ ಬೆಸ್ಟ್ ಇದು. ಪ್ರತಿ 3 ವರ್ಷಕ್ಕೊಮ್ಮೆ ಒಂದು 10 ಟನ್ ನೀವೇನು ಹೇಳಿದ್ರಲ್ಲ, ಈಗ ಇವು 3 ಕೂಡಿಸಿ ಹಾಕಿದ್ರೆ ಸಾಕು, ಒಳ್ಳೆಯದಾಗಿ ಬರ್ತದೆ. ಆಮೇಲೆ ಇನ್ನೊಂದು ಏನಪ್ಪ ಅಂತಂದ್ರೆ ಈ ಬುಡ್ಚಿರಿ ಜೋಳದ ರಾಶಿ ಆದ ನಂತರ ನಾವು ಬುಡ್ಚಿ ಅಲ್ಲೇ ಡಿಕಂಪೋಸ್ ಮಾಡ್ರಿ ಅಂತ ಹೇಳ್ತೀವಿ ರೈತರಿಗೆ. ಸೊ ಕೆಲವು ರೈತರು ಅದನ್ನು ಎಲ್ಲ ಕೂಡಿ ಹಾಕಿ ಸುಡ್ತಾರೆ. ಅದನ್ನು ಸುಡಬೇಡ್ರಿ, ಅದನ್ನು ಅಲ್ಲೇ ಭೂಮಿಯಲ್ಲೇ ಮುಚ್ಚಿಬಿಡ್ರಿ, ಅದು ಅಲ್ಲೇ ಕೊಳತ ಅದು ಗೊಬ್ಬರ ಆಗಿ ಹೋಗ್ತದೆ. ಸೊ ಇದಿಷ್ಟು ಮಾಡೋದು ಬಹಳ ಉತ್ತಮ ಅಂತ ನಾನು ರೈತರಿಗೆ ಹೇಳಕ್ಕೆ ಇಷ್ಟಪಡ್ತೀನಿ.
1: ತುಂಬಾ ಸಂತೋಷ ಸರ್. ಸರ್, ಅದೇ ರೀತಿ ಈ ಜೋಳದಲ್ಲಿ ಈಗ ಸಾಮಾನ್ಯವಾಗಿ ಬಹಳಷ್ಟು ತಳಿಗಳು ಬಂದವ, ವಿಶೇಷವಾಗಿ ನಮ್ಮ ವಿಜಯಪುರ ಜಿಲ್ಲೆಗೆ ಯಾವ ತಳಿ ಸೂಕ್ತ ಅಂತ ಹೇಳ್ತೀರಿ, ಮತ್ತೆ ಹೊಸ ತಳಿಗಳು ಯಾವ್ಯಾವ ಅಂತ ಹೇಳ್ತೀರಿ?
0: ಸರ್, ನಾನು ನಮ್ಮ ಸಂಶೋಧನೆಯಲ್ಲಿ ನೋಡ್ಲಿಕ್ಕೆ ಆಗಿ ಇಲ್ಲಿ ಜೋಳದ ವಿಭಾಗದಲ್ಲಿ ನಾವು ಬಹಳಷ್ಟು ಕೆಲಸ ಮಾಡಿದ್ದೇವೆ ಇದರಲ್ಲಿ. ಸೊ ಒಂದು ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ, ಗುಣಮಟ್ಟದಲ್ಲಿ ಈ ನಮ್ಮ ಮಾಲ್ದಂಡಿ ಜೋಳ ಏನದಲ್ರಿ ಅದು ಬಹಳ ಉತ್ಕೃಷ್ಟ ಇದೆ ಗುಣಮಟ್ಟದಲ್ಲಿ. ಸೊ ಇಳುವರಿಲಿ ಸ್ವಲ್ಪ ಅದು ಸಾಧಾರಣ ಅಂತ ಹೇಳ್ಬೋದು ನಾವು. ಆಮೇಲೆ ಅದಕ್ಕೊಂದು 2-3 ಸಮಸ್ಯೆ ಅದಾವೆ ಮಾಲ್ದಂಡಿ ಜೋಳಕ್ಕೆ. ಒಂದು ಮುಖ್ಯವಾದ ಸಮಸ್ಯೆ ಏನಪ್ಪ ಅಂತಂದ್ರೆ ಈ ಮಾಗುವ ಹಂತದಲ್ಲಿ ಅದು ಬೀಳ್ತದ್ರಿ, ಅದಕ್ಕೆ ಇದ್ದಲು ಕೊಳೆ ರೋಗ ಅಂತ ಹೇಳ್ತೇವೆ ನಾವು. ಸೊ ನೀವು ಕಾಂಡ ಚೀಲ ನೋಡಿದ್ರೆ ಒಳಗೆಲ್ಲ ಕಪ್ಪಾಗಿರ್ತದೆ. ಸೊ ಇದ್ದಲು ಕೊಳೆ ರೋಗ ಅಂತೇಳಿ ಕೆಲವು ಸಾರ್ತಿ ಏನಾಕದಲ್ರಿ ಈ ಗಾಳಿಗೂ ಮುರ್ಕೊಂಡ್ಬಿಡ್ತದೆ, ಅದು ಇದೇ ಒಂದು ದೊಡ್ಡ ಸಮಸ್ಯೆ ನಮ್ಮ ರೈತರಿಗೆ. ಸೊ ಇದು ಒಂದು ಸಮಸ್ಯೆ. ಆಮೇಲೆ ಇನ್ನೊಂದೇನಪ್ಪ ಅಂತಂದ್ರೆ ಬೇಗನೆ ಮಾಗುವಂಥ ತಳಿಗಳು ನಮ್ಮ ರೈತರಿಗೆ ಬೇಕಂತಾರೆ. ಸೊ ಇದು ಮಾಲ್ದಂಡಿ ಬಿಟ್ಟರೆ ನಮ್ಮ ಈ ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದಿಂದ CSV 29R ಅಂತೇಳಿ ಇದೊಂದು ಹೊಸ ತಳಿ. ಸೊ ಇದನ್ನು ನಾವು ಇಲ್ಲಿಂದ ಬಿಡುಗಡೆ ಮಾಡೇವು. ಇದು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಆಗಿದ್ರೆ ಈ ತಳಿ ಈ ರಾಷ್ಟ್ರ ಮಟ್ಟದಲ್ಲಿ ಫಸ್ಟ್ ಇತ್ತು ಈ ತಳಿ ನಮ್ಮ ಸೆಂಟರ್ದಿಂದ. ಆಮೇಲೆ BJV 44 ಅಂತ ಒಂದು ತಳಿ ಇದೆ, ಇವೆಲ್ಲ ಇತ್ತೀಚಿನ ದಿನಮಾನಗಳಲ್ಲಿ ಬಂದಂಥ ತಳಿ. ಇನ್ನೊಂದು SPV 2217 ಅಂತಿದೆ. ಸೊ ಇದು ಧಾರವಾಡದಿಂದ ಬಿಡುಗಡೆ ಆದಂಥದ್ದು ನಮ್ಮ ಕೃಷಿ ವಿಶ್ವವಿದ್ಯಾಲಯದಿಂದ. ಈ ತಳಿ ಸಹ ಚೆನ್ನಾಗಿ ಇಳುವರಿ ಬರುವಂಥದ್ದು. ಬಟ್ ಏನಂದ್ರೆ ಒಂದು ಸಮಸ್ಯೆ, ಈ ತೇವಾಂಶ ಜಾಸ್ತಿ ಬೇಕಾಗ್ತದೆ. ಸೊ ಎಲ್ಲೋ ಒಂದು ಕಡೆ ಒಂದು ನೀರು ಕೊಡೋರಿದ್ರೆ ಅಂಥವ್ರಿಗೆ ಇದು ಬಹಳ ಒಳ್ಳೆಯದ ತಳಿ ಅಂತ ಹೇಳ್ಬೋದು ನಾನು.
1: ಸರ್, ಅದೇ ರೀತಿ ಈಗ ಜೋಳದಲ್ಲಿ ಪೀಡೆಗಳ ಸಾಮಾನ್ಯವಾಗಿ ಬಂದೇ ಬರ್ತಾವೆ, ಈ ಪೀಡೆಗಳ ನಿರ್ವಹಣೆ ನಮ್ಮ ರೈತರು ಯಾವ ರೀತಿ ಕೈಗೊಳ್ಬೇಕಂತ ಹೇಳ್ತೀರಿ?
0: ಈಗ ಆಗಲೇ ನಾನು ಹೇಳಿದಾಗೆ ಇದಕ್ಕೆ ಸಮಸ್ಯೆ ಆಗಿ ಕಾಡೋದಂದ್ರೆ ಒಂದು ಸುಳಿ ನೋಣ, ಎರಡನೇದು ಈಗ ಫಾಲ್ ಆರ್ಮಿ ವರ್ಮ್ ಅಂತೇಳಿ ನಿಮ್ಮ ಮೆಕ್ಕೆಜೋಳದಾಗ ನೋಡಿರಿ ನೋಡ್ರಿ. ಸೊ ಅದು ಒಂದು ಇದಕ್ಕೆ ಡ್ಯಾಮೇಜ್ ಮಾಡಲಾಗ್ತದೆ ಇವು 2 ರೋಗ. ಆಮೇಲೆ ಕೆಲವು ಸಾರ್ತಿ ಏನು ಇರ್ತಾವ್ರಿ ಎಲೆ ಮ್ಯಾಗೆ ಜಿಗಿ ಜಿಗಿ ಜಿಗಿ ಬಿದ್ದಿರ್ತದೆ ನೋಡ್ರಿ. ಸೊ ಏನಿರ್ತಾವ ಅಂದರೆ ಎಳಿಲೆ ಕೆಳಭಾಗದಲ್ಲಿ ಇರ್ತಾವ ಏನು. ಸೊ ಅದು ತಿಂದಿದ್ದೆಲ್ಲ ಜಿಗಿ ಬೀಳ್ತದಲ್ರಿ, ಆ ಜಿಗಿ ಬಿದ್ದುಬಿಟ್ಟಿರ್ತದೆ, ಅದ್ರ ಮ್ಯಾಗೆ ಬೂಸ್ಟ್ ಬೀಳ್ತದೆ ಅಂದರೆ ಫಂಗಸ್ ಕಪ್ಪಾಗಿ ಬಿಡ್ತಾವೆ. ಇದು ಮೇವು ನಮಗೆ ಉಪಯೋಗ ಆಗೋದಿಲ್ಲ ಇಂಥದ್ದಿತ್ತು. ಸೊ ಇವು ಒಂದು 3-4 ಸಮಸ್ಯೆ ಕೀಡೆಗಳಲ್ಲಿ. ರೋಗದಾಗ ನೋಡಿದ್ರೆ ಒಂದು ಎಲೆ ಚುಕ್ಕೆ ರೋಗ ಬರ್ತದೆ ಅಥವಾ ಎಲೆ ಮಚ್ಚೆ ರೋಗ ಅನ್ರಿ, ಗಾಡಿಗೆ ರೋಗ ಬರ್ತದೆ. ನಾವು ಬೀಜೋಪಚಾರ ಅದಕ್ಕೆ ರೈತರಿಗೆ ಗಂಧಕದಿಂದ ಬೀಜೋಪಚಾರ ಮಾಡ್ರಿ ಅಂತ ಹೇಳ್ತೇವೆ, ಗಾಡಿಗೆ ರೋಗ ಬರ್ತದೆ. ಮತ್ತು ಇನ್ನೂ ಒಂದು ರೋಗಪ್ಪ ಅಂತಂದ್ರೆ ಇದ್ದಲು ಕೊಳೆ ರೋಗ, ನಾಗಳು ಹೇಳಿದೆ ನಿಮ್ಗೆ ಲಾಸ್ಟಿಗೆ ಮುರ್ಕೊಂಡ್ಬಿಡ್ತದೆ ಜೋಳ ಅಂತ. ಇವಿಷ್ಟು ಸಮಸ್ಯೆಗಳು. ಸುಳಿ ನೋಣದ ಬಾಧೆ ಲೆಸ್ ದ್ಯಾನ್ 10% ಇದ್ರೆ ನೀವು ಏನು ಮಾಡೋದು ಅವಶ್ಯಕತೆ ಇಲ್ಲ. FAW ಅಂತ ಬರ್ತದೆ, ಫಾಲ್ ಆರ್ಮಿ ವಾರ್ಮ್ ಅಂತ ಹೇಳ್ತೇವೆ. ಸೊ ಈ ಫಾಲ್ ಆರ್ಮಿ ಎಲೆ ತಿಂದಿರ್ತದೆ ನೋಡ್ರಿ, ಆಮೇಲೆ ಒಳಗಲ್ಲೇ ಹಿಕ್ಕಿ ಹಾಕಿರ್ತದೆ. ಸೊ ಇದಕ್ಕೇನದಲ್ರಿ ನೀವು ಇಮಾಮೆಕ್ಟಿನ್ ಬೆಂಚೋಯ್ಟ್ ಅಂದ್ರೆ ಈ ಪ್ರೊಕ್ಲೇಮ್ ಅಂತ ಬರ್ತದೆ, ಬೆಂಚೋಯ್ಟ್ ಅಂತ ಬರ್ತದೆ. ಸೊ ಇದನ್ನೇನದಲ್ರಿ 4 ಲೀಟರ್ ನೀರಿಗೆ 1 ಗ್ರಾಮ್ ಹಾಕಿ ಸುಳಿಯಾಗಿ ಬೀಳಂಗೆ ನೀವು ಹೊಡೆದ್ರೆ ಅದನ್ನು ನಾವು ಮೆಂಟ್ ಮಾಡ್ತೀವಲ್ರಿ ನಾವು ಇಳುವರಿ ಅಸೆಸ್ಮೆಂಟ್ ನಮ್ಮಲ್ಲಿ. ಸೊ ಅದರಿಂದ ಇಳುವರಿ ಏನು ನಷ್ಟ ಆಗಲ್ಲ, ಬಟ್ ಮೇವಾಗಿ ನಾವು ಉಪಯೋಗ ಮಾಡಲಿಕ್ಕೆ ಆಗಲ್ಲ. ಆಗಲೇ ಹೇಳಿದೆ ನಿಮ್ಗೆ ಎಲೆ ಮೇಲೆ ಅದು ಜಿಗಿ ಬೀಳೋದ್ರಿಂದ ಅದ್ರ ಮೇಲೆ ಬೂಸ್ಟ್ ಬೆಳೆಯೋದ್ರಿಂದ ಸೊ ನಮಗೆ ಅದು ಮೇವಾಗಿ ಉಪಯೋಗ ಆಗಲ್ಲ. ಇದು ಒಂದು ದೊಡ್ಡ ಸಮಸ್ಯೆ. ಸೊ ಅದಕ್ಕೆ ನಿಯಂತ್ರಣಕ್ಕಾಗಿ ನಾವು ಸ್ಪ್ರೇ ಏನು ಹೇಳಲ್ಲ, ನೀರು ಹೊಡೆದ್ರೂ ಹೋಗ್ತದ್ರೆ ಅದ್ರಾಗೇನಿಲ್ಲ, ನೀರು ಸ್ಪ್ರೇ ಮಾಡಿದ್ರೂ ಹೋಗ್ತೈತೆ ಅದು. ಸೊ ಹೀಗಾಗಿ ರೈತರು ಇನ್ಫ್ಯಾಕ್ಟ್ ಒಂದು ಯಾವುದಾದ್ರೂ ಕೀಟನಾಶಕ ಹಾಕಿ ಸ್ಪ್ರೇ ಮಾಡಿದರೂ ಅದು ಹೋಗ್ತದೆ. ಇನ್ನು ರೋಗಗಳಿಗೆ ಬಂದರೆ

0: ಮುಖ್ಯವಾಗಿ ನಮ್ಮ ಕಡದು ಇದ್ದಿಲ್ ಕೊಳೆ ರೋಗ. ನಮ್ಮ ವಿಜಯಪುರ ಜಿಲ್ಲೆ ಆಗಲಿ ಅಥವಾ ಉತ್ತರ ಕರ್ನಾಟಕದ ಮುಖ್ಯ ಸಮಸ್ಯೆ ಅಂದ್ರೆ ಇದ್ದಿಲ್ ಕೊಳೆ ರೋಗ. ಲಾಸ್ಟಿಗೆ ಮಾಗುವ ಹಂತದಲ್ಲಿ ಜೋಳ ಮುರ್ಕೊಂಡ್ಬಿಡ್ತದೆ, ಒಂದು ಅಥವಾ ಎರಡನೇ ಗಣಿಕೆ ಆದ ನಂತರ ಮುರ್ಕೊಂಡ್ಬಿಡ್ತದೆ. ಸೊ ನೀವು ಕಾಂಡ ಸೀಳಿ ನೋಡಿದ್ರೆ ಒಳಗಡೆ ಎಲ್ಲ ಕಪ್ಪಾಗಿರ್ತದ್ರಿ, ಆ ಒಳಗೆ ನಾವು ಬೆಂಡ್ ಅಂತೇವಲ್ರಿ, ಬೆಂಡ್ ಒಟ್ಟು ಕಪ್ಪಾಗಿರ್ತದೆ. ಸೊ ಇದು ಯಾಕೆ ನಿಮಗೆ ಮಾಗುವ ಹಂತದಲ್ಲೇ ಬರ್ತದಪ್ಪ ಅಂತಂದ್ರೆ, ಇದನ್ನ ಸೋರ್ಸ್ ಟು ಸಿಂಕ್ ರೇಷಿಯೋ ಅಂತ ಹೇಳ್ತೇವೆ ನಾವು. ಸೋರ್ಸ್ ಅಂದ್ರೆ ನಮ್ಮ ಬೇರುಗಳು, ಸಿಂಕ್ ಅಂದ್ರೆ ನಿಮ್ಮ ತೆನೆ. ಸೊ ಎಲ್ಲ ಆಹಾರ ಒಟ್ಟು ತೆನೆ ಕಡೆ ಹೋಗ್ತಿರ್ತದೆ ಮಾಗುವ ಹಂತದಲ್ಲಿ. ಈ ಗಿಡ ಹೀರ್ಕೊಂಡಂತ ಎಲ್ಲ ಆಹಾರ ಪದಾರ್ಥಗಳು ತೆನೆಗೆ ಹೋಗುವಾಗ ಈ ಕಾಂಡ ಸ್ವಲ್ಪ ವೀಕ್ ಆಗಿರ್ತದೆ. ಅಂಥ ಟೈಮ್ನಿಗೆ ಈ ಭೂಮಿಯಲ್ಲಿ ಇರುವಂಥ ಶಿಲೀಂಧ್ರಗಳು ಮ್ಯಾಕ್ರೋಫೋಮಿನಾ ಅಂತ ಹೇಳ್ತೇವೆ ನಾವು ಇದು. ಸೊ ಇದು ಬೇರುಗಳ ಮುಖಾಂತರ ಸೇರಿಕೊಂಡು ಒಳಗೆ ಏನದಲ್ರಿ ಅದರದ್ದು ಸ್ಕ್ಲೀರೋಶಲ್ ಬಾಡೀಸ್ ಅಂದ್ರೆ ಅದರದ್ದು ಬೀಜಕಣಗಳನ್ನು ತಯಾರು ಮಾಡ್ತದೆ. ಆಮೇಲೆ ನೀರು ಮತ್ತು ಈ ಪೋಷಕಾಂಶ ಒಯ್ಯುವ ಜಾಲ ಮತ್ತು ಪ್ಲೇಮ ಅಂಗಾಂಶ ಇರ್ತಾವಲ್ರಿ ಅದನ್ನು ಬ್ಲಾಕ್ ಮಾಡ್ತದೆ. ಸೊ ಅದು ಬ್ಲಾಕ್ ಮಾಡಿದಾಗ ಗಿಡ ವೀಕ್ ಹಾಕದೆ, ಮೇಲೆ ವಜ್ಜ ಹಾಕದ, ತೆನೆ ದೊಡ್ಡದು ಕೆಳಗಡೆ ಏನೂ ಇಲ್ಲ. ಸೊ ಹೀಗಾಗಿ ಗಿಡ ಮುರ್ಕೊಂಡ್ಬಿಡ್ತದೆ.
1: ಅಂದ್ರೆ ಅದು ಕಾಂಡ ಏನಿರುತ್ತೆ ಅದು ಸೀಳಿದಂಗಾಗಿ ಮುರಿಯುವಂತ ಚಾನ್ಸಸ್ ಬಹಳ,
0: ಎರಡು ಅಥವಾ ಮೂರನೇ ಗಣಿಕೆ ಮುರ್ಕೊಂಡು ಕೆಳಗೆ ಬಿದ್ದು ಬಿಡ್ತದೆ. ಸೊ ಇದು ಇದರಿಂದ ಇದಷ್ಟೇ ಸಮಸ್ಯೆ ಅಲ್ರಿ ನಮಗೆ. ಏನು ಸಮಸ್ಯೆ ಅಪ್ಪ ಅಂತಂದ್ರೆ, ನಾಳೆ ರಾಶಿ ಮಾಡಕ್ಕೆ ಬಂದವರು ನಿಮ್ಮ ತೆನಿ ಕೊಯ್ಯಕ್ಕೆ ಬಂದವರು ಅಂತ ಗಿಡ ಭಾಳಷ್ಟು ಬಿದ್ದಿದ್ದು ಅಂದ್ರೆ ರೊಕ್ಕ ಜಾಸ್ತಿ ಕೇಳ್ತಾರೆ. ಇದು ರೈತಗೊಂದು ದೊಡ್ಡ ಸಮಸ್ಯೆ. ಸೊ ಅದಕ್ಕೆ ಈ ರೋಗ ನಿಯಂತ್ರಣಕ್ಕಾಗಿ ನಾವು ಮಧ್ಯೆ ಹೇಳಿದೆ ನಿಮಗೆ ಬೀಜೋಪಚಾರ ಟ್ರೈಕೋಡರ್ಮಾ ಮಾಡಿಸಿರ್ತೀವಿ. ಬಟ್ ಏನಕ್ಕದಲ್ರಿ, ಕೆಲವು ಸರ್ತಿ ಈ ಟ್ರೈಕೋಡರ್ಮಾ ಈ ಮಾಗುವ ಹಂತದಾಗ ನಮ್ಮಲ್ಲಿ ಟೆಂಪರೇಚರ್ ಭಾಳ ಇರ್ತದೆ, ಫೆಬ್ರವರಿ ದಾಟ್ತಂದ್ರೆ ನಮ್ಮಲ್ಲಿ ಉಷ್ಣಾಂಶ ಏರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅಂಥ ಟೈಮ್ನಾಗ ಅಲ್ಲಿ ಶಿಲೀಂಧ್ರ ಅದು ಬದುಕದ್ದೋ ಇಲ್ಲೋ ನಮಗೂ ಸ್ವಲ್ಪ ಕಷ್ಟದಾಯಕ ಟ್ರೈಕೋಡರ್ಮಾ. ಸೊ ಇದು ಒಂದು ಸಮಸ್ಯೆ ಐತೆ ನಮ್ಮ ರೈತರಿಗೆ. ಇನ್ಫ್ಯಾಕ್ಟ್ ನಮ್ಮ ಎಲ್ಲ ರಿಸರ್ಚ್ ಅಂದ್ರೆ ಸಂಶೋಧನೆಗಳು ಫಸ್ಟ್ ನಮ್ಮ ಪ್ರಯಾರಿಟಿ ಏನು ಕೊಡ್ತೇವೆ ಅಂದ್ರೆ ನಾವು ಗಿಡ ನಿಂದಿರಬೇಕು, ಅಂದ್ರೆ ಇದ್ದಲ ಕೊಳೆ ರೋಗದಿಂದ ಲಾಜಿಂಗ್ ಆಗಬಾರ್ದಂತೆ ನಾವು ಅಂಥ ತಳಿಗಳನ್ನೇ ಮೊದಲು ಆಯ್ಕೆ ಮಾಡ್ಕೋತೀವಿ ಬಿಜಾಪುರಕ್ಕೆ. ಸೊ ನಮ್ಮ ಸಂಶೋಧನೆ ಫಸ್ಟ್ ಅಂದ್ರೆ ಅದೇ ನಾನ್ ಲಾಜಿಂಗ್ ಇರಬೇಕು ಅದು ವೆರೈಟಿ ಅಂತ.
1: ಈಗ ನಮ್ಮ ರೈತರಿಗೆ ಇನ್ನೊಂದು ಮುಖ್ಯವಾದ ಸಮಸ್ಯೆ ಅಂದ್ರೆ ಈ ಜೋಳದ ಮಾರುಕಟ್ಟೆ ಮತ್ತು ಮೌಲ್ಯವರ್ಧನೆ ಅಂತ ಹೇಳ್ಬೋದು. ಇದನ್ನ ಯಾವ ರೀತಿ ನಮ್ಮ ರೈತರು ಅಳವಡಿಸಿಕೊಂಡ ಜೋಳವನ್ನು ಬೆಳೆದ್ರೆ ಅವ್ರಿಗೊಂದು ಲಾಭ ಆಕೈತಿ ಅಂತ ಹೇಳ್ತೀರಿ
0: ಸರ್? ನಿಮ್ಗೆ ಇತ್ತೀಚಿನ ದಿನಮಾನಗಳಲ್ಲಿ ನಾ ಹೇಳ್ಬೇಕಂದ್ರೆ, ನಾವೆಲ್ಲ ಮೊದಲು ನೀವು ನೋಡ್ರಿ ಸಣ್ಣವರಿದ್ದಾಗ ಅಥವಾ ಈಗ ಹೋಗ್ತಿರ್ಬೋದು ನಿಮ್ಮ ಹೊಲಗಳಿಗೆ, ಈ ಸೀತ್ನಿ ತಿನ್ನೋದು ನಮ್ಮಲ್ಲಿ ಅದೊಂದು ಸಂಪ್ರದಾಯ ಅತ್ತಿತ್ತದು. ಸೊ ಜನವರಿ ನಂತರ ಸೀತ್ನಿ ತಿನ್ಲಿಕ್ಕೆ ಹೋಗೋದು. ಆಮೇಲೆ ಈ ಮಹಾರಾಷ್ಟ್ರದಲ್ಲಿ ಏನಾಗಿದೆ, ಈ ಸೀತ್ನಿಗೆ ಒಂದು ದೊಡ್ಡ ಮಾರುಕಟ್ಟೆ ಐತಿ, ಕೋಟ್ಯಾಂತರ ರೂಪಾಯಿದ ಮಾರುಕಟ್ಟೆ ಐತ್ರಿ ಮಹಾರಾಷ್ಟ್ರದಲ್ಲಿ. ಸೊ ಕೆಲವು ಹೊಸ ತಳಿಗಳು ಬಂದಾವೆ ನಮ್ಮಲ್ಲಿ, ಸೀತ್ನಿ ಜೋಳ ಅಂತ ಐತಿ, ಹೌದಲ್ರಿ, ರಾವ್ ಸಾಹೇಬ್ ಅಂತ ಐತಿ. ಸೊ ಇವೆಲ್ಲ ಸೀತ್ನಿಗೆ ಇರುವಂಥವು. ಎಸ್ ಎಂ ಜಿ ಅಂತೇಳಿ ನಮ್ಮ ವಿಜಯಪುರ ಹಿಟ್ನಳ್ಳಿ ಫಾರ್ಮ್ನಿಂದ ಒಂದು ಸೀತ್ನಿ ಜೋಳ ಬಿಡುಗಡೆ ಮಾಡ್ಯವ ನಾವು, ಸೀತ್ನಿ ಜೋಳ ಇದು ಎಸ್ ಎಂ ಜಿ ಒನ್ ಅಂಥೇಳಿ. ಸೊ ಈ ತಳಿಗಳನ್ನು ನಾನು ಕೆಲವು ರೈತರು, ಇದು ಎಲ್ಲ ರೈತರು ಅಳವಡಿಸ್ಕೊಡ್ಲಿಕ್ಕೆ ಸಾಧ್ಯ ಇಲ್ಲ, ಕೆಲವು ರೈತರು ಇದನ್ನು ಮಾಡ್ಬೋದು. ಈ ರೋಡಿಗೆ ಯಾರು ಸಮೀಪ ಇರ್ತಾರೆ ಅಥವಾ ಸಿಟಿಗೆ ಯಾರು ಸಮೀಪ ಇರ್ತಾರೆ ಅಂಥ ರೈತರು ಏನು ಮಾಡ್ಬೇಕಪ್ಪ ಅಂತಂದ್ರೆ, ಸ್ಟ್ಯಾಗರ್ಡ್ ಸ್ವಯಿಂಗ್ ಅಂದರೆ ಒಂದು 15 ದಿವಸ ಒಟ್ಟಿಗರೆ ನಿಮ್ಮದು ಸ್ವಯಿಂಗ್ ಇದು ಮಾಡ್ಕೋಬೇಕು, ವಿಂಡೋ ದಿವಸ ಒಂದು 4 ಸಾಲ ಬಿತ್ತದು. ಹಾನ್ರಿ, ಇದು ಯಾಕೆ ಮಾಡ್ಬೇಕಪ್ಪ ಅಂತಂದ್ರೆ, ಈ ಸೀತ್ನಿ ಒಮ್ಮೆ ಬಂದರೂ ನಿಮ್ಗೆ ಮಾರಾಟ ಮಾಡೋಕ್ಕಾಗಲ್ಲ. ಸೊ ದಿವಸ ಒಂದು ಸ್ವಲ್ಪ ಮಾರುಕಟ್ಟೆಗೆ ಬರಬೇಕು. ಸೊ ಈ ರೀತಿ ಮಾಡೋದ್ರಿಂದ ನಿಮ್ಮ ಜೋಳಕ್ಕೆ ಒಂದು ಒಳ್ಳೆಯ ನೀವು ಆದಾಯ ತೊಗೋಬೋದು. ರೈತರು ನಮ್ಮಲ್ಲಿ ಶ್ರೀಕಾಂತ್ ಗಡಿಗೆ ಅಂತ ನೀವು ಕೇಳಿರ್ಬೇಕು, ಅವರು ಕಳೆದ ವರ್ಷ ಸುಮಾರು ಒಂದು 2 ಲಕ್ಷದವರೆಗೆ ಸೀತ್ನಿನೇ ಮಾರಿದರು. ಈ ಕೆಲವು ಹೊಸ ತಳಿಗಳು ಹಿಂಗೆ ಬಂದವಲ್ರಿ, ಪುಲೆ ಮಧುರ ಅಂತ ಒಂದು ತಳಿ ಐತಿ, ಇದು ಸೀತ್ನಿ ಜೋಳ, ಎಕ್ಸ್ಕ್ಲೂಸಿವ್ ಸೀತ್ನಿ ಜೋಳನೇ ಇದು. ಸೊ ಈ ತಳಿ ಮಾಗುವ ಹಂತದಲ್ಲಿ ಅಂದರೆ ಈ ಹಾಲುಗಡ್ಲೆ ಅಂತೇವೆ ನಾವು ಸೀತ್ನಿ ಟೈಮ್ನಾಗ, ನೀವು ಜಸ್ಟ್ ಹಿಂಗೆ ತೆನೆ ತೊಗೊಂಡು ಹಿಂಗೆ ತಿಕ್ಕಿದ್ರೆ ಸಾಕು, ಕಾಳೆಲ್ಲ ಬಳಬಳ ಉಸ್ತದೆ ಗೊನೆ ಅಂತ. ಸೊ ಇದು ಸೀತ್ನಿ ಮಾಡಲಿಕ್ಕೆ ಒಂದು ಒಳ್ಳೆ ಉತ್ಕೃಷ್ಟ ತಳಿ. ಸೊ ಇಂಥದನ್ನು ರೈತರು ಉಪಯೋಗ ಮಾಡಿದರೆ ಇದು ಒಂದು ಮಾರುಕಟ್ಟೆ. ಆಮೇಲೆ ಇನ್ನೂ ಒಂದೆರಡು ನಿಮಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಅಂತಂದ್ರೆ, ಈ ಅತರ್ಗ ಕೆಂಪು ಜೋಳ ನೀವು ಕೇಳಿರ್ಬೇಕು, ನಮ್ಮಲ್ಲಿದೆ ವಿಜಯಪುರದೊಂದು ವಿಶೇಷ ತಳಿ. ಸೊ ಇದು ಭಾಳಷ್ಟು ಸ್ಟಿಕಿ ಐತ್ರಿ, ಅಂದರೆ ಜಿಗಟ್ ಐತದ, ಜಿಗಿ ಜಾಸ್ತಿ. ಸೊ ಇದರಿಂದ ಅವಲಕ್ಕಿ ಮಾಡ್ಕೋಬೋದು. ಸೊ ಅವಲಕ್ಕಿ ಮಾಡ್ಬೋದು. ಆಮೇಲೆ ಈ ಆಗಡೆ ಹೇಳಿದೆ ನಿಮ್ಗೆ ಸೀತ್ನಿ ಜೋಳ, ಸೀತ್ನಿ ಜೋಳದಿಂದ ಪೇಡ ಮಾಡೇವು ನಾವು. ಈಗಲೂ ನಮ್ಮ ವಿಜಯಪುರದಿಂದ ಈ ಜೋಳದ ಪೇಡೆಗಳು ಹುಬ್ಬಳ್ಳಿಯ ಸೂಪರ್ ಮಾರ್ಕೆಟಿಗೆ ಹೋಗ್ತಾವೆ. ನಮ್ಮಲ್ಲಿ ಹಿಟ್ನಳ್ಳಿಯಲ್ಲಿ ಒಬ್ಬರು ರೈತ ಮಹಿಳೆ ಇದ್ದಾರೆ. ಸೊ ಅವ್ರು ತಯಾರು ಮಾಡಿ ಅವ್ರಿಗೆ, ಬಟ್ ಏನು ಆರ್ಡರ್ ರಿಸ್ಟ್ರಿಕ್ಟ್ ಐತೆ, ಸುಮಾರು ಒಂದು 5 ಕೆಜಿ 10 ಕೆಜಿ ಇಷ್ಟೇ ಹೋಗ್ತದೆ ವಾರಕ್ಕೊಮ್ಮೆ. ಸೊ ಅಷ್ಟಾದರೂ ಅದು ಒಳ್ಳೆಯದೇ, ಒಂದು ಹೊಸದ ಪ್ರಯೋಗ. ಆಮೇಲೆ ಈಗ ಹೊಸದಾಗಿ ಮೌಲ್ಯವರ್ಧನೆ ಭಾಳಷ್ಟು ಐತಿ, ಚಕ್ಕುಲಿ ಮಾಡ್ತಾ ಇದ್ದಾರೆ, ಅವಲಕ್ಕಿ ಮಾಡ್ತಾ ಇದ್ದಾರೆ. ಸೊ ಅದೇ ರೀತಿ ಈ ಗುಗ್ರಿ ಸಹ, ಅದಕ್ಕೂ ಸಹ ಈಗ ಮಾರುಕಟ್ಟೆ ಇದೆ ಗುಗ್ರಿಗೆ. ಸೊ ನಾವೆಲ್ಲ ಸಣ್ಣವರ್ದಾಗ ಗುಗ್ರಿ ಮನೆಯಾಗ ತಿಂತಿದ್ದೆವು, ಈಗ ಅದು ಮಾರುಕಟ್ಟೆಗೆ ಬಂದದೆ ಈಗ ಗುಗ್ರಿ. ಸೊ ಈ ರೀತಿ ವೈವಿಧ್ಯತೆ ಇದೆ. ಆಮೇಲೆ ಈಗ ಮಾರ್ಕೆಟ್ ನಿಮ್ಮ ಕೈಯಲ್ಲೇ ಇದೆ, ಈಗ ಮೊಬೈಲ್ನಲ್ಲಿ. ಸೊ ನೀವು ಮಾಡಿರಿ ಇಂಥದ್ದು ನನ್ನ ಹತ್ರ ಅದಂದ್ರೆ ನಿಮ್ಮ ಮೊಬೈಲ್ದಾಗೆ ನೋಡಿ, ಈ ಸ್ವಲ್ಪ ನೀವು ಇನ್ಸ್ಟಾಗ್ರಾಮಿಗೆ ಫೇಸ್ಬುಕ್ಕಿಗೆ ಹಾಕಿದರೆ ಖಂಡಿತ ನಿಮಗೆ ಬಂದು ತೊಗೊಂಡು ಹೋಗ್ತಾರೆ. ಸೊ ಈ ರೀತಿ ಭಾಳಷ್ಟಿದೆ. ಆಮೇಲೆ ಇನ್ಫ್ಯಾಕ್ಟ್ ನಾವು ಈ ವರ್ಷ ಈ ಸೀತ್ನಿಗೆ ಒಂದು ದೊಡ್ಡ ಮಾರುಕಟ್ಟೆ ಕೊಡಿಸ್ಬೇಕು.

0: ಅಂತ ಒಂದು ಸುಮಾರು ಒಂದು 20 ಜನ ರೈತರಿಗೆ ನಾವು ಸೀತ್ನಿ ಜೋಳ ಪ್ರಾಯೋಗಿಕವಾಗಿ ಕೊಟ್ಟಿವೆ. ಸೊ ಅವ್ರ ಕಡೆಯಿಂದ ನಾವು ಇಲ್ಲೇ ವಿಜಯಪುರದಲ್ಲಿ ಒಂದು ಸೀತ್ನಿ ಮೇಳ ಮಾಡಬೇಕನ್ನೋ ಒಂದು ಕಾರ್ಯಕ್ರಮನೂ ನಾವು ಹಾಕ್ಕೊಂಡಿದ್ದೇವೆ ಈ ವರ್ಷ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಿಂದ.
1: ತುಂಬ ಸಂತೋಷ ಸರ್. ಸರ್, ಅದೇ ರೀತಿ ಈ ಕೊನೆಯದಾಗಿ ನಮ್ಮ ರೈತರು ಈ ಜೋಳವನ್ನು ಬೆಳಿಬೇಕಂತಿರ್ತಾರೆ, ಅವ್ರಿಗೆ ತಾವು ಏನು ಕಿವಿ ಮಾತಾಡಕ್ಕೆ ಬಯಸ್ತೀರಿ?
0: ಸರ್, ಜೋಳ ಬೆಳಿಲೇಬೇಕು, ನಾ ಹೇಳ್ದಲ್ರಿ, ಇದು ನಮ್ಮ ಆಗಲೇ ಹೇಳಿದಾಗೆ ಇದು ಒಂದು ನಮ್ಮ ಜೀವನದ ಅಂಗ ಇದು ಜೋಳ. ಇದನ್ನು ನಾವು ಬಿಟ್ಟು ಬದುಕಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಜೋಳ ಬೆಳೀರಿ. ಅದೇ ರೀತಿ ನೀವು ಬರೀ ಜೋಳ ಬೆಳೆದು ಮಾರಾಟ ಮಾಡೋದು ವಿಚಾರ ಮಾಡಬೇಡ್ರಿ, ಅದಕ್ಕೆ ಒಂದು ಮಾರುಕಟ್ಟೆ ಕೊಡ್ರಿ. ಸೊ ನಾವೇನದ ಈ ವರ್ಷ ನಮ್ಮ ಕೃಷಿ ಇಲಾಖೆಯಿಂದ, ನಮ್ಮ ಹಿಟ್ನಳ್ಳಿ ಫಾರ್ಮ್ನಿಂದ, ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಮತ್ತು ಪ್ರಾದೇಶಿಕ ಕೃಷಿ ಸಂಶೋಧನಾ ಕೇಂದ್ರದವರು ಸೇರಿ ನಮ್ಮ ಜೋಳಕ್ಕೆ GI ಟ್ಯಾಗ್, ಜಿಯೋಗ್ರಾಫಿಕಲ್ ಇಂಡೆಕ್ಸ್, ಸೊ ಅದನ್ನು ಕೊಡಲಿಕ್ಕೆ ನಾವು ಆಲ್ರೆಡಿ 2 ಮೀಟಿಂಗು ಆಗಿದ್ದೇವೆ. ನಮ್ಮ ಆನರೇಬಲ್ DC ಅವರ ಸಹಿತ ಅವರು ಇದರಲ್ಲಿದ್ದಾರೆ, DC ಸಾಹೇಬರು ಇದ್ದರು. ಸೊ ಎಲ್ಲರೂ ಸೇರಿ ನಾವು ಅದಕ್ಕೊಂದು GI ಮಾನ್ಯತೆ ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಸೊ GI ಟ್ಯಾಗ್ ಬಂದರೆ ನಿಮಗಿದು ಮಾರುಕಟ್ಟೆ ಒಂದು ದೊಡ್ಡದು ಓಪನ್ ಆಗ್ತದೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೀವು ಮಾರ್ಬೋದು ಈ ಜೋಳವನ್ನು. ಸೊ ಇದಕ್ಕೆ ಭಾಳಷ್ಟು ಅವಕಾಶಗಳಿದಾವೆ, ಇದನ್ನು ಕೈ ಬಿಡಬೇಡ್ರಿ ಅಂತ ನಾನು ರೈತರಿಗೆ ಹೇಳ್ತೀನಿ. ನಿಮ್ಮಲ್ಲಿರುವಂಥ ತಳಿಗಳನ್ನು ಉಳಿಸ್ಕೋರಿ ಮೊದಲ. ಫಸ್ಟ್ ರೈತರು ತಮ್ಮಲ್ಲಿರುವಂಥ ಕೆಲವು ತಳಿಗಳು ಈಗ ನಶಿಸಿ ಹೋಗ್ತಾ ಇದಾವೆ. ನಾ ಹೇಳ್ದಲ್ಲ ಹೊನ್ನುಟಿಗೆ ಲೋಕಲ್, ಈ ಹೊನ್ನುಟಿಗೆಯಾಗಿ ಒಂದು ಜೋಳ ಬೆಳೀತಾರೆ ನಮ್ಮ ರೈತರು. ನೀವು ಅದನ್ನ ನೋಡಿದ್ರೆ ಎಕ್ದಮ್ ಹಿಂಗೆ ಡಸ್ಕಿ ಐತಿ, ಅಂದರೆ ಸ್ವಲ್ಪ ಮಬ್ಬಿರ್ತದೆ, ಸ್ವಲ್ಪ ಹಿಂಗೆ ತಿಕ್ಕಿದ್ರೆ ಸಾಕು ಎಣ್ಣೆಣ್ಣೆ ಆಕೈತಿ. ಸೊ ಅಂಥ ತಳಿಗಳು ನಮ್ಮಲ್ಲಿ ಅದಾವೆ. ಆಗಲೇ ಹೇಳಿದೆ ನಿಮ್ಗೆ ಅತ್ತರಾಗ ಕೆಂಪು ಜೋಳ, ಮುದ್ದಿಹಳ್ಳಿ ಜೋಳ, ಇವೆಲ್ಲ ನಮ್ಮಲ್ಲಿರುವಂಥ ವಿಶೇಷ ತಳಿಗಳಿವು. ಇವುಗಳನ್ನು ನಾವು ಮೊದಲು ಉಳಿಸ್ಕೋಬೇಕಾಗಿದೆ. ಸೊ ಅದಕ್ಕೆ ನಾನು ರೈತರಿಗೆ ಹೇಳ್ತೀನಿ, ನಿಮ್ಮಲ್ಲಿ ಯಾವುದೇ ತಳಿ ಇದ್ದರೂ ಜಸ್ಟ್ ನಮಗೆ ಕಾಲ್ ಮಾಡಿರಿ, ನಾವು ಅದನ್ನು ಸಂರಕ್ಷಣೆ ಮಾಡ್ತೀವಿ ಮತ್ತು ಸಂರಕ್ಷಣೆ ಮಾಡಿ ನಿಮಗೆ ಹೆಸರು ಬರ್ತದೆ. ಅದು ನಾವು ಕೃಷಿ ವಿಜ್ಞಾನ ಕೇಂದ್ರದವ್ರು ತೊಗೊಳ್ಳಲ್ಲ, ರೈತರದೇ ಹೆಸರಿನಿಂದ ಅದನ್ನು ಸಂರಕ್ಷಣೆ ಮಾಡ್ತೀವಿ ಅಂತ ನಾನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ.
1: ತುಂಬ ಸಂತೋಷ ಡಾಕ್ಟರ್ SM ವಸ್ತ್ರದವರೇ. ಇಲ್ಲಿ ತನಕ ನಮ್ಮ ರೈತರಿಗೆ ಈ ಜೋಳದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ. ಈ ಜೋಳದ ಕುರಿತು ನಮ್ಮ ರೈತರು ತಮ್ಮಿಂದ ಏನಾದರೂ ಮಾಹಿತಿಯನ್ನು ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಖಂಡಿತ ಸರ್, ನನ್ನ ಇಲ್ಲಿ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಹಿರಿಯ ವಿಜ್ಞಾನಿ ಮತ್ತು ಮುಖ್ಯಸ್ಥನ ಕೆಲಸ ಮಾಡ್ತಾ ಇದ್ದೀನಿ. ನನ್ನ ನಂಬರ್ 9448973685.
1: ಆತ್ಮೀಯರಿ, ಡಾಕ್ಟರ್ SM ವಸ್ತ್ರದವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9448973685 ಈ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ SM ವಸ್ತ್ರದವ್ರ ಜೊತೆ ಮಾತಾಡಿ ಈ ಜೋಳದ ಕುರಿತು ಅವರಿಂದ ತಮಗೆ ಏನಾದರೂ ಮಾಹಿತಿ ಬೇಕಂದ್ರೆ ಅವ್ರ ಜೊತೆ ತಾವು ಮಾತಾಡಿ ಆ ಮಾಹಿತಿಯನ್ನು ಸಲಹೆಯನ್ನು ತಾವು ಪಡಿಬೋದು ಅಂತ ಹೇಳ್ತಾ ಒಳ್ಳೆಯದು. ಡಾಕ್ಟರ್ SM ವಸ್ತ್ರದವರೇ, ಇಲ್ಲಿ ತನಕ ನಮಗೆ ಈ ಜೋಳದ ಕುರಿತು ಸಾಕಷ್ಟು ಮಾಹಿತಿಯನ್ನು ಹಂಚಿಕೊಂಡ್ರಿ, ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ಧನ್ಯವಾದಗಳು.
2: ಇದುವರೆಗೆ ಜೋಳದ ಬೆಳೆಯ ಸಂಪೂರ್ಣ ಮಾಹಿತಿ ಕುರಿತು ವಿಜಯಪುರದ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಮತ್ತು ಹಿರಿಯ ವಿಜ್ಞಾನಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಡಾಕ್ಟರ್ SM ವಸ್ತ್ರದ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ಸಿದ್ರ ಎನ್ ಸಾಳುಂಕೆ. ಈ ಕಾರ್ಯಕ್ರಮ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

ಕಿಸನ್ ವಾಣಿ ಕಾರ್ಯಕ್ರಮದಲ್ಲಿ ಜನಪದ ಸಂಗೀತವನ್ನು ಕೇಳ್ತಾ ಇದ್ದೀರಿ. ತುಂಗಳ ಗ್ರಾಮದ ಸದಾಶಿವ್ ಶಿವಲಿಂಗಪ್ಪ ಕುಂಬಾರ್ ಮತ್ತು ತಂಡದವರಿಂದ ಭಜನೆ ಪದಗಳನ್ನು ಕೇಳ್ತಾ ಇದ್ದೀರಿ. ಇದೀಗ ಪ್ರಸಾರವಾದ ಗೀತೆಯ ರಚನೆಯಾಗಿತ್ತು, ಸಂತ ಶಿಶುನಾಳ ಶರೀಫ್ ಅವರದು.

0: ಇಲ್ಲಿಗೆ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ ಮುಕ್ತಾಯವಾಯಿತು.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ವಾಣಿ ಕಾರ್ಯಕ್ರಮ.

ಈಗ ಸಮಯ ರಾತ್ರಿ 7:33:15. ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು ಬೆಂಗಳೂರು ಕೇಂದ್ರದಿಂದ.

0: ಕಷ್ಟದೊಳನ್ನವ ದುಡಿವನೆ ತ್ಯಾಗಿ ಸೃಷ್ಟಿ ನಿಯಮದೊಳಗವನೆ ಹೋಗಿ
1: ಕೃಷಿ ಮನುಷ್ಯ ಕುಲದ ಅನ್ನದ ಬಟ್ಟಲು.
2: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
3: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
2: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
1: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

0: ಅನ್ನದ ಬಟ್ಟಲು.
1: ಕೃಷಿ ಎಂಬುದು ಬದುಕಿನ ಸಾಂಸ್ಕೃತಿಕ ಭಾಗ.
2: ತಾಳಿದವನು ಬಾಳಿಯಾನು ಎಂಬಂತೆ ಬಗ್ಗಿದವನು ಬದುಕುತ್ತಾನೆ ಎಂಬ ಮಾತಿಗೆ ಕೃಷಿ ಪುಷ್ಟಿ ನೀಡುತ್ತದೆ.
1: ಕೃಷಿ ಬಗ್ಗುವುದನ್ನು ಕಲಿಸುತ್ತದೆ.
0: ನಮ್ಮನ್ನು ಪೊರೆವ ಭೂಮಿ ತಾಯಿ ನಂಬಿದವರನ್ನು ಕೈಬಿಟ್ಟಿಲ್ಲ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಶಿಲ್ಪಾ ಹೆಚ್ಎಂ. ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್, ಮೈಕೆಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ವಾರ್ತೆಗಳ ವಿವರ. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ. ಯಾವುದೇ ಸಾಮಾನ್ಯ ನಾಗರಿಕ ಅಥವಾ ಚುನಾಯಿತ ಪ್ರತಿನಿಧಿಯಿಂದ ಬರುವ ಅರ್ಜಿಗಳನ್ನು ಸ್ವಾಗತಿಸಲಾಗುವುದು ಎಂದು ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ಹೇಳಿದ್ದಾರೆ. ಪ್ರತಿಯೊಬ್ಬ ಭಾರತೀಯ ನಾಗರಿಕನಿಗೂ ನ್ಯಾಯಾಲಯವನ್ನು ಸಂಪರ್ಕಿಸುವ ಹಕ್ಕಿದೆ. ನ್ಯಾಯಾಲಯವು ಅವರ ಅಹವಾಲುಗಳನ್ನು ಆಲಿಸುತ್ತದೆ ಮತ್ತು ಕಾನೂನಿನ ಪ್ರಕಾರ ಸಿಗಬೇಕಾದ ಪರಿಹಾರವನ್ನು ಒದಗಿಸುತ್ತದೆ ಎಂದು ಅವರು ತಿಳಿಸಿದರು. ಸಭೆ ನಡೆಸುವಂತೆ ಐಎನ್ಡಿಐ ಮೈತ್ರಿಕೂಟ ಮಾಡಿದ ಮನವಿಗೆ ಪ್ರತಿಕ್ರಿಯಿಸಿದ ಅವರು, ಭೇಟಿಗೆ ಅವಕಾಶ ಕೋರಿ ಹಿಂದಿನ ದಿನ ತಮಗೆ ಪತ್ರ ಬಂದಿತ್ತು ಮತ್ತು ತಾವು ಅವರನ್ನು ಭೇಟಿಯಾಗಲು ಏಕೆ ಸಾಧ್ಯವಾಗಲಿಲ್ಲ ಎಂಬುದನ್ನು ವಿವರಿಸಿ ನಿನ್ನೆ ರಾತ್ರಿಯೇ ಅದಕ್ಕೆ ಉತ್ತರಿಸಿದ್ದಾಗಿ ತಿಳಿಸಿದರು. ಪ್ರತಿಭಟನೆ ಮತ್ತು ಮೆರವಣಿಗೆಗಳಿಗಾಗಿ ದೆಹಲಿ ಪೊಲೀಸರು ರಾಮಲೀಲಾ ಮೈದಾನ, ಬುರಾರಿ ಮೈದಾನ ಹಾಗೂ ಪೂರ್ವ ದೆಹಲಿಯ ಸಿಬಿಡಿ ಮೈದಾನವನ್ನು ನೂತನ ಸ್ಥಳಗಳಾಗಿ ಗುರುತಿಸಿದ್ದಾರೆ. ದೆಹಲಿ ಪೊಲೀಸ್ ಆಯುಕ್ತ ಅನುರಾಗ್ ಕುಮಾರ್ ಹೊರಡಿಸಿರುವ ಆದೇಶದಂತೆ ಜಂತರ್ ಮಂತರ್ ಅನ್ನು ಅಧಿಕೃತ ಪ್ರತಿಭಟನಾ ಸ್ಥಳಗಳ ಪಟ್ಟಿಯಿಂದ ಕೈಬಿಡಲಾಗಿದೆ. ನಾಗರಿಕರ ಪ್ರತಿಭಟನೆ ಮತ್ತು ಮೆರವಣಿಗೆ ನಡೆಸುವ ಹಕ್ಕನ್ನು ಖಾತರಿಪಡಿಸುವ ನಿಟ್ಟಿನಲ್ಲಿ ಸೂಕ್ತ ಪರ್ಯಾಯ ಸ್ಥಳಗಳನ್ನು ಗುರುತಿಸಲು ಕೇಂದ್ರ ಗೃಹ ಸಚಿವಾಲಯ ಸಮಿತಿಯನ್ನು ರಚಿಸಿತ್ತು. ಅಮೆರಿಕದ ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇ ಹಾಲ್ ಮತ್ತು ಮೈಕೆಲ್ ವುಡ್ಫೋರ್ಡ್ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಆರ್ಥಿಕ ಹಿಂಜರಿತದ ಸಮಯದಲ್ಲಿ ಆರ್ಥಿಕತೆಯನ್ನು ಸ್ಥಿರಗೊಳಿಸಲು ಸಹಾಯ ಮಾಡುವ ಸ್ಥೂಲ ಆರ್ಥಿಕ ಮಾದರಿಗಳನ್ನು ಅಭಿವೃದ್ಧಿಪಡಿಸಿದ್ದಕ್ಕಾಗಿ ಅವರು ನೊಬೆಲ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ. ಅವರ ಕೆಲಸವು ಹಣಕಾಸು ಮತ್ತು ವಿತ್ತೀಯ ನೀತಿಗಳಿಗೆ ಸೈದ್ಧಾಂತಿಕ ಆಧಾರವನ್ನು ಬಲಪಡಿಸಿದೆ. ಅಲ್ಲದೆ ಆರ್ಥಿಕ ಏರಿಳಿತಗಳಿಗೆ ಪ್ರತಿಕ್ರಿಯಿಸುವ ಸರ್ಕಾರಗಳು ಮತ್ತು ಕೇಂದ್ರ ಬ್ಯಾಂಕ್ಗಳ ಸಾಮರ್ಥ್ಯವನ್ನು ಸುಧಾರಿಸಿದೆ ಎಂದು ರಾಯಲ್ ಸ್ವೀಡಿಷ್ ಅಕಾಡೆಮಿ ಆಫ್ ಸೈನ್ಸಸ್ ಹೇಳಿದೆ. ರಾಬರ್ಟ್ ಇ ಹಾಲ್ ಸ್ಟ್ಯಾನ್ಫೋರ್ಡ್ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಮೈಕೆಲ್ ವುಡ್ಫೋರ್ಡ್ ಕೊಲಂಬಿಯಾ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಪ್ರಶಸ್ತಿಯು 12 ಮಿಲಿಯನ್ ಸ್ವೀಡಿಷ್ ಕ್ರೋನರ್ ಪ್ರಶಸ್ತಿಯನ್ನು ಹೊಂದಿದೆ. ಇದನ್ನು ಇಬ್ಬರು ಪ್ರಶಸ್ತಿ ವಿಜೇತರು ಸಮಾನವಾಗಿ ಹಂಚಿಕೊಳ್ಳಲಿದ್ದಾರೆ. ರಕ್ಷಣಾ ಉತ್ಪಾದನೆ ಮತ್ತು ತಂತ್ರಜ್ಞಾನ ಸೇರಿದಂತೆ ಎಲ್ಲಾ ಕ್ಷೇತ್ರಗಳಲ್ಲಿ ಸ್ವಾವಲಂಬನೆ ಹಾಗೂ ಆಧುನೀಕರಣಕ್ಕೆ ಕೇಂದ್ರ ಸರ್ಕಾರ ಆದ್ಯತೆ ನೀಡಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಸೇನೆ ಮತ್ತು ಭಾರತೀಯ ಆಹಾರ ನಿಗಮದ ನಡುವೆ ತಿಳಿವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದ ಸಂದರ್ಭದಲ್ಲಿ ಮಾತನಾಡಿದ ಅವರು, ದೇಶದ ರಕ್ಷಣಾ ಅಗತ್ಯಗಳ ಗಣನೀಯ ಭಾಗವನ್ನು ಈಗ ದೇಶೀಯವಾಗಿ ಉತ್ಪಾದಿಸಲಾಗುತ್ತಿದೆ ಎಂದರು. ಸೈನಿಕರಿಗೆ ಉತ್ತಮ ಆಹಾರ, ಸೂಕ್ತ ಉಪಕರಣಗಳು, ಗುಣಮಟ್ಟದ ತರಬೇತಿ ಮತ್ತು ಅಗತ್ಯ ಸೌಲಭ್ಯಗಳನ್ನು ಒದಗಿಸುವುದರಿಂದ ಅವರ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಎಂದು ರಾಜನಾಥ್ ಸಿಂಗ್ ತಿಳಿಸಿದರು. ನೀತಿ ನಿರೂಪಣೆಯಲ್ಲಿ ಹೊಸ ದೃಷ್ಟಿಕೋನಗಳು, ನವೀನ ಆಲೋಚನೆಗಳು ಮತ್ತು ಬಲವಾದ ಉದ್ದೇಶದ ಪ್ರಜ್ಞೆಯನ್ನು ಅಳವಡಿಸಿಕೊಳ್ಳುವ ಮೂಲಕ ದೇಶದ ಯುವಜನರು ಭಾರತದ ಅಭಿವೃದ್ಧಿ ಪಯಣದಲ್ಲಿ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕು ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ಕರೆ ನೀಡಿದ್ದಾರೆ. ನವದೆಹಲಿಯಲ್ಲಿ ಇಂದು ನಡೆದ ದೆಹಲಿ ಸಮಾವೇಶ 2026 ಉದ್ದೇಶಿಸಿ ಮಾತನಾಡಿದ ಅವರು, ಯುವಜನಸಂಖ್ಯೆಯು ಭಾರತದ ಪ್ರಮುಖ ಶಕ್ತಿಯಾಗಿದೆ. ದೇಶದ ಜನಸಂಖ್ಯೆ

0: ಸರಾಸರಿ ವಯಸ್ಸು 30 ವರ್ಷಕ್ಕಿಂತ ಕಡಿಮೆ ಇದೆ ಮತ್ತು ಮುಂದಿನ 3 ದಶಕಗಳವರೆಗೆ ಇದೇ ಸ್ಥಿತಿ ಮುಂದುವರಿಯುವ ನಿರೀಕ್ಷೆ ಇದೆ ಎಂದು ಹೇಳಿದರು. 2047 ವೇಳೆಗೆ ಭಾರತದ ಆರ್ಥಿಕತೆಯು 30 ಟ್ರಿಲಿಯನ್ ಅಮೆರಿಕನ್ ಡಾಲರ್ ತಲುಪಲಿದೆ. ಯುವಕರ ಮಹತ್ವಾಕಾಂಕ್ಷೆ ಮತ್ತು ದೃಢ ನಿಶ್ಚಯವು ಅವರನ್ನು ಭಾರತದ ಅಭಿವೃದ್ಧಿಯ ಉತ್ತರಾಧಿಕಾರಿಗಳನ್ನಾಗಿ ಮಾತ್ರವಲ್ಲದೆ ಭಾರತವನ್ನು ಸಮೃದ್ಧಿಯ ಭವಿಷ್ಯದತ್ತ ಕೊಂಡೊಯ್ಯುವ ರುವಾರಿಗಳನ್ನಾಗಿಯೂ ಮಾಡುತ್ತದೆ ಎಂದು ಸಚಿವ ಪಿಯೂಷ್ ಗೋಯಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜನಸೇವೆಯಿಂದ ದೇಶಸೇವೆ ಎಂಬ ಮಂತ್ರದಡಿ ಜನರ ಏಳಿಗೆಯ ಅಚಲ ಬದ್ಧತೆಯೊಂದಿಗೆ ಸಾರ್ವಜನಿಕ ಸೇವೆಯ 25 ವರ್ಷಗಳ ಪಯಣವನ್ನು ಪ್ರಧಾನಿ ನರೇಂದ್ರ ಮೋದಿ ಪೂರೈಸಿದ್ದಾರೆ. ಸೇವೆ ಮತ್ತು ಸುಶಾಸನದ ದೂರದೃಷ್ಟಿಯೊಂದಿಗೆ ಸರ್ಕಾರ 2047 ವೇಳೆಗೆ ವಿಕಸಿತ ಭಾರತ ಗುರಿ ಸಾಧನೆಯತ್ತ ಸಾಗುತ್ತಿದೆ. ಅದರ ಭಾಗವಾಗಿ ಹಲವು ವಲಯಗಳಲ್ಲಿ ಕೈಗೊಂಡ ಮಹತ್ವದ ಸುಧಾರಣೆಗಳ ಕುರಿತ ಸರಣಿಯನ್ನು ಆಕಾಶವಾಣಿ ಪ್ರಸಾರ ಮಾಡುತ್ತಿದೆ. ಇಂದಿನ ಆವೃತ್ತಿಯಲ್ಲಿ ಸ್ವಚ್ಛ ಭಾರತ್ ಮಿಷನ್ ಕುರಿತ ಒಂದು ವರದಿ ಇಲ್ಲಿದೆ. 2014 ಪ್ರಾರಂಭವಾದ ಸ್ವಚ್ಛ ಭಾರತ್ ಅಭಿಯಾನವು ದೇಶದ ನೈರ್ಮಲ್ಯ ಕ್ಷೇತ್ರವನ್ನು ಕೇವಲ ಸರ್ಕಾರದ ಯೋಜನೆಯಾಗಿ ಉಳಿಸದೆ ಜನಪ್ರಿಯ ಜನ ಆಂದೋಲನವನ್ನಾಗಿ ಪರಿವರ್ತಿಸಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ನೈರ್ಮಲ್ಯ ಮತ್ತು ನಾಗರಿಕ ಗೌರವಕ್ಕೆ ಆದ್ಯತೆ ನೀಡಲಾಗಿದ್ದು ದೇಶಾದ್ಯಂತ 12 ಕೋಟಿಗೂ ಹೆಚ್ಚು ಗೃಹ ಶೌಚಾಲಯಗಳನ್ನು ನಿರ್ಮಿಸುವ ಮೂಲಕ 2019 ವೇಳೆಗೆ ಭಾರತದ ಗ್ರಾಮಗಳನ್ನು ಬಹಿರಂಗ ಶೌಚಮುಕ್ತ ಎಂದು ಘೋಷಿಸಲಾಯಿತು. ಜೊತೆಗೆ ಸ್ವಚ್ಛತಾ ಸರ್ವೇಕ್ಷಣೆ ಸ್ಪರ್ಧೆಯು ನಗರಗಳು ಮತ್ತು ಪಟ್ಟಣಗಳಲ್ಲಿ ಸ್ವಚ್ಛತೆ, ತ್ಯಾಜ್ಯ ನಿರ್ವಹಣೆ ಹಾಗೂ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸಿದೆ. ನವದೆಹಲಿಯಲ್ಲಿ ಇಂದು ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ ನೀಡಿದರು. ಈ ಉತ್ಸವ ಇದೇ ಬುಧವಾರದವರೆಗೆ ನಡೆಯಲಿದೆ. ಉತ್ಸವ ಉದ್ದೇಶಿಸಿ ಮಾತನಾಡಿದ ಸಚಿವರು, ಜಾಗತಿಕ ರಾಜಕೀಯ ಉದ್ವಿಗ್ನತೆ, ಸಂಘರ್ಷ ಮತ್ತು ಅನಿಶ್ಚಿತತೆಗಳು ಹೆಚ್ಚುತ್ತಿರುವ ಸಂದರ್ಭದಲ್ಲಿ ಸಂವಾದ, ಪರಸ್ಪರ ನಂಬಿಕೆ ಹಾಗೂ ಜಾಗತಿಕ ಸಾಮರಸ್ಯ ಬೆಳೆಸುವಲ್ಲಿ ಸಂಸ್ಕೃತಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. 3 ದಿನಗಳ ಉತ್ಸವದಲ್ಲಿ 10 ನಾಟಕ ತಂಡಗಳು 11 ನಾಟಕಗಳನ್ನು ಪ್ರದರ್ಶಿಸಲಿವೆ. ದೆಹಲಿಯ ರಾಷ್ಟೀಯ ನಾಟಕ ಶಾಲೆಯ ಅಭಿಮಂಚ್ ಸಭಾಂಗಣ ಸೇರಿದಂತೆ ವಿವಿಧ ವೇದಿಕೆಗಳಲ್ಲಿ ನಾಟಕಗಳು ಪ್ರದರ್ಶನಗೊಳ್ಳಲಿವೆ ಎಂದು ರಾಷ್ಟೀಯ ನಾಟಕ ಶಾಲೆಯ ನಿರ್ದೇಶಕ ಚಿತ್ತರಂಜನ್ ತ್ರಿಪಾಠಿ ತಿಳಿಸಿದ್ದಾರೆ. ಭಾರತ, ಥಾಯ್ಲೆಂಡ್, ಇಂಡೋನೇಷ್ಯಾ, ರಷ್ಯಾ, ವಿಯೆಟ್ನಾಂ, ಇರಾನ್, ದಕ್ಷಿಣ ಆಫ್ರಿಕಾ, ಕಜಕಸ್ತಾನ್ ಮತ್ತು ಇಥಿಯೋಪಿಯಾ ಸೇರಿದಂತೆ ಹಲವು ದೇಶಗಳ ಕಲಾವಿದರು ಉತ್ಸವದಲ್ಲಿ ಪಾಲ್ಗೊಂಡಿದ್ದಾರೆ. ಆಸ್ಪತ್ರೆಗಳು ಹಾಗೂ ವೈದ್ಯಕೀಯ ಸಂಸ್ಥೆಗಳು ಒದಗಿಸುವ ಸೇವೆ ಮತ್ತು ಸೌಲಭ್ಯಗಳ ದರಗಳನ್ನು ಪ್ರಮುಖವಾಗಿ ಪ್ರದರ್ಶಿಸುವಂತೆ ಕೇಂದ್ರ ಸರ್ಕಾರ ಎಲ್ಲಾ ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳಿಗೆ ಸೂಚಿಸಿದೆ. ಆರೋಗ್ಯ ಸೇವೆಗಳ ದರಗಳಲ್ಲಿ ಪಾರದರ್ಶಕತೆ ತರುವುದು, ರೋಗಿಗಳ ಸೂಕ್ತ ನಿರ್ಧಾರ ಕೈಗೊಳ್ಳಲು ನೆರವಾಗುವುದು ಹಾಗೂ ಬಿಲ್ಲಿಂಗ್ಗೆ ಸಂಬಂಧಿಸಿದ ವಿವಾದಗಳನ್ನು ತಡೆಯುವುದು ಈ ಕ್ರಮದ ಉದ್ದೇಶವಾಗಿದೆ. ಈ ಸಂಬಂಧ ಕೇಂದ್ರ ಆರೋಗ್ಯ ಕಾರ್ಯದರ್ಶಿ ಪುಣ್ಯ ಸಲೀಲಾ ಶ್ರೀವಾತ್ಸವ ಅವರು ಎಲ್ಲಾ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳಿಗೆ ಪತ್ರ ಬರೆದಿದ್ದಾರೆ. ಚಿಕಿತ್ಸೆಯ ಅಂದಾಜು ವೆಚ್ಚ ತಿಳಿದುಕೊಳ್ಳಲು, ವೈದ್ಯಕೀಯ ಖರ್ಚುಗಳನ್ನು ಯೋಜಿಸಿಕೊಳ್ಳಲು ಹಾಗೂ ಸೂಕ್ತ ಆರೋಗ್ಯ ಸೇವೆ ಆಯ್ಕೆ ಮಾಡಿಕೊಳ್ಳಲು ದರಗಳ ಪ್ರದರ್ಶನ ರೋಗಿಗಳು ಮತ್ತು ಅವರ ಕುಟುಂಬಗಳಿಗೆ ಸಹಕಾರಿಯಾಗಲಿದೆ ಎಂದು ಪುಣ್ಯ ಸಲೀಲಾ ಶ್ರೀವಾತ್ಸವ ತಿಳಿಸಿದ್ದಾರೆ. 2047 ವಿಕಸಿತ ಭಾರತದ ದೃಷ್ಟಿಕೋನದಲ್ಲಿ ಆರ್ಥಿಕ ಅಭಿವೃದ್ಧಿಯೊಂದಿಗೆ ಪರಿಸರ ಸುರಕ್ಷತೆಯನ್ನು ಸಮನ್ವಯಗೊಳಿಸಬೇಕು ಎಂದು ಕೇಂದ್ರ ಪರಿಸರ ಅರಣ್ಯ ಮತ್ತು ಹವಾಮಾನ ಬದಲಾವಣೆ ಸಚಿವ ಭೂಪೇಂದ್ರ ಯಾದವ್ ಪ್ರತಿಪಾದಿಸಿದ್ದಾರೆ. ನವದೆಹಲಿಯಲ್ಲಿ ಇಂದು ಭಾರತೀಯ ಅರಣ್ಯ ಸೇವೆಯ ವೃತ್ತಿಪರ ತರಬೇತಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದ ಅವರು, ದೇಶದ ಅರಣ್ಯಗಳು, ವನ್ಯಜೀವಿಗಳು ಮತ್ತು ಪರಿಸರ ಪರಂಪರೆಯನ್ನು ಸಂರಕ್ಷಿಸುವಲ್ಲಿ ಭಾರತೀಯ ಅರಣ್ಯ ಸೇವೆಯ ಅಧಿಕಾರಿಗಳ ಕೊಡುಗೆಯನ್ನು ಶ್ಲಾಘಿಸಿದರು. ಅಸ್ಸಾಂನ ಗುವಾಹಟಿಯ ಇಂದಿರಾಗಾಂಧಿ ಅಥ್ಲೆಟಿಕ್ ಕ್ರೀಡಾಂಗಣದಲ್ಲಿ ಇಂದು ನಡೆಯುತ್ತಿರುವ ಇಂಡಿಯನ್ ಫುಟ್ಬಾಲ್ ಲೀಗ್ IFL ಪಂದ್ಯಾವಳಿಯ

ನಾಲ್ಕನೇ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮತ್ತು ಮೋಹನ್ ಬಾಗನ್ ತಂಡಗಳು ಮುಖಾಮುಖಿಯಾಗಲಿವೆ. ಪಂದ್ಯ ಪ್ರಗತಿಯಲ್ಲಿದೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಸುಪ್ರೀಂ ಕೋರ್ಟ್ನ ಬಾಗಿಲುಗಳು ಎಲ್ಲರಿಗೂ ತೆರೆದಿವೆ, ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್. ಅರ್ಥಶಾಸ್ತ್ರಜ್ಞರಾದ ರಾಬರ್ಟ್ ಇಹಾಲ್, ಮೈಕಲ್ ವುಡ್ಫೋರ್ಡ್ ಅವರಿಗೆ 2026 ಅರ್ಥಶಾಸ್ತ್ರದ ನೊಬೆಲ್ ಪ್ರಶಸ್ತಿ. ನವದೆಹಲಿಯಲ್ಲಿ ಬ್ರಿಕ್ಸ್ ರಂಗಭೂಮಿ ಉತ್ಸವ 2026 ಕೇಂದ್ರ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಚಾಲನೆ. ಹಾಗೂ ಇಂಡಿಯನ್ ಫುಟ್ಬಾಲ್ ಲೀಗ್ ಇಂದಿನ ಪಂದ್ಯದಲ್ಲಿ ನಾರ್ತ್ ಈಸ್ಟ್ ಯುನೈಟೆಡ್ ಮೋಹನ್ ಬಾಗನ್ ತಂಡಗಳು ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05 ಕ್ಕೆ.

ಆಕಾಶವಾಣಿ ವಿಜಯಪುರ, ಸಮಯ ರಾತ್ರಿ 7:45:36. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸಿ ಅಧ್ಯಕ್ಷ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಅಕ್ಕ ತಂಗಿ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ, ಸಮಯ ರಾತ್ರಿ 8:35. ಇನ್ನು ಮುಂದೆ ಕೇಳಿ ಸವಿ ನೆನಪು, ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಆರಂಭದಲ್ಲಿ ಆಲಿಸಿ. ಅತಿ ಮಧುರ ಅನುರಾಗ ಚಿತ್ರದ ಗೀತೆ.
1: ಪೋಸ್ಟ್ಮನ್ ಅಣ್ಣ, ಕಾಗದ ಓದೊಂದು ಹಾಡ್ತಾ ಇದೆಯಲ್ಲಣ್ಣ.
2: ಕಣ್ಕಂಡೋರ ಕಾಗದನೆಲ್ಲ ಓದಿದ್ದಕ್ಕೆ ಊರಿಂದ ಊರಿಗೆ ಎತ್ತಂಗಡಿ ಮಾಡಿರೋದು. ಅದಕ್ಕೆ ಓದಲ್ಲಪ್ಪ, ಹಾಡ್ತೀನಿ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ದೀರಿ. ಇನ್ನು ಮುಂದೆ ಕೇಳಿ ಸುಪ್ರಭಾತ ಚಿತ್ರದ ಒಂದು ಗೀತೆ.

ಇದೀಗ ಕೇಳಿ ಬಂದ ಗೀತೆ ಡಾಕ್ಟರ್ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಅವರ ಧ್ವನಿಯಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವು ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಇನ್ನು ಮುಂದೆ ಕೇಳಿ ಸ್ವಸ್ತಿಕ್ ಚಿತ್ರದ ಗೀತೆ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳನ್ನು ಕೇಳಿದಿರಿ. ಈಗ ಸಮಯ ರಾತ್ರಿ 8:31:08. ಇನ್ನು ಮುಂದೆ ಕೇಳಿ ಪುಷ್ಪಹಾರ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಆರಂಭದಲ್ಲಿ ಆಲಿಸಿ ಸೂರಜ್ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳುತ್ತಿದ್ದೀರಿ. ಇನ್ನು ಮುಂದೆ ಕೇಳಿ ಹಮ್ ಆಪ್ಕೆ ಹೈ ಕೌನ್ ಚಿತ್ರದ ಗೀತೆ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ್ ಕೇಳುತ್ತಿದ್ದೀರಿ. ಈಗ ಸಮಯ ರಾತ್ರಿ 8:44:15. ಇನ್ನು ಮುಂದೆ ಸರಿಯಾಗಿ 8:45 ಸಮಾಚಾರ ಸಂಧ್ಯೆ, 9:00 ನ್ಯೂಸ್ @9 ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

9:15:08. ನಮ್ಮ ಮುಂದಿನ ಕಾರ್ಯಕ್ರಮ ಮಾಲಿನಿ ಕೇಶವ ಪ್ರಸಾದ್ ಅವರು ಹಾಡಿರುವ ಭಾವಗೀತೆಗಳು. ಮೊದಲಿಗೆ ಕೇಳಿ ದರಾ ಬೇಂದ್ರೆಯವರ ರಚನೆ ಮೌನವಿರದು ಮಾತು ಬರದು.

ಬಾನ್ಸುರಿ ವಾದನ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ, ತಬಲಾ ಎಸ್ವಿ ಪ್ರಶಾಂತ್ ರಾಗ ಜೋಗ್, ಮಧ್ಯಲಯ ತೀನ್ ಥಾಳ್ ಧೃತ್ ತೀನ್ ಥಾಳ್ ರಾಗ ಕಮಾಜ್ ಧುನ್ ಕೆರವಾ.

0: ಇದುವರೆಗೆ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮದಲ್ಲಿ ವಿಶ್ವನಾಥ್ ಆರ್ ಕಲ್ಭಾಗ್ ಅವರಿಂದ ಬಾನ್ಸುರಿ ವಾದನ ಕೇಳಿದ್ರಿ. ತಬಲಾ ಎಸ್ ವಿ ಪ್ರಶಾಂತ್. ಆಕಾಶವಾಣಿ ಬೆಂಗಳೂರು.
1: ಕೇಳುಗರೆ, ಪ್ರಸಾರ ಭಾರತಿ ನ್ಯೂಸ್ ಆನ್ ಎಐಆರ್ ಆಪ್ನಲ್ಲಿ ಭಾರತದ ಎಲ್ಲಾ ಭಾಷೆಯ ಸುದ್ದಿ, ಕಾರ್ಯಕ್ರಮ ಹಾಗೂ ಸಂಗೀತವನ್ನ ಕೇಳಬಹುದು.
2: ಕರ್ನಾಟಕದ 17 ಕೇಂದ್ರಗಳನ್ನೊಳಗೊಂಡಂತೆ ದೇಶದ 165 ಆಕಾಶವಾಣಿ ಕೇಂದ್ರಗಳ ಕಾರ್ಯಕ್ರಮಗಳನ್ನು ನ್ಯೂಸ್ ಆನ್ ಎಐಆರ್ ಆಪ್ ಮೂಲಕ ಪ್ರಪಂಚದಾದ್ಯಂತ ಎಲ್ಲೇ ಇದ್ದರೂ ಕೇಳಬಹುದು.
3: ನ್ಯೂಸ್ ಆನ್ ಏರ್ ಪ್ರೋಗ್ರಾಮ್ ಬಾಂಗ್ಲಾ ভাষায় এখন ভালো ভালো সঙ্গীত খবর আর অনেক রকম ভালো প্রোগ্রাম শোনা যাচ্ছে আমিও শুনছি আর আপনারাও এর সাথে যোগদান করুন.

0: अथ मराठी भाषा न्यूज ऑन AIR ऐप मध्ये उपलब्ध आहे।
1: और बिहार के सभी भाषा के कार्यक्रम को सुन।
2: हिंदी भाषा के कार्यक्रम, संगीत और समाचार सुनने के लिए डाउनलोड करें न्यूज ऑन AIR ऐप।
0: राग्रम 24x7 DTH वाहिनी, FM रेनबो, विविध भारती मत्तु भारतद एल्ला आकाशवाणी केंद्र मत्तु 8 दूरदर्शनद चानल्गळु न्यूज ऑन AIR नल्ली लभ्य। ಇಂದೇ ಪ್ರಸಾರ ಭಾರತಿ ನ್ಯೂಸ್ ಆನ್ AIR ಆಪ್ನ ಪ್ಲೇಸ್ಟೋರ್ ನಿಂದ ಡೌನ್ಲೋಡ್ ಮಾಡಿ ಜಗತ್ತಿನಾದ್ಯಂತ ಎಲ್ಲೆಂದರಲ್ಲಿ ನಿಮ್ಮ ಭಾಷೆಯ ಕಾರ್ಯಕ್ರಮ ಕೇಳಿ. ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
3: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
3: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
3: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ prasaraBharati.gov.in ಅಥವಾ akashavani.gov.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
0: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಾರ.

0: ಆಕಾಶವಾಣಿ ಬೆಂಗಳೂರು. ನಮ್ಮ ಮುಂದಿನ ಕಾರ್ಯಕ್ರಮ ವನಿತಾ ವಿಹಾರ. ಇಂದಿನ ವನಿತಾ ವಿಹಾರದಲ್ಲಿ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಸಂದರ್ಶಿಸಲಿದ್ದಾರೆ ಆಶಾ.
1: ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ. ಶ್ವೇತಾ ರವೀಂದ್ರನಾಥ್ ಅವರೊಂದಿಗೆ ಮಾತುಕತೆ. ಇವರೊಂದಿಗೆ ಆಶಾ. ಕೇಳಿ ಕಾರ್ಯಕ್ರಮ ವನಿತಾ ವಿಹಾರ.
2: ಎಲ್ರಿಗೂ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಂದು ಕನಸನ್ನ ಕಾಣೋದು ಸುಲಭ, ಆದ್ರೆ ಆ ಕನಸನ್ನ ಗುರಿಯಾಗಿಟ್ಕೊಂಡು ಹಲವು ಸವಾಲುಗಳನ್ನ ಮೆಟ್ಟಿ ನಿಂತು ಮುನ್ನಡೆಯೋದು ನಿಜವಾದ ಸಾಧನೆ ಅಂತ ಹೇಳ್ಬೋದು. ವೃತ್ತಿ ಜೀವನದ ಆರಂಭದಲ್ಲಿಯೇ ಹಾಸ್ಪಿಟಾಲಿಟಿ, ಕಾರ್ಪೊರೇಟ್ ಟ್ರಾವೆಲ್, ಹಣಕಾಸು ಸೇವೆಗಳು, ಆನ್ಲೈನ್ ಶಿಕ್ಷಣ, ಈ ಎಲ್ಲಾ ಕ್ಷೇತ್ರಗಳಲ್ಲಿ ತಮ್ಮ ಅನುಭವವನ್ನ ವಿಸ್ತರಿಸಿಕೊಂಡು ಇವತ್ತು

0: ಹೈನುಗಾರಿಕೆ ಕ್ಷೇತ್ರದಲ್ಲಿ ಉದ್ಯಮಿಯಾಗಿ ತಮ್ಮದೇ ಛಾಪು ಮೂಡಿಸಿರುವವರು ಶ್ವೇತಾ ರವೀಂದ್ರನಾಥ್ ಅವರು. ವಿವಿಧ ಕ್ಷೇತ್ರಗಳಲ್ಲಿ ಗಳಿಸಿದ ಅನುಭವವನ್ನ ಉದ್ಯಮಶೀಲತೆಯೊಂದಿಗೆ ಬೆಸೆದು ಬೆಳವಣಿಗೆ, ನಾವೀನ್ಯತೆ, ಸುಸ್ಥಿರತೆಯತ್ತ ಹೆಜ್ಜೆ ಹಾಕ್ತಾ ಇರೋ ಶ್ವೇತಾ ಅವರು ಬ್ರ್ಯಾಂಡ್ ಕನ್ಸಲ್ಟೆಂಟ್ ಆಗಿನೂ ಪರಿಣಿತಿಯನ್ನು ಹೊಂದಿದ್ದಾರೆ. ಅವರ ಜರ್ನಿಯನ್ನ ಇವತ್ತಿನ ವನಿತಾ ವಿಹಾರದಲ್ಲಿ ತಿಳ್ಕೊಳ್ಳೋಣ. ಶ್ವೇತಾ ಅವರೇ, ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ.
1: ನಮಸ್ಕಾರ.
0: ಮೊದಲ ಪ್ರಶ್ನೆ ಏನು ಅಂದ್ರೆ, ಈಗ ನಿಮ್ಮ ವೃತ್ತಿ ಪಯಣವನ್ನ ನೀವು ನಮ್ಮ ಶ್ರೋತೃಗಳಿಗೆ ವಿವರಿಸಬಹುದಾ?
1: ಖಂಡಿತ. ಸೊ ಎಲ್ಲಿಂದ ಶುರು ಮಾಡ್ಲಿ?
0: ನಿಮ್ಮ ಬಾಲ್ಯದಿಂದಲೇ ಶುರು ಮಾಡಿ.
1: ನಮ್ ತಂದೆ ತಾಯಿ ನಮ್ನ ಹೆಂಗೆ ಬೆಳೆಸಿದ್ದಾರೆ ಅಂದ್ರೆ, ಗಂಡು ಹುಡುಗರ ತರ ಬೆಳೆಸಿದ್ದಾರೆ. ಯಾವಾಗ್ಲೂ ಅಷ್ಟೇ, ಒಂಥರ ಹೆಣ್ಮಕ್ಳು ತಂದೆ ತುಂಬಾ ಹತ್ರ ಇರ್ತಾರೆ ಅನ್ನೋದು ಒಂದಿದೆ. ಅಫ್ಕೋರ್ಸ್ ವಿ ವೆರಿ ಕ್ಲೋಸ್ ಟು ಅವರ್ ಫಾದರ್, ಬಟ್ ನಮ್ನ ಎಲ್ಲದರಲ್ಲೂ ಮುಂದೆ ಬಿಟ್ಟು ತುಂಬಾ ಧೈರ್ಯವಾಗಿ ನಮ್ನ ಬೆಳೆಸಿದ್ದಾರೆ. ಅಂಡ್ ಐ ಥಿಂಕ್ ಐ ಸ್ಟ್ರಾಂಗ್ಲಿ ಫೀಲ್ ದಟ್ ವಾಸ್ ಒನ್ ರೀಸನ್ ನಾವು ಇಷ್ಟು ಮುಂದುವರಿಯಕ್ಕೆ ನಮ್ಮ ಕೆರಿಯರ್ ಅಲ್ಲಿ ಇಷ್ಟು ಧೈರ್ಯ ಮಾಡಿ ಇಷ್ಟು ಡಿಫ್ರೆಂಟ್ ಡಿಫ್ರೆಂಟ್ ಥಿಂಗ್ಸ್ ನಂಗೆ ಮಾಡೋಕ್ಕಾಗಿದ್ದು ಅದರಿಂದನೇ. ಇವತ್ತು ನಾನಿರೋ ಪ್ರೊಫೆಷನ್ ಆರ್ ನನ್ನ ಪ್ರೊಫೆಷನಲ್ ಲೈಫ್ ಏನಿದೆ, ಐ ವಾಸ್ ಏಬಲ್ ಟು ಚೂಸ್ ಇಟ್ ಸಿಂಪ್ಲಿ ಬಿಕಾಸ್ ಇಟ್, ನಿಮ್ಗೆ ಗೊತ್ತಲ್ವಾ, ಡೈರಿ ಸೆಕ್ಟರ್ ಇಸ್ ವೆರಿ ಚಾಲೆಂಜಿಂಗ್, ಇಟ್ಸ್ ನಾಟ್ ಈಸಿ, ಅದು ಸ್ಪೆಷಲಿ ಫಾರ್ ವಿಮೆನ್. ಸೊ ಅಷ್ಟು ಇದ್ಕೊಂಡು ನಾವು ಧೈರ್ಯವಾಗಿ ಬಂದಿದ್ದೀವಿ ಅಂದರೆ ಲಾಟ್ ಆಫ್ ಕ್ರೆಡಿಟ್ ಗೋಸ್ ಟು ಮೈ ಪೇರೆಂಟ್ಸ್ ಫಾರ್ ಆರ್ ಅಪ್ಬ್ರಿಂಗಿಂಗ್, ಅಂಡ್ ದಟ್ಸ್ ಹೌ ಮೈ ಚೈಲ್ಡ್ಹುಡ್ ವಾಸ್. ಅಂಡ್ ಅಪ್ಪ ಅಮ್ಮ ಇಬ್ರು ದೇ ವರ್ ಆಲ್ಸೋ ವೆರಿ ಎಂಟರ್ಪ್ರೈಸಿಂಗ್ ಅಂಡ್ ಬೋತ್ ಆಫ್ ದೆಮ್ ವರ್ ವರ್ಕಿಂಗ್. ಸೊ ವಿವ್ ಸೀನ್ ದೆಮ್ ವರ್ಕ್ ಅಂಡ್ ಅದು ನಮ್ಮಲ್ಲಿದೆ, ನಾವು ಕೆಲಸ ಮಾಡಬೇಕು, ಯಾವಾಗಲೂ ಕಲಿಬೇಕು ಅನ್ನೋದು ಒಂದು ಇದೆ.
0: ನಿಮ್ಮ ವೃತ್ತಿ ಜೀವನದಲ್ಲಿ ಒಂದೇ ಕ್ಷೇತ್ರವನ್ನ ಆಯ್ಕೆ ಮಾಡೋದಕ್ಕಿಂತ ಬದಲಾಗಿ ನೀವು ವಿವಿಧ ಕ್ಷೇತ್ರಗಳಲ್ಲಿ ಕೆಲಸ ಮಾಡೋ
1: ಅವಕಾಶ ಸಿಕ್ಕಿದೆ
0: ಮತ್ತೆ ಅದನ್ನ ನೀವು ಚೂಸ್ ಮಾಡಿದ್ದೀರಾ. ಸೊ ಅದರ ಬಗ್ಗೆ ಹೇಳ್ತೀರಾ?
1: ಸೊ ಆಕ್ಚುಲಿ ಹೆಂಗ್ ಹೇಳ್ಬೇಕು ಅಂದ್ರೆ, ಯಾವುದು ಪ್ಲಾನ್ ಆಗಿ ಬರಲಿಲ್ಲ. ನಾನು ನನ್ನ ಕಾಲೇಜ್ ಮುಗಿಸಿ ಅಂದ್ರೆ ಎಂ ಬಿ ಎ ಮುಗಿಸಿದ್ಮೇಲೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಆಗಿ ಕೆಲಸ ಸಿಕ್ತು. ತುಂಬಾ ಕಲಿತೆ, ತುಂಬಾ ಕಷ್ಟ ಇತ್ತು, ಇಟ್ ವಾಸ್ ವೆರಿ ಚಾಲೆಂಜಿಂಗ್, ಬಟ್ ಅದು ಹೇಳ್ತಾರಲ್ವಾ, ನಾವು ತುಂಬಾ ಕಷ್ಟಪಟ್ಟು ಏನಾರೋ ಕಲ್ತ್ರೆ ವಿ ಲರ್ನ್ ಅ ಲಾಟ್ ಅಂತ. ಸೊ ಅಲ್ಲಿ ಆ ಜರ್ನಿಲಿ ನಾನು ತುಂಬಾ ಕಲಿತೆ, ಐ ಲರ್ನ್ ಅ ಲಾಟ್ ಇನ್ ದ್ಯಾಟ್. ಬಟ್ ದೆನ್ ಐ ಗಾಟ್ ಮ್ಯಾರಿಡ್ ಅಂಡ್ ನಂಗೆ ಮಗು ಆಯ್ತು ಅಟ್ ಅ ವೆರಿ ಅರ್ಲಿ ಏಜ್, ಅಂಡ್ ಹೋಟೆಲ್ ಇಂಡಸ್ಟ್ರಿನಲ್ಲಿ ಟೈಮ್ ಇಸ್ ಸಮಥಿಂಗ್ ವಿಚ್ ಇಸ್ ವೆರಿ ಡಿಫಿಕಲ್ಟ್ ಟು ಮ್ಯಾನೇಜ್, ಅಂಡ್ ನಮ್ಮ ತಂದೆ ಹೆಲ್ತ್ ಕೂಡ ತುಂಬಾ ಡಿಟೀರಿಯೋರೇಟ್ ಆಗ್ತಾ ಇತ್ತು. ಹಾಗಾಗಿ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದಟ್, ಐ ಕುಡಂಟ್ ಕಂಟಿನ್ಯೂ ಇನ್ ದಟ್, ಗಿವನ್ ಅ ಚಾಯ್ಸ್ ಐ ವಿಲ್ ರನ್ ಬ್ಯಾಕ್ ಟು ದಟ್ ಇಂಡಸ್ಟ್ರಿ, ಬಟ್ ಐ ಹ್ಯಾಡ್ ಟು ಕಮ್ ಔಟ್ ಆಫ್ ದಟ್. ಅಂಡ್ ನಾನು ಕಾರ್ಪೊರೇಟ್ ಅಲ್ಲಿ ಐ ವರ್ಕ್ ಫಾರ್ ಟೂ ಇಯರ್ಸ್, ಅದಾದ್ಮೇಲೆ ಅಲ್ಲಿಂದ ಶುರುವಾಗಿರೋದು ನನ್ನ ಓನ್ ಫ್ರೀಲ್ಯಾನ್ಸಿಂಗ್ ಆಗಲಿ ಅಥವಾ ನನ್ನ ಆಂಟ್ರಪ್ರಿನರ್ ಜರ್ನಿ. ಐ ವಾಸ್ ಡೂಯಿಂಗ್ ಡಿ ಎಸ್ ಎ ಫಾರ್ ICICI ಬ್ಯಾಂಕ್, ಅದರಲ್ಲೂ ಕೂಡ ವೆರಿ ಐ ವಾಸ್ ದ ಓನ್ಲಿ ವುಮೆನ್ ಇನ್ ಆಲ್ ದ ಡಿ ಎಸ್ ಎಸ್ ಪ್ರೆಸೆಂಟ್ ಇನ್ ಬ್ಯಾಂಗ್ಲೋರ್ ಅಟ್ ದಟ್ ಟೈಮ್. ಐ ವಾಸ್ ದ ಓನ್ಲಿ ವುಮೆನ್ ರನ್ನಿಂಗ್ ಅ ಡಿ ಎಸ್ ಎ. ಸೊ ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್.
0: ಮಕ್ಕಳ ತರ ಬೆಳೆಸಿದ್ದು ಹೆಲ್ಪ್ ಆಯ್ತು,
1: ಖಂಡಿತ ಹೆಲ್ಪ್ ಆಯ್ತು. ಐ ಮೀನ್ ಐ ಆಮ್ ಗ್ರೇಟ್ಫುಲ್ ಫಾರ್ ಮೈ ಪೇರೆಂಟ್ಸ್, ಎವ್ರಿ ಜರ್ನಿ ನಮ್ಗೆ ಅದು ಯುನೋ ಇಟ್ ಶೋಸ್ ಅಂತ. ಅಂಡ್ ಆ ಪ್ರೊಫೆಷನ್ ಕೂಡ ನಾನು ಸಿಕ್ಕಾಬಟ್ಟೆ ಎಂಜಾಯ್ ಮಾಡಿದೆ. ದೆನ್ ಐ ಹ್ಯಾಡ್ ಟು ಮೂವ್ ಟು ಹೈದರಾಬಾದ್ ಬಿಕಾಸ್ ನನ್ನ ಹಸ್ಬೆಂಡ್ ವರ್ಕ್ ವೈಸ್ ಇಟ್ ವಾಸ್ ಡಿಮ್ಯಾಂಡಿಂಗ್, ಅವರು ಹಿ ವಾಸ್ ಗ್ರೋಯಿಂಗ್ ಇನ್ ಇಸ್ ಕೆರಿಯರ್ ಅಂಡ್ ವಿ ಡಿಸೈಡೆಡ್ ಯಾರೋ ಒಬ್ರು ಬೆಳೀಲಿ ಅಂತ. ಸೊ ಐ ವೆಂಟ್ ಅಲಾಂಗ್ ವಿತ್ ಹಿಮ್. ಅಲ್ಲೂ ನನಗೆ ಸುಮ್ಮನೆ ಕೂರಕ್ಕಾಗಲಿಲ್ಲ, ಫ್ಯಾಷನ್ ಟೆಕ್ನಾಲಜಿ ಕಾಲೇಜ್ ಇದೆ, ಅವ್ರಿಗೆ ಐ ಯೂಸ್ ಟು ಡೂ ವಿಡಿಯೋ ಶೂಟ್ಸ್ ಅಂದರೆ ಐ ವಾಸ್ ದಿಯರ್ ಫೇಸ್ ಯುನೋ ದ ಬ್ರ್ಯಾಂಡ್ ಫೇಸ್ ಫಾರ್ ಪ್ರಮೋಟಿಂಗ್ ದಿಯರ್ ಆನ್ಲೈನ್ ಕೋರ್ಸಸ್. ಸೊ ಅದು ಮಾಡಿದೆ, ದಟ್ ವಾಸ್ ಆಲ್ಸೋ ವೆರಿ ಎಕ್ಸೈಟಿಂಗ್. ಫ್ಯಾಬ್ರಿಕ್ ಮತ್ತು ಫ್ಯಾಷನ್ ಟೆಕ್ನಾಲಜಿನಲ್ಲಿ ಏನು ಅದ್ರದ್ದು ಗಮನ ಇರಲಿಲ್ಲ ನಂಗೆ ಆ್ಯಕ್ಚುಲಿ, ಬಟ್ ಇಟ್ ವಾಸ್ ನೈಸ್. I enjoy whatever I do, and it was very exciting. Nange learn while you work is something which I really enjoy. So hangagi dhairyavagi elladukku munnuktini. Then we came back to Bangalore, I had my second child. I have two boys. Avaga, to be very honest, I got that time to sit and think, now yen tinta idivi, yen maartta idivi, you know, there's so much of adulteration in the food, and now yen consume maartta idivo, everything is adulterated, and makkalige now yen kodta idivi. Then nan husband ಯಾವಾಗ್ಲೂ ಹೇಳೋರು ಲೈಕ್ ಇಷ್ಟು ದುಡಿತಾ ಇದೀವಿ ಬಟ್ ನಾವು ತಿಂತಾ ಇರೋದೇ ಸರಿ ಇಲ್ಲ, ಯುನೋ ಆಲ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಅಂಡ್ ಐಸಿರಿ ಫಾರ್ಮ್ಸ್ ಅಲ್ಲಿಂದ ಹುಟ್ಟು.
0: ಓಕೆ, ಸ್ಟಾರ್ಟ್ ಮಾಡಿರೋದು ನೀವು ಹಾಸ್ಪಿಟಾಲಿಟಿ ಸೆಕ್ಟರ್ ಇಂದ.
1: ಕರೆಕ್ಟ್.
0: ಸೊ ಈಗ ನೀವಿರೋ ಪೊಸಿಷನ್ಗೆ ಅಲ್ಲಿಂದ ನೀವೇನಾದ್ರೂ ಕಲ್ತ್ಕೊಂಡು ಬಂದಿರೋದು ಲೆಸನ್ ಹೆಲ್ಪ್ ಆಗ್ತಿದ್ಯಾ?
1: ಖಂಡಿತ, ಅಬ್ಸೊಲ್ಯೂಟ್ಲಿ. ಐ ಥಿಂಕ್ ನಾನು ಮತ್ತೆ ನನ್ನ ಪಾರ್ಟ್ನರ್ ದಿವ್ಯಾ ವೆಂಕಟೇಶ್ ಅಂತ, ವಿ ಆರ್ ದ ಟೂ ಕೋ ಫೌಂಡರ್ಸ್ ಆಫ್, ಬಟ್ ವಿ ಆರ್ ಅ ಬಿಗ್ ಟೀಮ್ ನೌ. ಅಂಡ್ ಐ ಫೀಲ್ ದಟ್ ಅಟ್ ಎವ್ರಿ ಸ್ಟೇಜ್ ಐ ಇಂಪ್ಲಿಮೆಂಟ್ ವಾಟ್ ಐ ಹ್ಯಾವ್ ಲರ್ನ್ಡ್ ಓವರ್ ದೀಸ್ ಇಯರ್ಸ್. ಸ್ಮಾಲ್ ಸ್ಮಾಲ್ ಥಿಂಗ್ಸ್, ನನ್ನ ಬಾಸ್ಗಳು ದೇ ವರ್ ಸೋ ಪರ್ಟಿಕ್ಯುಲರ್ ಅಬೌಟ್ ನಾವು ಹೆಂಗೆ ಏನು ಒನ್ ಡೇನಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ಆಚೆ ಸೇಲ್ಸ್ಗೆ ಹೋಗ್ತಾ ಇದ್ವಿ, ನಾವು ಆಚೆ ಸೇಲ್ಸ್ ಇಂದ ಬಂದು ಸೇಲ್ಸ್ ಲಾಜಿಕ್ಸ್ ಅಂತ ವಿ ಯೂಸ್ ಟು ಎಂಟರ್ ಸಮ್ ಡೀಟೇಲ್ಸ್ ಇನ್ ಟು ದ ಸಿಸ್ಟಮ್. ಅವತ್ತು ಬೇಜಾರಾಗೋದು, ಸುಸ್ತಾಗಿ ಬಂದು ಎಂಟರ್ ಮಾಡ್ಬೇಕಲ್ಲ ಅಂತ, ಬಟ್ ನಂಗೆ ಅದ್ರದ್ದು ಇಂಪಾರ್ಟೆನ್ಸ್ ಇವತ್ತು ಗೊತ್ತು. ಅಂಡ್ ಐ ಆಮ್ ಸೋ ಪರ್ಟಿಕ್ಯುಲರ್ ಅಬೌಟ್ ಹೌ ಐ ರೆಕಾರ್ಡ್ ವಾಟ್ ಎವರ್ ವರ್ಕ್ ವಿ ಡೂ, ಆರ್ ಹೌ ದ ಟೀಮ್ ಮೀಟಿಂಗ್ಸ್ ಅಲ್ಲಿ ಹೆಂಗೆ ದೇ ಮೇಕ್ ನೋಟ್ ಆಫ್ ವಾಟ್ ಎವರ್ ವಿ ಡೂ ಸೊ ದಟ್ ದೇ ಡೋಂಟ್ ಮಿಸ್ ಔಟ್ ಆನ್ ಎನಿ

0: ಥಿಂಗ್ ಖಂಡಿತ ವಾಟ್ ಎವರ್ ವಿ ಡೂ ಇನ್ ಲೈಫ್ ಕೆಲಸ ಒಂದೇ ಅಲ್ಲ ನಾವ್ ಏನ್ ಮಾಡಿದ್ರು ದಟ್ ವಿಲ್ ಹೆಲ್ಪ್ ಅಸ್ ಸಮ್ವೇರ್ ಇನ್ ಫ್ಯೂಚರ್ ಅಂತ ಐ ಬಿಲೀವ್ ಇನ್ ದಟ್ ಪರ್ಸನಲಿ.
1: ಶ್ವೇತಾ ಅವರೇ, ಲೈಕ್ ಮಾರ್ಕೆಟಿಂಗ್ ಅನುಭವನೂ ನಿಮ್ಗಿದೆ ಅಂಡ್ ನೀವು ಹೇಳಿದ್ರಲ್ಲ ಹಾಸ್ಪಿಟಾಲಿಟಿ ಕ್ಷೇತ್ರದಿಂದನೂ ಅನೇಕ ವಿಷಯಗಳನ್ನ ತಿಳ್ಕೊಂಡಿದ್ದೀರಾ ಅಂತ. ಸೊ ಒಂದು ಆರ್ಗನೈಸೇಷನ್ ಕಟ್ಟುವಾಗ ಸೊ ಇದೆಲ್ಲ ಆಸ್ ಅ ಲೀಡರ್ ನಿಮ್ಗೆ ಎಲ್ರಿಗೂ ಗೈಡ್ ಮಾಡಕ್ಕೆ ಹೆಲ್ಪ್ ಆಗತ್ತೆ ಅಂತ ಅನ್ಸತ್ತಲ್ವಾ?
0: ಖಂಡಿತ ಖಂಡಿತ. ಬಟ್ ನಾನು ಒಂದು ಬಿಸ್ನೆಸ್ ಮುಂಚೆ ಮಾಡಿರೋದ್ರಿಂದ ನಂಗೆ ಆ ಧೈರ್ಯ ಇತ್ತು, ಲೈಕ್ ಇಟ್ಸ್ ಓಕೆ ಯು ನೋ ದೇರ್ ವಿಲ್ ಬಿ ಲೋಸ್ ಬಟ್ ದೇರ್ ವಿಲ್ ಬಿ ಅಪ್ಸ್, ಒಂದೊಂದ್ ದಿನ ನಮ್ಗೆ ಇದಾಗುತ್ತೆ, ಒಂದೊಂದ್ ದಿನ ವಿಲ್ ಬಿ ಫೈನ್ ಅಂತ. ಸೊ ಖಂಡಿತ ನೀವ್ ಹೇಳ್ದಂಗೆ ಅದು ಅಲ್ಲಿಗೆ ಹೆಲ್ಪ್ ಆಗೇ ಆಗತ್ತೆ.
1: ಸೊ ಇದು ಥಾಟ್ ಬಂದಾಗ ಲೈಕ್ ಈ ಬಿಸ್ನೆಸ್ ವೆಂಚರ್ ಸ್ಟಾರ್ಟ್ ಮಾಡ್ಬೇಕು ಅಂದಾಗ ಲೈಕ್ ವಾಟ್ ಇಫ್ ಇಟ್ ಡಸಂಟ್ ಸಕ್ಸೀಡ್ ಅಂತ ಒಂದು ಯೋಚನೆ ಇತ್ತ ನಿಮ್
0: So the thought behind it was very different, Asha Aure, to be very honest. ನಾವು ಅಷ್ಟು ಒಳ್ಳೆ ಹಾಲ್ನ ತುಂಬಾ ಜನಕ್ಕೆ ಮುಟ್ಟಿಸ್ಬೇಕು ಅಂತ ನಾವು ಅನ್ಕೊಂಡಿದ್ದು. ಇನ್ಫ್ಯಾಕ್ಟ್ ನಾವು ಇಷ್ಟು ಬೆಳಿತೀವಿ ಅಂತ ನಾವು ಅವತ್ತು ಅನ್ಕೊಂಡೇ ಇರಲಿಲ್ಲ. ಅಂಡ್ ದ ಐಡಿಯಾ ದಟ್ ಡೇ ವಾಸ್ ಹಾಲ್ ಇಷ್ಟು ಚೆನ್ನಾಗಿದೆ, ನಾವು ಜನಕ್ಕೆ ಅದನ್ನ ಕೊಡೋಣ, ಎಷ್ಟಾಗುತ್ತೋ ನಮ್ಮ ಹತ್ರ ಎಷ್ಟಿದೆಯೋ ಅಷ್ಟನ್ನ ವಿಲ್ ಸೆಲ್ ಇಟ್ ಅಂತ. ಅಂಡ್ ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಕೊಡೋದು ಬೇಡ, ಗ್ಲಾಸ್ ಬಾಟಲ್ ಅಲ್ಲಿ ಕೊಡೋಣ. ಇಟ್ ವಾಸ್ ನಾಟ್ ಅ ಸ್ಕೇಲಬಲ್ ಮಾಡ್ಯೂಲ್. ಇವನ್ ಟುಡೇ ಇಟ್ ಫೀಲ್ಸ್ ಲೈಕ್ ಇಟ್ ಇಸ್ ನಾಟ್ ಅ ಸ್ಕೇಲಬಲ್ ಮಾಡ್ಯೂಲ್. ಬೆಂಗಳೂರಲ್ಲಿ ನೀವು ನೋಡಕ್ ಹೋದ್ರೆ ದೇರ್ ಆರ್ ವೆರಿ ಫ್ಯೂ ಅಥವಾ ಯಾರೂ ಇಲ್ಲ ಅಂತ ಹೇಳ್ಬೋದು ಗ್ಲಾಸ್ ಬಾಟಲ್ ಅಲ್ಲಿ ಹಾಲ್ ಡೆಲಿವರ್ ಮಾಡೋದು ದಿನ ಬೆಳಗ್ಗೆ. ವಿ ಆರ್ ಡೂಯಿಂಗ್ ಇಟ್. ನಾನು ನನ್ನ ಪಾರ್ಟ್ನರ್ ಏನ್ ಡಿಸೈಡ್ ಮಾಡಿದ್ವಿ ಅಂದ್ರೆ ಏನೇ ಕಾಂಪ್ರಮೈಸ್ ಮಾಡ್ಕೊಂಡ್ರು ಸರ್ಟನ್ ಥಿಂಗ್ಸ್ ವಿ ವಿಲ್ ನಾಟ್ ಕಾಂಪ್ರಮೈಸ್. ಥಿಂಗ್ಸ್ ಲೈಕ್ ಹಸುಗೆ ಕೈಯಲ್ಲೇ ಹಾಲು ಕರಿಬೇಕು, ದ ಫಾರ್ಮ್ ಶುಡ್ ಬಿ ಓಪನ್ ಫಾರ್ ಎವ್ರಿ ಒನ್, ಫ್ರೆಶ್ ರಾ ಮಿಲ್ಕ್ ನಾವು ಡೆಲಿವರ್ ಮಾಡಬೇಕು, ಏನೋ ಡೋರ್ ಡೆಲಿವರಿ ಮಾಡಬೇಕು, ಮತ್ತೆ ಗ್ಲಾಸ್ ಬಾಟಲ್ ಅಲ್ಲೇ ಹೋಗ್ಬೇಕು. ಇಷ್ಟು ಒಳ್ಳೆ ಹಾಲ್ನ ನಾವು ತೆಗೆದು ಪ್ಲಾಸ್ಟಿಕ್ ಪ್ಯಾಕೆಟ್ ಅಲ್ಲಿ ಹಾಕಿದ್ರೆ ಪ್ರಯೋಜನ ಏನು ಅಲ್ವಾ? ಸೊ ನಾವು ಹೆಲ್ತ್ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಅದು ಕಸ್ಟಮರ್ ಮನೆ ಮುಟ್ಟ ತನಕ ಇಟ್ ಹ್ಯಾಸ್ ಟು ಬಿ ಇಟ್ ಹ್ಯಾಸ್ ದ ಫಾರ್ಮ್ ಹ್ಯಾಸ್ ಟು ಬಿ ಪ್ರಿಸರ್ವ್ಡ್ ಅಲ್ವಾ? ಸೊ ನಾವು ಗ್ಲಾಸ್ ಬಾಟಲ್ನ ಚೂಸ್ ಮಾಡಿದ್ವಿ. ನಾವು ಕೂಡ ಚೂಸ್ ಮಾಡಿದ್ದೆಲ್ಲ ವೆರಿ ಚಾಲೆಂಜಿಂಗ್ ಥಿಂಗ್ಸ್. ಸೊ ಹಂಗಾಗಿ ನಾವು ಯಾವತ್ತು ಸಕ್ಸಸ್ ಮಾಡಬೇಕು, ದುಡ್ಡು ಮಾಡಬೇಕು, ಆ ಲೈನ್ಸ್ ಅಲ್ಲಿ ನಾವು ಬಿಸ್ನೆಸ್ನ ಸ್ಟಾರ್ಟ್ ಮಾಡಲೇ ಇಲ್ಲ. ನಾವು ಮಾಡಿದ್ದು ಟುಡೇ ಆಲ್ಸೋ ವಿ ವಾಂಟ್ ಟು ಗಿವ್ ಗುಡ್ ಫ್ರೆಶ್ ಪ್ರಾಡಕ್ಟ್ಸ್. ವಿ ಡೋಂಟ್ ಕಾಂಪ್ರಮೈಸ್ ಆನ್ ದ ಪ್ಯಾಕೇಜಿಂಗ್ ಆಗಿರ್ಬೋದು ಅಥವಾ ದ ವೇ ವಿ ಡೆಲಿವರ್ ದ ಎಷ್ಟು ಫಾಸ್ಟ್ ಆಗಿ ಡೆಲಿವರ್ ಮಾಡ್ತೀವಿ ಅಂದ್ರೆ ಶೆಲ್ಫ್ ಲೈಫ್ ಇನ್ಕ್ರೀಸ್ ಮಾಡಿ ಆರಾಮಾಗಿ ಡೆಲಿವರ್ ಮಾಡೋಣ, ಆಮೇಲೆ ಬಲ್ಕ್ ಪ್ರೊಡಕ್ಷನ್ ಮಾಡಿ ಇಟ್ಕೊಂಡು ಡೆಲಿವರ್ ಮಾಡೋಣ. ವಿ ಡೋಂಟ್ ಡೂ ಆಲ್ ದಟ್. ವಿ ಡೂ ಫ್ರೆಶ್, ವಿ ಸೆಲ್ ಫ್ರೆಶ್.
1: ಓಕೆ. ಸೊ ಒನ್ ಮೋರ್ ಥಿಂಗ್, ಇಷ್ಟೆಲ್ಲ ಕ್ಷೇತ್ರಗಳು ನಿಮಗೆ ಓಪನ್ ಆಗಿದ್ವು ಬಿಸ್ನೆಸ್ ಮಾಡಲೇಬೇಕು ಅಂತ ಅಂದ್ಕೊಂಡಿದ್ರೆ, ಸೊ ವೈ ಡಿಡ್ ಯು ಚೂಸ್ ಓನ್ಲಿ ಹೈನುಗಾರಿಕೆ ಅಥವಾ ಡೈರಿ?
0: ಸೊ ಟು ಬಿ ವೆರಿ ಆನೆಸ್ಟ್, ನಿಮ್ಗೆ ಆ ಕತೆ ಹೇಳಬೇಕು ಅಂದ್ರೆ ಇಟ್ಸ್ ಆಕ್ಚುಲಿ ಅ ಲಿಟಲ್ ಫನಿ. ನಾವು ಹೀಗೆ ಡಿನ್ನರ್ ಟೇಬಲ್ ಮೇಲೆ ಕುತ್ಕೊಂಡು ಮಾತಾಡ್ತಾ ಇರುವಾಗ ಹೇಳದ್ನಲ್ಲ ಏನ್ ತಿಂತಾ ಇದೀವಿ ಅಂತ, ಹಿಂಗೆ ಎಲ್ಲ ಮಾತಾಡ್ತಾ ಇದ್ವಿ. ಅಂಡ್ ನನ್ನ ಪಾರ್ಟ್ನರ್ ಹಸ್ಬೆಂಡ್ ಹೂಸ್ ಆಲ್ಸೋ ಮೈ ಕ್ಲಾಸ್ಮೇಟ್, ನಾವೆಲ್ಲ ಒಂದೇ ಕಾಲೇಜ್ ಅಲ್ಲಿ ಓದಿದ್ದು, ಸುಹಾಸ್ ಅಂತ, ಅವರು ಹೇಳಿದ್ರು ನಂದೊಂದು ಚಿಕ್ಕ ಜಾಗ ಇದೆ, ಲೆಟ್ಸ್ ಗ್ರೋ ಸಮ್ ಗುಡ್ ವೆಜಿಟೇಬಲ್ಸ್ ಅಂಡ್ ಮಕ್ಕಳಿಗೆ ನಮ್ಮ ಫ್ಯಾಮಿಲಿಗೆ ನಾವು ಮಾಡ್ಕೊಳ್ಳೋಣ ಅಂತ. ನಮ್ಮ ಜರ್ನಿ ಶುರುವಾಗಿದ್ದು ಅಲ್ಲಿಂದ. ಸೊ ನಾವು ಒಳ್ಳೆ ತರಕಾರಿ ಬೆಳೆಸೋಣ ಅಂತ. ಅವಾಗ ನನ್ನ ಹಸ್ಬೆಂಡ್ ಹೇಳಿದ್ರು ಒಳ್ಳೆ ತರಕಾರಿಗೆ ಒಳ್ಳೆ ಗೊಬ್ಬರ ಬೇಕು, ಸೊ ಎರಡು ಹಸು ತರೋಣ ಅಂತ. ಸೊ ತರಕಾರಿನ ಬಿಟ್ಬಿಟ್ಟು ಹಸು ಹಿಂದೆ ಹೋದ್ವಿ, ಯಾವ ಹಸುನ ಸೆಲೆಕ್ಟ್ ಮಾಡೋಣ ಅಂತ. ಅಂಡ್ ನಾವು ವಿ ಹ್ಯಾವ್ ಗಾನ್ ಟಿಲ್ ಪುಣೆ ಅಂಡ್ ವೇರ್ ಆಲ್ ನಾವು ಹಸುಗಳನ್ನ ನೋಡ್ಕೊಂಡು, ಅದೊಂಥರ ಸೆಳೆತ ಎಳಕ್, ಇಟ್ ವಾಸ್ ಅನ್ ಅಟ್ರಾಕ್ಷನ್ ಫಾರ್ ಅಸ್. ಹಸುಗಳನ್ನ ನೋಡ್ಕೊಂಡು ನೋಡ್ಕೊಂಡು ಈ ಹಸು ಚೆನ್ನಾಗಿದೆ, ತಾರ್ಪಾರ್ಕರ್ ಚೆನ್ನಾಗಿದೆ, ಹಲಿಕರ್ ಚೆನ್ನಾಗಿದೆ, ಓಕೆ ಓಕೆ ಗಿರ್ ಚೆನ್ನಾಗಿದೆ. ಕೊನೆಗೆ ನಮಗೆ ಗಿರ್ ತುಂಬಾ ಇಷ್ಟ ಆಯ್ತು. ಆಮೇಲೆ ಪ್ರತಿ ಕಡೆ ಹೋದ ಕಡೆ ಎಲ್ಲ ನಾವು ಹಾಲು ಕುಡಿತಾ ಇದ್ವಿ, ತುಪ್ಪ ತಿಂತಾ ಇದ್ವಿ, ಬೆಣ್ಣೆ ತಿಂತಾ ಇದ್ವಿ, ನಮ್ಗೆಲ್ಲರಿಗೂ ಗಿರ್ದು ತುಪ್ಪ ಬೆಣ್ಣೆ ತುಂಬಾ ಇಷ್ಟ ಆಯ್ತು. ನೋಡಕ್ಕೂ ಗಿರ್ ತುಂಬಾ ಅದ್ಭುತವಾದ ಹಸು, ತುಂಬಾ ಚೆನ್ನಾಗಿದೆ, ನೀವು ನೋಡ್ಬೇಕು. ಐ ಆಮ್ ಶೋರ್ ನಿಮ್ ನೋಡಿರ್ತೀರಾ ಗಿರ್ ಹಸು, ಇಟ್ಸ್ ಹ್ಯೂಜ್. ಅಂಡ್ ಅದ್ರ ಕಲರ್ ಇರ್ಲಿ, ಅದ್ರಲ್ಲಿ ಸ್ವರ್ಣ ಕಪಿಲ ಅಂತ ಒಂದು ಬಣ್ಣ ಬರುತ್ತೆ, ಅದೊಂಥರ ಗೋಲ್ಡನ್ ಸ್ಕಿನ್ ಕಲರ್, ತುಂಬಾ ಚೆನ್ನಾಗಿರುತ್ತೆ ಹಸು. ಸೊ ಆ ಗಿರ್ನ ನಾವು ಚೂಸ್ ಮಾಡಿದ್ವಿ, ನಾವು ಗಿರ್ ತರೋಣ ಅಂದ್ಬಿಟ್ಟು. ನಾವು ಮೂರ್ ಹಸು ಒಂದ್ ಕರು, ಆರ್ ದಿವಸ ಆ ಕರುಗೆ, ಇವತ್ತು ಇದಾನೆ ನಮ್ ಫಾರ್ಮ್ ಅಲ್ಲಿ, ಕೃಷ್ಣ ಅಂತ ಹೆಸರಿಟ್ಟಿದೀವಿ, ಹೀಸ್ ದ ಬುಲ್ ನಂದಿ, ನಮ್ ಫಾರ್ಮ್ದು ನಂದಿ. ಅಲ್ಲಿಂದ ಶುರುವಾಯ್ತು ಅದ್ ತಂದು ನಾವು ಅದ್ರದ್ದು. ಅಂಡ್ ನಮ್ ಬಿಸ್ನೆಸ್ ವೆರಿ ಪ್ರೌಡ್ಲಿ ಸ್ಟಾರ್ಟೆಡ್ ಇನ್ ಕೊರೋನಾ ಡೇಸ್. ಸೊ ಕೊರೋನಾನಲ್ಲಿ ಶುರುವಾಯಿತು, ಕೊರೋನಾ ಟೈಮ್ಸ್ ಅಲ್ಲಿ ನಮ್ದು ಬಿಸ್ನೆಸ್. ಅಂಡ್ ನಾವು ಆ ಹಾಲ್ನ ಎರಡ್ ಮೂರ್ ದಿವಸಕ್ಕೆ ಒಂದ್ಸತಿ ನನ್ನ ಫ್ರೆಂಡ್ ಲ್ಯಾಂಡ್ ಇಂದ ನಮ್ಮ ಮನೆಗೆ ತರ್ಸ್ಕೋತಾ ಇದ್ವಿ. ಹಿಂಗೆ ಒಬ್ರು ಒಬ್ರು ನೈಬರ್ ಬಂದಿದ್ರು ನಮ್ಮ ಮನೆಗೆ, ಅವತ್ ಕೂತಿದ್ರು ಕೊರೋನಾ ಟೈಮ್ಸ್ ಅಲ್ಲಿ,
1: ಮನೆಗೆ ಅಂತ ಸ್ಟಾರ್ಟ್ ಮಾಡಿರೋ,
0: ನಮ್ಮ ಮನೆಗೆ ತರ್ಸ್ಕೋತಾ ಇದ್ವಿ
1: ಅದು, ಸ್ಟಾರ್ಟ್ ಮಾಡಿರೋದು ಮತ್ತೆ ಅದು ಬಿಸ್ನೆಸ್ ಆಗಿ ಕನ್ವರ್ಟ್ ಆಯ್ತು.
0: ಸೊ ಎರಡ್ ಮೂರ್ ದಿನಕ್ಕೆ ಒಂದ್ಸತಿ ಒಂದ್ 8-10 liters ತರ್ಸ್ಕೋತಾ ಇದ್ವಿ ನಾವು. ಅದೇನೆ ಸಖತ್ ಆಗಿರೋದು, ಫ್ರೆಶ್ ಆಗಿರೋದು. ಅಂಡ್ ನಮ್ಮ ಮನೆಗೆ ಒಬ್ರು ಬಂದಿದ್ರು ನಮ್ಮ ನೈಬರ್, ಹಿಂಗೆ ಕ್ಯಾನ್ ಅಲ್ಲಿ ನಮ್ಮ ಡ್ರೈವರ್ ಹಿಂಗೆ ತಗೊಂಡು ಹೋಗ್ತಾ ಇದ್ರು, ಏನಿದು ಅಂತ ಕೇಳಿದ್ರು. ನಾವು ಹೇಳಿದ್ವಿ ಈ ತರ ನಮ್ದು ಹಸು ಹಾಕೊಂಡಿದೀವಿ ಈ ತರ ಹಾಲು, ಏ ನಂಗೆ ಬೇಕು ನಂಗೆ ಬೇಕು ಅಂದ್ರು. ಅವ್ರ ಹೆಸರು ಕಾರ್ತಿಕ್ ಕೃಷ್ಣ ಅಂತ, ಐ ಹ್ಯಾವ್ ಟು ಟೇಕ್ ಹಿಸ್ ನೇಮ್ ಬಿಕಾಸ್ ಹಿ ಪ್ಲೇಸ್ ಅ ರೋಲ್ ಇನ್ ಆಲ್ ದಿಸ್. ಸೊ ಅವರು ಏ ನಂಗೆ ಬೇಕು ಅಂದ್ರು, ನಾವು ಅದಕ್ಕೆ ಏ ಇಲ್ಲ ನಾವೇ ಫ್ರೆಶ್ ಇಲ್ಲ, ಮೂರ್ ದಿವಸಕ್ಕೆ ಒಂದ್ಸರಿ ತಗೋತಾ ಇದೀವಿ. ದೆನ್ ಹಿ ಸೆಡ್ ಇಲ್ಲ ಇಲ್ಲ, ಮೂರ್ ದಿನ ಆದ್ರೂ ದಿಸ್ ಇಸ್ ವೆರಿ

0: ರಿಚ್ ಮಿಲ್ಕ್ ನಿಮ್ ಫಾರ್ಮ್ ಇಂದ ಬರ್ತಾ ಇದೆ, ಐ ಹ್ಯಾವ್ ಅ ಡಾಟರ್ ಅಂಡ್ ಐ ವಾಂಟ್ ಇಟ್ ಅಂತಂದ್ರು. ಸರಿ ಆಯ್ತು ಅಂತ ಅವ್ರಿಗೆ ಕೊಟ್ವಿ. ಅವ್ರ ಅವತ್ ನಮಗೆ 70 rupees ಪೇ ಮಾಡಿದ್ರು. ನಾವ್ ಇವ್ರು ಯಾರಪ್ಪ ನಮ್ಗೆ 70 rupees ಪೇ ಮಾಡ್ತಾ ಇದಾರೆ ಅಂತ. ಅವತ್ತು ಕೂಡ ನಮ್ಗೆ ಆ ಹಾಲ್ದು ಇಂಪಾರ್ಟೆನ್ಸ್ ನಮಗೂ ಗೊತ್ತಾಗಿರ್ಲಿಲ್ಲ, ಬಿಕಾಸ್ ವಿ ವರ್ ಸೋ ಹೆಲ್ಡ್ ಅಪ್ ಇನ್ ಫಾರ್ಮ್ ನೋಡ್ಕೋ ಅದು ಇದು ಲಾಟ್ ಆಫ್ ಅದರ್ ಥಿಂಗ್ಸ್. ಅಂಡ್ ಆಮೇಲೆ ಸ್ಲೋ ಆಗಿ ವಿ ಸಾ ದಟ್ ರುಚಿ ಹಾಲ್ದಾಗ್ಲಿ ತುಪ್ಪ ಆಗ್ಲಿ ಮನೇಲಿ ಬರ್ತಾ ಇದ್ದ ಕೆನೆ ಬೆಣ್ಣೆ ಅವರು ಬಂದು ಹೇಳೋರು ಹಾಲ್ ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ನನ್ನ ಪಾರ್ಟ್ನರ್ ಹೇಳೋದು ನನ್ನ ಮಗಳದು ಇಮ್ಯುನಿಟಿ ತುಂಬಾ ಚೆನ್ನಾಗಿದೆ. ಅಲ್ಲಿಂದ ಎವ್ರಿಥಿಂಗ್ ಸ್ಟಾರ್ಟೆಡ್. ವಿ ಸ್ಟಾರ್ಟೆಡ್ ಓಕೆ ಇನ್ನೊಂದು ಎರಡು ನೇಬರ್ಸ್ ಕೊಡ್ತಾ ಇದ್ವಿ, ದಾರಿಲಿ ಬರ್ತಾ ನಮ್ಮ ಅಮ್ಮ ಮನೆಗೆ ಹಾಲು ಕೊಡ್ತಾ ಇದ್ವಿ. ದೇ ಆಲ್ ಸ್ಟಾರ್ಟೆಡ್ ಟೆಲಿಂಗ್ ಹಾಲು ತುಂಬಾ ಚೆನ್ನಾಗಿದೆ, ಏನ್ ಚೆನ್ನಾಗಿದೆ, ಕಾಯಿಸಿದ್ರೆ ಹಾಲ್ದು ಗಮ ಅದ್ರ ಪರಿಮಳ ಮನೆ ಎಲ್ಲ. ಹಳೆ ಕಾಲದಲ್ಲಿ ಹಾಲು ಕಾಯಿಸೋರು ಗೊತ್ತಾ, ಹಾಲು ಕಾಯಿಸಿದ್ರೆ ಗೊತ್ತಾಗೋದು ಹಾಲು ಕಾಯಿಸ್ತಾ ಇದಾರೆ ಮನೆಯಲ್ಲಿ ಅಂತ, ಯಾರು ಹೇಳಬೇಕಾಗಿಲ್ಲ. ಎಕ್ಸಾಕ್ಟ್ಲಿ. ಅಂಡ್ ತುಪ್ಪ ಹಳೆ ಕಾಲದಲ್ಲಿ ನಮ್ಮ ಸ್ಕಿನ್ಗಾಗ್ಲಿ ನಮ್ಮ ಬೋನ್ಸ್ಗಾಗ್ಲಿ ನಮ್ಮ ಮಂಡಿಗಾಗ್ಲಿ ನ್ಯೂಟ್ರಿಷನ್ ತಿಂತ ಇದ್ವಿ. ಇವತ್ತು ಇಟ್ ಇಸ್ ಬಿಕಮ್ ಮೋರ್ ಲೈಕ್ ಅ ಟೇಸ್ಟ್ ಮೇಕರ್ ಆರ್ ಟೇಸ್ಟ್ ಎನ್ಹಾನ್ಸರ್ ತರ ಆಗ್ಬಿಟ್ಟಿದೆ. ಬಟ್ ಸೊ ಹಂಗೆ
1: ಶ್ವೇತಾ, ನಿಮ್ಮ ಇದರಲ್ಲಿ ಉದ್ಯಮಶೀಲತೆಯಲ್ಲಿ ನೀವು ಇನ್ನೋವೇಷನ್ಗೆ ಯಾವ ತರ ಪ್ರಾಮುಖ್ಯತೆ?
0: ಇನ್ನೋವೇಷನ್ ಇದೆ, ಬಟ್ ದ ಕೈಂಡ್ ಆಫ್ ಚಾಲೆಂಜಸ್ ವಿ ಹ್ಯಾವ್ ಅಲ್ವಾ ಆರ್ ಅಂದ್ರೆ ಇನ್ ಅ ಡೈರಿ ಸೆಕ್ಟರ್, ಇಫ್ ಯು ಆಸ್ಕ್ ಮೀ, ನಾವು ತುಂಬಾ ಇನ್ನೋವೇಟಿವ್ ಆಗಿ ಮಾಡಕ್ ಆಗ್ತಾ ಇಲ್ಲ. ಫಾರ್ ಅಸ್ ಇಟ್ ಇಸ್ ನಾ ಅಫ್ ಕೋರ್ಸ್ ವೆನ್ ಇಟ್ ಕಮ್ಸ್ ಟು ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಒಂದು ಆಪ್ ಕಸ್ಟಮರ್ ಹೋಗಿ ಡೌನ್ಲೋಡ್ ಮಾಡಿ ಹೆಂಗ್ ಹಾಲ್ ಪ್ಲೇಸ್ ಆರ್ಡರ್ ಪ್ಲೇಸ್ ಮಾಡಬಹುದು, ಅದರಲ್ಲಿ ನಾವು ತುಂಬಾ ಮುಂದೆ ಬಂದ್ಬಿಟ್ಟಿದೀವಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ನನ್ನ ಟೀಮ್ಗೆ, ಒಂದು ಕನ್ಸ್ಟ್ರಕ್ಷನ್ ಅಲ್ಲಿ ಒಂದು ಕೆಳಗಡೆ ಫೌಂಡೇಶನ್ ಹಾಕ್ತಾರಲ್ವಾ, ಒಂದು 150 ಫ್ಲೋರ್ ಆಗಷ್ಟು ಫೌಂಡೇಶನ್ ಹಾಕಿದೀವಿ ನಾವು, ಒಂದು 10th ಫ್ಲೋರ್ ಅಲ್ಲೋ 12th ಫ್ಲೋರ್ ಅಲ್ಲೋ ಇನ್ನೂ ಇದೀವಿ. ಸೊ ವಿ ಬಿಲೀವ್ ಇನ್, ಬಿಕಾಸ್ ಐ ಹ್ಯಾವ್ ವರ್ಕ್ಡ್ ಇನ್ ದ ಪಾಸ್ಟ್ ಆಲ್ಸೋ, ವಿ ಬಿಲೀವ್ ದಟ್ ಮಾಡುವಾಗ ಸರಿಯಾಗಿ ಮಾಡ್ಬಿಡೋಣ. ಸೊ ನಮ್ಗೆ 100 ಕಸ್ಟಮರ್ಸ್ ಇದ್ದಾಗಲೇ ನಾವು ಆಪ್ಗೆ ಕೈ ಹಾಕ್ಬಿಟ್ವಿ, ಆಲ್ದೋ ಇಟ್ ವಾಸ್ ಅ ಬಿಗ್ ಕಾಸ್ಟ್ ಫಾರ್ ಅಸ್, ಪರವಾಗಿಲ್ಲ ಕರೆಕ್ಟ್ ಆಗಿ ಮಾಡೋಣ, ಸ್ಟ್ರಕ್ಚರ್ಡ್ ಆಗಿ ಮಾಡೋಣ ಅಂತ. ಐ ಥಿಂಕ್ ದಟ್ ಇಸ್ ವಾಟ್ ಹ್ಯಾಸ್ ಹೆಲ್ಪ್ಡ್ ಅಸ್ ಗ್ರೋ ಟಿಲ್ ಹಿಯರ್ ದಿಸ್ ಫಾಸ್ಟ್ ಅಂಡ್ ಟು ದಿಸ್ ಸ್ಕೇಲ್ ಅಂತ ನನಗೆ ಅನ್ಸುತ್ತೆ.
1: ಆಸ್ ಅ ಬಿಸ್ನೆಸ್ ವುಮನ್ ನಿಮ್ಗೆ ಏನ್ ಮುಖ್ಯ ಅನ್ಸುತ್ತೆ, ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಮುಖ್ಯ ಅನ್ಸುತ್ತೆ ಅಥವಾ ಪ್ರಾಫಿಟ್ ಮೇಕಿಂಗ್ ಇಸ್ ಇಂಪಾರ್ಟೆಂಟ್ ಅನ್ಸುತ್ತೆ?
0: ಖಂಡಿತ ಕನ್ಸ್ಯೂಮರ್ ಸ್ಯಾಟಿಸ್ಫ್ಯಾಕ್ಷನ್ ಇದ್ರೇನೆ ಪ್ರಾಫಿಟ್ ವಿಲ್ ಕಮ್, ಇಟ್ ವಿಲ್ ಕಮ್ ಆಟೋಮೆಟಿಕ್ಲಿ. ಇಫ್ ದ ಕನ್ಸ್ಯೂಮರ್ಸ್ ಆರ್ ಹ್ಯಾಪಿ, ಎವ್ರಿಥಿಂಗ್ ಎಲ್ಸ್ ವಿಲ್ ಫಾಲೋ. ಇಫ್ ದೇ ಆರ್ ನಾಟ್ ಹ್ಯಾಪಿ ಅಂಡ್ ಇಫ್ ಯು ಆರ್ ಫೋಕಸಿಂಗ್ ಆನ್ ಮಾರ್ಜಿನ್ಸ್ ಆರ್ ಆನ್ ಪ್ರಾಫಿಟ್ಸ್ ಆರ್ ಎನಿಥಿಂಗ್, ಇಟ್ಸ್ ನಾಟ್ ಲಾಂಗ್ ಟರ್ಮ್, ಇಟ್ಸ್ ವೆರಿ ಶಾರ್ಟ್ ಟರ್ಮ್. 4 ದಿನ ನಡೆಯುತ್ತೆ, 10 ದಿನ ನಡೆಯುತ್ತೆ. ತಗೊಳ್ಳೋರೇ ಇಲ್ಲದೆ ಇದ್ರೆ, ನಾನ್ ಫಸ್ಟ್ ಕೆರಿಯರ್ ಅಲ್ಲಿ ನಾನು ಕಲ್ತಿದ್ದೆ ಒಂದು ವರ್ಡ್, ಕಸ್ಟಮರ್ ಇಸ್ ಗಾಡ್ ಅಂತ. ಐ ಸ್ಟಿಲ್ ಬಿಲೀವ್ ಕಸ್ಟಮರ್ ಇಸ್ ಗಾಡ್, ಬಿಕಾಸ್ ಆಲ್ದೋ ಟುಡೇಸ್ ಡಿಮಾಂಡ್ಸ್ ಹ್ಯಾವ್ ಚೇಂಜ್ಡ್, ಪೀಪಲ್ ಹ್ಯಾವ್ ಅ ಲಾಟ್ ಆಫ್ ಎಕ್ಸ್ಪೆಕ್ಟೇಷನ್ಸ್ ಅಂಡ್ ಎಷ್ಟೊಂದು ತರ ತರ ಸಿಗುತ್ತೆ, 2 ನಿಮಿಷಕ್ಕೆ ಮನೆಗೆ ಬರುತ್ತೆ, ಏನೇ ಇರಲಿ, ಇಟ್ಸ್ ಓಕೆ. ವಿ ಫೀಲ್ ದಟ್ ಟ್ರೆಡಿಷನಲ್ ಆಗಿ ನಾವು ಡೆಲಿವರಿ ಬೆಳಗ್ಗೆ ಮಾಡಿ ನಾವು ಹಾಲ್ನ ನಮ್ಮ ಆಪಲ್ಲೇ ಸಿಗುತ್ತೆ ಬೇರೆ, ವಿ ಬಿಲೀವ್ ಇನ್ ಅ ಸರ್ಟನ್ ಥಿಂಗ್ಸ್ ಅಂಡ್ ಐ ಫೀಲ್ ಇಟ್ಸ್ ಓಕೆ, ವಿ ವಿಲ್ ಗೋ ಇನ್ ಆರ್ ಪೇಸ್. ಅಂಡ್ ಟು ಆನ್ಸರ್ ಯುವರ್ ಕ್ವೆಶ್ಚನ್, ಕಸ್ಟಮರ್ ಇಸ್ ಗಾಡ್. ಸೊ ಡೆಫಿನೆಟ್ಲಿ ಕಸ್ಟಮರ್ ಎಕ್ಸ್ಪೀರಿಯನ್ಸ್.
1: ಒಂದು ಬಿಸ್ನೆಸ್ ಯಾರಾದ್ರೂ ಸ್ಟಾರ್ಟ್ ಮಾಡ್ತಾರೆ ಅಂತ ಅನ್ಕೊಳ್ಳಿ, ಅಫ್ಕೋರ್ಸ್ ನಾವು ಕನ್ಸ್ಯೂಮರ್ಸ್ ನ ಮನಸ್ಸಲ್ಲಿ ಇಟ್ಕೊಂಡೆ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀವಿ, ಅವರಿಗೆ ಕ್ವಾಲಿಟಿ ಪ್ರಾಡಕ್ಟ್ಸ್ ತಗೋಬೇಕು ಅಂತ. ಬಟ್ ಈಗ ಏನಂದ್ರೆ ನೀವು ಹೇಳ್ದಂಗೆ ಆಪ್ಷನ್ಸ್ ತುಂಬಾ ಇದಾವೆ ಅಲ್ವಾ. ಸೊ ನಿಮ್ಮ ಪ್ರಾಡಕ್ಟ್ ಹೇಗೆ ಡಿಫ್ರೆಂಟ್ ಆಗಿರ್ಬೇಕು ಅಂತ ನೀವು,
0: ಕರೆಕ್ಟ್
1: ಲೈಕ್ ನಿಮ್ದೆ ಎಕ್ಸಾಂಪಲ್ ಅಲ್ಲ, ಲೈಕ್ ಜನರಲಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು, ಒಬ್ಬ ಪರ್ಸನ್ ಸ್ಟಾರ್ಟ್ ಮಾಡ್ಬೇಕು ಅಂದ್ರೆ ಅವರು ಯಾವ ಆಂಗಲ್ ಅಲ್ಲಿ ಯೋಚನೆ ಮಾಡ್ಬೇಕು ಅವರ ಪ್ರಾಡಕ್ಟ್ ಡಿಫ್ರೆಂಟ್ ಆಗಿರ್ಬೇಕು ಅಂದ್ರೆ?
0: ಅಂದ್ರೆ ನನಗೆ ಏನ್ ಅನ್ಸುತ್ತೆ ಅಂದ್ರೆ, ಫಸ್ಟ್ ಆಫ್ ಆಲ್ ನಾವ್ ಏನ್ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದೀವಿ ಅಥವಾ ಏನ್ ಪ್ರಾಡಕ್ಟ್ ಚೂಸ್ ಮಾಡ್ತೀವಿ, ವಿ ಹ್ಯಾವ್ ಟು ಬಿ ವೆರಿ ಶೋರ್ ಆಫ್, ಅಂದ್ರೆ ನಾವ್ ವಿ ಶುಡ್ ನೋ ವಾಟ್ ಇಸ್ ದಟ್ ಪ್ರಾಡಕ್ಟ್
1: ಅಂಡ್ ದ ನಾಲೆಜ್ ಅಬೌಟ್ ದಿ ಪ್ರಾಡಕ್ಟ್.
0: ಎಕ್ಸಾಕ್ಟ್ಲಿ, ವಾಟ್ ಎವರ್ ಇಟ್ ಇಸ್, ಅದು ಒಂದು ಸಣ್ಣ, ನಾವ್ ಹಾಲ್ ಅನ್ನ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಕೈ ಹಾಕಿದೀವಿ, ಅಫ್ಕೋರ್ಸ್ ದೇ ವಿಲ್ ಬಿ ಲರ್ನಿಂಗ್ ಥ್ರೂ ದ ಜರ್ನಿ. ಬಟ್ ವಾಟ್ ಎವರ್ ಇಸ್ ದ ಪ್ರಾಡಕ್ಟ್, ಐ ಫೀಲ್ ನಾನ್ ಓಕೆ, ನಾನು ದುಡ್ಡು ಮಾಡೋಕ್ಕೋಸ್ಕರ ಬಿಸ್ನೆಸ್ ಗೆಳಿತೀನಿ ಇಸ್ ಒನ್ ಥಿಂಗ್, ನಾನು ಬಿಸ್ನೆಸ್ ಅಲ್ಲಿ ಇರೋಕ್ಕೋಸ್ಕರ ಅಂದ್ರೆ ಐ ವಿಲ್ ಬಿಲ್ಡ್ ಮೈ ಬಿಸ್ನೆಸ್ ಇನ್ ಅ ಸ್ಟ್ರಾಂಗ್ ವೇ ಅನ್ನೋದು ಇನ್ನೊಂದು, ಐ ಫೀಲ್ ದಟ್ ಇಸ್ ಒನ್ ಮೋರ್ ಥಿಂಗ್. ಸೊ ಇವತ್ತು ಯಾರೇ ಒಬ್ಬ ನಾನು ಇಂಡಸ್ಟ್ರಿಯಲ್ ಇರಬೇಕು, ನಾನು ಸ್ಟ್ರಾಂಗ್ ಆಗಿ ಒಂದು ಬಿಸ್ನೆಸ್ ಬಿಲ್ಡ್ ಮಾಡಬೇಕು ಅಂದ್ರೆ ಅವ್ನ ತಕ್ಷಣ ಪ್ರಾಫಿಟ್ ಬಗ್ಗೆ ಯೋಚನೆ ಮಾಡಕ್ ಆಗಲ್ಲ. ದಟ್ಸ್ ನಾಟ್ ಹೌ ಇಟ್ ವರ್ಕ್ಸ್ ಅಂತ ನನಗನ್ಸುತ್ತೆ. ಐ ಎಮ್ ನಾಟ್ ಸಚ್ ಅ ಬಿಗ್, ಐ ಎಮ್ ಆಲ್ಸೋ ಸ್ಟಿಲ್ ಗ್ರೋಯಿಂಗ್ ಅಂಡ್ ಲರ್ನಿಂಗ್. ಬಟ್ ಐ ಫೀಲ್ ದಟ್ ಫಸ್ಟ್ ವಿ ನೀಡ್ ಟು ನೋ ವಾಟ್ ಆರ್ ಪ್ರಾಡಕ್ಟ್ ಇಸ್, ಫಸ್ಟ್ ವಿ ನೀಡ್ ಟು ಅಂಡರ್ಸ್ಟ್ಯಾಂಡ್ ಹೌ ಮಚ್ ಅದರ್ಸ್ ಎಕ್ಸೆಪ್ಟ್ ಆರ್ ಪ್ರಾಡಕ್ಟ್, ಎಕ್ಸೆಪ್ಟಬಿಲಿಟಿ ಹೆಂಗಿದೆ ಮಾರ್ಕೆಟ್ ಅಲ್ಲಿ, ಅದು ಸಸ್ಟೈನಬಿಲಿಟಿ ಹೆಂಗಿದೆ ಅದರದ್ದು, ಅಂಡ್ ದೆನ್ ಸ್ಕೇಲ್ ಅಪ್ ಮಾಡೋ ಕೆಪಾಸಿಟಿ ಇದೆಯಾ ನಮಗೆ, ಅದೆಲ್ಲ ನೋಡಿ ದೆನ್ ಐ ಥಿಂಕ್ ವಿ ಕ್ಯಾನ್ ಸ್ಲೋಲಿ ಲುಕ್ ಎಟ್. ಒಂದು ಬ್ರೇಕ್ ಇವನ್ ಆಗಕ್ಕೆ ಒಂದು ಬಿಸ್ನೆಸ್ಗೆ 3 years ಬೇಕು. ನಾವು ಅದಕ್ಕಿಂತ ಮುಂಚೆ ನಾನು ಮಾಡ್ಕೊಂಡ್ಬಿಡ್ತೀನಿ ಅಂದ್ರೆ ವಿ ಮಾಡ್ಕೊಳ್ತೀವಿ, ನಾವು ವಿ ವಿಲ್ ಮೇಕ್ ಮನಿ, ಬಟ್ ಐ ಡೋಂಟ್ ಥಿಂಕ್ ಇಟ್ ವಿಲ್ ಲೀಡ್ ಟು ದ ಗ್ರೋತ್ ಆಫ್. ಇಟ್ಸ್ ಲೈಕ್ ಒಂದು ಗಿಡ ನೆಟ್ಬಿಟ್ಟು ನಾವು ಅದ್ರಲ್ಲಿ ಅವಾಗಲೇ ಹಣ್ಣು ಬಂದು ನಾನು ಹಣ್ಣು ತಿನ್ಬಿಟ್ಟು ನಾನು ರುಚಿಸ್ಬಿಟ್ಟು ಕುತ್ಕೊಂಡ್ಬಿಡ್ಬೇಕು ಅಂದ್ರೆ ಹೆಂಗಾಗುತ್ತೆ? ಬಂದ್ಬಿಡುತ್ತೆ ಬೇಕಾದ್ರೆ ಒಂದು ಬಾನ್ಸಾಯಿ ಅಲ್ಲಿ, ಬಟ್ ಅದ್ ಮರ ಬೆಳೆಯಲ್ಲ ಅಲ್ವಾ? ಅಷ್ಟೇ. ಬಟ್ ನಾನು ಒಂದು ಮರ ಆಗೋವರೆಗೂ ಕಾದು ಮೊದಲನೇ ಫಲ ಕರೆಕ್ಟ್ ಆಗಿ ನೋಡ್ತೀನಿ, ಒಂದು ಫುಲ್ ಇದ್ ನೋಡ್ತೀನಿ ಅಂದ್ರೆ ಇಟ್ ವಿಲ್ ಟೇಕ್ ಟೈಮ್ ಅಲ್ವಾ?

0: I feel that patience is very much required in business and profit will come. But first, bare things, it's important.
1: ಈಗ ಯಾರಾದ್ರೂ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಲೈಕ್ ಹೌ ಮೆನಿ ಡೇಸ್ ಬಿಫೋರ್ ದೇ ಹ್ಯಾವ್ ಟು ಪ್ಲಾನ್ ಅಂಡ್ ಈಗ ಮ್ಯಾನ್ ಪವರ್ ಔಟ್ಸೋರ್ಸಿಂಗ್ ಮಾಡಬೇಕು, ಫಿನಾನ್ಸಸ್ ಬೇಕು, ರಾ ಮೆಟೀರಿಯಲ್ಸ್ ಬೇಕು, ಸೊ ಅದ್ರದ್ದು ಪ್ಲಾನಿಂಗ್ಸ್ ಎಲ್ಲ ಹೆಂಗ್ ಮಾಡ್ಕೋಬೇಕು?
0: ಆಗತ್ತೆ, ಇಟ್ ನನಗೇನನ್ಸುತ್ತೆ ಅಂದ್ರೆ ಒಂದ್ ಒಳ್ಳೆ 6 months ನಾವ್ ಅದ್ರ ಬಗ್ಗೆ R&D ಮಾಡಿ ಅರ್ಥ ಮಾಡ್ಕೊಂಡು, ಇಟ್ ಆಲ್ಸೋ ವೆರಿ ಮಚ್ ಡಿಪೆಂಡ್ಸ್ ಆನ್ ವಾಟ್ ಇಸ್ ದ ಪ್ರಾಡಕ್ಟ್ ಯು ಆರ್ ಡೂಯಿಂಗ್. ಇವಾಗ ಯಾರೋ ಮಾಡ್ತಾ ಇರೋ ಬಿಸ್ನೆಸ್ ನೇ ನಾನು ಮಾಡ್ತೀನಿ ಅವ್ರ ನಾನೊಂದು ಸೀರೆ ಬಿಸ್ನೆಸ್ ಮಾಡ್ತೀನಿ ಅಂದ್ರೆ ಯು ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಫಸ್ಟ್ ನಾನು ಹೋಗಿ ವೀವರ್ಸ್ ಇಂದ ಸಾರಿ ತರ್ತೀನ, ದೆನ್ ಇಟ್ ರಿಕ್ವೈರ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ R&D, ರೈಟ್? ನಾನು ವೀವರ್ಸ್ ಜೊತೆ ರಿಲೇಶನ್ಶಿಪ್, ವೀವರ್ಸ್ ನ ಹುಡುಕ್ಬೇಕು, ಸೆಲೆಕ್ಟ್ ಮಾಡ್ಬೇಕು. ಇಲ್ಲ, ನಾನು ಯಾರೋ ತಂದು ಮಾರ್ತಾ ಇರೋದು ಬೆಂಗಳೂರಲ್ಲಿ ತಗೊಂಡು ನಾನು ಮಾರ್ತೀನ, ಅದಕ್ಕೇನು R&D ಬೇಡ. ದಟ್ಸ್ ಅ ವೆರಿ ಶಾರ್ಟ್ ಟರ್ಮ್, ವೆರಿ ಈಸಿ ಬಿಸ್ನೆಸ್, ರೈಟ್? ಸೊ ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ವಾಟ್ ಕೈಂಡ್ ಆಫ್ ಬಿಸ್ನೆಸ್ ಯು ಆರ್ ಡೂಯಿಂಗ್. ಐ ಎಮ್ ಅ ಪರ್ಸನ್ ಹೂ ಬಿಲೀವ್ಸ್ ಇನ್ ಡೂಯಿಂಗ್ ಎವ್ರಿಥಿಂಗ್ ಫ್ರಮ್ ದ ರೂಟ್. ಸೊ ನಂತರ ಯೋಚನೆ ಮಾಡ್ಬೇಕು ಅಂದ್ರೆ ಎಸ್, ಡೆಫಿನೆಟ್ಲಿ ಒಂದ್ 6-8 months ಸ್ವಲ್ಪ ಯೋಚನೆ ಮಾಡಿ ಎಲ್ಲ ಮಾಡ್ಬೇಕಾಗತ್ತೆ.
1: ವೆನ್ ಯು ಎಂಟರ್ಡ್ ದ ಸ್ಟುಡಿಯೋ ಯು ಪ್ರೌಡ್ಲಿ ಸೆಡ್ ದಟ್ ನಂದ ಫ್ರೆಂಡ್ ಡೆಸ್ಕ್ ವರ್ಕರ್ಸ್ ಎಲ್ಲರೂ ವಿಮೆನ್ ನೇ ಇರೋದು ಅಂತ.
0: ಹೌದು ಹೌದು.
1: ಸೊ ಹೌ ಆರ್ ಯು ಮ್ಯಾನೇಜಿಂಗ್, ಇಸ್ ಇಟ್ ಪಾಸಿಬಲ್ ಟು ಡೂ ಆಲ್ ದ ಟಾಸ್ಕ್ಸ್?
0: ಓ ಡೆಫಿನೆಟ್ಲಿ. ಐ ಥಿಂಕ್ ನನ್ಗೆ ಏನನ್ಸುತ್ತೆ ಅಂದ್ರೆ ವಿಮೆನ್ ವೆನ್ ದೇ ವರ್ಕ್ ಫ್ರಮ್ ದಿಯರ್ ಹಾರ್ಟ್ ಅಂಡ್ ದೇರ್ ಇಸ್ ದಟ್ ಪರ್ಸನಲ್ ಟಚ್ ದಟ್ ದೇ ಗಿವ್ ಅಂಡ್ ದಟ್ ಇಸ್ ಬ್ಯೂಟಿಫುಲ್. ನೋ ಡೌಟ್ ಮೆನ್ ಆರ್, ಐ ಮೀನ್ ಟುಡೇ ಇವತ್ತು ವಿಮೆನ್ ಮೆನ್ ಅಂತ ಏನು ಇಲ್ಲ, ಇಟ್ಸ್ ಆಲ್ ಸೇಮ್. ಬಟ್ ಐ ಫೀಲ್ ದಟ್ ಹೆಣ್ಮಕ್ಳಿಗೆ ಅದೊಂದು ಒಂದು ಟಚ್ ಇರುತ್ತೆ ಇನ್ ಎವ್ರಿಥಿಂಗ್ ದೇ ಡೂ. ಅಂಡ್ ಇನ್ ಅವರ್ ಬಿಸ್ನೆಸ್ ಸ್ಪೆಷಲಿ ವೆನ್ ವಿ ಆರ್ ಡೀಲಿಂಗ್ ವಿತ್ ಕೌಸ್ ಅಂಡ್ ವಿ ಡೀಲಿಂಗ್ ವಿತ್ ಸಚ್ ಅ ಫ್ರೇಜೈಲ್ ಪ್ರಾಡಕ್ಟ್ ಅಂಡ್ ಇಟ್ಸ್ ಮದರ್ಸ್ ಹೂ ಹವ್ ಸ್ಟಾರ್ಟೆಡ್, ಐ ಆಲ್ಸೋ ವಾಂಟೆಡ್ ಸಂಬಡಿ ಹೂ ಅಂಡರ್ಸ್ಟ್ಯಾಂಡ್ಸ್ ವಾಟ್ ವಿ ಆರ್ ಡೂಯಿಂಗ್. ಅಂಡ್ ದಟ್ಸ್ ಹೌ ನನ್ನ ಟೀಮ್ ಫುಲ್ ವಿಮೆನ್ ಆಗಿರೋದು. ಅಫ್ಕೋರ್ಸ್ ವಿ ಹ್ಯಾವ್ ಡೆಲಿವರಿ ಬಾಯ್ಸ್, ನಮ್ಮ ಡೆಲಿವರಿ ಮ್ಯಾನೇಜರ್ ಇಸ್ ಅ ಮ್ಯಾನ್, ಅಂಡ್ ನಮ್ಮ ಹಸುಗಳನ್ನ ನೋಡ್ಕೊಳ್ಳೋರು ಇಸ್ ಅ ಫ್ಯಾಮಿಲಿ, ಇಟ್ಸ್ ಆಲ್ ವಿಮೆನ್ ಅಂಡ್ ಮೆನ್ ಟುಗೆದರ್. ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಮೈ ಟೀಮ್ ಇಸ್ ಆಲ್ ವಿಮೆನ್, ವಿ ಆರ್ ವಿಮೆನ್ ಫೋರ್ಸ್.
1: ಈಗ 2022 ಅಲ್ಲಿ ನಿಮಗೆ ಬಿಸ್ನೆಸ್ ವಿಮೆನ್ ಅವಾರ್ಡ್ ಬಂತು,
0: ಗವರ್ನರ್ ಇಂದ ಬಂತು.
1: ಸೊ ಅದ್ರ ನೆಕ್ಸ್ಟ್ ನಿಮ್ಮ ಜವಾಬ್ದಾರಿಗಳು ಜಾಸ್ತಿ ಆಗಿದೆ ಅಂತ ಅನ್ಸುತ್ತಾ?
0: ಇಲ್ಲ, ನಮ್ಮ ಪಾಡನ್ ನಾವು ಕೆಲಸ ಮಾಡ್ಕೊಂಡು ಹೋಗ್ತೇವೆ.
1: ಹೌ ಡು ಯು ಸೀ ದಟ್?
0: ಸೀ, ಡೆಫಿನೆಟ್ಲಿ ಇಟ್ ಇಸ್ ಅ ಫೆದರ್ ಆನ್ ದ ಕ್ಯಾಪ್. ಐ ಫೀಲ್ ದಟ್ ಈವನ್ ಟುಡೇ ನೀವು ನನ್ನ ಇವತ್ತು ಆಲ್ ಇಂಡಿಯಾ ರೇಡಿಯೋ ಆಕಾಶವಾಣಿ ಕರೆದಿದ್ದೀರಾ, ಐ ಫೀಲ್ ಇಟ್ ಕೈಂಡ್ ಆಫ್ ಇಸ್ ಅ ರಿಮೈಂಡರ್ ಫಾರ್ ಅಸ್ ದಟ್ ವಾಟ್ ವಿ ಆರ್ ಡೂಯಿಂಗ್ ಇಸ್ ಟೇಕಿಂಗ್ ಅಸ್ ಸಮ್ವೇರ್ ಅಲ್ವಾ. ಐ ಮೀನ್ ಇಟ್ಸ್ ಅನ್ ಅಪ್ರಿಸಿಯೇಷನ್ ಅಂಡ್ ಇಟ್ ಇಸ್ ಅ ರೆಕಗ್ನಿಷನ್. ಸೊ ಏನಾಗುತ್ತೆ ಜನರಲಿ ಇನ್ ಮೈ ಟೀಮ್, ಐ ಗಿವ್ ರೆಕಗ್ನಿಷನ್ ಟು ಮೈ ಟೀಮ್, ರೈಟ್? ಬಟ್ ಹೂ ವಿಲ್ ಗಿವ್ ರೆಕಗ್ನಿಷನ್ ಟು ಅಸ್? ಇಟ್ಸ್ ಮೋಸ್ಟ್ಲಿ ಯುವರ್, ಡೆಫಿನೆಟ್ಲಿ ಯುವರ್ ಫ್ರೆಂಡ್ಸ್, ಯುವರ್ ಫ್ಯಾಮಿಲಿ ಅವರು, ಬಟ್ ಹೇಳಿ ಹೇಳಿ ಅವರಿಗೂ ಬೇಸೋದೋಗಿದೆ ಅಂಡ್ ಅವರು ಮುಂದೆ ದೇವ್ ಮೂವ್ಡ್ ಆನ್. ಬಟ್ ಅಟ್ ಸಮ್ ಪಾಯಿಂಟ್ ವಿ ನೀಡ್ ರೆಕಗ್ನಿಷನ್ಸ್, ರೈಟ್? ಸೊ ದೀಸ್ ಕೈಂಡ್ ಆಫ್ ಸ್ಪೆಕ್ಸ್ ದಟ್ ಹ್ಯಾಪನ್ಸ್ ಇನ್ ಲೈಫ್, ರೈಟ್? ಲೈಕ್ ನಮಗೆ ಗವರ್ನರ್ ಅವಾರ್ಡ್ ಬಂದಿದ್ದು ಅಂಡ್ ಸ್ಮಾಲ್ ಸ್ಮಾಲ್ ಪಾಕೆಟ್ಸ್ ಅಲ್ಲಿ ನಮಗೆ ಸ್ವಲ್ಪ ಸ್ವಲ್ಪ ಸಕ್ಸಸ್, ಇವತ್ತು ನೀವು ನನ್ನ ಆಕಾಶವಾಣಿ ಕರೆದಿದ್ದು, ಐ ಥಿಂಕ್ ದೀಸ್ ಆರ್ ಸಮ್ಥಿಂಗ್ಸ್ ವಿಚ್ ಗಿವ್ ಅಸ್ ವೆರಿ ವೆರಿ ಹ್ಯೂಜ್ ರೆಕಗ್ನಿಷನ್ ಅಂಡ್ ಫೀಲ್ಸ್ ವೆರಿ ಗುಡ್ ಅಂಡ್ ಇಟ್ಸ್ ವೆರಿ ಇಂಪಾರ್ಟೆಂಟ್.
1: ನಿಮ್ಮ ಲೈಫ್ ಅಲ್ಲಿ ನೀವು ತೆಗೆದುಕೊಂಡಿರುವ ಕಷ್ಟದ ನಿರ್ಧಾರ ಏನಾದರೂ ಇದೆಯಾ?
0: ಕಷ್ಟದ ನಿರ್ಧಾರ, ಟು ಬಿ ವೆರಿ ಆನೆಸ್ಟ್, ಆಸ್ ಅ ಮದರ್ ನನಗೆ ನನ್ನ ಮಕ್ಕಳು ಮನೇಲಿದ್ದಾರೆ, ನಾನು ಕೆಲಸದಲ್ಲಿದ್ದೀನಿ ಅನ್ನೋದು ಒಂದು ಯಾವಾಗಲೂ ಗಿಲ್ಟ್, ಐ ಮೀನ್ ಅದು ಒಂದು ಇರುತ್ತೆ, ಬಿಕಾಸ್ ಯು ಕಾಂಟ್ ಬಿ ಇನ್ ಟೂ ಪ್ಲೇಸಸ್ ಅಲ್ವಾ. ಬಟ್ ಐ ಆಲ್ಸೋ ಥಿಂಕ್ ಆಫ್ ಮೈ ಮದರ್ ಹೂ ಬಾಟ್ ಅಸ್ ಅಪ್ ಇನ್ ಅ ಸರ್ಟನ್ ವೇ, ಅಂಡ್ ನಮಗೆ ಯಾವತ್ತೂ ಅನಿಸ್ಲಿಲ್ಲ ಅಯ್ಯೋ ನಮ್ಮ ಅಮ್ಮ ನಾನು ಬಿಟ್ಟು ಹೋಗ್ಬಿಟ್ರು ಅಂತ ಅನಿಸ್ಲಿಲ್ಲ. ಶಿ ಡಿಂಟ್ ಮೇಕ್ ಅಸ್ ಫೀಲ್ ದಟ್, ಬಿಕಾಸ್ ಯಾವಾಗ ಇರಬೇಕು ಶಿ ವಾಸ್ 100% ವಿತ್ ಅಸ್, ಅಂಡ್ ಯಾವಾಗ ಅವ್ರು ಆಚೆ ಇದ್ರು ಶಿ ವಾಸ್ ನಾಟ್ ದೇರ್. ವಿ ಮ್ಯಾನೇಜ್ಡ್ ಅವರ್ಸೆಲ್ವ್ಸ್. ಐ ಟೆಲ್ ಮೈ ಸೆಲ್ಫ್ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಟು ಮೈ ಬಾಯ್ಸ್, ಅಂಡ್ ಬೋತ್ ಮೈ ಬಾಯ್ಸ್ ಆರ್ ವೆರಿ ವಾರ್ಮ್ ಅಂಡ್ ವೆರಿ ಯುನೋ ಲವಬಲ್ ಬಾಯ್ಸ್, ಸೊ ದೇ ಅಂಡರ್ಸ್ಟ್ಯಾಂಡ್ ಅಂಡ್ ದೇ ರೆಸ್ಪೆಕ್ಟ್ ಇಟ್. ಸೊ ದಟ್ ಗಿವ್ಸ್ ಮೀ, ನನ್ನ ಕಷ್ಟ ಡಿಸಿಷನ್ ಆಸ್ ಅ ಮದರ್ ಅದೇ ಆಗಿರೋದು ನನಗೆ.
1: ಅದೇ ತರ ನಿಮ್ಮ ಲೈಫ್ ಅಲ್ಲಿ ಮರೆಯಲಾಗದ ಕ್ಷಣ ನಮ್ ಜೊತೆ?
0: ಓ ಮೈ ಗಾಡ್, ತುಂಬಾ ಮರೆಯಲಾಗದ ಕ್ಷಣ ಇದೆ. ಬಟ್ ಒಂದು ಮಾತ್ರ ಇವತ್ತಿಗೂ ಐ ನೀಡ್ ಟು ಪಿಂಚ್ ಮೈ ಸೆಲ್ಫ್ ದಟ್ ಅದ್ ನಿಜವಾಗ್ಲೂ ಆಯ್ತಾ ಅಂತ. ಅಂಡ್ ಐ ಕೀಪ್ ಆಸ್ಕಿಂಗ್ ಮೈ ಕ್ಲೋಸ್ ಫ್ರೆಂಡ್ಸ್ ದಟ್ ಏ ನಿಜವಾಗ್ಲೂ ಆಯ್ತಾ ಇದು ಅಂತ. ನನಗೆ ಈ ಜರ್ನಿನಲ್ಲಿ ಬಿಕಾಸ್ ಆಫ್ ಮೈ ಬಿಸ್ನೆಸ್, ಬಿಕಾಸ್ ಆಫ್ ವಾಟ್ ಐ ಆಮ್ ಡೂಯಿಂಗ್ ಟುಡೇ, ಐ ಗಾಟ್ ಅ ಆಪರ್ಚುನಿಟಿ ಟು ಇಂಟ್ರಾಕ್ಟ್ ಆರ್ ಟು ಮೀಟ್ ಆರ್ ಟು ಗ್ರೀಟ್ ನಮ್ಮ ನರೇಂದ್ರ ಮೋದಿ ಜಿ ಅವ್ರನ್ನ. ಅಂಡ್ ದಟ್ ಬ್ರಾಟ್ ಇನ್ ಸೋ ಮಚ್ ಆಫ್ ಇಮೋಷನ್ಸ್, ಐ ಕಾಂಟ್ ಟೆಲ್ ಯು. ಸೊ ದೇ ಸೇ, ರೈಟ್, ನೀವು ಯು ಡ್ರೀಮ್ ಆಫ್ ಸಮಥಿಂಗ್ ಅಂಡ್ ದಟ್ ಬಿಕಮ್ಸ್ ಟ್ರೂ ಅಂಡ್ ಯು ಫೀಲ್ ಗುಡ್ ಅಂತ. ದಿಸ್ ವಾಸ್ ಲೈಕ್ ಐ ಹ್ಯಾಡ್ ನಾಟ್ ಡ್ರೀಮ್ಡ್ ಆಫ್ ಇಟ್ ಓನ್ಲಿ, ಲೈಕ್ ಲಿಟ್ರಲಿ. ಅಂಡ್ ನಮ್ಮ ಅಪ್ಪ ವಾಸ್ ಈಸ್ ಅ ಬಿಗ್ ಫ್ಯಾನ್ ಆಫ್ ಮೋದಿ ಜಿ, ಅಂಡ್ ಹೀಸ್ ಟು ಆಲ್ವೇಸ್ ಸೇ ಮೋದಿ ಅವ್ರು ಬರಬೇಕು, ಮೋದಿ ಅವ್ರು ಬರಬೇಕು. ಅವತ್ತು ನನಗೆ ರಿಯಲೈಸ್ ಆಗಲಿಲ್ಲ, ಇವತ್ತು ನಮ್ಮ ತಂದೆ ನಮ್ಮ ಜೊತೆ ಇಲ್ಲ, ಅಂಡ್ ಸಮ್ವೇರ್ ಐ ಫೀಲ್ he would have been very proud avaru gotagidre. so that is one moment of my life. maybe ni nidde lips put kelidru nan adane helan.
1: ಶ್ವೇತಾ ಅವರೇ, ಈಗ ಉದ್ಯಮಿಯಾಗಲು ಕನಸು ಕಾಣ್ತಾ ಇರೋ ನಮ್ಮ ಮಹಿಳೆಯರಿಗೆ ನೀವು ನೀಡೋ ಸಂದೇಶ

0: ಸಲಹೆ ಏನಾದ್ರು?
1: ದಿಸ್ ಐ ಗೆಟ್ ಆಸ್ಕ್ಡ್ ಅ ಲಾಟ್ ಅಂಡ್ ದಿಸ್ ಇಸ್ ವಾಟ್ ಐ ಸೇ ಎವ್ರಿವೇರ್ ಐ ಗೋ, ದಟ್ ದ ಫಸ್ಟ್ ಥಿಂಗ್ ಹೆಂಗಸರಿಗೆ ಅಥವಾ ಹೆಣ್ಮಕ್ಳಿಗೆ ವಾಟ್ ಹೋಲ್ಡ್ಸ್ ಅಸ್ ಬ್ಯಾಕ್ ಇಸ್ ಆರ್ ಫ್ಯಾಮಿಲಿ, ಬಟ್ ದಟ್ ಇಸ್ ದ ಆಕ್ಚುಲಿ ದ ಸ್ಟ್ರೆಂತ್. ಸೊ ಐ ಥಿಂಕ್ ಎವ್ರಿ ವಿಮೆನ್ ನೀಡ್ಸ್ ಟು ಅಂಡರ್ಸ್ಟ್ಯಾಂಡ್ ಅಂಡ್ ಸೀ ದಟ್ ಆಸ್ ಅ ಸ್ಟ್ರೆಂತ್ ಅಂಡ್ ಟರ್ನ್ ದಟ್ ಇನ್ ಟು ಅನ್ ಆಪರ್ಚುನಿಟಿ ಅಂಡ್ ಮೇಕ್ ದ ಬೆಸ್ಟ್ ಔಟ್ ಆಫ್ ಇಟ್. ನಾವು ಏನೇ ಮಾಡ್ಬೇಕಂದ್ರೂ ವಿ ನೀಡ್ ಅವರ್ ಫ್ಯಾಮಿಲಿ ಸಪೋರ್ಟ್. ಸೊ ಅಲ್ಲಿ ನಾವು ಸ್ಟ್ರಾಂಗ್ ಆಗಿ ಮಾಡಿ ಇಫ್ ವಿ ಆರ್ ಗುಡ್ ಇನ್ ಆರ್ ಹೋಮ್ ಅಂಡ್ ಇನ್ ಆರ್ ಫ್ಯಾಮಿಲಿ, ದೇ ವಿಲ್ ಸಪೋರ್ಟ್ ಅಸ್ ಅಂಡ್ ಇಟ್ ವಿಲ್ ಡೆಫಿನೆಟ್ಲಿ ಆಕ್ಸಿಲರೇಟ್ ವಾಟ್ ಎವರ್ ಬಿಸ್ನೆಸ್ ವಿ ವಾಂಟ್ ಟು ಡೂ. ಅಂಡ್ ಅಯ್ಯೋ ನಮ್ಮ ಮನೇಲಿ ಬಿಡಲ್ಲ ನಮ್ನ ಅನ್ಕೊಂಡು ಕೂತ್ಕೊಂಡ್ರೆ ನಾವು ಅಲ್ಲೇ ಕೂತ್ಕೊಂಡು,
0: ಡೌಟ್ ಬಂದೇ ಬರುತ್ತೆ ನನ್ನಿಂದ ಆಗತ್ತಾ, ಮಿಡ್ಲಲ್ಲಿ ನಿಂತ ಹೋದ್ರೆ ಏನ್ ಮಾಡೋದು?
1: ಖಂಡಿತ ಬರುತ್ತೆ, ಮಿಡ್ಲಲ್ಲಿ ನಿಂತೋದ್ರೆ ನಿಂತೋಯ್ತು, ಅಲ್ಲಿವರೆಗೂ ಹೋಗೋದು, ಅಟ್ ಲೀಸ್ಟ್ ಅಲ್ಲಿವರೆಗೂ ಜರ್ನಿ ಎಂಜಾಯ್ ಮಾಡಿರ್ತೀವಲ್ವಾ. ಮಿಡ್ಲಲ್ಲಿ ನಿಂತೋಗುತ್ತೆ ಅನ್ಕೊಂಡು ನಾವು ಮಾಡ್ದೇನೆ ಇದ್ರೆ ನಮ್ಗೆ ಏನೂ ಮಾಡಲ್ಲ. ಬಟ್ ಶುರು ಮಾಡ್ಬಿಡಿ, ಫ್ಲಾಪ್ ಆದ್ರೂ ಪರವಾಗಿಲ್ಲ, ಇನ್ನೊಂದು ಶುರು ಮಾಡಿ. ಹೂಸ್ ಆಸ್ಕಿಂಗ್?
0: ಅಟ್ ಲೀಸ್ಟ್
1: ವಿ ಹ್ಯಾವ್ ದಟ್ ಎಕ್ಸ್ಪೀರಿಯನ್ಸ್, ರೈಟ್? ಈವನ್ ಇಫ್ ವಿ ರನ್ ಅ ಬಿಸ್ನೆಸ್ ಫಾರ್ 3 days, ಆಫ್ಟರ್ ದ ಫೋರ್ತ್ ಡೇ, ಆಫ್ಟರ್ ದಟ್ ಇಫ್ ಫಾರ್ ಸಮ್ ರೀಸನ್ ಯು ಕ್ಲೋಸ್ ಡೌನ್ ದಟ್ ಬಿಸ್ನೆಸ್, ಆನ್ ದ ಫಿಫ್ತ್ ಡೇ ಯು ಕ್ಯಾನ್ ಸ್ಟಿಲ್ ಸೇ ದಟ್ ಯು ರನ್ ಅ ಬಿಸ್ನೆಸ್ ಫಾರ್ 3 days, ರೈಟ್? ರಾದರ್ ದನ್ ಸೇಯಿಂಗ್ ದಟ್ ಐ ಡೋಂಟ್ ನೋ ವಾಟ್ ಬಿಸ್ನೆಸ್ ಫೀಲ್ಸ್ ಲೈಕ್. ಯಾ, ಸೊ ಐ ವುಡ್ ಸೇ ಡೋಂಟ್ ಥಿಂಕ್ ಟ್ವೈಸ್. ಅಫ್ಕೋರ್ಸ್ ಲಾರ್ಜ್ ಇನ್ವೆಸ್ಟ್ಮೆಂಟ್ಸ್, ದುಡ್ಡು ತಂದು ತುಂಬಾ ಹಾಕಿ ಮನೇಲಿರೋ ಗೋಲ್ಡ್ ಎಲ್ಲ ಅದೆಲ್ಲ ಮಾಡಬೇಡಿ. ಲುಕ್ ಎಟ್ ಯುವರ್ ಕೆಪಾಸಿಟಿ ಫಸ್ಟ್, ಮುನ್ನುಗ್ಗಿ ಇನ್ ಯುವರ್ ಓನ್ ಸ್ಮಾಲ್ ಕೆಪಾಸಿಟಿ ಸ್ಟಾರ್ಟ್ ಮಾಡಿ, ಬೇರೆ ಎಲ್ಲ ವಿಲ್ ಫಾಲ್ ಇನ್ ಪ್ಲೇಸ್. ಫೈನಾನ್ಸಸ್ ಅಂಡ್ ಆಲ್ ವಿಲ್ ಆಟೋಮೆಟಿಕ್ಲಿ ಫಾಲ್ ಇನ್ ಪ್ಲೇಸ್ ಇಸ್ ವಾಟ್ ಐ ಫೀಲ್.
0: ಶ್ವೇತಾ ಅವರೇ, ನಿಮ್ಮ ಹಲವು ಕ್ಷೇತ್ರಗಳ ಅನುಭವ, ಹಲವು ಸವಾಲುಗಳು, ಮತ್ತೆ ಪ್ರತಿಯೊಂದು ಹಂತದಲ್ಲೂ ಹೊಸದನ್ನು ಕಲಿಬೇಕು ಅನ್ನುವ ನಿಮ್ಮ ಉತ್ಸಾಹ, ಸೊ ಇವೆಲ್ಲವೂ ಒಂದು ಬಿಸ್ನೆಸ್ ಪರ್ಸನ್ ನ ಜರ್ನಿನ ಡಿಫೈನ್ ಮಾಡುತ್ತೆ. ಶ್ವೇತಾ ರವೀಂದ್ರನಾಥ್ ಅವರ ಮಾತುಗಳ ಮೂಲಕ, ಉದ್ಯಮಶೀಲತೆ ಅಂದ್ರೆ ಕೇವಲ ಒಂದು ವ್ಯವಹಾರ ಅಥವಾ ವ್ಯಾಪಾರವನ್ನ ಆರಂಭ ಮಾಡೋದಲ್ಲ, ಬದಲಾಗಿ ಹೊಸ ಅವಕಾಶಗಳನ್ನು ಗುರುತಿಸೋದು, ಹೊಸತನವನ್ನ ಅಳವಡಿಸಿಕೊಳ್ಳೋದು, ಸವಾಲುಗಳನ್ನು ಎದುರಿಸೋದು ಮತ್ತು ನಿರಂತರವಾಗಿ ಏನಾದರೂ ಒಂದು ಹೊಸದನ್ನ ಕಲಿಯೋದು ಎಂಬುದನ್ನು ನಾವು ಇವತ್ತಿನ ಸಂದರ್ಶನದಲ್ಲಿ ತಿಳ್ಕೊಂಡ್ವಿ. ತಮ್ಮ ಅಮೂಲ್ಯ ಸಮಯವನ್ನು ನಮಗೆ ನೀಡಿ ಆಕಾಶವಾಣಿ ಸ್ಟುಡಿಯೋಸ್ನಲ್ಲಿ ಇವತ್ತು ನಿಮ್ಮ ಯೋಜನೆಗಳು ಯೋಚನೆಗಳನ್ನು ಹಂಚಿಕೊಂಡ ಶ್ವೇತಾ ರವೀಂದ್ರನಾಥ್ ಅವರೇ, ನಿಮಗೆ ಧನ್ಯವಾದಗಳು, ನಮಸ್ಕಾರ. ಆ್ಯಂಡ್ ನಂದೊಂದು ಕೊನೆಯ ಪ್ರಶ್ನೆ, ಆಕಾಶವಾಣಿ ಬಗ್ಗೆ ನಿಮ್ಮ ಮಾತುಗಳು, ನಿಮ್ಗೆ ನೆನಪುಗಳು ಅಂತ ಏನಾದ್ರು ಇದ್ರೆ?
1: ಖಂಡಿತ, ನೀವ್ ನಂಬಲ್ಲ, ನೀವ್ ಕಾಲ್ ಮಾಡಿದಾಗ, ನಿಮ್ ಆಫೀಸ್ ಇಂದ ಕಾಲ್ ಬಂದಾಗ ನಂಗೆ ಆಕಾಶವಾಣಿ ಆಲ್ ಇಂಡಿಯಾ ರೇಡಿಯೋ ಅಂತ ಹೇಳಿದ ತಕ್ಷಣ ನನ್ಗೆ ಒಂದ್ ಸೆಕೆಂಡ್, ಐ ವಾಸ್ ಡ್ರೈವಿಂಗ್ ಅಂಡ್ ನನ್ಗೆ ಒಂದ್ ಸೆಕೆಂಡ್ ವಾಟ್ ಅನ್ಸ್ತು. ದೆನ್ ಐ ಆಮ್ ಲೈಕ್, ಇವಾಗೆಲ್ಲ ತುಂಬಾ ಪ್ರಾಂಕ್ ಕಾಲ್ಸ್ ಬರುತ್ತಲ್ವಾ, ಐ ಆಮ್ ಲೈಕ್ ಓಕೆ ಇಸ್ ದಿಸ್ ರಿಯಲ್ ಅಂತ ಆತರ ಫೀಲಿಂಗ್ ಬಂತು. ಬಟ್ ಇಟ್ ಟಚ್ಡ್ ಅ ಲಾಟ್ ಆಫ್ ಮೈ ಚೈಲ್ಡ್ಹುಡ್ ಮೆಮೊರೀಸ್ ಅಂಡ್ ಇಟ್ ಮೇಕ್ಸ್ ಮೀ ಫೀಲ್ ಸೋ ಗುಡ್ ಟು ಬಿ ಹಿಯರ್. ಯು ವೋಂಟ್ ಬಿಲೀವ್ ಇಟ್, ನನ್ನ ಗೇಟ್ ಎಂಟರ್ ಆಗವಾಗ್ಲೂ ನನಗೆ ಐ ಹ್ಯಾಡ್ ಗೂಸ್ ಬಮ್ಸ್ ಅಂಡ್
0: ನೊಸ್ಟಾಲ್ಜಿಕ್,
1: ಅ ವೆರಿ ವೆರಿ ನೊಸ್ಟಾಲ್ಜಿಕ್ ಫೀಲಿಂಗ್ ಅಂಡ್ ಇಟ್ ಇಸ್ ಅಮೇಝಿಂಗ್. ಐ ಕಾಂಟ್ ಥ್ಯಾಂಕ್ ಯು ಎನಫ್ ಫಾರ್ ಕಾಲಿಂಗ್ ಮೀ ಹಿಯರ್ ಟುಡೇ. ಇಟ್ಸ್ ಅ ವೆರಿ ಪ್ರೌಡ್ ಫೀಲಿಂಗ್. ಆಲ್ ಇಂಡಿಯಾ ರೇಡಿಯೋ ಅಂಡ್ ಆಲ್ ದೀಸ್ ಥಿಂಗ್ಸ್ ಆರ್ ವೆರಿ ಕ್ಲೋಸ್ ಟು ಅವರ್ ಹಾರ್ಟ್. ಇವತ್ತು 1,000 ಬಂದಿರಬಹುದು ಇನ್ ಟುಡೇ ಇನ್ ದ ಮಾರ್ಕೆಟ್, ಬಟ್ ಸರ್ಟನ್ ಥಿಂಗ್ಸ್ ಅಲ್ವಾ, ನೋಬಡಿ ಕ್ಯಾನ್ ಚೇಂಜ್ ಅಂಡ್ ಅದೆಲ್ಲ ನಮ್ಮ ಹಾರ್ಟ್ ಅಲ್ಲಿ ಕೂತ್ಬಿಟ್ಟಿದೆ. ಸೊ ಇಟ್ಸ್ ಡೆಫಿನೆಟ್ಲಿ ಅ ವೆರಿ ಪ್ರೌಡ್ ಮೂಮೆಂಟ್, ವೆರಿ ಕ್ಲೋಸ್ ಟು ಅಂಡ್ ಈಕ್ವಲ್ ಟು ಮೈ ಅದರ್ ಪ್ರೌಡ್ ಮೂಮೆಂಟ್ಸ್ ಅಂಡ್ ಐ ವಿಲ್ ಡೆಫಿನೆಟ್ಲಿ ಕೀಪ್ ದಿಸ್ ಆಸ್ ಅ ಫೆದರ್ ಇನ್ ಮೈ ಕ್ಯಾಪ್. ಥ್ಯಾಂಕ್ ಯು ಸೋ ಮಚ್ ಆಶಾ ಅವರೇ.
0: ಶ್ವೇತಾ ಅವರೇ, ವಿ ಆರ್ ಆಲ್ಸೋ ವೆರಿ ಗ್ಲಾಡ್ ಟು ಸಿ ಯು ಹಿಯರ್ ಅಟ್ ಆಕಾಶವಾಣಿ ಸ್ಟುಡಿಯೋಸ್. ಥ್ಯಾಂಕ್ ಯು ಫಾರ್ ಗ್ರೇಸಿಂಗ್ ದಿಸ್ ಇಂಟರ್ವ್ಯೂ.
1: ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.
2: ಇಂದಿನ ವನಿತಾ ವಿಹಾರದಲ್ಲಿ ಇದುವರೆಗೂ ಹೈನುಗಾರಿಕೆಯಲ್ಲಿ ಹೊಸತನದ ಕಥೆ, ಶ್ವೇತಾ ರವೀಂದ್ರನಾಥ್ ಅವರೊಂದಿಗಿನ ಮಾತುಕತೆಯನ್ನ ಕೇಳ್ತಾ ಇದ್ರಿ. ಇವರೊಂದಿಗೆ ಆಶಾ. ರಾಜ್ಯವ್ಯಾಪಿ ಪ್ರಸಾರವಾದ ವನಿತಾ ವಿಹಾರ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

ಆಕಾಶವಾಣಿ ಬೆಂಗಳೂರು, ಸಮಯ 10:25.05. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಗೀತ ಚಿತ್ರಿಕೆ ಮೆಲೋಡಿ ಟೈಮ್, ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳು.

ಕಾರ್ಯಕ್ರಮದ ಮೊದಲಿಗೆ ಕೇಳಿ ಒಂದು ಪ್ರೀತಿಯ ಕಥೆ ಚಿತ್ರದಿಂದ ಗೀತೆ ಮೂಡಿಬರಲಿದೆ. ಚೇತನ್ ಹಾಗೂ ಚೈತ್ರ ಅವರ ಧ್ವನಿಯಲ್ಲಿ, ಕೆ ರಾಜಶೇಖರ ರಾವ್ ಅವರ ಸಾಹಿತ್ಯ, ಗಂಧರ್ವ ಅವರ ಸಂಗೀತ ಈ ಗೀತೆಗಿದೆ.

ನಂದಿತಾ ಅವರ ಧ್ವನಿಯಲ್ಲಿ ಕೇಳಿ ಒರಟ ಐ ಲವ್ ಯು ಚಿತ್ರದ ಗೀತೆ. ಹೇಮಂತ್ ಕುಮಾರ್ ಅವರ ಸಾಹಿತ್ಯ, ಜಿ ಆರ್ ಶಂಕರ್ ಅವರ ಸಂಗೀತ ಈ ಗೀತೆಗಿದೆ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರವು ಆಸಕ್ತ ಸಾರ್ವಜನಿಕರಿಂದ ಕಾರ್ಯಕ್ರಮಗಳ ನಿರ್ಮಾಣಕ್ಕೆ ಈ ಮೂಲಕ ಅರ್ಜಿ ಸಲ್ಲಿಸಲು ಆಹ್ವಾನಿಸುತ್ತಿದೆ.
1: ನಾಟಕ, ರೂಪಕ, ಧ್ವನಿ ಪಾಡ್ಕಾಸ್ಟ್, ರಸಪ್ರಶ್ನೆ ಹಾಗೂ ಕಥೆಗಾರಿಕೆ, ಈ 5 ಪ್ರಕಾರಗಳಲ್ಲಿ ಗರಿಷ್ಠ 13 ಎಪಿಸೋಡ್ಗಳ ನಿರ್ಮಾಣಕ್ಕೆ ಅವಕಾಶವಿದೆ.
0: ಆರಂಭದಲ್ಲಿ ಒಂದು ಕಾರ್ಯಕ್ರಮವನ್ನು ಸಿದ್ಧಪಡಿಸಿ ಆಕಾಶವಾಣಿ ಕೇಂದ್ರಕ್ಕೆ ಅವಗಾಹನೆಗೆ ಸಲ್ಲಿಸಬೇಕು.
1: ಅದು ಒಪ್ಪಿತವಾದಲ್ಲಿ ಉಳಿದ ಎಪಿಸೋಡ್ಗಳನ್ನು ಸಲ್ಲಿಸಬೇಕು.
0: ಈ ಮೊದಲು ಹೇಳಿದ ಎಲ್ಲಾ 5 ಪ್ರಕಾರಗಳ ನಿರ್ಮಾಣಕ್ಕೆ ಸೂಕ್ತ ಸಂಭಾವನೆ ಇದೆ.
1: ಆಸಕ್ತರು ಈ ಅವಕಾಶದ ಸದುಪಯೋಗ ಮಾಡಿಕೊಳ್ಳಲು ಕೋರಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಪ್ರಸಾರ ಭಾರತಿಯ ವೆಬ್ಸೈಟ್ ಪ್ರಸಾರ ಭಾರತಿ ಅಥವಾ ಆಕಾಶವಾಣಿ

0: www.govv.in ಈ ವೆಬ್ಸೈಟ್ಗಳನ್ನು ನೋಡಬಹುದು.
1: ಇದು ಆಕಾಶವಾಣಿ ಬೆಂಗಳೂರು ಕ್ಲಸ್ಟರ್ ವಾಹಿನಿ ವ್ಯವಸ್ಥಾಪಕರ ಪ್ರಕಟಣೆ. ಮುಂದಿನ ಗೀತೆ ಮೂಡಿಬರಲಿದೆ ಪಲ್ಲಕ್ಕಿ ಚಿತ್ರದಿಂದ. ಕವಿರಾಜ್ ಅವರ ಸಾಹಿತ್ಯ, ಗುರುಕಿರಣ್ ಅವರ ಸಂಗೀತ ಈ ಗೀತೆಗಿದೆ.

ದಿವ್ಯಾ ರಾಘವನ್ ಹಾಗೂ ಚೈತ್ರ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ ಪೂಜಾರಿ ಚಿತ್ರದ ಗೀತೆ. ಪ್ರಶಾಂತ್ ಅವರ ಸಾಹಿತ್ಯ, ಅಭಿಮಾನ್ ರಾಯ್ ಜಿ ಅವರ ಸಂಗೀತ ಈ ಗೀತೆಗಿದೆ.

0: ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಲತಾ ಮಂಗೇಶ್ಕರ್ ಅವರ ಧ್ವನಿಗಳಲ್ಲಿ ಮೂಡಿಬರಲಿದೆ. ಹಮ್ ಹಪ್ಕೆ ಹೈಕೋನ್ ಚಿತ್ರದ ಗೀತೆ, ರವೀಂದರ್ ರಾವಲ್ ಅವರ ಸಾಹಿತ್ಯ, ರಾಮ್ ಲಕ್ಷ್ಮಣ್ ಅವರ ಸಂಗೀತ ಈ ಗೀತೆಗಿದೆ.
1: 10, 9, 8, 7, 6, 5, 4, 3, 2, 1, let's start the fun.

ಇದುವರೆಗೆ ಗೀತ ಚಂದ್ರಿಕೆ ಮೆಲೋಡಿ ಟೈಮ್ ಹಿಂದಿ ಮತ್ತು ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಪ್ರಸಾರವಾಯಿತು.